107.8 FM Radio Sarang Ega App.

0: ರೇಡಿಯೋ ಸಾರಂಗ್ 107.8 FM. ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
1: ನಾನು ಡಾಕ್ಟರ್ ಗುರುರಾಜ್ ಕರಜಗಿ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
2: ಕೈ ಹಿಡಿದು ನಡೆಸೆನ್ನನು.
1: ಎಲ್ಲ ಸಹೃದಯರಿಗೆ ನಮಸ್ಕಾರ. ಇವ್ಯಾಲ್ಯುಯೇಷನ್ ತುಂಬ ಮಾಡಬೇಡಿ, ತುಂಬ ವಿಚಾರ ಮಾಡಬೇಡಿ, ಆದದ್ದಕ್ಕೆ ಬಿಟ್ಬಿಡಿ, ಅದು ಅಲ್ಲಿಗೆ ಬಿಟ್ಬಿಡಿ. ಎಲ್ಲ ನಂಗೆ ಬಿಟ್ಕೊಂಡು ಹೋದ್ರೆ ಹೆಂಗ್ರಿ ಅಂತ ಕೆಲವು ಕೇಳ್ತಾರೆ. ಬಿಡಬೇಡಿ, ರಿಸಲ್ಟ್ ಏನಾಗ್ತದೆ, ಮಿಸರಬಲ್ ಆಗ್ತೀರಿ ಅಷ್ಟೇ. ಈಗ ನಿಮ್ಗೆ ಕೋಪ ಬಂದರೆ ಯಾರು ಬಿ ಪಿ ಹೆಚ್ಚಿಗೆ ಆಯಿತು? ನಿಮ್ಮದೇ ತಾನೇ, ನಮಗೇನಾಗೋಲ್ಲ. ಸಿಂಪಲ್ ಹೇಳ್ತೀನಿ, ಯಾರು ಕೋಪ ಮಾಡ್ಕೋತಾರೆ ಅವ್ರದೇ ಬಿ ಪಿ ಜಾಸ್ತಿ ಆಗೋದಲ್ಲ. ಅದರಿಂದ ಅದಕ್ಕೆ ಹೇಳ್ತಾನೆ ಅವನು, ಸೆಕೆಂಡ್ ಇದೆಯಲ್ಲ ಇವ್ಯಾಲ್ಯುಯೇಷನ್ನು, ಅದು ನಮ್ಮ ಕೈಯಲ್ಲಿದೆ, ಹರ್ಟ್ ನಮ್ಮ ಕೈಯಲ್ಲಿಲ್ಲ. ಇವ್ಯಾಲ್ಯುಯೇಷನ್ ಜಾಸ್ತಿ ಮಾಡಬೇಡಿ. ಮುಂದೆ ಮೂರನೇದ್ದು ರಿಯಾಕ್ಟ್ ಆರ್ ರೆಸ್ಪಾನ್ಸ್. ಇದ್ರ ಬಗ್ಗೆ ಯಾವ್ದು ಮಾಡ್ಬೇಕು ನಾನು? ಆದಷ್ಟು ರಿಯಾಕ್ಟ್ ಮಾಡೋಕೆ ಹೋಗಬೇಡಿ. ಹೋಲ್ಡ್ ಆನ್, ಹಿಡ್ಕೊಳ್ಳಿ. ತಕ್ಷಣ ಉತ್ತರ ಕೊಡಬೇಕು ಅಂತೇನಿಲ್ಲ, ವಿಚಾರ ಮಾಡಿ ಹೇಳ್ತೀನಿ ಅನ್ನಿ. ಬಹಳಷ್ಟು ಆತುರದ ನಿರ್ಣಯಗಳೇ, ಆತುರದ ಮಾತುಗಳೇ ಮನಸ್ಸಿಗೆ ನೋವು ಮಾಡುವಂಥದ್ದು. ಅದರಿಂದ ರೆಸ್ಪಾನ್ಸ್ ಇದ್ದಾಗ ಔಟ್ಕಮ್ ಇದೆಯಲ್ಲ, ನಮ್ಮ ಕೈಯಲ್ಲಿ ಬೇಕಾಗಿಲ್ಲ, ಅದು ರಿಸಲ್ಟ್ ಅದು. ನೀವು ರಿಯಾಕ್ಟ್ ಮಾಡಿದರೆ ಮಿಸರಬಲ್ ಆಗ್ತೀರಿ, ರಿಸ್ಪಾನ್ಸ್ ತೋರಿಸಿದರೆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಇಷ್ಟೇ, ಹರ್ಟ್ ನಮ್ಮ ಕೈಯಲ್ಲಿಲ್ಲ, ಔಟ್ಕಮ್ ಇಸ್ ದ ರಿಸಲ್ಟ್. ನಡುವಿನ ಎರಡು ಮಾತ್ರ ನಮ್ಮ ಕೈಯಲ್ಲಿದ್ದಾವೆ, ಇವ್ಯಾಲ್ಯುಯೇಷನ್ ಆರ್ ರಿಸ್ಪಾನ್ಸ್ ಆರ್ ರಿಯಾಕ್ಷನ್. ಇದನ್ನು ನಾವು ಮುಖ್ಯವಾಗಿ ಹೇಳ್ಕೋಬೇಕಾದ್ದು, ದುಃಖ ಸುಖ ಅನ್ನೋದು ಯಾರ ಕಡೆ ಇದೆ ಅಂತ. ಇದು ನನ್ನ ಚಾಯ್ಸ್ ಅದು. ಇಫ್ ಐ ವಾಂಟ್ ಟು ಬಿ ಮಿಸರಬಲ್ ಐ ಕ್ಯಾನ್ ರಿಯಾಕ್ಟ್, ಇಫ್ ಐ ಆಲ್ವೇಸ್ ರಿಸ್ಪಾಂಡ್ ಐ ಆಮ್ ಆಲ್ವೇಸ್ ಗೋಯಿಂಗ್ ಟು ಹ್ಯಾವ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ಪೀಪಲ್. ಆದ್ದರಿಂದ ಅದಕ್ಕೆ ಹೇಳ್ತಾರೆ, ಆ ಝೆನ್ ಮಾಸ್ಟರ್ ಹೇಳಿದ ಮಾತ್ರ ಇವತ್ತಿಗೂ ಮರೆಯಲ್ಲ ನಾನು. ಕೋಪ ಬಂದಾಗ ಒಂದು ಘಟನೆ ಇದೆ, ಅದು ಹೇಳಿಬಿಡ್ತೀನಿ. ನಾನು ಹೆಂಡತಿ ಹೇಳಿಲ್ಲ ಅದನ್ನು, ಫಸ್ಟ್ ಟೈಮ್ ಹೇಳ್ತಿರೋದು ಆಕೆಗೆ. ಆಕೆಗೆ ಗೊತ್ತಿಲ್ಲ, ಯಾಕಂದ್ರೆ ಮನಸ್ಸಿಗೆ ನೋವಾಗ್ತದೆ ಅಂತ ಹೇಳಿಲ್ಲ. ಯಾಕೋ ಹೇಳಬೇಕು ಅನಿಸ್ಬಿಡ್ತು, ಹೇಳಿಬಿಡ್ತೀನಿ. ನಾನು ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದೆ ಭಾಳ ವರ್ಷ. ಅಡ್ಮಿಷನ್ ಸಿಗೋದೇ ಸಾಧ್ಯ ಇಲ್ಲ, ಅಲ್ಲಿ ಭಾಳ ಪ್ರೆಷರ್ ಇರೋದು, ತುಂಬ ಪ್ರೆಷರ್ ಬರೋದು. ಬಂದವ್ರಿಗೆಲ್ಲ ಇಲ್ಲ, ಸಾರಿ, ನೋ ಸೀಟ್ ಅಂತ ಹೇಳಿ ಹೇಳಿ ಹೇಳಿ ಉಸಿರು ಕಟ್ಬಿಡ್ಬೇಕು. ಮನೆಗೆ ಹೋದಾಗ ಆಕೆ ಮೊಸರು ಹಾಕಲ ಅಂದರೆ ನೋ ಸೀಟ್, ನೋ ಅನ್ನೋಂಗೆ ಆಗ್ತಿತ್ತು ಪರಿಸ್ಥಿತಿ. ಅಷ್ಟು ನೋ ಅಂತ ಬಂದ್ಬಿಟ್ಟಿತ್ತು ತಲೆಗೆ ನನಗೆ. ಒಂದು ದಿವಸ ಹೀಗೆ ಸಾಯಂಕಾಲ 6 ಗಂಟೆಗೆ ಮುಗಿತಪ್ಪ ಇವತ್ತಿನ ಕೆಲಸ ಅಂತ ಕೂತಿದ್ದೀನಿ. ತಮ್ಮ ಕಣ್ಣಿಗೆ ಬರಬೇಕು ಟೇಬಲ್ಲು, ಮುಂದೆ 3 ಚೇರ್ ಇರ್ತವೆ, ಅಷ್ಟು ದೂರ ಡೋರು, ಆಟೋಮೆಟಿಕ್ ಡೋರ್ ಕ್ಲೋಸರ್ ಇರುವಂಥ ಬಾಗಿಲು. ಹೊರಗಡೆ ನನ್ನ ಸೆಕ್ರೆಟ್ರಿ ಇರ್ತಿತ್ತು. ನನಗೊಂದು ಅಭ್ಯಾಸ, ಯಾರಾದರೂ ಜೋರಾಗಿ ಮಾತಾಡಬಾರ್ದು ಕ್ಯಾಂಪಸ್ ಒಳಗೆ. ಹೋ, ಒಂದು ಕಿರ್ಚಿಗಳು ಸರಿ ಇರಲ್ಲ. ಆಕೆ ಒಂದೇ ಸಲ ಕೂಕೊಳ್ಳೋದು ಕೇಳಿಸ್ತು, ಹೋಗ್ಬಿಡಿ ಸರ್, ಮೀಟ್ ಮಾಡಲ್ಲ ನಿಮ್ಮನ್ನು, ಅಡ್ಮಿಷನ್ ತಾನೇ. ಇಲ್ಲಪ್ಪ, ಅಡ್ಮಿಷನ್ ಇಲ್ಲ, ಮೀಟ್ ಮಾಡಬೇಡಿ ಅವ್ರನ್ನ, ಆಗೋಲ್ಲ ಅಂತ ಹೇಳ್ತಾ ಇದ್ದಾಳೆ, ಜೋರಾಗಿ ಮಾತಾಡ್ತಾಳಾಕೆ. ಆಮೇಲೆ ಏ ಬೇಡ ಅಂತಿದ್ಲು. ದಡ್ಡ ನನ್ನ ಬಾಗಿಲ ಸಪ್ಪಳ ಆಯಿತು, ಬಾಗಿಲು ತಳ್ಕೊಂಡು ಇಬ್ಬರು ಒಳಗೆ ಬಂದುಬಿಟ್ರು, ಗಂಡ ಹೆಂಡತಿ ಇಬ್ಬರು ಬಂದರು. ಆಕೆ ಓಡಿ ಬಂದರು, ಸೆಕ್ರೆಟ್ರಿ ನೋಡಿ ಸರ್ ಏನಿದ್ದಾರೆ ಇವರು, ನಾನು ತಳ್ಕೊಂಡು ಬರ್ತಾರೆ ಸರ್ ಒಳಗಡೆ, ಇವರು ಹೇಳಿದ್ರೆ ಕೇಳಲ್ಲ ಅಂತ. ಆಯ್ತು ಬಿಡಮ್ಮ, ನೀವು ಹೋಗಿ ಬಂದಿದ್ದಾರೆ ಒಳಗಡೆ ಹಾಕಿದ್ರು. ಅಲ್ಲಿಂದ ಒಂದು 8 ಹೆಜ್ಜೆ ಹತ್ತಿ ನಡ್ಕೊಂಡು ಬರ್ಬೇಕು ನಾನು ಟೇಬಲ್ ತನಕ ಬರಬೇಕಾದ್ರೆ. ನಾನೇನು ಮಾಡಿದ್ರೆ, ಒಳಗೆ ಬಂದಿದ್ದಾರಲ್ಲ, ಕೂತ್ಕೊಳ್ಳಿ ಎಂದೆ. ಗಂಡ ಹೆಂಡತಿ ಬಂದವರು, ನಿಮ್ಮ ಕಣ್ಣು ಒಂದು ಚಿತ್ರ ಬರುತ್ತೆ. ಆ ಹೆಂಡತಿ ಒಂದು ಹೆಜ್ಜೆ ಮುಂದಿಟ್ಟಂದ್ರು, ಕೂತ್ಕೊಳ್ಳೋಕೆ ಬರಲಿಲ್ಲ ರೀ ಅಂದರು. ನಾನೇ ಸಾಮಾನ್ಯವಾಗಿ ಪಾಲಕರು ಅಡ್ಮಿಷನ್ ಹೊತ್ತಿಗಾದರೂ ಪ್ರಿನ್ಸಿಪಾಲ್ ಜೊತೆ ಒಳ್ಳೆಯವರು ಇರ್ತಾರೆ, ಆಮೇಲೆ ಏನಾಗ್ತದೆ ಮತ್ತೆ ಬೇರೆ. ಅವರು ಕೂತ್ಕೊಳ್ಳೋಕೆ ಬರಲಿಲ್ಲ ರೀ ಅಂದರು, ಕೊಂಕಿತ್ತು ಮಾತೊಳಗೆ. ಆಯ್ತಮ್ಮ, ನೀವು ಕೂತ್ಕೊಳ್ಳೋದು, ನಾನು ನಿಂತ್ಕೋಬೇಕಾಗತ್ತೆ ಅಂದೆ. ಗಂಡ ಒಂದು ಹೆಜ್ಜೆ ಮುಂದೆ ಬಂದ, ಚೆನ್ನಾಗಿ ರಿಹರ್ಸಲ್ ಮಾಡ್ಕೊಂಬಂದಿದ್ದಾರೆ. ಬಂದು ನಾಟಕ ಸರ್ ಮಾಡಿರಿ ಅಂದ, ನಾಟಕ ಬಂದ್ ಮಾಡಿರಿ ಅಂದ. ಯಾವ ನಾಟಕ ಅಂತ ಕೇಳಿದೆ. ನೋಡಿ, ನಾವು ಯಾರು ಗೊತ್ತಿಲ್ವಾ ನಿಮಗೆ ಅಂದ. ನಿಜವಾಗ್ಲೂ ಗೊತ್ತಿಲ್ಲರಿ ನನಗೆ, ನೀವು ಯಾರು ಅಂತ ಗೊತ್ತಿಲ್ಲ, ಅಥವಾ ಮರ್ತಿರ್ಬೇಕು ನಾನು, ಯಾರು ಅಂತ ಹೇಳಿದ್ರೆ ಗೊತ್ತಾಗ್ತದಪ್ಪ ಅಂದೆ. ನೋಡು, ನನಗೆ ಗೊತ್ತಿಲ್ಲ ಅಂತ ಇವರಿಗೆ ಅಂತ ಆಕೆ ಹೇಳ್ದ. ಆಕೆ ಬಂದರು, ಮಾತಾಡ್ಕೊಂಡು ಬಂದು ನನ್ನ ಕುರ್ಚಿ ಹಿಂದೆ ನಿಂತಿದ್ದಾರೆ, ನಾ ಎದ್ದು ನಿಂತಿದ್ದೇನೆ ಅವ್ರು ಬಂದಿದ್ದಾರೆ ಅಂತ. ಅಲ್ಲಿ ನಿಂತ್ಕೊಂಡು ನಿಮಗಲ್ಲೇ ಹೊಗಳೋಕೆ ಬರಲಿಲ್ಲರಿ, ಶಾಪ ಹಾಕೋಕೆ ಬಂದಿದ್ದೆ ನಿಮಗೆ ಅಂದರು. ನಂದು ಇದೇನಪ್ಪ ಹೊಸದಿದು, ಯಾಕೆ ಏನಾಯಿತು ಅಂತ ಕೇಳಿದೆ. ಆಕೆ ನನ್ನ ಕಣ್ಣು ಕೆಟ್ಟದಂಗೆ ಇದೆ ಒಂದ್ಸಲ, ಅದು ಹೇಳ್ತೀನಿ ಅಲ್ಲ, ಇವು ದುಃಖ ಮರಿಬಾರ್ದು ಅಂತೀವಲ್ಲ, ಆದರೆ ನನಗೀಗ ಸಂತೋಷವಾಗಿ ನೆನೆಸ್ಕೊಂಡು ಆರ್ಟಿಕಲ್ ಬರೆದಿದ್ದೀನಿ ಅದ್ರ ಮೇಲೆ. ಈಗ ಆಕೆ ನನ್ನ ಮುಖದ ಕಡೆ ಕೈ ಮಾಡಿ, ಐ ಕಮ್ ಹಿಯರ್ ಟು ಕರ್ಸ್ ದಟ್ ಬೋತ್ ಯುವರ್ ಸನ್ ಶುಡ್ ಡೈ. ನಾನು ಮನುಷ್ಯ ಸ್ವಾಮಿ, ಸಣ್ಣ ವಯಸ್ಸು, ಇನ್ನೂ ಅವಾಗ ನನ್ನ ಸ್ಟೂಡೆಂಟ್ ಇಲ್ಲೇ ಇದ್ದಾರೆ, ಸುಮ್ಮ ಇಲ್ಲೇ ಇದ್ದಾರೆ. ಕೈ ಮಾಡಿಬಿಟ್ಟು ಬೋತ್ ಯುವರ್ ಸನ್ ಶುಡ್ ಡೈ ಎಂದು. ನನಗೊಂಚೂರು ರಕ್ತ ತಲೆಗೆ ಏರ್ಬಿಡ್ತು. ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕಾಗಿಗೆ, ಯಾಕಂದರೆ ಇಬ್ಬರು ಮಕ್ಕಳು ಅಂತ ಗೊತ್ತಿದೆ ಯಾಕೆಗೆ, ನನಗಿಬ್ಬರು ಮಕ್ಕಳಿದ್ದಾರೆ ಅಂತ, ಆ್ಯಂಡ್ ಇಬ್ಬರು ಗಂಡು ಮಕ್ಕಳು ಅಂತೂ ಗೊತ್ತಿದೆ ಯಾಕೆಗೆ. ಯಾಕಂದ ನಾನೇನು ಮಾಡಿದೆ, ಕೈ ಸೀದಾ ಬಟನ್ ಕಡೆ ಹೋಯಿತು, ಬಜರ್ ಇರ್ತದಲ್ಲ, ಬಜರ್ ಪ್ರೆಸ್ ಮಾಡಿ ಥ್ರೋ ದೀಸ್ ಫೆಲೋಸ್ ಔಟ್ ಅನ್ಬೇಕಂತ ಮಾಡಿದ್ದೆ ನಾನು. ಅವನು ಝೆನ್ ಮಾಸ್ಟರ್ ತಲೆಗೆ ಬಂದುಬಿಟ್ಟ ನನಗೆ ಒಂದೇ ಸಲ, ಡೋಂಟ್ ರಿಯಾಕ್ಟ್ ಅವ್ನು ಹೇಳಿದ್ನಲ್ಲ, ಡೋಂಟ್ ರಿಯಾಕ್ಟ್ ರೆಸ್ಪಾಂಡ್. ಕೈ ತಕ್ಕೊಂಡೆ, ಐ ಮೇಡ್ ಎನ್ ಎಫರ್ಟ್ ಟು ಸ್ಮೈಲ್. ಆಯ್ತಪ್ಪ, ಶಾಪ ಕೊಟ್ಟದ್ದಾಯ್ತು, ನೀವು ಯಾರು ಹೇಳಿ ಎಂದೆ. ಗಂಡ ಹೇಳ್ದೆ, ಅಂತೂ ನನ್ನ ಮಗನಿಗೆ ಸೀಟ್ ಸಿಗಲಾರ್ದಂಗೆ ಮಾಡಿದ್ರಲ್ಲ ನೀವು ಅಂದ. ನಾನೆಲ್ಲೋ ರಾಂಗ್ ನಂಬರ್ ಅನ್ನಿಸ್ತು, ನಂದು ಹೆಣ್ಮಕ್ಳು ಕಾಲೇಜು, ಮಗನಿಗೇನು ಕೆಲಸ ಅಲ್ಲಿ, ಅಂತೂ ನನ್ನ ಮಗನಿಗೆ ಸೀಟ್ ಸಿಗಲಾರ್ದಂಗೆ ಮಾಡಿದ್ರಲ್ಲ ಅಂದ. ಅದು ಏನು ತಪ್ಪು ತಿಳ್ಕೊಂಡಿದ್ದೀರಿ, ಇದು ಹೆಣ್ಮಕ್ಳು ಕಾಲೇಜ್ ಗೊತ್ತ್ರೀ ಗೊತ್ತು ಅಂದ. ಮತ್ತು ಮಗನಿಗೆ ಹೆಂಗೆ ಅಡ್ಮಿಷನ್ ಕೊಡೋದು ನಾನು, ಇಲ್ಲಲ್ಲ ಸರ್ದಾರ್ ಪಟೇಲ್ ಹೈಸ್ಕೂಲಿಗೆ ಕೊಡಿಸಿಲ್ಲ ನಾನು. ನೀನು ಸರ್ದಾರ್ ಪಟೇಲ್ ಹೈಸ್ಕೂಲ್ ಅಂತ ನಮ್ಮದೇ ಸಂಸ್ಥೆ, ಆ ಸಂಸ್ಥೆಗೆ ನಾನು ಚೇರ್ಮನ್ ಆಗಿದ್ದೆ ಲೋಕಲ್ ಕಮಿಟಿಗೆ. ಓಹೋ, ಹಿಂಗೆ ಪರಿಸ್ಥಿತಿ ಇದು, ಏನು ಅಡ್ಮಿಷನ್, 8th standard ಸಿಗಲಾರ್ದಂಗೆ ಮಾಡಿದ್ರಲ್ಲ ಸೀಟು ಅಂದ. ಅದು ನೀವು ಯಾರು ಅಂತ ಗೊತ್ತಿಲ್ಲಪ್ಪ, ನಾನು ಯಾಕೆ ಸ್ಟಾಪ್ ಮಾಡಲಿ. ಈಗ ಜಗತ್ತು ಹೇಗಿದೆ ಸ್ವಾಮಿ ಅಂದರೆ, ನೀವು ಒಳ್ಳೆಯವರಾಗಿರೋದು ಅಷ್ಟೇ ಅಲ್ಲ, ಒಳ್ಳೆಯವರಾಗಿದ್ದೀರಿ ಅಂತ ತೋರಿಸ್ಕೋಬೇಕಾಗತ್ತೆ. ಈಗ ಜಗತ್ತು ಹಂಗಿದೆ. ಈಗ ನಾನೇನು ಮಾಡಿದೆ, ಕೂತ್ಕೊಳ್ಳಿ, ಹಾಗೂ ಅಂದಿದ್ದೀರಲ್ಲ, ಶಾಪ ಕೊಟ್ಬಿಟ್ಟಿದ್ದೀರಿ, ಕೂತ್ಕೊಳ್ಳಿ, ನಾನು ಒಂದು ನಿಮಿಷ ಪ್ರೂವ್ ಮಾಡಿಬಿಡ್ತೀನಿ. ಇದು ನನ್ನ ಮೇಲೆ ಚಾರ್ಜ್ ಮಾಡಿದ್ದೀರಿ, ನನ್ನ ಮಗನಿಗೆ ಸೀಟ್ ಸಿಗಲಾರ್ದಂಗೆ ಮಾಡಿದ್ದೀರಿ ಅಂತ ಹೇಳಿದ್ದೀರಿ, ನಾನು ನೋಡ್ತೀನಿ. ನಾನು ನನ್ನ ಸೆಕ್ರೆಟ್ರಿಗೆ ಫೋನ್ ಮಾಡಿ ರಾಮನಾಥನ್ ಕನೆಕ್ಟ್ ಮಾಡು ಅಂತ ಹೇಳಿದೆ, ಹೆಡ್ ಮಾಸ್ಟರ್ ಆಫ್ ದಿ ಹೈಸ್ಕೂಲ್. ನಾನು ಸ್ಪೀಕರ್ ಫೋನ್ ಆನ್ ಮಾಡಿದೆ, ಕೈಯಲ್ಲಿ ಎತ್ಕೊಳ್ಳಿಲ್ಲ ಫೋನು. ಯಾಕೆ ಗೊತ್ತಾ, ಏನು ಮಾತಾಡಿದ್ರು ನನಗೇನು ಗೊತ್ತು ಅಂದರೆ, ಬೇಡ ಆಕಿನೂ ಕೇಳಿಸ್ಕೊಳ್ಳಿ. ಸ್ಪೀಕರ್ ಫೋನ್ ಆನ್ ಮಾಡಿ ರಾಮನಾಥನ್ ಒಂದೇ ಲೈನ್ ಬಂದರು, ರಾಮನಾಥನ್ ಒಂದು ಕೆಲಸ ಮಾಡಿ, ನಿಮ್ಮ ಹುಡುಗನ ನಂಬರ್ ಏನಪ್ಪ ಅಡ್ಮಿಷನ್ ನಂಬರು ಅಂತ ಕೇಳಿದೆ. ಅವ್ರು ಹೇಳಿದರು, ನೋಡಿ ಈಗ ಏನೋ ನಂಬರ್ ಅಂತೆ, ಅದು ಸೀಟ್ ಸಿಕ್ಕಿದೆಯಾ ನೋಡಿ ಸ್ವಲ್ಪ ಹೇಳ್ತೀರಾ ನನಗೆ ಅಂದರು. ಸರ್ ಒಂದು 5 ನಿಮಿಷ ಹೇಳ ಆಮೇಲೆ ಫೋನ್ ಮಾಡಲ, ಇಲ್ಲ ಇಲ್ಲ ನಾನು ಹಿಡ್ಕೊಂಡಿರ್ತೀನಿ ಅಂದೆ. ಇಲ್ಲ ಸರ್ ಸ್ವಲ್ಪ ಚೆಕ್ ಮಾಡಿ ನಿಮಗೆ ಒಂದೇ. ಅವರಲ್ಲಿ ಕೂಗೋದು ಕೇಳಿಸ್ತಾ ಇತ್ತು, ಏ ಕೇಳ್ತಿದ್ದಾರೆ ರೀ ಚೇರ್ಮನ್, ಅದು ಕೊಡ್ರಿ, ಲಿಸ್ಟ್ ಕೊಡ್ರಿ, ಅಡ್ಮಿಷನ್ ಲಿಸ್ಟ್ ಕೊಡ್ರಿ ಅಂತೆಲ್ಲ ತರಿಸ್ಕೊಂಡು ಎಲ್ಲ ಮಾತಾಡೋದು ಕೇಳಿಸ್ತಾ ಇತ್ತಲ್ಲ. ಅವ್ರು ಇಲ್ಲ ಸರ್ ಕೊಟ್ಟಿಲ್ಲ ಅಡ್ಮಿಷನ್ ಅಂದರು. ಯಾಕೆ ಕೊಟ್ಟಿಲ್ಲ, ನಾವು ಒಂದು ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತೀವಲ್ಲ ಸರ್, ಅದರಲ್ಲಿ ಮ್ಯಾಥಮೆಟಿಕ್ಸು ಸೈನ್ಸ್ ಎರಡರಲ್ಲೂ ಒಂದು ಸಿಂಗಲ್ ಡಿಜಿಟ್ ಮಾರ್ಕ್ಸ್ ಬಂದಿದೆ ಅವನಿಗೆ, ಅದು ಕೊಟ್ಟಿಲ್ಲ. ನಾನಿದೆ ಅದು ಬಿಟ್ಟು ಬೇರೆ ಕಾರಣ ಏನದು ಉಂಟಾ, ಇನ್ನೇನು ಇರುತ್ತೆ ಸರ್, ನಾನು ಬಂದ್ಬಿಡಲ ಸರ್ ಅದು, ಬರಬೇಡ್ರಿ ನೀವು ಅಲ್ಲೇ ಹೇಳ್ರಿ, ನಿಮಗೆ ಸೀಟ್ ಕೊಡಬೇಡ ಅಂತ ಯಾರಾದರೂ ಹೇಳಿದ್ರ ಅಂತ ಕೇಳಿದೆ. ಅದು ಯಾರು ಹೇಳ್ತಾರೆ ಸರ್ ಕೊಡು ಅಂತ ಪ್ರಾಣ ತೆಗಿತಾರೆ ಹೊರತಾಗಿ, ಇಲ್ಲ ಅಂತ ಯಾರು ವಿಚಾರ ಮಾಡ್ಕೊಳ್ಳಿ. ನಾನೇನಾದರೂ ಹೇಳಿದ್ನ ಕೊಡಬೇಡ ಹುಡುಗನಿಗೆ ಸೀಟು ಅಂತ ಹೇಳಿ, ಇಲ್ಲ ಸರ್ ಅಂದರು. ಬಿಟ್ಬಿಡಿ ಹಾಗೆ, ಥ್ಯಾಂಕ್ ಯು, ಓನ್ ಇಟ್. ಹೇಳಿಪ್ಪ ನೀವು ಯಾರು ಅಂತ ಹೇಳಿ, ನನಗೆ ಗೊತ್ತಿಲ್ಲ. ತಮಾಷೆ ನೋಡಿ ಹೇಗಿರುತ್ತೆ ಜಗತ್ತು ಅಂದರೆ, ಗಂಡ ಹೆಂಡತಿ ಬಂದಿದ್ದಾರಲ್ಲ, ಆ ಗಂಡನ ಅಕ್ಕ ನಮ್ಮಲ್ಲಿ ಕೆಲಸ ಮಾಡ್ತಿದ್ರು 10 ವರ್ಷದ ಹಿಂದೆ. ಒಳ್ಳೆ ಹೆಣ್ಮಗಳು ಮತ್ತು ಒಳ್ಳೆ ಟೀಚರ್ ಅಲ್ಲ, ಏನು ಮಾಡೋದು, ಒಳ್ಳೆ ಹೆಣ್ಮಗಳು ಅಂದರೆ ಒಳ್ಳೆ ಟೀಚರ್ ಅಲ್ಲ, ನಾನು ಬುದ್ಧಿವಂತ ಹುಡುಗರು ನಮ್ಮ ಕಾಲೇಜಲ್ಲೆಲ್ಲ, ಅವಾಗ ಪ್ರಶ್ನೆ ಕೇಳೋರು ಕಷ್ಟ ಆಗ್ತಿತ್ತು. ಒಂದು ವರ್ಷ ಹೇಗೋ ಹೇಳಿದೆ, ಮಾಡಿ ಮಾಡಿ ಅಂದೆ, ಆಗಲಿಲ್ಲ. ಆಕೆ ಅಮ್ಮ ಆಗೋಲ್ಲಮ್ಮ, ಮುಂದೆ ವರ್ಷ ನೀನು ರೆಕಮೆಂಡ್ ಮಾಡಲ್ಲ ನಾನು ಅಂತ ಹೇಳಿದೆ. ಮೊದಲು ಹೇಳಿದ್ದೆ 3 ತಿಂಗಳು ಮೊದಲು, ಮುಂದೆ ವರ್ಷ ಕಂಟಿನ್ಯೂ ಮಾಡಲಿಲ್ಲ. ಆಕೆ ನಮ್ಮಲ್ಲಿ ತುಂಬ ಪ್ರೆಷರ್ ತಂದರು, ಏನೋ ಮಾಡಿದರು, ಆಗಲಿಲ್ಲ. ಅವ್ರು ಹೋದರು, ಅವ್ರ ಮನೇಲಿ ನಾನು ವಿಲನ್ ಅಲ್ವಾ, ತೆಗೆದಾಕಿದ ಪ್ರಿನ್ಸಿಪಾಲ್ ಒಂದು ನೌಕರಿಯಿಂದ ಅಂತ ಆಗಿರ್ಬೇಕಲ್ಲ, ನನ್ನ ಮಕ್ಕಳ ಬಗ್ಗೆ ಜವಾಬ್ದಾರಿ ಇದೆ ನಾನು ಮಾಡಬೇಕಲ್ಲ. ಆಕೆ ತಮ್ಮ ಇವನು, ಅವನ ಮಗ 8th ಅಡ್ಮಿಷನ್ ಪರೀಕ್ಷೆ ತೊಗೊಂಡಿದ್ದಾನೆ, ಅಲ್ಲಿ 100 ಜನ ತಗೋತಾರೆ, ಅದು 5-6 ಜನ ಕೊಡ್ತಿದ್ರು ಪರೀಕ್ಷೆ ಮಾಡಿ. ಲಿಸ್ಟಲ್ಲಿ ಹಾಕಿದ್ದಾರೆ, ನೋಡೋಕೆ ಹೋಗಿದ್ದಾರೆ ಗಂಡ ಹೆಂಡತಿ ಇಬ್ಬರು, ಅಲ್ಲೂ ಎಂದೂ ಕಾಯಿರ್ಲಿಕ್ಕಿಲ್ಲ ಅವರಿಗೆ, ನನ್ನ ಮಗನಿಗೆ ಸಿಕ್ಕಿಲ್ಲ ಅಂತ. ಕೆಳಗೆ ನಾನು ಸೈನ್ ಮಾಡಬೇಕಲ್ಲ ಚೇರ್ಮನ್ ಅಂತ. ಓ ಇವನೇ ಪಾಪಿ, ಇವನೇ ನನ್ನ ಮಗನಿಗೆ ಸೀಟ್ ಸಿಗಲಾರ್ದಂಗೆ ಮಾಡಿದವನು ಅಂತ ಕೋಪದಲ್ಲಿ ಬಂದು ನನಗೆಲ್ಲ ಬೈದರು. ನಾನು ಹೇಳಿದೆ, ನೋಡಿ ಬಾ ಹಿಂಗಿದೆ, ನನಗೆ ಸಂಬಂಧ ಇಲ್ಲ ಅದು, ನಾನು ನೋಡೋದು ಇಲ್ಲ, ಲಿಸ್ಟ್ ಅವ್ರು ಮಾಡ್ತಾರೆ, ಸುಮ್ಮನೆ ಸೈನ್ ಮಾಡೋದಷ್ಟೇ ನಾನು ಅಂತೆಲ್ಲ ಹೇಳಿ ಕಾಫಿ ಕೊಟ್ಟು ಕಳಿಸಿದೆ. ಹೋಗುವಾಗ ಒಂದು ತಮಾಷೆ ಆಯಿತು, ಇಬ್ಬರು ಬಾಗಲವರೆಗೆ ಹೋದವರು, ಆಕೆ ವಾಪಸ್ ಬಂದು ತಾಯಿ, ಕಣ್ಣು ತುಂಬ ನೀರು ಆಕೆಗೆ ತುಂಬಿಕೊಂಡು, ಸರ್ ನಾನು ಹಂಗೆ ಅನ್ಬಾರ್ದಾಗಿತ್ತು ಸರ್, ದೇವ್ರು ನನಗೆ ಶಾಪ ಕೊಡ್ತಿದ್ರೆ ಸಾಕು ಸರ್ ಅಂದರು. ನಾ ಇದೆ ಅಮ್ಮ, ಈಗಿನ ಕಾಲದಲ್ಲಿ ಅಟೆಂಡ್ರೇ ಹೇಳ್ದಂಗೆ ಕೇಳೋಲ್ಲ, ಇನ್ನು ದೇವ್ರು ಕೇಳ್ತಾನ, ಅಟೆಂಡ್ರೇ ಹೇಳಿದ ಕೆಲಸ ಮಾಡೋಲ್ಲ, ದೇವ್ರು ಕೇಳ್ತಾನ. ಇನ್ನೊಂದು, ಆತ ನೀವು ವರ ಕೊಟ್ಟರು ನನಗೆ ಶಾಪ ಕೊಡ್ಬೋದು, ಆತ ನೀವು ಶಾಪ ಕೊಟ್ಟರು ನನಗೆ ವರ ಕೊಡ್ಬೋದು, ಅದು ಯಾಕೆ ಕೆಟ್ಟ ಮಾತಾಡ್ತೀರಿ, ಮತ್ತೊಬ್ಬರು ಮನಸ್ಸು ನೋವು ಮಾಡ್ತೀರಿ ಅಂದೆ. ಅವ್ರು ಹೋದರು, ಮರು ವರ್ಷ ಹುಡುಗನಿಗೆ 9th ಅಡ್ಮಿಷನ್ ಮಾಡಿದೆ, ಕಲ್ಕೊಂಡು ಚೆನ್ನಾಗಿ ಓದೀಗ ಆರ್ವಿ ಇಂಜಿನಿಯರಿಂಗ್ ಕಾಲೇಜ್ ಓದೀಗ ಅಮೇರಿಕಾದಲ್ಲಿದ್ದಾನೆ, ಈಗಾದರೂ ಒಳ್ಳೆಯ ಸ್ನೇಹಿತರಾಗಿದ್ದಾರೆ. ಅದಕ್ಕೊಂದು ಆರ್ಟಿಕಲ್ ಬರೆದಿದ್ದೆ ನಾನು, ದ ಡಿಫ್ರೆನ್ಸ್ ಬಿಟ್ವೀನ್ ಎ ಫ್ರೆಂಡ್ ಆ್ಯಂಡ್ ಎನ್ ಎನಿಮಿ ಈಸ್ ಓನ್ಲಿ 1 second ಅಂತ. ಸ್ನೇಹಿತ ಮತ್ತು ವೈರಿ ನಡುವೆ ಇರುವಂಥ ಅಂತರ 1 second. ನಾನು ಬಟನ್ ಪ್ರೆಸ್ ಮಾಡಿ ಅವ್ರನ್ನ ಹೊರಗೆ ಹಾಕಿದರೆ ಅವ್ರ ಜೀವ ಇರೋರ್ಗೂ ನಾನು ವೈರಿ ಆಗಿರ್ತಿದ್ದೆ. ನನಗೂ ಮನಸ್ಸಲ್ಲಿ ಛೇ ಯಾರೋ ಪೀಡಿಗಳು ಬಂದು ಏನೋ ಕೆಟ್ಟ ಮಾತಾಡಿ ಹೋಗ್ಬಿಟ್ರು ಅಂತ ಅಂದ ಮನಸ್ಸಿಗೆ ನೋವು ಇರ್ತಿತ್ತು. ಈಗ ಅದು ಯಾವುದೂ ಇಲ್ವೋ. ಅದಕ್ಕೆ ನನಗೆ ಅರ್ಥ ಆಗಿರೋದು, ವೆನ್ ಯು ರಿಸ್ಪಾಂಡ್ ದೇರ್ ಇಸ್ ಅಂಡರ್ಸ್ಟ್ಯಾಂಡಿಂಗ್, ವೆನ್ ಯು ರಿಯಾಕ್ಟ್ ಯು ಬಿಕಮ್ ಮಿಸರಬಲ್.

0: Radio Sarang 107.8 FM.
1: ನಿನ್ನೆ ದಿವಸ ನಮ್ಮ ಮನೆಗೆ ಹೋಗುವಾಗ ವಿಚಾರ ಮಾಡ್ತಿದ್ದೆ, ನಾಲ್ಕು ದಿವಸ ಉಪನ್ಯಾಸದಲ್ಲಿ ಏನೋ ಬುದ್ಧ ಹುಟ್ಟಲೇ ಇಲ್ಲಲ್ಲ ಅಂತ. ಅದಕ್ಕೊಂದು ಕಾರಣ ಇದೆ, ಅಡಿಪಾಯ ಗಟ್ಟಿ ಇದ್ದಷ್ಟು ಮೇಲ್ ಸೂಪರ್ ಸ್ಟ್ರಕ್ಚರ್ ಬೇಗ ಎದ್ದುಬಿಡುತ್ತೆ, ಫೌಂಡೇಶನ್ ಟೈಮ್ ತಗೊಳುತ್ತೆ. ನಾನು ಯಾಕೆ ಮುಖ್ಯ ಹೇಳಬೇಕಾಗಿತ್ತು ಅಂದರೆ, ಸಾಕಷ್ಟು ನಮ್ಮ ಮನಸ್ಸಿನಲ್ಲಿ ಗೊಂದಲಗಳು ಬಹಳ ಇದ್ದಾವೆ, ಅದರಲ್ಲೂ ಬುದ್ಧನ ಬಗ್ಗೆ ಗೊಂದಲ ಜಾಸ್ತಿ ಇಲ್ಲ, ಬೌದ್ಧ ಧರ್ಮದ ಬಗ್ಗೆ ತುಂಬ ಗೊಂದಲಗಳಿದ್ದಾವೆ. ಎಷ್ಟೋ ನಂಬಿಕೆಗಳು ಬುದ್ಧ ಧರ್ಮ ಹಿಂದೂ ಧರ್ಮವನ್ನು ವಿರೋಧಿಸಿ ಬಂತು ಅಂತ ಹಾಗೆ. ಅದಕ್ಕೆ ನಾನು ನಿನ್ನೆಯಿಂದ ಪ್ರಯತ್ನ ಮಾಡಿದ್ದೇನು ಅಂದರೆ, ವಿವೇಕಾನಂದರ ಮಾತಾಗಲಿ, ಪರಮಹಂಸರ ಮಾತಾಗಲಿ, ಉಪನಿಷತ್ತಿನ ಮಾತೇನಾದರೂ ಅಂದರೆ, ಬುದ್ಧ ಉಪನಿಷತ್ ಪರಂಪರೆಯನ್ನು ವಿರೋಧಿಸಲಿಲ್ಲ ಅನ್ನೋದನ್ನು ಮುಖ್ಯವಾಗಿ ಹೇಳಬೇಕಾದದ್ದು. ಆತ ವಿರೋಧಿಸಿದ್ದೇನು ಅನ್ನೋದನ್ನು ಇವತ್ತು ಸ್ವಲ್ಪ ಗಮನಿಸೋಣ. ಆತನ ಮನಸ್ಥಿತಿ ಯಾಕೆ ಹಂಗಾಯಿತು, ಆ ದೃಷ್ಟಿ ಯಾಕೆ ಹುಡ್ಕೋಕೆ ಹೋದ ಅಂತ ವಿಚಾರ ಮಾಡಿದಾಗ ನನಗನಿಸಿದ್ದು, ಬುದ್ಧ ನಾವು ಆತ ಫಾಲೋ ಮಾಡಿದ್ದೆಲ್ಲ ಉಪನಿಷತ್ ಪರಂಪರೆಯನ್ನೇ ಫಾಲೋ ಮಾಡಿದ್ದು. ಸಂಸ್ಕೃತ ಚೆನ್ನಾಗಿ ಕಲಿತ, ಪ್ರಾಕೃತ ಭಾಷೆಯಲ್ಲಿ ಪಾಲಿ ಭಾಷೆಯಲ್ಲಿ ಹೇಳಬೇಕು ಅಂತ ಬಯಸಿದ, ಕರುಣೆ ಅಸಾಧ್ಯವಾದಂಥ ಕರುಣೆ ಒಂದು. ಅದು ಏನು ಕಾರಣ ಅಂತ ಮುಂದೆ ನಾನು ಜೀವನ ಚರಿತ್ರೆ ತಗೊಂಡಾಗ ಹೇಳ್ತೀನಿ ಇವತ್ತಿಂದ. ಆದರೆ ಮುಖ್ಯವಾಗಿ ಹೇಳಬೇಕಾದದ್ದು ಅಂದರೆ, ಎಲ್ಲಿ ದಾರಿ ತಪ್ಪಿತು ಅಂತ. ನಮ್ಮಲ್ಲಿ ಎಲ್ಲ ಮಹಾನುಭಾವರಿಲ್ಲ ಅದದ್ದು ಪರಿಸ್ಥಿತಿ ಅದೇನೆ. ತುಂಬ ದೊಡ್ಡವರು ಜಗದ್ಗುರುಗಳಿರ್ತಾರೆ, ದೊಡ್ಡ ಸಾಧನೆ ಮಾಡಿದವರು, ಅವ್ರ ದರ್ಶನ ಯಾವ ಮಟ್ಟದ್ದಾಗಿರುತ್ತೆ ಅಂದರೆ, ಹಿಂದೆ ಬಂದವ್ರಿಗೆ ಹಿಡ್ಕೊಳೋಕ್ಕಾಗಲ್ಲ, ಆ ದರ್ಶನದ ಎತ್ತರವನ್ನು ಮುಟ್ಟೋಕ್ಕಾಗದೆ ಹೋದಾಗ ತಮ್ಮ ಮಟ್ಟಕ್ಕೆ ಅದನ್ನು ಇಳಿಸ್ಕೊಂಡ್ಬಿಡ್ತಾರೇನೋ ಅಂತ ಅನಿಸುತ್ತೆ. ಇದು ಎಲ್ರಿಗೂ ಆದಂಥದ್ದಿದೆ. ಅದಕ್ಕೆ ನಿನ್ನೆ ನಾನು ನೋಡ್ತಾ ಬುದ್ಧನ ಬಗ್ಗೆ ಹೇಳ್ತಾ, ಉಪನಿಷತ್ ಪರಂಪರೆಯಲ್ಲಿ ದುಃಖಕ್ಕೆ ಜಾಸ್ತಿ ಒತ್ತಿಲ್ಲ. ನಮ್ಮಲ್ಲಿರೋದು ಯಾವಾಗಲೂ ನಮ್ಮ ತೈತ್ರಿ ಉಪನಿಷತ್ ನೋಡಿದರೆ ಕೂಡ ಗೊತ್ತಾಗತ್ತೆ, ಮನುಷ್ಯನ ಅಭೀಪ್ಸೆಗಳಲ್ಲಿ ಅತ್ಯಂತ ಎತ್ತರ ಮಟ್ಟದ್ದು ಸಚ್ಚಿದಾನಂದ ಅಂತ. ಆನಂದ, ದುಃಖ ಇಲ್ಲ, ನೋವಿಲ್ಲ ಅಲ್ಲಿ. ಅಂದರೆ ಜಗತ್ತಲ್ಲಿ ನೋವಿಲ್ಲ ಅಂತ ಒಪ್ಕೊಳ್ಳಿಲ್ಲ ಅಂತಲ್ಲ, ನೋವಿದೆ, ಅದನ್ನು ಮೀರಿ ಎಂತಾಗಿರುವಂಥ ಸುಖ ಇದೆಯಲ್ಲ ಅದು ಶಾಶ್ವತವಾದ ಸುಖ ಅಂತ. ಕೆಲವರು ನಂಬಿಕೊಳ್ಳೋದು ದುಃಖನೇ ಮುಖ್ಯ ಮನುಷ್ಯನಿಗೆ, ಆಗಾಗ ಸಣ್ಣ ಗಾಳಿ ಹಾಗೆ ಸುಖ ಬಂದು ಹೋಗ್ತದೆ ಅಂತ ಹೇಳ್ತಾರೆ. ಅದು ಹಾಗಲ್ಲ, ಅದು ನಮಗೆ ನೋವನ್ನು ಭಾಳ ದಿವಸ ಉಳಿಸ್ಕೋತೀವಿ ಮನಸ್ಸಲ್ಲಿ, ಹೀಗಾಗಿ ಭಾಳ ದಿವಸ ಇದ್ದಂಗೆ ಅನಿಸುತ್ತೆ, ಸುಖವನ್ನು ಬೇಗ ಮರೆತು ಬಿಡ್ತೀವಿ. ನೀವು ಕಲ್ಪನೆ ಮಾಡ್ಕೊಳ್ಳಿ, ಒಂದು ಹೊಸ ಕಾರೋ ಸ್ಕೂಟ್ರೋ ತೊಗೊಂಡ್ರಿ, ಅದ್ರ ಬಗ್ಗೆ ಪ್ರೀತಿ ಎಷ್ಟು ದಿವಸ ಇರ್ತದೆ ಅಂದ್ಕೊಂಡಿದ್ದೀರಿ? ಲಕ್ಷಗಟ್ಟಲೆ ಕೊಟ್ಟು ತೊಗೊಂಡಿದ್ದೀವಿ, ಅದನ್ನು ತೊಳೆದದ್ದೇ ತೊಳೆದದ್ದು ಹೊಸದಾಗಿದ್ದಾಗ, ಆವಾಗ ತೊಳೆಯೋ ಕಾರಣ ಇಲ್ಲ, ಚೆನ್ನಾಗೇ ಇರ್ತದೆ ಅದು, ಆದರೆ ಆವಾಗೇ ತೊಳೆಯೋದು ನಾವು ಅದನ್ನು. ಮೊದಲನೇ ಗೆರೆ ಏನಾದರೂ ಬಿದ್ದರೆ ಬಾನೆಟ್ ಮೇಲೆ, ಎದೆ ಮೇಲೆ ಗೆರೆ ಬಿದ್ದಂಗೆ ಆಗುತ್ತೆ. ಇದು ಸುಮಾರು ಒಂದು 4-5 ತಿಂಗಳು ಅಷ್ಟೇ, ಆಮೇಲೆ ಇನ್ನೊಂದು 4 ಗೆರೆ ಬಿದ್ದರೂ ಏನು ತಲೆ ಕೆಡೋಣ, 2 ವರ್ಷಕ್ಕೆ ಏನು ಬದಲಾಯಿಸ್ಬಿಡೋಣ, ಚೇಂಜ್ ಮಾಡಿಬಿಡೋಣ ಅನಿಸುತ್ತೆ ಅಲ್ವಾ? ಅಕಸ್ಮಾತ್ ಕಾರಿಗೊಂದು ಏನಾದರೂ ಪೆಟ್ಟಾಗಿ ಆಕ್ಸಿಡೆಂಟ್ ಆದರೆ 10 ವರ್ಷ ಮರೆಯಲ್ಲ ನಾವು ಅದನ್ನು. ಒಂದು ನೆನಪಿದೆಯಾ, ಇಲ್ಲೇ ಅದದ್ದು ಆ ಜಾಗದ ಕಾರಣ ಅನ್ನೋ ಮಾಡ್ತೀವಿ. ಅದನ್ನ ಮನಸ್ಸಲ್ಲಿ ಸ್ವಭಾವ ಹೇಗೆ ಬಂದುಬಿಟ್ಟಿದೆ ಅಂದರೆ, ದುಃಖ ನೋವನ್ನು ಭಾಳ ದಿವಸ ಭಕ್ತಿಯಿಂದ ಕಾಪಾಡ್ಕೊಂಡು ಹೋಗ್ತೀವಿ, ಸುಖವನ್ನು ಬೇಗ ಮರೆತು ಬಿಡ್ತೀವಿ. ಹೀಗಾಗಿ ನಮಗೇನು ಅನಿಸುತ್ತೆ ಅಂದರೆ, ದುಃಖನೇ ಕಾಯಮು ಅಂತ ಅನಿಸುತ್ತೆ. ಅದಲ್ಲ ಅಂತ ಹೇಳಬೇಕಾದದ್ದು.

0: You're listening to Radio Sarang, 107.8 FM.
1: How to become a hero when you are hurt? Anta hurt aadaga naavu zero aagbekagilla, naavu hero aagabodu. ಅದು ಮನಸ್ಥಿತಿ ನಾವು ಬೆಳೆಸ್ಕೊಂಡಾಗ ಎಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ನಾವು ಎತ್ತರ ಬರ್ಬೋದು ಅಂತ ಅದು ಮುಖ್ಯವಾಗಿ ಹೇಳಬೇಕಾದದ್ದು. ಈ ಸುಖ ದುಃಖ ಅನ್ನೋದು ನಾವು ನೋಡುವ ದೃಷ್ಟಿಯಲ್ಲಿದೆ ಅಂತ ಮುಖ್ಯವಾಗಿ ಹೇಳಬೇಕಾದದ್ದು. ಯಾವ ರೀತಿಯಿಂದ ನೋಡ್ತೀವೋ ಸುಖ ದುಃಖ. ಈಗ ಬೆಟ್ಟ ಹತ್ಕೊಂಡು ಹೋಗಬೇಕು, ಏನ್ರಿ ಬೆಟ್ಟ ಹತ್ಕೊಂಡು ಹೋಗ್ಬೇಕಲ್ಲ ಬಹಳ ಕಷ್ಟ ಅಂತ ಒದ್ದಾಡ್ಬೋದು. ಇನ್ನೊಬ್ರು ಹೇಗಿದ್ರು ಎರಡು ದಿವಸ ವಾಕಿಂಗ್ ಹೋಗಿಲ್ಲಲ್ವಾ ಇದು ಒಳ್ಳೇದಾಯ್ತು ಬಿಡು. ನೋಡೋ ದೃಷ್ಟಿ ಅಷ್ಟೇನೆ, ಅದನ್ನು ಬೆಟ್ಟ ಅಥವಾ ವ್ಯಾಕ್ ವಾಕಿಂಗ್ ಆಗಲಿಲ್ಲ ಎರಡು ದಿವಸ ಚೆನ್ನಾಗಾಯ್ತು ಮಾಡ್ಬೋದು ಅಂತ ನೋಡ್ಕೋಬೋದು. ಒಂದು ಮುಖ್ಯ ಹೇಳಬೇಕಾದದ್ದಂದರೆ ಸುಖ ಇಲ್ಲದೆ ದುಃಖ ಅರ್ಥ ಆಗಲ್ಲ, ದುಃಖ ಇಲ್ಲದೆ ಸುಖ ಗೊತ್ತಾಗಲ್ಲ. ಆ ಥಿಯರಿ ಆಫ್ ಕಾಂಪ್ಲಿಮೆಂಟ್ಯಾರಿಟಿ ಅಂತ ಕರಿತೀವಿ. ಒಂದಿಲ್ಲದೆ ಇನ್ನೊಂದು ಅರ್ಥವೇ ಆಗಲ್ಲ. ಜೀವನದಲ್ಲಿ ಸುಖ ಅನ್ನೋದು ಇಲ್ಲದೆ ಹೋದರೆ ದುಃಖ ಡಿಫೈನ್ ಮಾಡೋಕ್ಕೆ ಆಗಲ್ಲ. ಕಲ್ಪನೆ ಮಾಡಿಕೊಳ್ಳಿ, ಕತ್ಲೆ ಇಲ್ಲದೆ ಹೋದರೆ ಹಗಲಿಗೆ ಏನಾದರೂ ಬೆಲೆ ಇದೆಯಾ? ಹಗಲು ಅಂತ ಪದ ಬಂದದ್ದು ಯಾಕೆ ಅಂದರೆ ರಾತ್ರಿ ಅಂತ ಒಂದಿದೆ, ರಾತ್ರಿ ಆದಮೇಲೆ ಹಗಲು ಬರ್ತದೆ ಅಂತ. ಹಗಲು ಇರೋದ್ರಿಂದ ರಾತ್ರಿಗೆ ಬೆಲೆ ಬಂತು, ರಾತ್ರಿ ಇರೋದ್ರಿಂದ ಹಗಲಿಗೆ ಬೆಲೆ ಬಂತು. ಅದೇ ರೀತಿ ಸಾವಿರೋದ್ರಿಂದ ಜೀವನಕ್ಕೊಂದು ಬೆಲೆ ಬಂತು. ಕಲ್ಪನೆ ಮಾಡ್ಕೊಳ್ಳಿ, ಯಾರೂ ಸಾಯೋದೇ ಇಲ್ಲ ಅಂದರೆ ಇಷ್ಟು ಸಾಕಾಗಿ ಹೋಗ್ತದೆ ಜೀವನ, ಎಂದು ಮುಗ್ದಿತ್ತೋ ಮರೆಯ ಇದು, ಮುಗಿಯೋದೇ ಇಲ್ಲಲ್ಲ, ನಾನ್ ಎಂಡಿಂಗ್ ಇದು. ಆದ್ದರಿಂದ ಸಾವಿರೋದ್ರಿಂದ ಬದುಕಿಗೊಂದು ಘನತೆ ಬಂತು, ಒಂದು ಭಯ ಬಂತು, ಯಾವಾಗ ಮುಗಿದು ಹೋಗ್ತದೆ ಗೊತ್ತಿಲ್ಲಪ್ಪ, ಇರೋಷ್ಟು ದಿವಸ ಚೆನ್ನಾಗಿ ಬದುಕೋಣ, ಇರೋಷ್ಟು ದಿವಸ, ಇರೋಷ್ಟು ದಿವಸ ಅಂತ ಯಾಕೆ ಬಂತು ಅಂದರೆ ಎಂಡ್ ಖಾತ್ರಿ ಇದೆ ನಮಗೆ. ಆ ಸಾವಿರೋದ್ರಿಂದ ಬದುಕಿಗೊಂದು ಅರ್ಥ ಬಂತು. ಆದ್ದರಿಂದ ಮುಖ್ಯವಾಗಿ ಹೇಳಬೇಕಾದದ್ದು ಸುಖ ಒಂದು ಘಟನೆ, ದುಃಖವೂ ಒಂದು ಘಟನೆ. ಯಾವುದನ್ನು ಜಾಸ್ತಿ ದಿವಸ ಹೃದಯದಲ್ಲಿ ಹೊತ್ಕೋತೀವೋ ನಮ್ಮ ಜೀವನ ಅದಾಗಿಬಿಡುತ್ತೆ. ಮುಖ್ಯವಾಗಿ

Sarang 107.8 FM. ಮಾಸ್ತಿಯವರಿಂದ ತುಂಬ ಕಲ್ತುಬಿಟ್ಟಿದ್ದೇನೆ ನಾನು. ಅವರು ಎಷ್ಟು ದೊಡ್ಡ ದಾರ್ಶನಿಕರು, ಬರೀ ಸಣ್ಣ ಕಥೆಗಾರರು ಅಂತ ಹೇಳ್ತೀವಿ. ಅವರು ಒಂದೊಂದು ಮಾತು ಒಂದೊಂದು ಘಟನೆಗಳನ್ನು ಬರೆದಿದ್ದಾರೆ. ಒಂದು ಘಟನೆ ನನಗೆ ನೆನಪಿದೆ. ಅವ್ರು ಮಾಸ್ತಿಯವ್ರ ಮನೆಗೆ ಕೂತಾಗ ಇಬ್ಬರು ಗಂಡ ಹೆಂಡತಿ ಬಂದರು ಅವ್ರ ಕಡೆಗೆ, ವಯಸ್ಸಾದವರು, ಪರಿಚಯದವರು. ಕೂತ್ಕೊಳ್ಳಿ ಅಂದರು ಮಾಸ್ತಿ. ಅವ್ರು ಕೂತ್ಕೊಂಡು ಹೋ ಅಂತ ಅಳೋಕೆ ಶುರು ಮಾಡಿಬಿಟ್ರು ಗಂಡ ಹೆಂಡತಿ ಇಬ್ಬರು. ಇವ್ರು ಗಾಬರಿ, ಯಾಕೆ ರೀ, ಏನಾಯಿತು, ಯಾಕೆ ಅಳ್ತಾ ಇದ್ದೀರಿ ಇಬ್ಬರು ಅಂತ. ನನ್ನ ಮಗ ಅನ್ನೋದು ಅಳೋದು. ಮಗನಿಗೆ ಏನಾಯಿತು ಪಾಪ ಅಂತ ಇವ್ರು ಕಾಳಜಿ. ಏನಾಯ್ತು ಮಗನಿಗೆ, ಅವನಿಗೇನಾಗತ್ತೆ ಸ್ವಾಮಿ, ನನಗೆ ಮೋಸ ಮಾಡಿ ಹೋಗ್ಬಿಟ್ಟ, ನನ್ನ ಹಾಳು ಮಾಡಿಬಿಟ್ಟ, ಜೀವನ ದುಃಖ ತುಂಬಿಟ್ಟ ಅಂತ ಒಳಗೆ ಶುರು ಮಾಡಿದ್ರು. ಏನು ಮಾಡಿದೆ ನಿಮ್ಮ ಮಗ? ನನ್ನ ಮಗನ ಗೊತ್ತಲ್ಲ ಸ್ವಾಮಿ ನಿಮಗೆ, ಈಗ ನೋಡಿ ಮದುವೆ ಆಗಿ ಒಂದು 2 ವರ್ಷ ಆಗಿದೆ, ಹೆಂಡ್ತಿನ ಕಟ್ಟಿಕೊಂಡು ಬೇರೆ ಮನೆಗೆ ಹೋಗ್ಬಿಟ್ಟ, ಅದೊಂದ್ಬಿಟ್ಟು ವಯಸ್ಸಾದ ಅಪ್ಪ ಅಮ್ಮನ ಬಿಟ್ಟು ಹೋದ. ನಿನ್ನ ಜೀವನ ತುಂಬ ಬರೀ ದುಃಖನೇ, ಅವನಿಗೆ ಸಂತೋಷನೇ ಪಟ್ಟಿಲ್ಲ ನಾನು ಜೀವನದಲ್ಲಿ ಅಂತ ಶುರು ಮಾಡಿದ್ರು. ಹತ್ರ ಒಂದು 5 ನಿಮಿಷ ಇಬ್ಬರು ಗಂಡ ಹೆಂಡ್ತಿ ಪಳಿ ಪ್ರಕಾರ, ನನ್ನ ಮಗ ಮೋಸ ಮಾಡಿಬಿಟ್ಟ, ನನ್ನ ಮಗ ಮೋಸ ಮಾಡಿದ, ಬರೀ ದುಃಖ ಆಯ್ತು ನಮ್ಮ ಜೀವನದಲ್ಲಿ ಅಂತ. ಅದಕ್ಕೆ ಮಾಸ್ತಿ ಕೇಳಿದಂತೆ, ಒಂದು ನಿಮಿಷ ರೀ, ನಿಮ್ಮ ಮದುವೆ ಆದಮೇಲೆ ಭಾಳ ವರ್ಷದಲ್ಲಿ ಹುಟ್ಟಿದ್ನಲ್ಲ ನಿಮಗ? ಹೌದು ಸ್ವಾಮಿ, ಭಾಳ ವರ್ಷದಲ್ಲಿ ಹುಟ್ಟಿದ. ನೀವು ತಂದೆಲ್ಲ ನಮಗೆ ಪೇಡೆ ಎಲ್ಲ ಕೊಟ್ಟಿದ್ರಲ್ಲ, ಸ್ವೀಟ್ ತಂದು ಕೊಟ್ಟಿರಲಿಲ್ಲ, ಮಗ ಹುಟ್ಟಿದ ಅಂಥೇಳಿ. ಆ ಕೊಡಲಾರದೆ ಇರೋಕ್ಕಾಗತ್ತೆ ಸರ್, ಮಗ ಹುಟ್ಟಿದ್ರೆ ಕೊಡಬೇಕಲ್ವ? ಕೊಟ್ಟಿರಿ ಸ್ವೀಟ್ ಅವಾಗ. ಆಮೇಲೆ ಶಾಲೆಗೆ ಹೋಗುವಾಗ ಆ ಹುಡುಗನ ಯೂನಿಫಾರ್ಮ್ ಹಾಕಿ ಫೋಟೋ ತೆಗೆಸಿ ಎಲ್ಲರಿಗೂ ತೋರಿಸಿ ಮಗ ಹೆಂಗೆ ಕಾಣ್ತಾನೆ ನೋಡಿ ಅಂತ ಸಂತೋಷ ಪಟ್ಟಿರಲಿಲ್ಲ? ಆಗಲ್ವ ಸರ್, ಮಗ ಶಾಲೆಗೆ ಹೋಗ್ಬೇಕಾದ್ರೆ ಸಂತೋಷ ಅಲ್ವಾ? ಮಾಡಿದ್ದೀವಿ. ಮತ್ತು ಅವ್ನು ಶಾಲೆಯಲ್ಲಿ ಹೈಸ್ಕೂಲಲ್ಲಿ ರ್ಯಾಂಕ್ ಬಂದ ಅಂತಲ್ಲ. ಹೌದು ಸರ್, ರ್ಯಾಂಕ್ ಬಂದ. ಆವಾಗಲೂ ತಂದೆಲ್ಲ ಸಿಹಿ ಹಂಚಿದ್ರಿ ಎಲ್ಲರಿಗೂ ನೀವು? ಹೌದು ಸರ್, ಹಂಚಿದ್ವಿ ಸರ್, ಸಿಹಿ ಹಂಚಿದ್ವಿ. ಮತ್ತೆ ಸಂತೋಷ ಆಗಿತ್ತಲ್ಲ ಸರ್, ಹಚ್ಚಬೇಕಲ್ಲ ಅಂದರು. ಮತ್ತು ಅವನಿಗೆ PUC ಆದಮೇಲೆ ಇಂಜಿನಿಯರಿಂಗ್ ಸೀಟ್ ಸಿಗ್ತಲ್ಲ ಮೆರಿಟಲ್ಲಿ. ಹೌದು ಸ್ವಾಮಿ, ಭಾಳ ಮೆರಿಟಲ್ಲಿ ಬಂದು ಹುಡುಗ ಬುದ್ಧು ಅಂತ ಅವನು. ಅವಾಗೂ ಗೊತ್ತು ನನಗೆ, PUC ಆದಮೇಲೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕಾಗೂ ಸ್ವೀಟ್ ಕೊಟ್ಟಿದ್ರಿ ಬಂದು ಎಲ್ಲರಿಗೂ ನೀವು? ಹೌದು ಸ್ವಾಮಿ, ಕೊಡದೇ ಇರೋಕ್ಕಾಗತ್ತಾ? ಆಮೇಲೆ ಅವ್ನು ಕ್ಯಾಂಪಸ್ ಇಂಟರ್ವ್ಯೂ ಆಯಿತು, ತಾನೇ ಸೆಲೆಕ್ಷನ್ ಆಯಿತು, ದೊಡ್ಡ ಸಂಬಳ, ಮೊದಲೇ ಸಂಬಳ ತಂದು ಅಮ್ಮನ ಕೈಯಲ್ಲಿ ಕೊಟ್ಟ. ಹೌದು ಸ್ವಾಮಿ, ಕೊಟ್ಟಿದ್ದ. ಎಷ್ಟು ಸಂತೋಷ ಪಟ್ಟಿದ್ರಲ್ವ ನೀವು? ಹೌದು ಸ್ವಾಮಿ, ಸಂತೋಷ ಪಟ್ಟಿದ್ವಿ. ನೀವೇ ತಾನೇ ಮದುವೆ ಮಾಡಿದ್ದು ನನ್ನ ಮಗ ರಾಮ, ಅವನ ಹೆಂಡತಿ ಸೀತಾದೇವಿ ಅಂತ ಕರ್ಕೊಂಬಂದು ಮದುವೆ ಮಾಡಿದ್ದಲ್ಲ, 1000 ಜನ ಊಟಕ್ಕೆ ಬಂದಿದ್ರು, ನಾನು ಬಂದಿದ್ದೆ ಮದುವೆಗೆ. ಹೌದಲ್ಲ? ಹೌದು ಸರ್, ಒಬ್ಬನೇ ಮಗ, ಸಂತೋಷ ಅಲ್ವಾ ಸರ್, ಸಂಭ್ರಮ ಪಡಲಿಲ್ವಾ? ಅವ್ರ ಕೇಳಿದ ಮತ್ತೆ, ಇಲ್ಲರಿ, ಸಂತೋಷನ ಕೊಡಲಿಲ್ಲ, ದುಃಖನ ಕೊಟ್ಟ ಅಂದ್ರಿ. ಇನ್ಸ್ಟಾಲ್ಮೆಂಟ್ ಮೇಲೆ ಕೊಟ್ಟಿದ್ದಾನೆ ಸಂತೋಷ ನಿಮಗೆ, ಅವನು ಹುಟ್ಟಿದಾಗಿನಿಂದ. ಇನ್ನೂ ಏನು ಕೊಡಬೇಕು ಅವ್ನು ನಿಮಗೆ? ಅಸಲೆಲ್ಲ ಮುಗಿದು ಹೋಗಿದೆ, ಕೊಟ್ಟರೆ ಬಡ್ಡಿ ಅಷ್ಟೇ. ಯಾಕೆ ಹೇಳ್ತೀನಿ ಅಂದಾಗ, ಇಷ್ಟು ಸಲ ಮಗ ಸಂತೋಷ ಕೊಟ್ಟ 25 ವರ್ಷ ಅಂತ ನೆನಪಿಲ್ಲ, ಅವನ ಹೆಂಡ್ತಿನ ಕರ್ಕೊಂಡು ಹೋದಮ್ಮ ಜೀವ ದುಃಖ ತುಂಬೋಯ್ತು ಅಂತಂತೀವಿ. ಇದು ಒಂದು ಘಟನೆನೇ. ಅವನು ರ್ಯಾಂಕ್ ಬಂದಾಗ ಏನು ಸಂತೋಷ ಬಂದಿತ್ತು ಅದು ಒಂದು ಘಟನೆ, ಅವನು ಮನೆ ಬಿಟ್ಟು ಹೋಗ್ತೀನಿ ಅಂದಾಗೂ ಒಂದು ಘಟನೆ. ಇದೆಲ್ಲವೂ ಘಟನೆಗಳು ತಾನೆ. ಅದನ್ನು ಯಾವುದನ್ನು ಜಾಸ್ತಿ ಹೊತ್ಕೋತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ಇರ್ತದೆ.

0: Radio Sarang 107.8 FM.
1: ಉಪನಿಷತ್ತುಗಳು ಬಹಳ ದೊಡ್ಡ ಮಾತು, ನಮ್ಗೆ ಇಷ್ಟ ಆಗೋದದು. ಅವ್ರು ಹೇಳ್ತಾರೆ, ನೀನೊಬ್ಬ ಕೇವಲ ಪರಿಮಿತವಾದ ಒಬ್ಬ ವ್ಯಕ್ತಿ, ಸಮುದ್ರದಂತೆ ಇರುವಂತಹ ಈ ಅಸ್ತಿತ್ವದಿಂದ ನಾ ಬೇರೆ ಆದವನು ಅಂತ ನೀ ತಿಳ್ಕೊಂಡ ದಿವಸ ನಿಮ್ ಬರೀ ದುಃಖ ದುಃಖ ದುಃಖ ಮಾತ್ರ ಸಿಗೋದು. ನಾನೊಬ್ಬನೇ ಬೇರೆ, ಅಸ್ತಿತ್ವ ಬೇರೆ ಅಂತ ಅನ್ಕೊಂಡಾಗ ಯಾಕೆ ದುಃಖ ಬರುತ್ತೆ ಅಂತ ಉಪನಿಷತ್ತು ಉದಾಹರಣೆ ಕೂಡ ಕೊಡ್ತದೆ. ಯಾಕೆ ಆಗ್ತದೆ ದುಃಖ, ಯಾಕೆ ಬರ್ತದೆ ಅಂದರೆ, ನಾನು ಜೀವನ ಏನು ಮಾಡ್ಕೊಂಡಿದ್ದೀನಿ, ನಾನು ವಿಶೇಷ, ನಾನು ಬೇರೆ ಅಂದ್ಕೊಂಡಾಗ ಅದರ ಮೂಲ ಕೇಂದ್ರ ಯಾರು? ನಾನೇ. ಬರೀ ನನ್ನ ಬಗ್ಗೆನೇ ಚಿಂತೆ ನನಗೆ. ಯಾವಾಗ ಬರೀ ನನ್ನ ಬಗ್ಗೆನೇ ಚಿಂತೆ ಮಾಡ್ತೀನೋ ದುಃಖ ಕಟ್ಟಿಟ್ಟದ್ದೇ. ಯಾಕಂದ್ರೆ ನಾನು ಪ್ರತಿಯೊಂದು ಏನು ಮಾಡ್ತೀನಿ, ನನಗೇನು ಸಿಕ್ತು, ನನಗೇನು ಲಾಭ ಆಯಿತು, ನನಗೆ ಸಂತೋಷ ಆಯ್ತಾ, ನನಗೆ ದುಃಖ ಆಯ್ತಾ ಅಂತ ಮೂಲ ಕೇಂದ್ರ ಆಗ್ಬಿಡ್ತದೆ. ಆದರೆ ನಾನು ಅಸ್ತಿತ್ವದಲ್ಲಿ ನಾನೊಬ್ಬ ಅಂದಾಗ, ಸಮುದ್ರದಂತಹ ದೊಡ್ಡ ಅಸ್ತಿತ್ವ ನಾನು ಒಬ್ಬ ಅಂದಾಗ ನಿನ್ನ ದುಃಖ ಕರಗಿ ಹೋಗ್ಬಿಡ್ತದೆ. ಅದಕ್ಕೆ ಹೇಳ್ತಾರೆ, ಅದಕ್ಕೆ ನಮ್ಮ ಮಂತ್ರಗಳೆಲ್ಲ ಬರೋದು ಅದೇ ಅಲ್ವಾ? ಸಂಗಚ್ಛದ್ವಂ ಅಂತ ಅನ್ನೋದಾಗ್ಲಿ, ಸಹನಾಭವತು ಸಹನೋ ಭುನಕ್ತು ಹೇಳೋ ಮಾತು ಉದ್ದೇಶ ಅದು. ನಾನು ಒಬ್ಬನೇ ಹೋಗೋಕ್ಕಾಗಲ್ಲ, ಜೊತೆಗೆ ಹೋಗ್ಬೇಕು. ಜೊತೆಗೆ ಹೋದಾಗ ಸಹಾನುಭೂತಿ ಹೇಗೆ ಸಿಗ್ತದೆ ಒಬ್ಬರಿಂದ ಒಬ್ಬರಿಗೆ ಅಂತಂದ್ರೆ, ಅವರನ್ನು ನೋಡಿ ಅಯ್ಯೋ ನನ್ನ ತೊಂದರೆ ಏನು ಅಲ್ಲ ಬಿಡ್ರಿ ಪಾಪ ಅವ್ರು ನೋಡ್ರಿ ಇಷ್ಟು ತೊಂದರೆ ಇದೆ ಅವರಿಗೆ ಅಂತ ಹೇಳಿ ನನ್ನ ಮನಸ್ಸಿಗೆ ಹಾಯ ಅನ್ಸುತ್ತೆ. ಅದನ್ನ ಉಪನಿಷತ್ ಹೇಳೋ ಮಾತು ಅದು. ಎಲ್ಲಿವರೆಗೂ ನಾನು ಒಬ್ಬನೇ ಅಸ್ತಿತ್ವದಿಂದ ಬೇರೆ ಅಂತ ತಿಳ್ಕೊತೀವೋ ದುಃಖ ಮಾತ್ರ ಕಟ್ಟಿಟ್ಟದ್ದು, ನಾನು ಎಲ್ಲರೂ ಒಂದು ಅಂತ ಅನ್ನೋದಾದ್ರೆ ನನ್ನ ದುಃಖ ಹಂಚ್ಕೊಂಡು ಬಿಡ್ತದೆ ಅಂತ ನೋಡಿ. ಇವನು ಭಾರತೀಯ ಅಲ್ಲ ಮನುಷ್ಯ, ಎಂತ ಅದ್ಭುತವಾದ ಘಟನೆ ಬರೀತಾನೆ ನಾರ್ಮನ್ ವಿನ್ಸೆಂಟ್ ಪೀಲ್ ಅಂತ. ತಾವು ಓದಿರ್ಬೇಕು ಪುಸ್ತಕ ಒಂದು, ದಿ ಪವರ್ ಆಫ್ ಪಾಸಿಟಿವ್ ಥಿಂಕಿಂಗ್ ಅಂತ, ಕೋಟ್ಯಾತರದಲ್ಲಿ ಕಾಪಿ ಖರ್ಚಾದಂಥ ಪುಸ್ತಕ ಅದು.

ಅವನಿಗೆ ಹಡಗಿನಲ್ಲಿ ಹೋದರೆ ಆಗಲ್ಲ. ಹಡಗಿನಲ್ಲಿ ಹೋದರೆ ಈ ಕೆಲವು ಸೀ ಸಿಕ್ನೆಸ್ ಅಂತ ಬರುತ್ತದೆ, ಸ್ವಲ್ಪ ಸಮುದ್ರದೊಳಗೆ ಹೋದ ತಕ್ಷಣ ವಾಂತಿ ಆಗೋಕ್ಕೆ ಶುರು ಆಗುತ್ತೆ, ಸಂಕಟ ಆಗುತ್ತೆ, ತಡ್ಕೊಳ್ಳೋಕ್ಕಾಗಲ್ಲ. ಇವನಿಗೆ ಆ ಪ್ರಾಬ್ಲಮ್ ಇತ್ತು. ಒಂದ್ಸಲ ಎಲ್ಲೋ ಹೋಗಬೇಕಾಗಿದೆ, ಹಡಗೆಲ್ಲ ಇದು ವಿಮಾನ ಕ್ಯಾನ್ಸಲ್ ಆಗಿಬಿಡ್ತು, ಬೇರೆ ಗತಿ ಇಲ್ಲ, ಹಡಗಿಗೆ ಹೋಗ್ಬೇಕು. ಹಡಗಿನಲ್ಲಿ ನಿಮಗೆ ಗೊತ್ತಿದೆ, ಹೀಗಿದ್ದಾಗ ಕೆಳಗಿನ ಜಾಗ ಇರ್ತಾವಲ್ಲ ಅದಕ್ಕೆ ಸ್ವಲ್ಪ ಬೆಲೆ ಜಾಸ್ತಿ, ಯಾಕಂದರೆ ಅದು ಹೊಯ್ದಾಟ ಕಮ್ಮಿ ಇರುತ್ತೆ. ಮೇಲೆ ಹೋದಂಗೆ ಹೊಯ್ದಾಟ ಜಾಸ್ತಿ ಆಗುತ್ತೆ. ಅದಕ್ಕೆ ಇವನೇನು ಮಾಡಿದೆ, ಹೆಚ್ಚಿನ ದುಡ್ಡು ಕೊಟ್ಟು ಆ ಕೆಳಗಿನ ಕ್ಯಾಬಿನ್ ತೊಗೊಂಡ. ಅವನಿಗೆ ವಾಂತಿ ಬರ್ತಿತ್ತಲ್ಲ, ಅದಕ್ಕೇನು ಮಾಡಿದ, ಸ್ಮೆಲ್ಲಿಂಗ್ ಸಾಲ್ಟ್ ಅಂತ ಬರ್ತದೆ, ಆ ಸ್ಮೆಲ್ಲಿಂಗ್ ಸಾಲ್ಟು, ಲಿಂಬೆಹಣ್ಣು ಏನೇ ಇಟ್ಕೊಂಡು ಕೂತಿದ್ದಾನೆ, ಮಾತ್ರೆ ತೊಗೊಂಡಿದ್ದಾನೆ. ನಮ್ಮ ಕಡೆಯೆಲ್ಲ ವಿಚಿತ್ರ ಇರ್ತದೆ, ಹುಬ್ಬಳ್ಳಿ ಧಾರವಾಡ ಕಡೆ ಬಸ್ಸಿನ ಗುಳಿಗೆ ಅಂತಾರೆ, ಕೇಳಿದಿರಲ್ಲ ಗೊತ್ತಿಲ್ಲ ನಿಮಗೆ. ಕೆಲವು ಬಸ್ಸಿಗೆ ಹೋಗೋರಿಗೆ ವಾಂತಿ ಬಂದಂಗೆ ಆಗ್ತದೆ. ವಿಚಿತ್ರ ಅಂದರೆ ಡೀಸೆಲ್ ಬಸ್ಸಲ್ಲೂ ಪೆಟ್ರೋಲ್ ವಾಸನೆ ಬರ್ತದೆ ಅವರಿಗೆ, ಪೆಟ್ರೋಲ್ ವಾಸನೆ ಅಂತ, ಅದು ಡೀಸೆಲ್ ಕಾರ್ ಅದು. ಅಂದರೆ ಒಟ್ಟು ಅದು ಪ್ರವಾಸಕ್ಕೆ ಹೊಂಟಾಗ ವಾಂತಿ ಬರ್ತದೆ ಅಂತ. ಆ ಗುಳಿಗೆ ತೊಗೊಳ್ಳೋದು ಆ್ಯಂಟಿಯಮೆಟಿಕ್ ಅಂತ, ಅದು ಸೈನ್ಸ್ ಪ್ರಕಾರ ಹೇಳುವಂಥದ್ದು, ವಾಂತಿ ಬರಲಾರ್ದಂಗೆ ತೊಗೋಬೇಕು ಅಂತ. ಅದಕ್ಕೆ ಅವ್ರು ಬಸ್ಸಿನ ಗುಳಿಗೆ ಅಂತ ಹೆಸರಿಟ್ಟಿದ್ದಾರೆ. ಹಂಗೆ ಅವನು ಹಡಗಿನ ಗುಳಿಗೆ ತೊಗೊಂಡು ಕೂತಿದ್ದ ವಾಂತಿ ಬರಬಾರ್ದು ಅಂತ. ಅವನು ಯಾರ ಹತ್ರ ಮಾತಾಡೋ ಮನಸ್ಸಿಲ್ಲ, ತಲೆ ದಿಮ್ ಅಂತ ಇದೆ. ಇವನು ದುರ್ದೈವ ಏನಾಯಿತು ಅಂದರೆ, ಹಡಗು ಹೊಂಟು ಒಂದು ಅರ್ಧ ಗಂಟೆಗೆ ಬಿರುಗಾಳಿ ಬೀಸೋಕೆ ಶುರು ಆಯಿತು. ಬಿರುಗಾಳಿ ಬೀಸೋಕೆ ಶುರು ಆದಾಗ ಇದು ಒಂಥರ ಕಾರ್ಕಿನ ಥರ ಹೊಯ್ದಾಡೋಕೆ ಶುರು ಆಯಿತು ಹಡಗು. ಇವನು ಗಾಬರಿ ಆಗಿಬಿಟ್ಟ, ಕೂತಿದ್ದಾನೆ, ಜಪ ಮಾಡ್ತಿದ್ನೋ ಗಾಬರಿ ಆಗಿದ್ನೋ ಗೊತ್ತಿಲ್ಲ, ನಮ್ಮ ಗಾಬರಿ ಆದಾಗಲೇ ಜಪ ಬರೋದು. ಅಷ್ಟೊತ್ತಿಗೆ ಯಾವನೋ ಹುಡುಗ ಬಂದ, ತರುಣ ಒಂದು ಬಾಗಲು ತೆಗ್ದ. ಫಾದರ್ ವಾಟ್ ಆರ್ ಯು ಡೂಯಿಂಗ್ ಅಂದ. ಏನು ಮಾಡ್ತಿದ್ದೀರಿ ಇಲ್ಲಿ ಅಂದ. ಇವನು ಯಾರ ಹತ್ರ ಮಾತಾಡೋ ಮನಸ್ಸಿಲ್ಲ ಇವನಿಗೆ, ಏ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ ಅಂದ. ಫಾದರ್ ಇಲ್ಲೇನು ಪ್ರಾರ್ಥನೆ ಮಾಡ್ತೀರಿ, ಹೋಗೋಣ ಬನ್ನಿ ಮೇಲೆ ಅಂದ. ಇಲ್ಲೇ ಸಾಕಾಗಿ ಹೋಗಿದೆ ಇವನಿಗೆ, ಇನ್ನು ಡೆಕ್ ಮ್ಯಾಲೆ ಹೋದ್ರು ಅಂತ ಎದೆ ಒಡೆದು ಹೋಗುತ್ತೆ. ಆ ಹುಡುಗ ಬಿಡ್ತಾ ಇಲ್ಲ, ಬನ್ನಿ ಬನ್ನಿ ನನ್ನ ಕೈ ಹಿಡಿದು ಕರ್ಕೊಂಡು ಹೋದ, ಎಳ್ಕೊಂಡು ಹೋದ ಮೆಟ್ಲು ಹತ್ಕೊಂಡು ಹತ್ಕೊಂಡು ಮ್ಯಾಲೆ ಹೋದರು, ಡೆಕ್ ಮ್ಯಾಲೆ ಹೋದರು. ಅದು ನೀವು ಅನುಭವ ಮಾಡಿದರೆ ಗೊತ್ತಿರುತ್ತೆ, ಡೆಕ್ ಮ್ಯಾಲಿದ್ರೆ ಹೆಂಗಿರುತ್ತೆ ಅಂತ. ಸಮುದ್ರ ಶಾಂತವಾಗಿದ್ದಾಗಲೇ ತೆರೆ ಹೆದರಿಕೆ ಬರೋಂಗಿರ್ತವೆ. ಇವನು ಬಿರುಗಾಳಿ ಬಿಟ್ಟರಂತೂ ಎಂತಿಂಥ ತೆರೆ, ಅದು ಅಷ್ಟು ದೊಡ್ಡ ತೆರೆ ಬರ್ತದೆ. ಇವನು ಮೇಲೆ ಹೋದ, ಎದೆ ಹೊಡೆದೋಯ್ತು, ಆಯಿತು ನಮ್ಮ ಹಡಗು ಮುಣುಗೋಯ್ತು ಅಂದ. ಒಂದು ಬಂತು ದೊಡ್ಡ ತೆರೆ, ಅದು ಬೆಟ್ಟದ ಆಕಾರದ ತೆರೆ, ಹಡಗಿನಕ್ಕಿಂತ ಎತ್ತರ. ಅಯ್ಯೋ ನಾನು ಹಡಗು ಮುಣುಗ್ತು ಅಂದ. ಅದು ಬಂದು ರಪ್ಪ ಅಂತ ಹೊಡಿತು, ಹೊಡೆದಾಗ ಆ ದಂಡೆ ಹೊಡೆದಾಗ ನೀರಿನ ತೊರೆ ಹಾರಿ ಬಂದು ಇವ್ರ ಮುಖದ ಮೇಲೆಲ್ಲ ಸಿಡಿದು ತುಟಿಗೆಲ್ಲ ಉಪ್ಪಿನ ರುಚಿ ಗೊತ್ತಾಯಿತು. ಹಡಗು ಮುಣುಗಲಿಲ್ಲ, ಅದ್ರ ಮೇಲೆ ಹೋಗ್ಬಿಡ್ತೀಗೆ. ಮತ್ತೊಂದು ಹಡಗು ತೆರೆ ಬಂತು, ಮತ್ತೊಂದು ತೆರೆ ಬಂತು. ಒಂದು 15-20 ತೆರೆ ನೋಡಿದ ಮೇಲೆ ಅವನಿಗೆ ಇದು ಮುಣುಗಲ್ಲ ಅಂತ ಗೊತ್ತಾಯಿತು. ತೆರೆ ಎಷ್ಟೇ ದೊಡ್ಡದು ಬಂದರೂ ಅದ್ರ ಮೇಲೆ ಹೋಗುತ್ತೆ ಹಡಗಿದು ಅಂತ ಅನಿಸ್ತು. ಅವನು ಹೇಳ್ತಾನೆ ಅವನ ಭಾಷೆ ಅದು, ಐ ವಾಸ್ ಲಾಸ್ಟ್ ಇನ್ ಅಮೇಸ್ಮೆಂಟ್ ಎಟ್ ದ ನೇಚರ್ಸ್ ಫ್ಯೂರಿ. ಈ ನಿಸರ್ಗದ ಅದ್ಭುತ ರಮ್ಯ ರುದ್ರ ಇದೆಯಲ್ಲ, ಅದು ನನಗೆ ಬೆರಗು ಮಾಡಿಬಿಡ್ತು. ನಾನು ಆಶ್ಚರ್ಯಪಟ್ಟುಬಿಟ್ಟೆ, ಏನಪ್ಪ ನಿಸರ್ಗ ಶಕ್ತಿ ಇದು ಅಂತ ಆಶ್ಚರ್ಯಪಟ್ಟೆ. ಹಾಗೊಂದು ಮನಸ್ಸಿಗೆ ವಿಚಾರ ಬಂತು, ಇಂಥ ದೊಡ್ಡ ಹಡಗು ಇಷ್ಟು ವಾತಾವರಣ ಕೆಟ್ಟ ಹೋಗಿದೆ, ಆ ಕ್ಯಾಪ್ಟನ್ಗೆ ಹೆದರಿಕೆ ಆಗ್ತಿರ್ಬೇಕಲ್ಲ. ಆ ಕ್ಯಾಪ್ಟನ್ ರೂಮ್ ಎಲ್ಲಿದೆ ಅಂತ ಹುಡುಗನ ಕೇಳಿದ. ಫಾದರ್ ಯು ವಾಂಟ್ ಟು ಸೀ ದಿ ಕ್ಯಾಪ್ಟನ್ಸ್ ಡೆಕ್, ಐಲ್ ಶೋ ಯು. ಕರ್ಕೊಂಡು ಹೋಗ್ತೀನಿ ಮಾನಿನ ಕೈ ಹಿಡಿದು ಕರ್ಕೊಂಡು ರೈಲಿಂಗ್ ಹಿಡ್ಕೊಂಡು ಹಿಂಗೆ ಹಿಂಗೆ ಹೋಗ್ತು ಹೊಯ್ದಾಡ್ತಾ ಇತ್ತಲ್ಲ ಮೇಲೆ ಹಿಡ್ಕೊಂಡು ಹೋದರು. ಆ ಮಧ್ಯಭಾಗದಲ್ಲಿ ಒಂದು ಕ್ಯಾಪ್ಟನ್ ಕ್ಯಾಬಿನ್ ಇರ್ತದೆ, ಅಲ್ಲಿ ಕರ್ಕೊಂಡು ಹೋದ. ನೋಡ್ತಾನೆ ಕಾಜಿನ ಕಿಂಡಿಯಲ್ಲಿ ಹುಡುಗ, ಅವನು ಭಾಳ ಸೀನಿಯರ್ ಅಲ್ಲ, 32-33 ವರ್ಷ ಹುಡುಗ, ಆರಾಮಾಗಿ ಸಿಳ್ಳೆ ಹೊಡ್ಕೊಂಡು ಓಡಿಸ್ತಾ ಇದ್ದಾನೆ. ಅವನ ಚೂರು ಹೆದರಿಕೆ ಇಲ್ಲ. ಅವನು ಹೇಳ್ತಾನೆ, ಸೋ ಫಾರ್ ಐ ವಾಸ್ ಲಾಸ್ಟ್ ಇನ್ ಅಮೇಸ್ಮೆಂಟ್ ಎಟ್ ದ ನೇಚರ್ಸ್ ಫ್ಯೂರಿ. ನಾನು ನಿಸರ್ಗದ ರೌದ್ರತೆಗೆ ನಾನು ಬೆರಗಾಗಿಬಿಟ್ಟಿದ್ದೆ, ಈಗ ಇನ್ನೊಂದು ಬೆರಗಾಯಿತು ನನಗೆ, ಅಟ್ ದಿ ಕಾನ್ಫಿಡೆನ್ಸ್ ಆಫ್ ಎ ಪ್ಯೂನಿ ಕ್ಯಾರೆಕ್ಟರ್ ಕಾಲ್ಡ್ ಹ್ಯೂಮನ್ ಬೀಯಿಂಗ್. ಇಷ್ಟು ಹುಡುಗ ಇದ್ದಾನೆ, ಈ ಹಡಗ ತೊಗೊಂಡು ಹೋಗ್ತಾನಲ್ಲಪ್ಪ, ಅವನ ಧೈರ್ಯ ಎಂಥದ್ದು ಅಂತ ಅದ್ಭುತಕ್ಕೆ ಬೆರಗಾಗಿಬಿಟ್ಟೆ ನಾನು. ಈ ಎರಡು ಬೆರಗಿನಲ್ಲಿದ್ದೆ ನಾನು, ಒಂದು ನಿಸರ್ಗದ ರುದ್ರ ವೈಭವಕ್ಕೆ ಬೆರಗಾಗಿದ್ದೆ, ಇನ್ನೊಂದು ಮನುಷ್ಯನ ಆತ್ಮವಿಶ್ವಾಸಕ್ಕೆ ಬೆರಗಾಗಿದ್ದೆ. ಅವನು ಹೇಳ್ತಾನೆ, ವೆನ್ ಐ ವಾಸ್ ರಿಮೆಂಬರಿಂಗ್ ದೀಸ್ ಟು ವಂಡರ್ಸ್ ಐ ಹ್ಯಾಡ್ ಫಾರ್ಗಾಟನ್ ಮೈ ಸೀ ಸಿಕ್ನೆಸ್. ಇದು ಮಾಡುವಾಗ ನನ್ನ ಸಮುದ್ರದಲ್ಲಿ ವಾಂತಿ ಬರ್ತದೆ ಅನ್ನೋದು ಮರೆತು ಹೋಗ್ಬಿಟ್ಟಿತ್ತು. ಕೆಳಗಿದ್ದಾಗೆ ಒದ್ದಾಡ್ತಿದ್ದ ಅವನು, ಅಂಥದ್ದು ಮೇಲೆ ಬಂದಾಗ ದಿಕ್ಕು ತಪ್ಪಬೇಕು ಅವನಿಗೆ. ಅವ್ರು ಹೇಳ್ತಾನೆ, ಯಾವಾಗ ನಾನು ಸಮುದ್ರ ನೋಡ್ತಿದ್ದೆ, ಆ ಮನುಷ್ಯ ನೋಡ್ತಿದ್ದಾಗ ನನ್ನ ಕಷ್ಟ ಮರೆಯಾಯಿತು. ಕೊನೆಗೊಂದು ಸೆಂಟೆನ್ಸ್ ಬರೀತಾನೆ, ಎಕ್ಸಾಕ್ಟ್ಲಿ ಉಪನಿಷತ್ತಿನ ಮಾತೇ ಅದು. ಅವನು ಹೇಳ್ತಾನೆ, ಆ್ಯಸ್ ಲಾಂಗ್ ಆ್ಯಸ್ ಯು ಥಿಂಕ್ ಆಫ್ ಯುವರ್ ಸೆಲ್ಫ್ ಯು ವಿಲ್ ಬಿ ಬಂಡಲ್ ಆಫ್ ಮಿಸರಿ. ಬರೀ ನನ್ನ ಬಗ್ಗೆನೇ ವಿಚಾರ ಮಾಡ್ತಿದ್ರೆ ನೀವೊಂದು ಕಷ್ಟದ ಮೂಟೆ ಹಾಕಿ ಕೂತ್ಕೊಂಡ್ಬಿಡ್ತೀಯ. ಬಟ್ ವೆನ್ ಯು ಆರ್ ಲಾಸ್ಟ್ ಇನ್ ಅಮೇಸ್ಮೆಂಟ್ ಆಟ್ ಅದರ್ಸ್ ಪ್ರಾಬ್ಲಮ್ಸ್ ಆ್ಯಂಡ್ ಚಾಲೆಂಜಸ್, ಯು ಫೈಂಡ್ ಯುವರ್ ಪ್ರಾಬ್ಲಮ್ಸ್ ಆರ್ ನಥಿಂಗ್. ಮತ್ತೊಂದು ಜಗತ್ತನ್ನು ನೋಡ್ತಾ ಇದ್ದಾಗ ನಿನ್ನ ಕಷ್ಟಗಳು ಕರಗಿ ಹೋಗ್ತವೆ. ಅಟ್ಲೀಸ್ಟ್ ನನ್ನ ಕಷ್ಟ ಕರಗಬೇಕಂತಾದ್ರೆ ಜಗತ್ತಲ್ಲಿ ನೋಡಪ್ಪ ನೀನು ಅಂತ. ಇದು ಮುಖ್ಯ ನನಗೆ. ಉಪನಿಷತ್ ಹೇಳುವಂಥ

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
2: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
2: ಆಯ್ತಮ್ಮ.
3: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ. ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನಮಸ್ಕಾರ ಕೇಳುಗರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಈಗ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದುತ್ತಿರುವವರು ಎಡ್ವರ್ಡ್ ಲೋಬು. ಸುದ್ದಿಯ ಮುಖ್ಯಾಂಶಗಳು: ಗಣತಿ ನಮೂನೆ ವಿತರಣೆಯಲ್ಲಿ ಕರ್ತವ್ಯ ಲೋಪ ಆರೋಪ, 35 ಬಿಎಲ್ಒಗಳಿಗೆ ನೋಟಿಸ್ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್. ಬೆಂಗಳೂರಿನಲ್ಲಿ ಎಐ ವಿಶ್ವವಿದ್ಯಾನಿಲಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ವರದಿ ಅಧಿವೇಶನದಲ್ಲಿ ಮಂಡಿಸಿ. ದಕ್ಷಿಣ ಕನ್ನಡದಲ್ಲಿ 2026 53 ಇಳಿಜ್ವರ ಪ್ರಕರಣ ಪತ್ತೆ. ಸುದ್ದಿಯ ವಿವರ: ರಾಜ್ಯದಲ್ಲಿ ನಡೀತಾ ಇರುವ ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ಗೆ ಸಂಬಂಧಿಸಿದಂತೆ ಎನ್ಯುಮರೇಷನ್ ಫಾರ್ಮ್ ಗಣತಿ ನಮೂನೆಗಳನ್ನು ವಿತರಣೆ ಮಾಡುವಲ್ಲಿ ಕರ್ತವ್ಯ ಲೋಪ ಎಸಗಿದ ಆರೋಪದಡಿ 35 ಬೂತ್ ಮಟ್ಟದ ಅಧಿಕಾರಿ ಬಿಎಲ್ಒಗಳಿಗೆ ಶೋಕಾಸ್ ನೋಟಿಸ್ ನೀಡಲಾಗಿದೆ ಎಂದು ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಹೇಳಿದ್ದಾರೆ. ಅವರು ನಿನ್ನೆ ನಗರದ ಶೇಷಾದ್ರಿ ರಸ್ತೆಯಲ್ಲಿರುವ ಮುಖ್ಯ ಚುನಾವಣಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಕೇಂದ್ರೀಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ಬಿಎಲ್ಒಗಳು ಕಡ್ಡಾಯವಾಗಿ ಮತದಾರರ ಮನೆ ಮನೆಗೆ ಹೋಗಿ ಗಣತಿ ನಮೂನೆಗಳನ್ನು ವಿತರಣೆ ಮಾಡಬೇಕೆಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಪ್ರಪಂಚಕ್ಕೆ ಬೇಕಾಗಿರುವುದನ್ನು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಿಂದ ನೀಡಬೇಕು ಎಂಬುದು ನಮ್ಮ ಉದ್ದೇಶ. ಹೀಗಾಗಿ ಕೃತಕ ಬುದ್ಧಿಮತ್ತೆ ಎಐ ವಿಶ್ವವಿದ್ಯಾನಿಲಯ ಸ್ಥಾಪಿಸುವ ಚಿಂತನೆ ಇದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅವರು ನಿನ್ನೆ ನಗರದ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಕರ್ನಾಟಕ ಡಿಜಿಟಲ್ ಇಕಾನಮಿ ಮಿಷನ್ ಸಹಭಾಗಿತ್ವದಲ್ಲಿ ವಿದ್ಯುನ್ಮಾನ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆಯು ಜಾಗತಿಕ ಸಾಮರ್ಥ್ಯ ಕೇಂದ್ರ ಜಿಸಿಸಿ ಮುಖಂಡರ ಜೊತೆಗೆ ಹಮ್ಮಿಕೊಂಡಿದ್ದ ಕ್ಯಾಟ್ಲಿಸ್ಟ್ ಕನೆಕ್ಟ್ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಎಐ ಯೂನಿವರ್ಸಿಟಿ ಮಾಡುವ ಚಿಂತನೆ ಮಾಡ್ತಾ ಇದ್ದೀನಿ, ಈ ಬಗ್ಗೆ ಸಲಹೆ ಕೇಳಿದ್ದೇವೆ ಎಂದು ಅವರು ಹೇಳಿದರು.

ಪಡುಬಿದ್ರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಡಿಪಟ್ಟ ಕರಾವಳಿ ಪ್ರದೇಶದಲ್ಲಿ ನಿನ್ನೆ ರಾತ್ರಿಯಿಂದ ಕಡಲ ಕೊರೆತ ಕಾಣಿಸಿಕೊಂಡಿದೆ. ಕಡಲ ಕೊರೆತ ಇದೇ ರೀತಿ ಮುಂದುವರೆದರೆ ಸಮುದ್ರ ತೀರ ಸಮೀಪದ ಮನೆಗಳು, ಕೃಷಿ ಭೂಮಿ ಹಾಗೂ ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ಅಪಾಯ ಎದುರಾಗುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಮಳೆಗಾಲ ಆರಂಭವಾಗ್ತಾ ಇದ್ದಂತೆ ಮಲೇರಿಯಾ, ಡೆಂಗಿ, ವೈರಲ್ ಜ್ವರ ಹೀಗೆ ಒಂದಲ್ಲ ಒಂದು ಕಾಯಿಲೆಗಳು ಜನರನ್ನು ಬಾಧಿಸ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಜೋರಾದರೆ ಇಲಿಜ್ವರ ಪ್ರಕರಣಗಳು ಜಾಸ್ತಿ ಆಗ್ತದೆ. ಈ ಬಾರಿ ಮಳೆ ತಡವಾಗಿರುವ ಹಿನ್ನೆಲೆಯಲ್ಲಿ ಇಲಿಜ್ವರ ಕಳೆದ ವರ್ಷಕ್ಕಿಂತ ಕಡಿಮೆ ಇದೆ. 2026 ಜೂನ್ 1 ಜೂನ್ ಅಂತ್ಯಕ್ಕೆ 53 ಇಲಿಜ್ವರ ಪ್ರಕರಣಗಳು ವರದಿಯಾಗಿದೆ. ಕಳೆದ ವರ್ಷ ಇದೇ ವೇಳೆ 86 ಪ್ರಕರಣಗಳು ದಾಖಲಾಗಿತ್ತು. ಆದರೆ ಇದು ಏರಿಕೆ ಆಗುವುದಿಲ್ಲ ಎಂದು ಈಗಲೇ ಹೇಳುವಂತಿಲ್ಲ ಎಂದು ಆರೋಗ್ಯ ಇಲಾಖೆಯ ಮೂಲಗಳು ತಿಳಿಸಿವೆ. ಸಮಾಜದ ಯಾವುದೇ ಕ್ಷೇತ್ರಗಳಲ್ಲಿ, ಅಂದರೆ ಕಲೆ, ಸಾಹಿತ್ಯ ಮತ್ತು ಶಿಕ್ಷಣ, ಕ್ರೀಡೆ, ವೈದ್ಯಕೀಯ, ಸಮಾಜ ಸೇವೆ, ವಿಜ್ಞಾನ ಮತ್ತು ಇಂಜಿನಿಯರಿಂಗ್, ಸಾರ್ವಜನಿಕ ವ್ಯವಹಾರ, ನಾಗರಿಕ ಸೇವೆ, ವ್ಯಾಪಾರ ಮತ್ತು ಕೈಗಾರಿಕೆ ಇತ್ಯಾದಿಗಳಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿರುವ ವ್ಯಕ್ತಿಗಳಿಗೆ 2027 ಸಾಲಿನ ಪದ್ಮಶ್ರೇಣಿಯ ಪ್ರಶಸ್ತಿಗಳಾದ ಪದ್ಮವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳನ್ನು ಗಣರಾಜ್ಯೋತ್ಸವ ದಿನದ ಪ್ರಯುಕ್ತ ಕೇಂದ್ರ ಸರ್ಕಾರದಿಂದ ಪ್ರಕಟಿಸಲಾಗ್ತದೆ. 2027 ಸಾಲಿನ ಪದ್ಮಶ್ರೇಣಿಯ ಪ್ರಶಸ್ತಿಗಳಿಗೆ ಅನ್ವಯಿಸುವ ನಿಯಮಾವಳಿಗಳು HTPS ಪದ್ಮ ಅವಾರ್ಡ್ಸ್ GOV ಇನ್ನಲ್ಲಿ ಲಭ್ಯವಿರುತ್ತದೆ. ಅರ್ಹ ಹೆಸರುಗಳನ್ನು ಶಿಫಾರಸು ಮಾಡುವಾಗ ಕೇಂದ್ರ ಸರ್ಕಾರ ಸೂಚಿಸಿರುವ ಅಂಶಗಳನ್ನು ಪರಿಗಣಿಸಬೇಕು. ಮೇಲೆ ಸೂಚಿಸಿದ ಕ್ಷೇತ್ರಗಳಲ್ಲಿ ನೀಡಬಹುದಾದ ಪದ್ಮಶ್ರೇಣಿ ಪ್ರಶಸ್ತಿಗಳಿಗೆ ಸಂಬಂಧಿಸಿದ ಶಿಫಾರಸಿನ ಪ್ರಸ್ತಾವಗಳನ್ನು ಸಲ್ಲಿಸುವ ಪ್ರಕ್ರಿಯೆ ಜುಲೈ 31 ಮುಕ್ತಾಯಗೊಳ್ಳುತ್ತದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಸಮನ್ವಯ ಮಂಗಳೂರು ಆಶ್ರಯದಲ್ಲಿ ಇಂದು ಸಂಜೆ 4:30 ಬಲ್ಮಠದ ಸಹೋದಯ ಹಾಲ್ನಲ್ಲಿ ಸಾಮ್ರಾಜ್ಯ ಸಾಹಿ ವಿರೋಧಿ ಪ್ರತಿರೋಧದ ಯಶಸ್ಸು ಮತ್ತು ಬದಲಾಗುತ್ತಿರುವ ಜಗತ್ತು ವಿಚಾರ ಸಂಕಿರಣ ಮತ್ತು ಸಂವಾದ ಕಾರ್ಯಕ್ರಮ ನಡೆಯಲಿದೆ. ಸಾಮಾಜಿಕ ಚಿಂತಕ ಶಿವಸುಂದರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ಒನಕೆ ಓಬವ್ವ ಅಧ್ಯಯನ ಪೀಠದ ವತಿಯಿಂದ ಬದುಕಿನ ಬೆಂಕಿಯಲ್ಲಿ ಬೆಂದವರ ಚರಿತೆ ಎಂಬ ಮಾಲಿಕೆಯಡಿ ಪ್ರಕಟವಾಗಿರುವ ವಾರ್ತಾಭಾರತಿ ಪತ್ರಿಕೆಯ ಹಿರಿಯ ವರದಿಗಾರ್ತಿ ಕೆ ಸತ್ಯವತಿ ಬರೆದಿರುವ ಮೀನುಗಾರಿಕೆ ಕ್ಷೇತ್ರದಲ್ಲಿ ಮಹಿಳೆ ಎಂಬ ಪುಸ್ತಕವನ್ನು ವಾರ್ತಾಭಾರತಿ ಪ್ರಧಾನ ಕಚೇರಿಯಲ್ಲಿ ನಿನ್ನೆ ಗ್ಲೋಬಲ್ TV ಮುಖ್ಯಸ್ಥ NV ಪೌಲೋಸು ಸಾಂಕೇತಿಕವಾಗಿ ಬಿಡುಗಡೆಗೊಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಾಮಾಣಿಕವಾಗಿ ಪಕ್ಷಾತೀತವಾಗಿ ಯಾವೊಬ್ಬ ಅರ್ಹ ಮತದಾರನು ಪಟ್ಟಿಯಿಂದ ಬಿಟ್ಟು ಹೋಗದಿರುವಂತೆ ಸಮಗ್ರ ಮತದಾರ ಪಟ್ಟಿ ಪರಿಷ್ಕರಣೆ SIR ನಡೆಯಬೇಕೆಂದು ಮಾಜಿ ಸಚಿವ ಹಾಗೂ ಕಾಂಗ್ರೆಸ್ನ ಹಿರಿಯ ಮುಖಂಡ ಬಿ ರಮಣಾಥ್ ರೈ ಅವರು ಹೇಳಿದ್ದಾರೆ. ಅವರು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ತಡವಾಗಿ ರಾಜ್ಯಕ್ಕೆ ಆಗಮಿಸಿದ ಮುಂಗಾರು ಒಂದೇ ವಾರದಲ್ಲಿ ಭಾರೀ ಅವಾಂತರ ಸೃಷ್ಟಿಸಿದೆ. 17 ನದಿಗಳು ಅರ್ಭಟಿಸ್ತಾ ಇದ್ದು 8 ಸೇತುವೆಗಳು ಜಲಾವೃತವಾಗಿ 30 ಹೆಚ್ಚು ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ. ಮಲೆನಾಡಿನ ಹಲವೆಡೆ ಮತ್ತೆ ಭೂಕುಸಿತ ಉಂಟಾಗಿದೆ. ಜಲಾಶಯಗಳಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದ್ದು ಭರ್ತಿ ಹಂತ ತಲುಪಿದೆ. ಅಂಬೋಳಿ ಘಾಟ್ನಲ್ಲಿ ಭೂಕುಸಿತವಾಗಿ ಬಂಡೆಗಳು ರಸ್ತೆಗೆ ಉರುಳಿ ಬಿದ್ದಿವೆ. ಇದರಿಂದ ಬೆಳಗಾವಿ ಸಾವಂತವಾಡಿ ಸಂಚಾರಕ್ಕೆ ಕೆಲಕಾಲ ವ್ಯತ್ಯಯವಾಗಿತ್ತು. ಕೊಡಗು ಜಿಲ್ಲೆಯಲ್ಲೂ ಭಾರೀ ಮಳೆಯಾಗ್ತಾ ಇದೆ. ಇರ್ಪು, ಬ್ರಹ್ಮಗಿರಿ, ನಾಗರಹೊಳೆ ಉದ್ಯಾನದಲ್ಲಿ ಜಡಿ ಮಳೆ ಆರಂಭವಾಗಿದ್ದು ಲಕ್ಷ್ಮಣ ತೀರ್ಥ ನದಿಯಲ್ಲಿ ನೀರಿನ ಹರಿವು ಹೆಚ್ಚುತ್ತಲೇ ಇದೆ. ಮಂಗಳವಾರ ಅಣೆಕಟ್ಟೆ ಮೇಲೆ 2 ನೀರಿತ್ತು. ಮಲೆನಾಡಿನಲ್ಲಿ ಹಲವೆಡೆ ಆಸ್ತಿಪಾಸ್ತಿಗಳಿಗೆ ಹಾನಿಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮುಳ್ಳಯ್ಯನಗಿರಿ ಪ್ರದೇಶದಲ್ಲಿ ಕಳೆದ ವರ್ಷ ಮಣ್ಣು ಕುಸಿದ ಪ್ರದೇಶದಲ್ಲಿ ಮಣ್ಣು ಕುಸಿಯುತ್ತಾ ಇದ್ದು ಪ್ರವಾಸಿಗರಲ್ಲಿ ಆತಂಕ ಸೃಷ್ಟಿಸಿದೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಮಾಧ್ಯಮ
ಕಾರ್ಯದರ್ಶಿಗಳಾಗಿ ಮೂವರು ಹಿರಿಯ ಪತ್ರಕರ್ತರು ನೇಮಕಗೊಂಡಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಜೊತೆ ಮಾಧ್ಯಮ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದ ಪಿ ತ್ಯಾಗರಾಜ್ ಜೊತೆಗೆ ಪಿಟಿಐ ಸುದ್ದಿಸಂಸ್ಥೆಯ ಆರ್ ಜಯಪ್ರಕಾಶ್ ಹಾಗೂ ಉದಯವಾಣಿಯ ರಾಘವೇಂದ್ರ ಭಟ್ ಅವರನ್ನು ಮಾಧ್ಯಮ ಕಾರ್ಯದರ್ಶಿಗಳನ್ನಾಗಿ ನೇಮಿಸಿ ರಾಜ್ಯ ಸರ್ಕಾರ ನಿನ್ನೆ ಆದೇಶ ಹೊರಡಿಸಿದೆ. ಕೆಳಗುರೇ ರೇಡಿಯೋ ಸಾರಂಗ್ನಲ್ಲಿ ಮಾಧ್ಯಮ ಸುದ್ದಿಗಳನ್ನು ಕೇಳ್ತಾ ಇದ್ದೀರಿ. 2026-27 ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಕಾರ್ಯಕ್ಕೆ ಈಗಾಗಲೇ ಚಾಲನೆ ನೀಡಲಾಗಿದೆ. ರೈತರಿಂದಲೇ ಬೆಳೆ ಸಮೀಕ್ಷೆ ಕೈಗೊಳ್ಳಲು ಮೊಬೈಲ್ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಲಾಗಿದ್ದು ಇಲಾಖೆಯ ಫ್ರೂಟ್ಸ್ ತಂತ್ರಾಂಶದ FID ಸಂಖ್ಯೆಯನ್ನು ಹೊಂದಿರುವ ರೈತರು ಗೂಗಲ್ ಪ್ಲೇಸ್ಟೋರಿಂದ ಮುಂಗಾರು ರೈತರ ಬೆಳೆ ಸಮೀಕ್ಷೆ 2026-27 ತಂತ್ರಾಂಶವನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಎಲ್ಲ ಸ್ಕ್ಯಾನಿಂಗ್ ಕೇಂದ್ರಗಳು ಗರ್ಭಿಣಿಯರು ಸ್ಕ್ಯಾನಿಂಗ್ಗೆ ಬಂದಾಗ ಅವರ ವಯಸ್ಸನ್ನು ದೃಢಪಡಿಸಿಕೊಳ್ಳುವಂತೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೂಚಿಸಿದೆ. ಜಿಲ್ಲಾ ಆರೋಗ್ಯ ಅಧಿಕಾರಿ ಕಚೇರಿಯಲ್ಲಿ ಜಿಲ್ಲಾ ಸಲಹಾ ಸಮಿತಿ ಸಭೆಯ ವೇಳೆ ಡಾಕ್ಟರ್ ಅಮೃತಾ ಭಂಡಾರಿ ಅವರು ಈ ಮಾತನ್ನು ಹೇಳಿದರು. ಸ್ಕ್ಯಾನಿಂಗ್ಗೆ ಬಂದ ಗರ್ಭಿಣಿಯರ ವಯಸ್ಸಿನ ಬಗ್ಗೆ ದಾಖಲೆಗಳನ್ನು ಪರಿಶೀಲಿಸಬೇಕು. 18 ವರ್ಷದ ಒಳಗಿನ ಗರ್ಭಿಣಿಯರು ಕಂಡುಬಂದಲ್ಲಿ ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಬೇಕೆಂದು ಕಟ್ಟುನಿಟ್ಟಿನ ಸೂಚನೆ ಅವರು ನೀಡಿದರು.

0: ರಾಜ್ಯದಲ್ಲಿ ಹುಚ್ಚುನಾಯಿ ಕಡಿತ ಪ್ರಕರಣಗಳು ಕಡಿಮೆಯಾಗಿದ್ದರೂ ರೇಬಿಸ್ನಿಂದ ಸಾವನ್ನಪ್ಪಿರುವವರ ಪ್ರಮಾಣವು ಏರಿಕೆಯಾಗಿರುವುದು ಆತಂಕಕ್ಕೆ ಈಡು ಮಾಡಿದೆ. 2022ರಲ್ಲಿ ರೇಬಿಸ್ಗೆ ಒಬ್ಬರು ಬಲಿಯಾದರೆ 2024ರಲ್ಲಿ ಇದರ ಪ್ರಮಾಣವು 42ಕ್ಕೆ ತಲುಪಿದೆ. ಲೋಕಾಯುಕ್ತ ಪೊಲೀಸರು 10 ಭ್ರಷ್ಟರಿಗೆ ಸೇರಿದ 53 ಸ್ಥಳಗಳಲ್ಲಿ ನಿನ್ನೆ ಏಕಕಾಲಕ್ಕೆ ದಾಳಿ ನಡೆಸಿದ್ದು 49,83,00,000 ರೂಪಾಯಿ ಮೌಲ್ಯದ ಅಸಮತೋಲನ ಆಸ್ತಿ ಪತ್ತೆ ಮಾಡಿದ್ದಾರೆ. ಆದಾಯದ ಮೂಲಗಳಿಗಿಂತ ಹೆಚ್ಚು ಅಸಮತೋಲನ ಆಸ್ತಿ ಹೊಂದಿರುವ ಬಗ್ಗೆ ಲೋಕಾಯುಕ್ತ ಪೊಲೀಸ್ ವಿಭಾಗದ ಬೆಂಗಳೂರು ನಗರದಲ್ಲಿ 3, ಚಿತ್ರದುರ್ಗ 2, ಕಲಬುರಗಿ 1, ಬೆಂಗಳೂರು ದಕ್ಷಿಣ ಜಿಲ್ಲೆ 1, ಶಿವಮೊಗ್ಗ 1, ರಾಯಚೂರು 1 ಮತ್ತು ತುಮಕೂರು 1 ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದರು. ಬೀದಿ ಬದಿ ವ್ಯಾಪಾರಿಗಳ ಕಾನೂನುಬಾಹಿರ ತೆರವು ನೀತಿಯನ್ನು ಖಂಡಿಸಿ ಸರ್ಕಾರದ ವಿರುದ್ಧ ಸಾವಿರಾರು ಬೀದಿ ವ್ಯಾಪಾರಿಗಳು ನಿನ್ನೆ ಬೆಂಗಳೂರು ಬೀದಿ ವ್ಯಾಪಾರಿಗಳ ಬಂದನ್ನು ಯಶಸ್ವಿಯಾಗಿ ನಡೆಸಿ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಇಡೀ ದಿನ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಸನ ಜಿಲ್ಲೆ, ಮಲೆನಾಡು ಹಾಗೂ ಪಶ್ಚಿಮಘಟ್ಟ ಪ್ರದೇಶಗಳಲ್ಲಿ ಮುಂಗಾರು ಮಳೆ ತೀವ್ರಗೊಂಡಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿಘಾಟ್ನ ಹಲವೆಡೆ ಭೂಕುಸಿತದ ಆತಂಕ ಎದುರಾಗಿದ್ದು ಮುಂಜಾಗ್ರತಾ ಕ್ರಮವಾಗಿ ಸಕಲೇಶ್ಪುರ ತಾಲೂಕಿನ ಪ್ರವಾಸಿ ತಾಣಗಳಿಗೆ ಸಾರ್ವಜನಿಕರ ಪ್ರವೇಶವನ್ನು ನಿಷೇಧಿಸಿ ತಹಸೀಲ್ದಾರ್ ಅವರು ಆದೇಶ ಹೊರಡಿಸಿದ್ದಾರೆ. ಮಲ್ಪೆ ಮೀನುಗಾರಿಕಾ ಬಂದರಿನ ಸಮಗ್ರ ನಿರ್ವಹಣೆ ಮತ್ತು ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಶಾಸಕ ಯಶಪಾಲ್ ಸುವರ್ಣ, ವಿವಿಧ ಇಲಾಖೆ ಅಧಿಕಾರಿಗಳು, ಮೀನುಗಾರರ ಸಂಘದ ಪ್ರಮುಖ ಸಭೆ ನಡೆಯಿತು. ಬಂದರು ನಿರ್ವಹಣಾ ಟೆಂಡರ್ ಅವಧಿ ಮುಗಿದಿದ್ದರೂ ಈವರೆಗೆ ಹೊಸ ಟೆಂಡರ್ ಕರೆದಿಲ್ಲ. ಬಂದರಿನ ಸ್ವಚ್ಛತೆ, ಬೀದಿ ಪಕ್ವರತೆ, ಭದ್ರತೆಯ ದೃಷ್ಟಿಯಲ್ಲಿ ಗುಣಮಟ್ಟದ ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ ಮಾಡುವಂತೆ ಈ ಹಿಂದೆ ಸೂಚಿಸಲಾಗಿದ್ದರೂ ಈವರೆಗೆ ಅಳವಡಿಸಿಲ್ಲ ಎಂದು ಮೀನುಗಾರ ಮುಖಂಡರು ಸಭೆಯಲ್ಲಿ ಆರೋಪಿಸಿದ್ದಾರೆ. ಕೇಂದ್ರದ ಮಾಜಿ ಹಣಕಾಸು ಸಚಿವ ಜನಾರ್ದನ ಪೂಜಾರಿ ಅವರು ನಿನ್ನೆ ವಿಧಾನ ಪರಿಷತ್ ಮಾಜಿ ಸದಸ್ಯ, ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷ ಹಾಗೂ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮುಸ್ಲಿಂ ಸೆಂಟ್ರಲ್ ಕಮಿಟಿ ಅಧ್ಯಕ್ಷರೂ ಆಗಿರುವ ಅಲ್ಫಾಜ್ ಕೆಎಸ್ ಮೊಹಮ್ಮದ್ ಮಸೂದರ ಮನೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದರು. ಪೂಜಾರಿ ಅವರನ್ನು ಮಸೂದ್ ಹಾಜಿ ಹೂಗುಚ್ಛ ನೀಡಿ ಬರಮಾಡಿಕೊಂಡರು. ಕರ್ನಾಟಕ ಸರ್ಕಾರ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಮತ್ತು ಮೀಸಲು ಪೊಲೀಸ್ ಹುದ್ದೆಗೆ ಅರ್ಜಿ ಆಹ್ವಾನಿಸಿದ್ದು ಶಾಸಕರ ಕಚೇರಿ ಮೂಲಕ ನೋಂದಣಿ ಮಾಡಿದ ಅರ್ಜಿದಾರರಿಗೆ ಉಚಿತ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶಾಸಕ ಅಶೋಕ್ ಕುಮಾರ್ ಅವರು ಹೇಳಿದ್ದಾರೆ. ಕೇಳುಗರೆ, ಇಷ್ಟು ಈ ದಿನದ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದಿದವರು ಎಡ್ವರ್ಡ್ ಲೋಬೋ, ಕೇಳ್ತಾರೆ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರವನ್ನು ನಾವೀಗ ಕೇಳೋಣ. ಇನ್ನು ಮುಂದೆ ಕೆಲವೇ ಹೊತ್ತಿನಲ್ಲಿ ಪ್ರಸಾರವಾಗಲಿದೆ ಅಡುಗೆ ಮನೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಪಕೋಡ ಮತ್ತು ಮಸಾಲ ಚಾಯ್ ಬಗ್ಗೆ ಅಡುಗೆ ಮಾಹಿತಿ ಕೇಳುವಿರಿ. 8:30 ಕೊಂಕಣಿ ಕಾರ್ಯಕ್ರಮ, ಕೊಂಕಣಿ ಹಾಡುಗಳ ಪ್ರಸಾರ. 9:00 ಬ್ಯಾರಿ ಕಾರ್ಯಕ್ರಮ, ಬ್ಯಾರಿ ಹಾಡುಗಳ ಪ್ರಸಾರ. 9:30 ಕನ್ನಡ ಕಾರ್ಯಕ್ರಮದಲ್ಲಿ ಪುಸ್ತಕ ಹಬ್ಬ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ಚಿನ್ನಪ್ಪ ಗೌಡ ಅವರ ಮಾತುಗಳನ್ನು ಕೇಳುವಿರಿ. 10:00 ತುಳು ಚಾವಡಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮರ ಅವರ ಗೇನದ ನಡೆ ಕಾರ್ಯಕ್ರಮ ಪ್ರಸಾರವಾಗುವುದು. 11:00 ಯಕ್ಷಗಾನ, ಶನೀಶ್ವರ ಮಹಾತ್ಮೆ ಭಾಗ 8. 11:30 ತುಳು ಕಾರ್ಯಕ್ರಮ, ಭ್ರಮರ ಹೆಂಚರ ಕಾರ್ಯಕ್ರಮದಲ್ಲಿ ಸಾಹಿತ್ಯದ ಓದು, ಈ ಬಗ್ಗೆ ಮಾತನಾಡಿದ ಸುರೇಶ್ ರಾವ್ ಅವರ ಮಾತುಗಳನ್ನು ಕೇಳುವಿರಿ. 12:00 ತುಳು ಹಾಡುಗಳು, 12:30 ಬಾವಲಹರಿ, 1:00 ಜನಪದ ಹಾಡುಗಳು, 1:30 ಅಡುಗೆ ಮನೆ, 2:00 ಕೊಂಕಣಿ ಕಾರ್ಯಕ್ರಮ, 2:30 ಬ್ಯಾರಿ ಕಾರ್ಯಕ್ರಮ ಮರುಪ್ರಸಾರ, 3:00 ಶ್ರೋತೃಗಳ ಮೆಚ್ಚಿನ ಆಯ್ಕೆ ಹಾಡುಗಳ ನೇರ ಪ್ರಸಾರ ಕಾರ್ಯಕ್ರಮ ಒಲವಿನ ಹಾಡು, 4:00 ಸಮಾಜಮುಖಿ ಕಾರ್ಯಕ್ರಮ, 5:00 ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರ ಕಾರ್ಯಕ್ರಮದ ಪ್ರಸಾರ, 6:00 ರೇಡಿಯೋ ಸಂಜೆ, 7:00 ತುಳು ಕಾರ್ಯಕ್ರಮ, 7:30 ಕನ್ನಡ ಕಾರ್ಯಕ್ರಮ, 8:00 ಯಕ್ಷಗಾನ ಮರುಪ್ರಸಾರ, 8:30 ಹಳೆಯ ಜನಪ್ರಿಯ ಹಾಡುಗಳ ಕಾರ್ಯಕ್ರಮ ಎಂದೂ ಮರೆಯದ ಹಾಡು. ಇವಿಷ್ಟು ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ನಮಸ್ಕಾರ ಕೇಳುಗ್ರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇವತ್ತಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗ್ರೆ, ಹೊರಗಡೆ ಜಿಟಿ ಜಿಟಿ ಮಳೆ ಹಣಿತಾ ಇದೆ, ತಣ್ಣಗಿನ ಗಾಳಿ ಕೂಡ ಬೀಸ್ತಾ ಇದೆ. ಇಂತಹ ಟೈಮ್ನಲ್ಲಿ ಕಂಬಳಿ ಹೊದ್ದು ಮಲಗೋಕೆ ಎಷ್ಟು ಚಂದನೋ. ಕಿಟಕಿ ಹತ್ರ ಕೂತು ಬಿಸಿ ಬಿಸಿ ಖಾರ ಖಾರವಾಗಿ ಏನಾದರೂ ತಿಂತಾ ಇದ್ರೆ ಸಿಗೋ ಮಜಾನೇ ಬೇರೆ ಅಲ್ವಾ? ಇವತ್ತು ಸಂಜೆಯ ಮಳೆಗಾಲದ ಮೂಡನ್ನು ಡಬಲ್ ಮಾಡೋಕೆ ಇವತ್ತಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ತಂದಿದ್ದೀನಿ ಸೂಪರ್ ಕಾಂಬಿನೇಷನ್ ಮಳೆಗಾಲದ ಸ್ಪೆಷಲ್ ಮಸಾಲ ಚಾಯ್ ಮತ್ತು ಗರಿ ಗರಿ ಈರುಳ್ಳಿ ಪಕೋಡ. ಮೊದಲು ಪಕೋಡ ಮಾಡೋಣ. ಹೋಟೆಲ್ ಸ್ಟೈಲ್ನಲ್ಲಿ ಕ್ರಿಸ್ಪಿಯಾಗಿ ಬರೋಕೆ ಒಂದು ಸಣ್ಣ ಸೀಕ್ರೆಟ್ ಟಿಪ್ ಇದೆ ಕೇಳಿ. ಬೇಕಾಗುವ ಸಾಮಗ್ರಿಗಳು: 2 ಕಪ್ ಉದ್ದಕ್ಕೆ ಹೆಚ್ಚಿದ ಈರುಳ್ಳಿ, 1 ಕಪ್ ಕಡಲೆ ಹಿಟ್ಟು, 2 ಚಮಚ ಅಕ್ಕಿ ಹಿಟ್ಟು, 1 ಚಮಚ ಖಾರದ ಪುಡಿ, ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, 1/2 ಚಮಚ ಅಜ್ವಾನ ಅಂದರೆ ಓಂ ಕಾಳು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರಿಯಲು ಎಣ್ಣೆ. ಮಾಡುವ ವಿಧಾನ: 1 ಬೌಲ್ನಲ್ಲಿ ಹೆಚ್ಚಿದ ಈರುಳ್ಳಿ, ಉಪ್ಪು, ಖಾರದ ಪುಡಿ, ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಕೈಯಲ್ಲೇ ಕಿವುಚಿ ಈರುಳ್ಳಿ ನೀರು ಬಿಡಬೇಕು. ಅಲ್ಲಿಯವರೆಗೆ ಮಿಕ್ಸ್ ಮಾಡಿ. ಈಗ ಅದಕ್ಕೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಅಜ್ವಾನ ಹಾಕಿ ಮಿಕ್ಸ್ ಮಾಡಿ. ನೆನಪಿಡಿ, ನೀರು ಹಾಕಬೇಡಿ, ಈರುಳ್ಳಿ ಬಿಟ್ಟಿರೋ ನೀರೇ ಸಾಕು. ಹಿಟ್ಟು ಗಟ್ಟಿಯಾಗಿ ಈರುಳ್ಳಿಗೆ ಅಂಟಿಕೊಳ್ಳಬೇಕು. ಕೊನೆಯಲ್ಲಿ 1 ಚಮಚ ಕಾದ ಎಣ್ಣೆಯನ್ನು ಈ ಮಿಶ್ರಣಕ್ಕೆ ಹಾಕಿ ಕಲಸಿ. ಈಗ ಕಾದ ಎಣ್ಣೆಯಲ್ಲಿ ಈ ಮಿಶ್ರಣವನ್ನು ಉಂಡೆ ಮಾಡದೆ ಬಿಡಿ ಬಿಡಿಯಾಗಿ ಪಕೋಡ ಶೇಪ್ನಲ್ಲಿ ಬಿಡಿ. ಮೀಡಿಯಂ ಉರಿಯಲ್ಲಿ ಗೋಲ್ಡನ್ ಬ್ರೌನ್ ಆಗುವವರೆಗೂ ಕರೆದ್ರೆ ಗರಿ ಗರಿ ಈರುಳ್ಳಿ ಪಕೋಡ ರೆಡಿ. ಪಕೋಡ ಅಂತೂ ರೆಡಿಯಾಯಿತು. ಇನ್ನು ಇದಕ್ಕೆ ಜೋಡಿಯಾಗಿ ಗಮಗಮಿಸೋ ಮಸಾಲ ಟೀ ಬೇಡುವೆ, ಬನ್ನಿ ಚಹಾ ಮಾಡೋಣ. ಬೇಕಾಗುವ ಸಾಮಗ್ರಿಗಳು: 1 ಕಪ್ 1 ನೀರು, 1 ಕಪ್ ಹಾಲು, 2 ಚಮಚ ಟೀ ಪುಡಿ, ರುಚಿಗೆ ತಕ್ಕಷ್ಟು ಸಕ್ಕರೆ. ಮಸಾಲಾಗೆ 1 ಇಂಚು ಶುಂಠಿ, 2 ಏಲಕ್ಕಿ, 2 ಲವಂಗ, 1 ಸಣ್ಣ ಪೀಸ್ ದಾಲ್ಚಿನ್ನಿ. ಮಾಡುವ ವಿಧಾನ: ಮೊದಲು ಶುಂಠಿ, ಏಲಕ್ಕಿ, ಲವಂಗ, ಚಕ್ಕೆಯನ್ನು ಕಲ್ಲಿನಲ್ಲಿ ಕಚ್ಚಾ ಪಚ್ಚಾ ಅಂತ ಜಜ್ಜಿಕೊಳ್ಳಿ. 1 ಪಾತ್ರೆಯಲ್ಲಿ ನೀರು ಕಾಯಲು ಇಟ್ಟು ಈ ಜಜ್ಜಿದ ಮಸಾಲೆಯನ್ನು ಹಾಕಿ 2 ನಿಮಿಷ ಚೆನ್ನಾಗಿ ಕುದಿಸಿ. ಮಸಾಲೆಯ ಸಾರವೆಲ್ಲ ನೀರಿನಲ್ಲಿ ಇಳಿಬೇಕು. ಈಗ ಟೀ ಪುಡಿ ಹಾಕಿ 1 ನಿಮಿಷ ಕುದಿಸಿ. ಆಮೇಲೆ ಹಾಲು ಮತ್ತು ಸಕ್ಕರೆ ಸೇರಿಸಿ. ಟೀ ಚೆನ್ನಾಗಿ ಉಕ್ಕಿ ಬರುವಾಗ ಉರಿ ಕಡಿಮೆ ಮಾಡಿ 2 ನಿಮಿಷ ಸಿಮ್ಮರ್ನಲ್ಲಿ ಇಡಿ. ಆಹಾ, ಮನೆ ತುಂಬ ಮಸಾಲ ಚಹಾದ ಗಮ ಹರಡುತ್ತೆ. ಈಗ ಚಹಾವನ್ನು ಕಪ್ಪಿಗೆ ಸೋಸಿಕೊಂಡ್ರೆ ಮಸಾಲ ಚಾಯ ರೆಡಿ. ಇನ್ನೇಕೆ ತಡ ಕೇಳುಗ್ರೆ, ಬಿಸಿ ಬಿಸಿ ಪಕೋಡವನ್ನು ಪ್ಲೇಟಿಗೆ ಹಾಕಿ ಪಕ್ಕದಲ್ಲಿ 1 ಕಪ್ ಮಸಾಲ ಚಾಯ್ ಇಟ್ಕೊಂಡು ಕಿಟಕಿ ಹತ್ರ ಕೂತು ಮಳೆ ನೋಡ್ತಾ ಎಂಜಾಯ್ ಮಾಡಿ. ಈ ಮಳೆಗಾಲದ ಸಾಯಂಕಾಲ ನಿಮ್ಮದಾಗಲಿ. ಕೇಳುಗ್ರೆ, ಇನ್ನೊಂದು ರೆಸಿಪಿಯನ್ನು ಹೇಳ್ತೀನಿ. ಇಂತಹ ವೆದರ್ನಲ್ಲಿ ಮೈ ಬಿಸಿ ಮಾಡಿಕೊಳ್ಳೋಕೆ, ಮನಸ್ಸಿಗೆ ಖುಷಿ ಕೊಡೋಕೆ ಏನಾದರೂ ಬಿಸಿ ಬಿಸಿ ಹಾಗೂ ಹೆಲ್ದಿಯಾಗಿ ಕುಡಿಯೋಕೆ ಸಿಕ್ಕರೆ ಎಷ್ಟು ಚೆನ್ನ ಅಲ್ವಾ? ಮಳೆಗಾಲ ಅಂದ ತಕ್ಷಣ ನಮಗೆ ನೆನಪಾಗುವುದು ಜೋಳ ಅಥವಾ ಸ್ವೀಟ್ ಕಾರ್ನ್. ಅದಕ್ಕೆ ಈಗ ನಾನು ಹೋಟೆಲ್ ಸ್ಟೈಲ್ನಲ್ಲಿ ಮಾಡಬಹುದಾದ ರೆಸ್ಟೋರೆಂಟ್ ಸ್ಟೈಲ್ ಕಾರ್ನ್ ಸೂಪ್ ಮತ್ತು ಚಟಪಟ ಮಸಾಲ ಕಾರ್ನ್ ರೆಸಿಪಿಯನ್ನು ಹೇಳ್ತೀನಿ. ಮೊದಲು ಬಿಸಿ ಬಿಸಿ ಕಾರ್ನ್ ಸೂಪ್ನ ರೆಸಿಪಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 1 ಕಪ್ ಬೇಯಿಸಿದ ಸ್ವೀಟ್ ಕಾರ್ನ್, ಸಿಹಿ ಜೋಳ, 1 ಚಮಚ ಬೆಣ್ಣೆ, ತಲಾ 1 ಚಮಚ ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ ಮತ್ತು ಶುಂಠಿ, 1/2 ಕಪ್ ಸಣ್ಣಗೆ ಹೆಚ್ಚಿದ ಕ್ಯಾರೆಟ್ ಮತ್ತು ಬೀನ್ಸ್, 1 ಚಮಚ ಕಾರ್ನ್ ಫ್ಲೋರ್ ಜೋಳದ ಹಿಟ್ಟು, 1 ಚಮಚ ಕಾಳು ಮೆಣಸಿನ ಪುಡಿ ಬ್ಲ್ಯಾಕ್ ಪೆಪ್ಪರ್, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು. ಮಾಡುವ ವಿಧಾನ: ಮೊದಲು ತಗೊಂಡಿರೋ 1 ಕಪ್ ಸ್ವೀಟ್ ಕಾರ್ನಲ್ಲಿ 1/2 ಕಪ್ ಕಾರ್ನನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿಕೊಳ್ಳಿ. ಉಳಿದ 1/2 ಕಪ್ ಹಾಗೆ ಇರಲಿ. ಈಗ 1 ಪಾತ್ರೆಗೆ ಬೆಣ್ಣೆ ಹಾಕಿ ಅದು ಕರಗಿದಾಗ ಶುಂಠಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ. ಆಮೇಲೆ ಕ್ಯಾರೆಟ್, ಬೀನ್ಸ್ ಮತ್ತು ಉಳಿದ ಸ್ವೀಟ್ ಕಾರ್ನ್ ಕಾಳುಗಳನ್ನು ಹಾಕಿ 2 ನಿಮಿಷ ಬಾಡಿಸಿ. ಇದಕ್ಕೆ ನಾವು ಮಾಡಿಟ್ಟಿರೋ ಕಾರ್ನ್ ಪೇಸ್ಟ್ ಮತ್ತು 2 ಕಪ್ ನೀರು ಹಾಕಿ ಚೆನ್ನಾಗಿ ಕುದಿಯಲು ಬಿಡಿ. ಸೂಪ್ ಹೋಟೆಲ್ ತರಹ ದಪ್ಪಗೆ ಬರೋಕೆ 1 ಸಣ್ಣ ಬೌಲ್ನಲ್ಲಿ ಕಾರ್ನ್ ಫ್ಲೋರ್ ಹಾಗೂ ಸ್ವಲ್ಪ ನೀರು ಮಿಕ್ಸ್ ಮಾಡಿ. ಆ ಮಿಶ್ರಣವನ್ನು ಕುದಿಯುತ್ತಿರುವ ಸೂಪಿಗೆ ಸುರಿದು ಕೈಯಾಡಿಸಿ. ಕೊನೆಯಲ್ಲಿ ಉಪ್ಪು ಮತ್ತು ಖಾರಕ್ಕೆ ತಕ್ಕಂತೆ ಕಾಳು ಮೆಣಸಿನ ಪುಡಿ ಉದುರಿಸಿದರೆ ಹಬ್ಬೆ ಆಡುವ ಕಾರ್ನ್ ಸೂಪ್ ರೆಡಿ. ಹಾಗೆಯೇ ಚಟಪಟ ಮಸಾಲ ಕಾರ್ನ್, ಇದರ ರೆಸಿಪಿಯನ್ನು ಹೇಳ್ತೀನಿ. ಇದಕ್ಕೆ ಬೇಕಾಗುವ ಸಮಯ 4 ನಿಮಿಷ. ಬೇಕಾಗುವ ಸಾಮಗ್ರಿಗಳು:
ಒಂದು ಕಪ್ ಬೇಯಿಸಿದ ಸ್ವೀಟ್ ಕಾರ್ನ್ ಕಾಳುಗಳು, ಒಂದು ಚಮಚ ಬೆಣ್ಣೆ, ಅರ್ಧ ಚಮಚ ಅಚ್ಚ ಖಾರದ ಪುಡಿ, ಅರ್ಧ ಚಮಚ ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಂಬೆ ಹಣ್ಣಿನ ರಸ. ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಬೆಣ್ಣೆ ಹಾಕಿ ಅದು ಬಿಸಿಯಾದಾಗ ಬಿಸಿ ಬಿಸಿ ಬೇಯಿಸಿದ ಸ್ವೀಟ್ ಕಾರ್ನ್ ಕಾಳುಗಳನ್ನು ಹಾಕಿ ಒಂದು ನಿಮಿಷ ಮಿಕ್ಸ್ ಮಾಡಿ ಈಗ ಗ್ಯಾಸ್ ಆಫ್ ಮಾಡಿಬಿಡಿ. ಪ್ಯಾನ್ ಬಿಸಿಗೆನೆ ಖಾರದ ಪುಡಿ, ಚಾಟ್ ಮಸಾಲ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕೊನೆಯಲ್ಲಿ ಇದರ ಮೇಲೊಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸವನ್ನು ಹಿಂಡಿ ಮಿಕ್ಸ್ ಮಾಡಿದರೆ ಚಟಪಟ ಅಂತ ಉಪ್ಪು ಖಾರ ಹುಳಿ ಇರೋ ಮಸಾಲ ಕಾರ್ನ್ ರೆಡಿ. ಮತ್ತೊಂದು ವಿಷಯ ಏನೆಂದರೆ, ಇವೆರಡಕ್ಕೂ ಜೋಳವನ್ನು ಒಟ್ಟಿಗೆ ಬೇಯಿಸಿ ಇಟ್ಟುಕೊಂಡ್ರೆ 10 ನಿಮಿಷದಲ್ಲಿ ಸೂಪ್ ಮತ್ತು ಮಸಾಲ ಕಾರ್ನ್ ಎರಡೂ ಕೂಡ ರೆಡಿಯಾಗಿ ಬಿಡುತ್ತೆ. ಇನ್ನೇಕೆ ತಡ, ಒಂದು ಕೈಯಲ್ಲಿ ಬಿಸಿ ಸೂಪ್ ಕಪ್, ಇನ್ನೊಂದು ಕೈಯಲ್ಲಿ ಮಸಾಲ ಕಾರ್ನ್ ಬೌಲ್ ಹಿಡ್ಕೊಂಡು ಮನೆ ಬರ್ತಿರೋದನ್ನು ನೋಡ್ತಾ ಸಂಜೆಯನ್ನು ಎಂಜಾಯ್ ಮಾಡಬಹುದು. ಹೆಲ್ದಿಯಾಗೂ ಇರ್ಬೋದು, ಟೇಸ್ಟಿಯಾಗೂ ಇರ್ಬೋದು. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ, ಇದು ರೇಡಿಯೋ ಸಾರಂಗ್ 107.85, ಬಣ್ಣ ಬಣ್ಣದ ಬದುಕು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನು ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಯಾನೆ ನಿಕ್ಲೆನ ಮೋಕೆದ ಸದಾಶಿವ ಅಮೀನ್ ಬಲೆ ಚಾಪರಕ ತಂಡದ ಕಲಾವಿದೆ. ನಿಕ್ಲು ಮಾತಿರ್ಲ ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM. ಒಂದು ರಂಗ ರಂಗದ ಬದುಕು.
5: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆ್ಯಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ, ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
6: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ, ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ, ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
5: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ. ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
7: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
8: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
9: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನು ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಹತ್ತು ಗಂಟೆಯಿಂದ 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು

ಆದಿ ಮೋಗಾಗ್ ಬಂದಿಲ್ಲಿ ಅಂಚ ರೀತಿ ಅನಿ ರಿವಾಜ್ ಇಂಚಿದೋರಿ. ಆತ ರೀತ ಅನಿ ರಿವಾಜ್ ನಿಸರ್ಲ್ಯ ಜಶೆ ದಿವಡಾನ್ ಕಾತ್ ನಿಸ್ರ ಇಲ್ಲೆ ಬರಿ. ಆದಿ ಮೋಗುಬ್ಸತಲೋ ಈಗರ್ಜೆ ಮುಖಾರ್ ಯ ಇಸ್ಕೊಲ ಚಬಾಂಕಾರ್. ಆದಿ ಮೋಗುಬ್ಸತಲೋ ಈಗರ್ಜೆ ಮುಖಾರ್ ಯ ಇಸ್ಕೊಲ ಚಬಾಂಕಾರ್. ಆಸ್ಕಲ್ ಮೋಗುಬ್ಸತ ಫೇಸ್ಬುಕ್ಕಾರ್ ಅನಿ ಇನ್ಸ್ಟಾಗ್ರಾಮರ್. ಆದಿ ಮೋಕರ್ನರ ಲಿ ಸಂಶಿಕ್ತಲಿ ಏಕ ಬುಕಾಂತ್. ಆದಿ ಮೋಕರ್ನರ ಲಿ ಸಂಶಿಕ್ತಲಿ ಏಕ ಬುಕಾಂತ್. ಐಚಿ ಮೋಕರ್ನರ ಮುಟ್ಲಿಶ್ ಜೈತಾತ್ ವಾಟ್ಸ್ಆ್ಯಪ್ ಅಂತ್. ಆದಿ ಮೋಕರ್ನರ ಗೈತಲಿ ಮೋಗ ಚಿಂಕಾಂತಾರ. ಆಮಿ ದೊ ಗಾಯ ಮೇಳ್ತಾನ ಸಂಸಾರ ಕಿತ್ಲ ಸುಬೀತ್ ಗೋ. ಆಮಿ ದೊ ಗಾಯ ಮೇಳ್ತಾನ ಸಂಸಾರ ಕಿತ್ಲ ಸುಬೀತ್ ಗೋ. ಆಸ್ ಕಲ್ ಚಂಗ್ ಫಗತ್ ಸುಜ್ಲಾಂಗೋ ಫುಗ್ಲಾಂಗೋ. ಆದಿ ಮೋಗ್ ಪರ್ಗಡ್ ಕೊರುಂಗ್ ಕಾಗ್ದಾರ್ ಸೊಡೈತಲಿ ಪಿಂತು ರಂಗ್ ಕಾಳ್ಜಾಚಿ. ಆದಿ ಮೋಗ್ ಪರ್ಗಡ್ ಕೊರುಂಗ್ ಕಾಗ್ದಾರ್ ಸೊಡೈತಲಿ ಪಿಂತು ರಂಗ್ ಕಾಳ್ಜಾಚಿ. ಆಸ್ ಕಲ್ ದಟ್ಟಾತ್ ಫಕತ್ ಇಮೋಜಿ. ಪುನ್ ಜನ್ನ ದೋನ್ ಕಾಳ್ಜ ನಿಸ್ಕಳ್ ಮೊಗನ್ ಏಕ್ ಸತನ ಕುಪಾಂತ್ ಲಿಪ್ತಾತ್ ಸಂದ್ರಿನ ಕೆತ್ರ ವಾರ ಯಾರ ಉಪ್ತಾತ್ ಬರೈಲ್ನಿ ಪತ್ರ. ಕುಪಾಂತ್ ಲಿಪ್ತಾತ್ ಸಂದ್ರಿನ ಕೆತ್ರ ವಾರ ಯಾರ ಉಪ್ತಾತ್ ಬರೈಲ್ನಿ ಪತ್ರ. ಶಿವಟಿನ್ ತೆನ್ ಜೋಡೆ ರೆಸ್ಪೆರಾಗ್ ಬೈ ಸರ್ತನ ಪರ್ಜಲ್ಟಾತ್ ಸೂರ್ಯಾಚಿ ಕಿರಣ.

0: ನಾನು ಡಾಕ್ಟರ್ ಗುರುರಾಜ್ ಕರ್ಜಗಿ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
1: ಕೈ ಹಿಡಿದು ನಡೆಸೆನ್ನನು.
2: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
3: ಹಾ ಬಂದೆ ಅಮ್ಮ.
2: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
3: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
2: ನೀತಿ, ಹನಿ ಹನಿ ಸೇರಿದ್ರೇ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
3: ಆಯ್ತಮ್ಮ.
4: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. கேட்டுள்ள அறிந்திரடி சாருங்கும் 07.8 FM. இது ரங்க ரங்கரு ஜீவன ஸ்ரோத்ருங்களை இன்று தொம்ம இளஞ்சி பேரி காரியக்கிரமத்துக்கு கல்பு நிறைய ஸ்வாகத. ஸ்ரோத்ருங்களை அக்டோபர் 16 விஸ்வ ஆஹாரத்து நாளன் சென்று ஆச்சரணை ஆக்கிற ஸோ இதர பிரயுக்தமாயிட்டு இதிப்ப நங்களொட்டிக சந்த அலேஷியஸ் காலேஜிரோ வித்யார்த்தினியாய ஜெய்னபா ஷைமா ஐமடோ பழக்கங்க கேட்டு வருவா.
1: எல்லாருக்கும் அஸ்ஸலாமு அலைக்கும். இன்றத்த நாள் வேர்ல்ட் ஃபுட் டே ஆயிட்டுக்கு, சென்னைங்கு விஸ்வத் ஆஹார தினம். ஈ நாள்லங்க எல்லா வருஷம் அக்டோபர் 16 வேர்ல்ட் ஃபுட் டே சென்று ஒரு ஆச்சரிக்கிற ஒரு நாள் ஆயிட்டுக்கிறது. ஈ நாள்ற நாங்கள் எந்த ஆக்கிற சென்னைங்கு நாங்கள் ஒரு ஃபுட்ற சொம்ம பிஸி ஆக்கிற ஒரு சென்னைங்கு ஒரு ஃபுட்ரோ மகத்துவர பிஸியத்தில் ஒரு ஃபுட்ரோ உபயோகிற பிஸியத்தில் பின்ன ஃபுட்ரோ நல்ல தானே அங்கே தெல்லாம் சொம்ம பிஸி ஆக்கிறோம். ಈ ವರ್ಷದ ವರ್ಲ್ಡ್ ಫುಡ್ ಡೇ ಇರೋ ಥೀಮ್ ಐತಿಕ್ರು ರೈಟ್ ಟು ಫುಡ್ಸ್ ಫಾರ್ ಅ ಬೆಟರ್ ಲೈಫ್ ಆ್ಯಂಡ್ ಅ ಬೆಟರ್ ಫ್ಯೂಚರ್. ಸೊ ಎಂದ್ರೆ ಚೆನ್ನಂಗೆ ಎಲ್ಲರಿಗೂ ತಡಿಗೆ ಉಪಯೋಗ ಬೋಲ್ರು, ಅದೇ ಪಾಲ ಅವ್ರ ತಡಿಗೆ ರಕ್ಷಣೆ ಕಿಟ್ಟಿರೋಂಥ ಫುಡ್ ತಿನ್ನೋಗಿ ಎಲ್ಲರಿಗೂ ಅವ್ರು ಹಾಕ್ಕೊಂಡು ಅದಕ್ಕೈತೆ ನಂಗೆ ಈ ಕ್ಯಾಂಪೇನ್ರ ಚಾಲು ಹಾಕಿರ. ಫುಡ್ರ ಮಹತ್ವ ಎಂದ್ರೆ ಚೆನ್ನಂಗೆ ಎಲ್ಲ ಬಯಸ್ರು ಆಲ್ಮಾರ್ಗೂ ಸರಿ ಸಮಾನತ್ಲ ಫುಡ್ ಕಿಟ್ಟೋನು ಮುಖ್ಯಮಾಯ್ತಿಕ್ರು. ಚೆರ ಮೊಕ್ಕ ಗಂಗಲ ಅವರು ಬೆಳವಣಿಗೆಗೈತು ಅವ್ರು ನಲ್ಲ ಫುಡ್ ಕಿಟ್ಟೋನು, ಅದೇ ಪಲ ಅವರು ಬಯಸ್ರಂಕುಂ ತಡಿಗೆ ಅವ್ರು ತ್ರಾನ ಪಿನ ಅವ್ರ ತಾಕತ್ ಕಿಟ್ಟಿರೋಬೋದು ಫುಡ್ ಕಿಟ್ಟೋನು. ಅವರು ಫುಡ್ರ ಬಿಸಿ ಅಥವಾ ಅವ್ರು ಫುಡ್ ಹ್ಯಾಂಡ್ಲಿಂಗ್ ಚೆಲ್ರವರು ಚೊಮ್ಮೆ ಅವರು ಅಗತ್ಯ ಮಾಯ ಬಿಸಿ ಅವರು ನಮ್ಮ ಫುಡ್ ಹೆಂಗನ ಹ್ಯಾಂಡಲ್ ಹಾಕಿರೋರು ಚೆನ್ನಂಗೆ ಫುಡ್ ತಯಾರಿಕರು ಫುಡ್ ಅವ್ರು ತಯಾರಾಕ್ರ ಮುನ್ನಲು ಕೈ ಕಳ್ಕೊಂಡು ಅದೆಲ್ಲರೂ ನಂಗೆ ಪಿಡಿಯೋಣ. ಅದೇ ಪಲ ಅವರು ನಂಗೆ ಅವ್ರ ಕಟ್ಟಿಂಗ್ ಬೋರ್ಡ್ ಆವಟ್ಟು ನಂಗೆ ಅವ್ರ ಅಡಪ್ಕರ ತಿಟ್ಟೆ ಆವಟ್ ಅದೆಲ್ಲ ನಂಗೆ ಅವರೆಲ್ಲ ಶುದ್ಧ ಬೇಕು. ಅದು ಚೊಮ್ಮೆ ಅಗತ್ಯ ಮತ್ತು ಅಡಪ್ಕರೆಯಲ್ಲಿ ಪಚ್ಚೆ ಕೋಲಿ ಮೀನು ಮುಟ್ಟೆ ಅದೆಲ್ಲ ಇದ್ದಂಗೆ ಅದೆಲ್ಲ ತರಕಾರಿ ಫಲರ ಕೈರೋರು ಬೇರೆ ಮೇ ಸೆಪರೇಟ್ ಆಯ್ತು ಬೇಕು ನೈತಿಕ್ರು ಅದ್ರ ಅಂಗನೆಲ್ಲ ಹಾಕಿಂಗ್ ಕ್ರಿಮಿಗೆಲ್ಲ ಸೇರಿಲ್ಲ. ಇನ್ನು ಬೇಗ ಅರ್ಬವ್ರ ಸಾಮಾನೆಲ್ಲ ನಂಗೆಲ್ಲ ಅವರು ಫ್ರಿಜ್ಜಲ್ಲಿ ಬೇಕ್ರ. ಅದೇ ಪಲ ಒಳ್ಳೆಯ ಸಾಮಾನೆಲ್ಲ ಮಾತಿನ್ನಂಗೆ ಅವರು ಅವರು ಗಟ್ಟಿರೋರು ಕಂಟೈನರ್ ಅವ್ರು ಗಟ್ಟಿರೋ ಡಬ್ಬಿಲ್ ಅವರು ಪ್ಯಾಕ್ ಹಾಕಿ ಬೆಚ್ಚಂಗಾದ್ರು ಅವರು ಇನ್ನು ಮುನೋಲ್ ಎಡ್ತಂಪೋಗ ಇನ್ನು ಕೊರೆನಾಲ್ ಎಡ್ತಂಪೋಗ ಅವರು ನಂಗೆ ಅವರು ಶಾಪಿಂಗ್ ಹಾಕೋ ಪೋಯ ಅವ್ರು ಮಾರ್ಕೆಟ್ ಪೋಯ ಅವ್ರ ಸಾಮಂತಿಗೆ ಎಂದಿರ್ತಾ ಹಿಂಗೆ ಆದರೂ ಅವರು ಫುಡ್ ಲೇಬಲ್ಸ್ ಚೆಂತಿಕ್ರಲ್ಲಿ ಆದರೂ ಅವರು ಎಕ್ಸ್ಪೈರಿ ಡೇಟ್ ನೋಕ್ರೆ ಚೊಮ್ಮೆ ಅವ್ರ ಅಗತ್ಯ ಮಾಯ ಬಿಸಿ ಎಕ್ಸ್ಪೈರಿ ಡೇಟ್ ಪಿನ್ ಹತ್ತಿರ ಫ್ರೆಶ್ ಉಂಡು ಫುಡ್ ಎಡ್ಕರ ಮೇಲೆ ಅದೆಲ್ಲ ಜಾಗ್ರತೆ ಹಾಕೋ ನಾಯ ಬಿಸಿಯ ಇಪ್ಪತ್ತಾಲ್ಮಾರು ಚೊಮ್ಮೆ ಫುಡ್ ರೇಸರ್ ಆಫ್ ಹಾಕ್ರ ಚೆನ್ನಂಗೆ ಬೆಲೆ ಬೆಲೆ ಹೋಟೆಲ್ಗೆ ಹೋಗಿ ತಿನ್ರಾರು ಇಲ್ಲ ಹಿಂಗೆ ಬಿಲ್ ಬಾಟ್ರಾರು ಬೇನ್ ಮಾ ಹತ್ರ ಬಿಲ್ ಬಾಟ್ಲ ಅಗತ್ಯ ಇಲ್ಲದಲ್ಲಿ ಯಾರ ಮೇ ಬಿಲ್ ಬಾಟ್ರಾರು ಹಿಂಗೆ ಮೇ ಹಿಂಗೆ ಇನ್ನತನ ಅಲ್ಲಿ ನಂಗೆ ಅವ್ರ ಅಗತ್ಯ ಸಾಮಾನ್ಯ ಮೇ ಕಿಟ್ಟಲ್ಲ. 20 ಜನಾಂಗ ಆಲ್ಮಾರು ಹೆಂಗನೆ ಫುಡ್ರವರು ಬೆಲವಣಿಗೆ ಹೆಂಗನೆಲ್ಲ ಮುನೋಲ್ ಕುಂಪೋಗ ಚೆನ್ನಂಗರು ಲೋಕಲ್ ಆಯ್ತು ತಯಾರಿಕರು ಬೆಲಪಾಟಿಯ ಫುಡ್ ಎಲ್ಲ ಅವರು ಸಪೋರ್ಟ್ ಆಯ್ತು ನಂಗೆ ಅವರು ರೈತ ಮಾರ್ಗಲ್ಲಿ ಅವ್ರ ಸಹಾಯ ಹಾಕ ಅದೇ ಬೆಲೆ ನಂಗೆ ಅವರು ಮಾತು ಅವರು ಪರ್ತು ಪೋ ಹಿಂಗೆ ತಿನ್ನೋ ಗಾವುತ್ರಂಗಲೊಟ್ಟಿಗೆ ಇಲ್ಲಿಂಗ್ ಚೆಂಗಾಯಿ ಮಾರೊಟ್ಟಿಗೆ ಇಲ್ಲಿಂಗ್ ಅವ್ರು ಮಂಗಿಲ್ತು ಪೋಯ ಅಪ್ಪ ನಂಗೆ ಎಂದ್ರೆ ಹಾಕೊಂಡು ಚೆನ್ನಂಗ ಅವ್ರು ಬೇನ್ಮ ಎತ್ತರ ಎಡ್ತಂಗೆ ನಲ್ಲೋ ಅಗತ್ಯ ಇಲ್ಲಾತದವ್ರು ಇಸ್ರಾಫ್ ಹಾಕಿರೊಂಡು ತೀರ ನಂಗೆ ಮಾತು ಅವರು ನಂಗೆ ಮಾತು ಪರ್ತು ಪೋಯಂಗೆ ಗಾವುತ್ರಂಗಲೊಟ್ಟಿಗೆ ತಿನ್ನೋಗಿ ಇಂದಲೇ ಅವ್ರು ಮಂಗಿಲ್ತು ಪೋಯಂಗೆ ನಂಗೆ ಬೇನ್ಮ ಎತ್ತರ ಎಡ್ತಂಗೆ ಮೈ ಶಿಸ್ತು ಪಾಲನೆ ಹಾಕಿತ್ತು ಒಳ್ಳೆಯದೆಲ್ಲ ಫುಡ್ ನಂಗೆ ಎಂದ ಹಾಕೊಂಡು ಚೆನ್ನಂಗೆ ಎಲ್ಲ ಒಟ್ಟಿಗೆ ಹಾಕಿದ್ದು ನಂಗೆ ಅವ್ರು ಪಾವ ತಂಗೆ ಕೊಡ್ಕೊ ಹಂಗೆ ನಂಗೆ ಅವ್ರು ಹೆಲ್ಪ್ ಅವ್ರು ನಂಗೆ ಅವ್ರು ಬ್ಯಾಲೆನ್ಸ್ ಡಯಟ್ ಚೆಂತ ತಿನ್ನರದು ಚೊಮ್ಮೆ ನಲ್ಲದೈತಿಕ್ರು ಅವ್ರು ಚೆನ್ನಂಗೆ ಚೆನ್ನಂಗೆ ಎಂದ್ರೆ ಚೆನ್ನಂಗೆ ಅವರು ಚೋರ್ ತರಕಾರಿ ದಾಲ್ ರಂಗಂತೆಲ್ಲ ಬಸ್ತು ಪಿನ ಅವ್ರ ಕೋಲಿ ಅದೆಲ್ಲ ಅವರು ಅವ್ರ ಸಮತ್ತು ಅವರು ಈಕ್ವಲ್ ಕ್ವಾಂಟಿಟಿಲಿ ಕಿಟ್ಟಿಂಗೆ ನಲ್ಲದೈತಿಕ್ರು ಹೆಂಗೆ ಚೆನ್ನಂಗೆ ತಡಿಗೆ ಬೆನ್ಮ ಎಲ್ಲ ಸತ್ವ ಕಿಟ್ರು ಹಂಗೆ ಅವ್ರು ನಲ್ಲತ್ಲ ಎಲ್ಲ ಎಲ್ಲ ಒಟ್ಟಿಗೆ ಹಾಕಿ ಹಂಗೆ ತಿಂಡೆಂಗ್ ನಂಗೆಕ್ಕಿಪ್ಪ ಎಲ್ಲ ಸೀಕಗೂ ಫುಡ್ಲೇ ಮರ್ದುಂಡು ನಂಗೆ ಅವತ್ರ ಫುಡ್ ಎಲ್ಲ ಸಮತ್ಲ ಇರ್ತೇಂಗು ನಂಗೆ ಮರಂದ್ರ ಅಗತ್ಯ ಮೇಕಾಲೆ ಹಂಗನೆ ಫುಡ್ ಇರ್ತೇಂಗೆ ಹಂಗನ ಎಲ್ಲ ಅವತ್ರ ಫುಡ್ ಇರ್ತೇಂಗೆ ಚೊಮ್ಮೆತ ಸೀಕ್ರೆ ತಪ್ಪಿಕೋಗ ಅವರು ಅದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ನಂಗೆ ಸ್ಪ್ರೆಡ್ ಹಾಕೋಗ ಅವರು ಎತ್ತರಮ ನಂತರ ನಮ್ಮ ಫುಡ್ ನಂಗೆ ಅವ್ರು ಮರಂದು ಬಲ ಐತಿಕ್ರು ಫುಡೇ ನಂಗೆಲ್ಲ ಹಕ್ಕ ಐತಿಕ್ರು ಫುಡೇ ನಂಗೆಲ್ಲ ತಾಕತ್ ಜಜಾಕಲ್ಲ ಹೊಯ್ರ್.
0: ಶ್ರೋತೃಗಳೇ, ಇದುವರೆಗೂ ವಿಶ್ವ ಆಹಾರತ್ವ ನಾಲ್ಡೆ ಪ್ರಯುಕ್ತ ಸಂತ ಅಲೇಷಿಯಸ್ ಕಾಲೇಜಿರು ವಿದ್ಯಾರ್ಥಿನಿ ಜೈನಬಾ ಶೈಮಾ ಐಮಡ ಪಲಕಂಗ ಕೇಟೊಂಡು ಬಂದಾರ. ಕೇಟೊಂಡಿಕರು ಇದು ರೇಡಿಯೋ ಸಾರಂಗುನ್ 07.8 FM ರಂಗ್ರಂಗ್ರು ಜೀವನ.

0: 107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು ಇಂದಿನ ಕನ್ನಡ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಬಿಎ ವಿವೇಕ್ ರೈ ಪುಸ್ತಕ ಹಬ್ಬದಲ್ಲಿ ಮಾತನಾಡಿದ ಡಾಕ್ಟರ್ ಕೆ ಚಿನ್ನಪ್ಪಗೌಡ ಇವರ ಮಾತುಗಳನ್ನು ಕೇಳೋಣ.
2: ಎಕ್ಕಸಕ್ಕ ತುಂಬಿರುವ ಸಭೆ ಇದು. ಎಕ್ಕಸಕ್ಕ ನಿಜವಾದ ಅರ್ಥದಲ್ಲಿ ಎಕ್ಕಸಕ್ಕ ತುಂಬಿದೆ ಸಭೆ. ಇದು ವಿದ್ವತ್ ಸಭೆ, ಹಿತೈಷಿಗಳ ಅಭಿಮಾನಿಗಳ ಸಭೆ ಮತ್ತು ವಿದ್ಯಾರ್ಥಿ ಸಮುದಾಯದ ಸಭೆ ಇದು. ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಗೊತ್ತಿದೆ, ಪಂಪನ ಬಗ್ಗೆ ಹೇಳುವಾಗ ಕನ್ನಡಕ್ಕೆ ಒಬ್ಬನೇ ಸತ್ಕವಿ ಅಂತ ಇದ್ದರೆ ಒಬ್ಬನೇ ಅಂತ. ನಮ್ಮೆಲ್ಲರ ಪಾಲಿಗೆ ಪ್ರೊಫೆಸರ್ ಅಂದರೆ ಒಬ್ಬರೇ, ಅದು ಪ್ರೊಫೆಸರ್ ವಿವೇಕರೇ ಒಬ್ಬರೇ. ಪ್ರೊಫೆಸರ್ ಅಂತಂದರೆ ಬೇರೆ ಇಲ್ಲಿ ಒಂದು ವೇಳೆ ಪ್ರೊಫೆಸರ್ ಅಂತ ಹೇಳಿದರೆ ಮತ್ತು ಯಾರನ್ನು ಹೇಳುವ ಕ್ರಮ ಇಲ್ಲ, ಅದು ಹೆಸರು ಹೇಳುವ ಕ್ರಮ ಇಲ್ಲ. ನಾನು ಯಾರನ್ನೂ ಕೇಳಿಲ್ಲ ಪ್ರೊಫೆಸರ್ ಅವರ ಹೆಸರು ಹೇಳುವುದನ್ನು, ನಾವು ಪ್ರೊಫೆಸರ್ ಅಂತ ಹೇಳುವುದಷ್ಟೇ. ಪ್ರೊಫೆಸರ್ ಅಂದರೆ ವಿವೇಕರೈ ಅಂತ ಲೆಕ್ಕ. ಹಾಗಾಗಿ ನಾವೆಲ್ಲ ಪ್ರೊಫೆಸರ್ ಆದರೂ ಕೂಡ ನಮಗೆಲ್ಲ ಹೆಸರು, ಅವರಿಗೆ ಪ್ರೊಫೆಸರೇ ಹೆಸರು ಇರುವವರು ನಮ್ಮ ವಲಯದಲ್ಲಿ. ಹಾಗೆ ನಮ್ಮ ಪಾಲಿಗೆ ಒಬ್ಬರೇ ಪ್ರೊಫೆಸರ್ ಅಂದರೆ ಅದು ವಿವೇಕರೈಗಳು, ಅವರು ವೇದಿಕೆಯಲ್ಲಿದ್ದಾರೆ. ವಿವೇಕರೈ ಹಬ್ಬ ಪುಸ್ತಕಗಳ ಹಬ್ಬ, ಅದಕ್ಕೆ ಎರಡು ಅರ್ಥಗಳಿವೆ. ನಾನು ಮೊದಲನೆಯ ಪುಸ್ತಕಗಳ ಹಬ್ಬದ ಬಗ್ಗೆ ಒಂದು 10 ನಿಮಿಷ, ನನಗೆ ನಿಜವಾಗಿ 4 ಪುಸ್ತಕಗಳ ಬಗ್ಗೆ ಮಾತಾಡಲಿಕ್ಕೆ ಹೇಳಿದ್ದಾರೆ. ಒಂದು ಪುಸ್ತಕದ ಬಗ್ಗೆ ರೇಖಾ ಅವರಿಗೆ ಮೊದಲೇ ಹೇಳಿದ್ದಾರೆ, ಕಥೆಗಳ ಬಗ್ಗೆ ಅವರು ಮಾತಾಡ್ತಾರೆ. ನಾನು ಅತಿಕ್ರಮಣ ಮಾಡಲಿಕ್ಕೆ ಹೋಗ್ತಾ ಇಲ್ಲ, ವಿಶೇಷ ಇವತ್ತಾಗುತ್ತಾ ಇರುವುದೇ ಅತಿಕ್ರಮಣ ಅಥವಾ ಅನ್ಯಾಕ್ರಮಣ, ಅದು ಬೇಡ ಅಂತ ಹೇಳಿ ಆ ಕಥೆಗಳ ಬಗ್ಗೆ ಸ್ಲಾವಮೂರ್ ಮೀರ್ ವ್ರಜಕ್ಕನ ಕಥೆಗಳ ಬಗ್ಗೆ ಅವರೇ ಮಾತಾಡ್ತಾರೆ. ಆದರೆ ನಾನು ಈ ಹಿಂದೆ ಆ ಕಥೆಗಳ ಬಗ್ಗೆ ನನ್ನ ಕೆಲ ಅಭಿಪ್ರಾಯಗಳನ್ನು ನಾನು ಪ್ರೊಫೆಸರ್ ಅವರಿಗೆ ತಿಳಿಸಿದ್ದೆ, ಅದೆಷ್ಟು ಒಳ್ಳೆಯ ಕಥೆಗಳು ರಾಜಕೀಯ ವಿಡಂಬನೆಯ ದೃಷ್ಟಿಯಿಂದ ಅಂತ. ಛಂದಸ್ಸಿನ ಬಗ್ಗೆ ನಾನು ಹೇಳಬೇಕಾದ ಒಂದು ಮಾತು, ಅದು ವಿಶೇಷವಾಗಿ MA ವಿದ್ಯಾರ್ಥಿಗಳಿಗೆ ಛಂದಸ್ಸನ್ನು ಪಾಠ ಮಾಡಿದ ಅನುಭವ ಇದ್ದವರು. ಕನ್ನಡ MA ವಿದ್ಯಾರ್ಥಿಗಳ ಛಂದಸ್ಸನ ವಿಶೇಷ ಮಾಡಿ ನಾನು ಬಂದ ಮೇಲೆ ಮತ್ತು ನನಗೆ ಕೊಟ್ಟರು, ನೀನು ಮಾಡು ಅಂತ ಹೇಳಿಕೊಂಡು ನನಗೆ ಕೊಟ್ಟರು. ಅಲ್ಲಿವರೆಗೆ ಅವರೇ ಮಾಡ್ತಾಯಿದ್ರು ಶಾಸ್ತ್ರ. ಅದರಲ್ಲಿ ನಾನು ಹೇಳಬೇಕಾದ ಒಂದು ಸಂಗತಿ ಏನು ಅಂತಂದರೆ, ಅದರಲ್ಲಿ ಪಾರಿಭಾಷಿಕ ಅಂಶಗಳು, ಸಂಜ್ಞೆ ಗಣ ಇತ್ಯಾದಿ ಎಲ್ಲ ಹೇಳ್ತಾರೆ. ಆಮೇಲೆ ಮುಖ್ಯವಾಗಿ ವರ್ಣವೃತ್ತಗಳು, ಮಾತ್ರಾವೃತ್ತಗಳು ಮತ್ತು ಅಂಶವೃತ್ತಗಳ ಬಗ್ಗೆ ಇಂಗ್ಲೀಷಿನಲ್ಲಿ ಬರೆದ ಪುಸ್ತಕ ಇದು, ಇಂಗ್ಲೀಷಿನಲ್ಲಿ. ಇದರಲ್ಲಿ ನಾನು ವಿಶೇಷ ಉಲ್ಲೇಖಿಸಬೇಕಾದದ್ದು ಈ ಪುಸ್ತಕದ ಹಿಂದಿರುವ ಶ್ರಮ. ಯಾಕಂದರೆ ಲಕ್ಷಣ ಕೊಡುವಾಗ, ಲಕ್ಷ್ಯ ಕೊಡುವಾಗ ಎಲ್ಲ IP ಇಂಟರ್ನ್ಯಾಷನಲ್ ಫೋನೆಟಿಕ್ಸ್ ಸ್ಕ್ರಿಪ್ಟ್ ಕೊಟ್ಟು, ಭಾಷೆ ಬಾರದವನು ಕೂಡ ಕನ್ನಡವನ್ನು ಸರಿಯಾಗಿ ಉಚ್ಚರಿಸಿ ಓದುವ ಹಾಗೆ ಇರುವ ಪುಸ್ತಕದು. ಲಕ್ಷಣ ಪದ್ಯ ಕೊಡ್ತಾರೆ, ಲಕ್ಷಣ ಏನು ಅಂತ, ಅದಕ್ಕೊಂದು ಲಕ್ಷ್ಯ ಕೊಡ್ತಾರೆ, ಒಂದು ಉದಾಹರಣೆ ಕೊಡ್ತಾರೆ. ಇನ್ನೂ ಅದರ ವೈಶಿಷ್ಟ್ಯ ಏನು ಆ ಗ್ರಂಥದ್ದು ಅಂತಂದರೆ, ಅವರು ಕೊಟ್ಟ ಲಕ್ಷ್ಯ ಇದೆಯಲ್ಲ, ಅದು ಕನ್ನಡದ ಅತ್ಯುತ್ತಮ ಕಾವ್ಯ ಭಾಗಗಳು, ಪಂಪನ ಅತ್ಯುತ್ತಮ ಪದ್ಯಗಳನ್ನು, ಆಮೇಲೆ ಅತ್ಯುತ್ತಮ ಕಂದ ಪದ್ಯಗಳನ್ನು, ಅತ್ಯುತ್ತಮ ಅಂಶವೃತ್ತಗಳನ್ನು ಅದರಲ್ಲಿ ಕೊಟ್ಟು, ಇನ್ನೂ ವಿಶೇಷ ಅಂದರೆ ಅದರ ಬಹಳ ಸ್ವಾರಸ್ಯವನ್ನು ಇಂಗ್ಲೀಷಿನಲ್ಲಿ ಕಟ್ಟಿಕೊಡ್ತಾರೆ. ಅಂದರೆ ನೀವು ಛಂದಸ್ಸಿಗೆ ಬೇಕಾಗಿಲ್ಲ, ಕಾವ್ಯದ ಸೊಬಗಿಗಾದರೂ ಕೂಡ ಕನ್ನಡ ಬಾರದವರು, ಇಂಗ್ಲೀಷ್ ಬರುವವರು, ಬೇರೆ ಭಾಷೆ ಬರುವವರು ಆ ಪುಸ್ತಕವನ್ನು ಓದಬಹುದು. ಯಾಕೆ ಅಂತಂದರೆ ಅದನ್ನು ಓದಿದರೆ ಒಂದು ಕಾವ್ಯದ ಓದು ಅಂತ. ನಾನು ಭಾವಿಸಿದ ಹಾಗೆ ಛಂದಸ್ಸಿನ ಪಾಠ ಅಂದರೆ ಅದು ಕಾವ್ಯದ ಪಾಠವೇ, ಅದು ಕಾವ್ಯದ ಭಾಗವೇ, ಅದು ಕಾವ್ಯವನ್ನೇ ನೋಡುವ ಒಂದು ಕ್ರಮ ಅಂತ ಭಾವಿಸಿಕೊಂಡು ನಾವು ಪಾಠ ಮಾಡಿದವರು, ಅದನ್ನು ನಾನು ಕಲಿತವನು. ಹಾಗಾಗಿ ಆ ಪುಸ್ತಕ ಬಹುಶಃ ನಮ್ಮ ವಿದ್ಯಾರ್ಥಿಗಳಿಗೆ ಯಾವ ಪದ್ಯ ಆಯ್ಕೆ ಮಾಡಬೇಕೆನ್ನುವ ಕಾರಣಕ್ಕೆ, ವಿದೇಶಿಗರಿಗೆ ಈ ಪದ್ಯ ಎಷ್ಟು ಸುಂದರವಾಗಿದೆ ಎನ್ನುವ ಕಾರಣಕ್ಕೆ ಆ ಪುಸ್ತಕ ಬಹಳ ಮುಖ್ಯ ಆಗುತ್ತೆ. ಅದಕ್ಕೆ ವಿಶೇಷವಾದ ಶ್ರಮ ವಹಿಸಿ, ಅದು ಕೊರೋನಾ ಕಾಲದಲ್ಲಿ ಏಕಾಂತದಲ್ಲಿದ್ದಾಗ ಬರೆದ ಪುಸ್ತಕ, ಅಷ್ಟು ಧ್ಯಾನ ಬೇಕದಕ್ಕೆ. ಅದೆಲ್ಲ ಪುಸ್ತಕ ಧ್ಯಾನ ಇಲ್ಲದೆ, ಧ್ಯಾನಸ್ಥ ಸ್ಥಿತಿ ಅಲ್ಲದೆ ಅದು ಬರೆಯುವುದಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಪುಸ್ತಕ. ಎರಡನೇ ಪುಸ್ತಕ ಹೊತ್ತಗೆಗಳ ಹೊಸ್ತಿಲಲ್ಲಿ ಅಂತ. ನಿಮಗೆ ನೆನಪಿಸಬೇಕಾದ್ರೆ ನಾನು ಅವರ ಮೊದಲ ಮೆಟ್ಟಿಲು ಅಂತ ಒಂದು ಪುಸ್ತಕ ಹಿಂದೆ ಪ್ರಕಟ ಆಗಿತ್ತು, ಅದರಲ್ಲಿ 44 ಪುಸ್ತಕಗಳಿಗೆ ಬರೆದ ಮುನ್ನುಡಿ ಅದು ಪ್ರಕಟ ಆಗಿದೆ. ಆ ಪುಸ್ತಕದ ಬಗ್ಗೆಯೂ ನಾನೇ ಮಾತಾಡಿದ್ದೆ. ಅಲ್ಲೊಂದು ವಿಶೇಷ ಗುಣವನ್ನು, ಎಲ್ಲ ಲೇಖನ ಓದಿದ ಮೇಲೆ ನನಗೇನು ಕಂಡಿತ್ತು, ಅದರಲ್ಲಿ ವಿಶೇಷವಾಗಿ ಜಾನಪದದ ಕುರಿತ ಲೇಖನಗಳನ್ನು ನೋಡಿದರೆ, ಅಲ್ಲಿ ಮೆಟೀರಿಯಲ್ ವಸ್ತುಗಳಿರ್ತವೆ. ಆ ಇಡೀ ಲೇಖನಗಳನ್ನು ಓದಿದರೆ ಇವತ್ತು ನಮಗೆ ಮುಖ್ಯ ಆಗಬೇಕಾದದ್ದು ವಸ್ತು ಅಲ್ವಾ, ಮನುಷ್ಯ ಸಂಬಂಧಗಳು. ಸೊ ಇಡೀ ಜಾನಪದದ ಮೂಲಕ ಮನುಷ್ಯ ಸಂಬಂಧವನ್ನು ಹೇಗೆ ಬಿಡಿಸಿಕೊಡಬೇಕು ಅಂತ ಆ ಲೇಖನಗಳು ಹೇಳ್ತವೆ ಅಂತ ನಾನು ಹೇಳಿದ್ದೆ. ಇವತ್ತು ಈ ಹೊತ್ತಗೆಗಳ ಹೊಸ್ತಿಲಲ್ಲಿ ಇದರಲ್ಲಿ 42 ಮುನ್ನುಡಿಗಳಿವೆ. ಅದರಲ್ಲಿ ಎರಡು ಅವರು ಅಲ್ಲ ಅಂತ ಹೇಳ್ತಾರೆ, ಅಂದರೆ ಅದೊಂದು ಹೀಗೆ ಒಂದು ಏನು ಮೆಚ್ಚುಗೆಯ ಮಾತಾಗಿ ಬರೆದದ್ದು ಅಂತ. ಅದಕ್ಕೆ ಮುನ್ನುಡಿ ಅಂತ ಕೊಟ್ಟರೆ ಅದು ಕೂಡ ಸಲ್ತದೇನೆ ನನ್ನ ಲೆಕ್ಕದಲ್ಲಿ. ಹಾಗೆ 42 ಅಥವಾ ಎರಡನ್ನು ಬಿಟ್ಟರೆ 40 ಪುಸ್ತಕಗಳ ಇದರಲ್ಲಿ ಮುನ್ನುಡಿ ಇದೆ. ವಿಮರ್ಶೆ ಸಂಶೋಧನೆ ಅಧ್ಯಯನದೊಂದು ಭಾಗ ಇದೆ. ಆ 9 ಲೇಖನಗಳು ಉಂಟು ಅದರಲ್ಲಿ, ಬಹುತೇಕ ಮಹತ್ವದ ಗ್ರಂಥಗಳು. ನಾನು ಪಟ್ಟಿ ಹೇಳಿದರೆ ಒಂದು ಹೇಳಿದರೆ ಒಂದು ಬಿಟ್ಟು ಹೋಗ್ತದೆ ಏನು ಅಂತ. ಬಿಳಿಮಲೆಯವರ ವಲಸೆ ಸಂಘರ್ಷ ಸಮನ್ವಯದ ಮುನ್ನುಡಿ ಇರಬಹುದು. ಹಾಗೆಯೇ ಸಿರಿ ಕಾವ್ಯಾವಲೋಕನ ಅಶೋಕ ಆಳುವರದ್ದು ಪುಸ್ತಕ ಇದೆ. ಆಮೇಲೆ 1000 ಸತ್ಯಗಳು ಗಣೇಶ ಮೀನ್ ಸಂಕಮಾರ್. ನಮ್ಮ ಈ ವಲಯದ ಮಹತ್ವದ ಸಂಶೋಧನೆ ಮತ್ತು ಅಧ್ಯಯನ ಗ್ರಂಥಗಳಿಗೆ ಬರೆದ ಮುನ್ನುಡಿ ಇದು ಒಂದು. ಎರಡನೇದು ಕಾವ್ಯ ಕತೆ ಕಾದಂಬರಿ ನಾಟಕ ಅಂತ ಒಂದು ವರ್ಗ ಮಾಡಿದ್ದಾರೆ. ಅದಕ್ಕೆ ಬರೆದ 8 ಲೇಖನಗಳಿವೆ. ಆಮೇಲೆ ಕಥನಗಳು ಅಂತ, ವ್ಯಕ್ತಿ ಕಥನ, ಆತ್ಮಕಥನ, ಸ್ಥಳ ಕಥನ, ಸಂಸ್ಥೆ ಕಥನ ಮತ್ತು ಪ್ರವಾಸ ಕಥನ ಅಂತ ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ 12 ಲೇಖನಗಳಿವೆ. ಅನುವಾದ ಭಾಗದಲ್ಲಿ ಬರುವ 3 ಲೇಖನಗಳಿವೆ. ಸಂಪಾದನೆಗೆ ಬರೆದಿರುವಂತಹ ಒಂದು 7 ಲೇಖನಗಳಿವೆ. ಮತ್ತು ಡಿಕ್ಷನರಿ ಕೋಶಗಳಿಗೆ ಬರೆದ 3 ಬರಹಗಳಿವೆ. ಹೀಗೆ ಒಟ್ಟು 42 ಬರಹಗಳಿವೆ. ಈ ಎಲ್ಲ ಲೇಖನಗಳು 3-4 ಪುಟದಿಂದ ಕೆಲವು, ಮತ್ತು ಹೆಚ್ಚಂದರೆ 10 ಪುಟಗಳ ವ್ಯಾಪ್ತಿಯಲ್ಲಿದೆ. ಅವರದ್ದೇ ಮಾತನ್ನು ಹೇಳುವುದಾದರೆ ಇದರಲ್ಲಿ ಪ್ರಧಾನ 2 ಅಂಶಗಳು, ಒಂದು ಕವಚ ಮತ್ತು ಒಂದು ತಿರುಳು ಅಂತ ಹೇಳ್ತಾರೆ ಅವರು ಈ ಮುನ್ನುಡಿಯಲ್ಲಿ. ಕವಚ ಏನು ಅಂತಂದರೆ ಅದರಲ್ಲಿ ನಾನು ಲೇಖಕನ ಬಗೆಗೆ, ಅವನ ಬರವಣಿಗೆಯ ಬಗೆಗೆ, ಅವನ ಸಾಧನೆಯ ಬಗೆಗೆ ಆ ವ್ಯಕ್ತಿ ಪರಿಚಯ ಒಂದು ಕೊಡ್ತೇನೆ. ಬಹುತೇಕ ಎಳೆಯ ಯುವ ಮನಸ್ಸುಗಳ ಕೃತಿಗಳನ್ನು ಹೆಚ್ಚು ಅವರು ಬರೆದದ್ದು. ಹಾಗಾಗಿ ಪ್ರೋತ್ಸಾಹದ ಮಾತುಗಳನ್ನು ಆ ಭಾಗದಲ್ಲಿ ನಾನು ಕವಚದ ಭಾಗದಲ್ಲಿ ಹೇಳ್ತೇನೆ ಅಂತ. ಇನ್ನೊಂದು ತಿರುಳು ಇದೆ. ತಿರುಳು ಏನು ಅಂತಂದ್ರೆ ಬಹಳ ಮುಖ್ಯ. ಆ ಪುಸ್ತಕದಲ್ಲಿ ಏನಿದೆ, ಅವರು ಮುನ್ನುಡಿಯವರ ಪುಸ್ತಕದಲ್ಲಿ ಏನಿದೆ, ಅದು ಬಹುತೇಕ ಎಲ್ಲ ಪುಸ್ತಕಗಳನ್ನು ಕೂಡ ಅವರೇ ಹೇಳುವ ಹಾಗೆ ಅವರು ಮುನ್ನುಡಿ ಬರೆಯೋದಕ್ಕೆ 3 ಬಾರಿ ಓದ್ತಾರಂತೆ. 3 ಬಾರಿ ಓದಿದ ಮೇಲೆ ಅವರು ಪುಸ್ತಕ ಬರೆಯೋದು. ನನಗೆ ಕೆಲವೊಮ್ಮೆ ಒಮ್ಮೆಯೇ ಓದಿ ಆಗುವುದಿಲ್ಲ, ಅವರು ನಾನು ಬಹಳ ನಿಧಾನ ಓದು. ಅವರು ಎಷ್ಟು ವೇಗ ವಿಷಯವನ್ನು ಗ್ರಹಿಸ್ತಾರೆ ನೋಡಿ. 3 ಬಾರಿ ಓದಿ ಅದಕ್ಕೆ ನಾನು ಮುನ್ನುಡಿಯನ್ನು ಬರೀತೇನೆ ಕನಿಷ್ಠ ಅಂತ ಹೇಳ್ತಾರೆ. ಆ ಪುಸ್ತಕದ ಮಹತ್ವವನ್ನು, ಅದರ ವಿಶಿಷ್ಟತೆಯನ್ನು, ಅದರ ಅನನ್ಯತೆಯನ್ನು, ಅದು ಉಳಿದ ಪುಸ್ತಕಗಳಿಂದ ಸ್ಕಾಲರ್ಶಿಪ್ ಜ್ಞಾನದೃಷ್ಟಿ ಹೇಗೆ ಭಿನ್ನವಾಗಿದೆ ಅಂತ ಹೇಳ್ತಾ, ಅಗತ್ಯ ಬಿದ್ದರೆ ಮಹತ್ವದ ಪುಸ್ತಕದವರು ಹೇಳ್ತಾರೆ, ನಾನು ಸ್ವಲ್ಪ ಅದಕ್ಕೆ ಸಂಬಂಧಪಡುವ ರೆಲೆವೆಂಟ್ ಆದ ಕೆಲವು ವಿಷಯ ಹೇಳ್ತೇನೆ ಅಂತ. ಅದು ಪುಸ್ತಕಕ್ಕೆ ನೇರ ಸಂಬಂಧಪಟ್ಟಿರುವುದಿಲ್ಲ, ಆ ಮುನ್ನುಡಿಯ ಮೂಲಕ ಒಂದು ವಿಷಯವನ್ನು, ಜ್ಞಾನವನ್ನು ವಿಸ್ತರಿಸಿ ಕೊಡುವ ಕ್ರಮ. ಈ 3 ಅಂಶಗಳು, ಒಂದು ಕವಚ, ಒಂದು ತಿರುಳು, ಇನ್ನೊಂದು ಈ ಸಂಶೋಧನೆ, ಮುಖ್ಯವಾಗಿ ಅದನ್ನು ಹೇಗೆ ವಿಸ್ತರಿಸಬೇಕು ಅಂತ. 25 ಗ್ರಂಥಗಳನ್ನು ಈಗಾಗಲೇ ಬರೆದಿದ್ದಾರೆ. 50 ಲೇಖನಗಳನ್ನು, 50 ಕೃತಿಗಳನ್ನು ಸಂಪಾದನೆ ಮಾಡಿದ್ದಾರೆ. ಎಲ್ಲ ಮಹತ್ವ, ನಾನು ಚಿಲ್ಲರೆಲ್ಲ ಬಿಟ್ಟಿದ್ದೇನೆ, ಮಹತ್ವದ ಗ್ರಂಥಗಳು. ಈಗ ಮಂಗಳೂರು ದರ್ಶನ ಇರ್ಬೋದು, ತುಳು ವಚನ ಸಂಪುಟ ಇರ್ಬೋದು, ತುಳು ಸಾಹಿತ್ಯ ಚರಿತ್ರೆ ಇರ್ಬೋದು, ಇಂಥದ್ದು ಮಹತ್ವದ ಸಂಪಾದನಾ ಕೃತಿಗಳನ್ನು ಮಾಡಿದ್ದಾರೆ. ಮಂಗಳೂರು ಯೂನಿವರ್ಸಿಟಿಯಲ್ಲಿ ಸುಮಾರು 50 ಗ್ರಂಥಗಳನ್ನು ಸಂಪಾದಿಸಿದ್ದಾರೆ. 7 ಗ್ರಂಥಗಳು ಇಂಗ್ಲೀಷಿನಲ್ಲಿವೆ. ಅದು ವಿಶೇಷವಾಗಿ ಇವರು ಮತ್ತು ಸಿ ಎನ್ ರಾಮಚಂದ್ರನ್ ಸೇರಿ ಮಾಡಿರುವ ಗ್ರಂಥಗಳು. ಅದು ಪ್ರಾಚೀನ ಕಾವ್ಯದ ಅನುವಾದ ಇದೆ, ಆಮೇಲೆ ಪಾರ್ಧನಗಳ ಸಂಪಾದನೆಯ ಗ್ರಂಥ ಇದೆ. 7 ಗ್ರಂಥಗಳನ್ನು ಬರೆದಿದ್ದಾರೆ. ಒಂದು 50 ಕನ್ನಡ ಮತ್ತು ಇಂಗ್ಲೀಷಿನ ಮಹತ್ವದ ಲೇಖನಗಳಿವೆ. ನಾನು ಯಾಕೆ ಅದನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ನಾನು ಈ ಒಡನಾಟದ ನೆನಪುಗಳು ಒಂದು ಪುಸ್ತಕ ಬರೆಯುವ ಸಂದರ್ಭದಲ್ಲಿ ಬಹುತೇಕ ಅವರ ಎಲ್ಲ ಕೃತಿಗಳನ್ನು ಮರು ಓದಿದ್ದೇನೆ. ಮೊನ್ನೆ 4 ಗಂಟೆಗಳ ಕಾಲ ಆಕಾಶವಾಣಿಯಲ್ಲಿ ನಾನು ಸಂದರ್ಶನ ಮಾಡಿದರೆ, ಮ್ಯಾರಥಾನ್ ಇಂಟರ್ವ್ಯೂ ಇದು, 4 ಗಂಟೆ ಸಾಧಾರಣ 2.5-3 ಗಂಟೆ ಕನ್ನಡಕ್ಕೆ ಕನ್ನಡದಲ್ಲಿ ಮತ್ತು 1.5 ಗಂಟೆ ತುಳುವಿನಲ್ಲಿ, ಸುಮಾರು 4 ಗಂಟೆಗಳ ಅದು ಕಂತಲ್ಲಿ ಅವರು ಪ್ರಸಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಎಲ್ಲ ಪುಸ್ತಕಗಳನ್ನು ಓದಿದ್ದೇನೆ ಎನ್ನುವ ಒಂದು ವಿನಯದಿಂದ, ಗರ್ವದಿದ್ದಲ್ಲ ಮತ್ತು ಸಂತೋಷದಿಂದ ಹೇಳ್ತಾ ಇರುವ ಮಾತು ಅಂತಂದರೆ, ಎಲ್ಲ ಪುಸ್ತಕಗಳಲ್ಲಿ ನಾನು ಹೇಳಬೇಕಾದ ಅಂಶ, ಎದ್ದು ಕಾಣುವ ಅಂಶ ಏನಂದರೆ ವಿನಯ. ಇದು ನಾನು ವಿಶೇಷ ಉಲ್ಲೇಖಿಸಬೇಕೆ ಅಂತಂದರೆ, ಇಷ್ಟು ಪುಸ್ತಕಗಳಲ್ಲಿಯೂ ಕೂಡ ಖಂಡನೆ ಇಲ್ಲ. ಇದು ನನ್ನ ಎಲ್ಲ ಯಾವ ಪುಸ್ತಕ ಬೇಕಾದ್ರೂ ತಗೊಳ್ಳಿ, ನೀವು ಮತ್ತೊಬ್ಬರನ್ನು ಖಂಡಿಸಿ ಮಂಡಿಸುವ ಕ್ರಮ ಇಲ್ಲ. ತನ್ನ ಅಭಿಪ್ರಾಯಗಳನ್ನು ಬಹಳ ವಿನಯವಾಗಿ ಮಂಡಿಸಿ, ಮಂಡಿಸುವಾಗಲೇ ಗೊತ್ತಾಗುತ್ತೆ ಇವರು ಬೇರೆ ಅಭಿಪ್ರಾಯಗಳನ್ನು ಬಿಡ್ತಾ ಇದ್ದಾರೆ ಅಂತ. ಓದಿದವರಿಗೆ ಗೊತ್ತಿರುತ್ತೆ. ಅದನ್ನು ನಮ್ಮಲ್ಲಿ ಸಾಮಾನ್ಯ 2 ಒಂದು ಖಂಡನೆ ಮಾಡಿ ಮಂಡನೆ ಮಾಡುವ ಒಂದು ಕ್ರಮ ಇದೆ. ಆದರೆ ವಿವೇಕರಿಗಳ ಎಲ್ಲ ಬರವಣಿಗೆಗಳ ಬಹಳ ಮುಖ್ಯ, ನಾನು ಗುರುತಿಸಿದ ಅಂಶ ಏನು ಅಂತಂದರೆ, ಅದು ವಿನಯ. ಅದು ಅವರ ಸಂಶೋಧನೆ ಎದ್ದು ಕಾಣುವ ಸಂಶೋಧನೆಯ ಮತ್ತು ಎಲ್ಲ ಬರವಣಿಗೆಗಳ ಮುನ್ನುಡಿಯಲ್ಲಂತೂ ಎದ್ದು ಕಾಣುವ ಅಂಶ, ಸಂಶೋಧನೆ ಗ್ರಂಥಗಳಲ್ಲಿ ಎದ್ದು ಕಾಣುವ ಅಂಶ ಏನು ಅಂದರೆ ವಿನಯ. ನಾನು ಅವರ PhD ಥೀಸಿಸ್ನಿಂದ ಮತ್ತು ನಮ್ಮೆಲ್ಲ ಬರವಣಿಗೆಗಳಲ್ಲೂ ಕೂಡ ಅವರು ತಿದ್ದುದು ಹೇಗೆ ಅಂತಂದರೆ, ನೀವು ಏನು ಹೇಳಬೇಕು ಅದನ್ನು ಹೇಳಿ, ಆಗ ಉಳಿದನ್ನು ನೀವು ಅದನ್ನೇನು ಖಂಡನೆ ಮಾಡಬೇಕಾದ, ಯಾಕೆಂದರೆ ಅದು ಎಷ್ಟು ಮುಖ್ಯ ಯಾಕೆ ಅಂತಂದರೆ, ಅವರು ಈಗಲೂ ಹೇಳುವ ಅಭಿಪ್ರಾಯ ಏನು ಅಂತಂದರೆ, ನಮ್ಮಲ್ಲಿ ಅನೇಕ ಅಭಿಪ್ರಾಯಗಳಿವೆ, ಮತ್ತೊಬ್ಬನ ಅಭಿಪ್ರಾಯವನ್ನು ನಾವು ಗೌರವಿಸಬೇಕು. ನೀವು ಒಪ್ಪದೇ ಇರ್ಬೋದು ಆದರೆ ಅದನ್ನು ಗೌರವಿಸುತ್ತಲೇ ನಮ್ಮ ಅಭಿಪ್ರಾಯಗಳನ್ನು ಮಂಡಿಸಬೇಕು ಎನ್ನುವುದು ಬಹುಶಃ ನಾನು ಗಮನಿಸಿದ ಅಂಶ ಅದು. ಹಾಗಾಗಿ ಹೊತ್ತಗೆಗಳ ಹೊಸ್ತಿಲಲ್ಲಿ ಎನ್ನುವ ಈ ಪುಸ್ತಕ ಇದು ಎಳೆಯವೇರ. ಇನ್ನು ಇದರ ಮುನ್ನುಡಿಯ ಕೆಲವು ಪುಸ್ತಕ ಇನ್ನು, ಉದಾಹರಣೆಗೆ ಸಂಪೂರ್ಣದ ಬಳ್ಕೂರ್ ಅವರ ಎರಡನೇ ವೇಷ, ಅದರ ಮುನ್ನುಡಿ ಇದರಲ್ಲಿದೆ, ಅದು ಇನ್ನು ಬಿಡುಗಡೆ ಆಗಬೇಕಾಗಿದೆ. ಇವತ್ತು ಅದರ ಆ ಮುನ್ನುಡಿ ಈ ಪುಸ್ತಕದಲ್ಲಿ ಇದೆ. ನಾನು ಒಂದು ಭಾಗವನ್ನು, ನಾಲ್ಕು ವಾಕ್ಯವನ್ನು ಓದಿ ಅವರ ಬರವಣಿಗೆ ಹೇಗಿದೆ ಎನ್ನುವುದಕ್ಕೆ. ಸೊನ್ನೆಯಿಂದ ಸಾವಿರದ ತನಕ ಅಂತ ವೀಣಾ ಬನ್ನಂಜೆಯವರೊಂದು ಪುಸ್ತಕದ ಮಾದರಿಗೆ ನಾನು ನಾಲ್ಕು ವಾಕ್ಯ ಓದಿ ಹೇಳುದು. ನಾನು ಸೊನ್ನೆಯಿಂದ ಸಾವಿರದ ತನಕ ಅಂತ ವೀಣಾ ಬನ್ನಂಜೆಯವರ ಲೇಖನಕ್ಕೆ ಅವರು ಬರೀತಾ ಅದರ ಎಲ್ಲ ಭಾಗಗಳನ್ನು ಚರ್ಚೆ ಮಾಡ್ತಾ ಇವರ ಮುನ್ನುಡಿಗಳ ಬರವಣಿಗೆ ಒಂದು ಬಹಳ ಇನ್ನೊಂದು ಮುಖ್ಯ ಅಂಶ ಏನು ಅಂತಂದರೆ, ಒಂದು ಪಂಚ್ ಇರ್ತದೆ ಕೊನೆಗೆ, ಒಂದು ನಿಮ್ಮನ್ನು ಒಮ್ಮೆಗೆ ಒಂದು ಮಿಂಚು ಹರಿಸುವ ಹಾಗೆ, ಒಂದು ಉಲ್ಲಾಸದ ಬುಗ್ಗೆಯನ್ನು ಮೂಡಿಸುವ ಹಾಗೆ ಒಂದು ಮಾತನ್ನು ಹೇಳಿಬಿಡುವ ಅಂಶಗಳನ್ನು ಎಲ್ಲ ಅವರ ಮುನ್ನುಡಿಗಳಲ್ಲಿ ಕಾಣ್ತೇವೆ. ಸೊನ್ನೆಯಿಂದ ಸಾವಿರದ ತನಕ ಜೀವ ಚರಿತ್ರೆಗೆ ಮುನ್ನುಡಿ ಹೆಸರನ್ನು ಸ್ವಲ್ಪ ದೀರ್ಘವಾಗಿ ಬರೆದೇ ಅನ್ನಿಸುತ್ತದೆ. ಆದರೆ ಮುನ್ನುಡಿ ಎಂಬುದು ಇದೆಲ್ಲ ಕನ್ವಾಯ್ತದೆ, ಮುನ್ನುಡಿ ಎಂಬುದು ಒಂದು ಪುಸ್ತಕದ ಮೌಲ್ಯಮಾಪನ ಅಲ್ಲ. ಅದು ನೋಡಿ, ಅದು ಮೌಲ್ಯಮಾಪನ ಅಲ್ಲ, ಅದು ನಮ್ಮ ಓದಿಗೆ ದಕ್ಕಿದ್ದು ಮತ್ತು ಇಷ್ಟವಾದದ್ದು. 42 ಲೇಖನಗಳನ್ನು ಈ ನೆಲೆಯಿಂದಲೇ ನೋಡಲಿಕ್ಕಾಗುತ್ತೆ ನಮಗೆ. ಮೌಲ್ಯಮಾಪನ ಅಲ್ಲ ಅದು, ನಮ್ಮ ನೆಲೆಗೆ ದಕ್ಕಿದ್ದು, ಓದಿದ್ದು, ಇಷ್ಟವಾದದ್ದು. ಸೊನ್ನೆ ಎನ್ನುವುದು ಶೂನ್ಯ ಪದದ ತದ್ಭವ. ಶೂನ್ಯ ಪದಕ್ಕೆ ಇರುವ ಅನೇಕ ಅರ್ಥಗಳಲ್ಲಿ ಮೋಕ್ಷ ಎನ್ನುವುದು ಕೂಡ ಒಂದು. ಮೋಕ್ಷ ಎನ್ನುವುದಕ್ಕೆ ಬಿಡುಗಡೆ ಎಂದು ಹೇಳುತ್ತಾರೆ. ಬಿಡುಗಡೆಯು ಹುಟ್ಟಿನಿಂದಲೇ ಆರಂಭವಾಗುತ್ತದೆ. ಅವೆಲ್ಲ ಹುಟ್ಟಿನಿಂದ ಎಲ್ಲ ಬಂಧನ ಆಗುತ್ತದೆ ಅಂತ ಹೇಳುದು. ಬಿಡುಗಡೆಯು ಹುಟ್ಟಿನಿಂದಲೇ ಆರಂಭವಾಗುತ್ತದೆ, ಸಾವು ಇರದ ತನಕ ಬಿಡುಗಡೆಯ ಪ್ರಕ್ರಿಯೆ ನಡೆಯುತ್ತಾ ಇರುತ್ತದೆ. ಬನ್ನಂಜಯ ಮರಗಳ ತೋಟದಿಂದ ಹೊರಟು ಸಾವಿರದ ಬಯಲಿಗೆ ಬರುವ ತನಕದ ವೀಣಾಳ ಜೀವನ ಚರಿತ್ರೆ, ಜೀವ ಚರಿತ್ರೆಯು ಈ ವಚನ ಸಂವಾದ, ವಚನಯಾನ ಕನ್ನಡದ ಒಂದು ಬೆರಗು ಅಂತ. ಇಲ್ಲೊಂದು ವಚನಯಾನ ಅಂತ ಯಾಕೆ ಹೇಳಿದರೆ ಅಂದರೆ, ಇಡೀ ಆತ್ಮಕಥನದಲ್ಲಿ ಒಂದು ವಚನ ಜಗತ್ತಿನ ಒಂದು ಪ್ರಭಾವ ಇದೆ ಎನ್ನುವುದಕ್ಕೆ ಕೊನೆಗೊಂದು ವಚನಯಾನ ಅಂತ ಹೇಳಿಬಿಡ್ತಾರೆ. ಬಹುಶಃ ಅವರ ಎಲ್ಲ ಮುನ್ನುಡಿಗಳನ್ನು ಓದಿದರೆ, ನನ್ನ ಮೂರು ಪುಸ್ತಕಗಳ ಮುನ್ನುಡಿ ಇದೆ, ಹಾಗೆ ನನಗಿವತ್ತು ಮೂರು ಪುಸ್ತಕ ಕೊಡಬೇಕು ನೀವು. ಕರಾವಳಿ ಭಾಗದ ಇದು ಯಾವಾಗ ಬರೆದದ್ದು? 2017 ಕಳೆದ ಒಂದು 3 ಅಥವಾ 4 ವರ್ಷದಲ್ಲಿ ಬಂದಿರುವ ಸುಮಾರು 35 ಪುಸ್ತಕಗಳು, ಈ ಭಾಗದ ಮಹತ್ವದ ಪುಸ್ತಕಗಳು, ಎಳೆಯ ಅಥವಾ ಹಿರಿಯ ಪುಸ್ತಕಗಳನ್ನು ಓದಿ. ಹಾಗಾಗಿ ಈ ಸಂಪುಟವನ್ನು ಓದಿದರೆ ಕರಾವಳಿ ವಲಯದ ಕಳೆದ 4 ವರ್ಷಗಳ ಸಾಹಿತ್ಯ ಮತ್ತು ಸಂಶೋಧನೆಯ ವಿದ್ಯಮಾನ ಗೊತ್ತಾಗುತ್ತೆ, ಬೇರೆ ಓದಬೇಕಾಗಿಲ್ಲ. ಕರಾವಳಿ ಭಾಗದ ಇದರ ಮುನ್ನುಡಿಗಳನ್ನು ಓದಿದರೆ ಕರಾವಳಿ ಭಾಗದ ಕಳೆದ 5 or 4 or 5 ವರ್ಷಗಳ ಒಂದು ಸಾಹಿತ್ಯಿಕ ಮತ್ತು ಸಂಶೋಧನೆಯ ವಿದ್ಯಮಾನ ಈ ಕೃತಿಯಲ್ಲಿ ಗೊತ್ತಾಗ್ತದೆ. ಹೊತ್ತಗೆಗಳ ಹೊಸ್ತಿಲಲ್ಲಿ ಅಂತ ಹೇಳಿದರೆ ಮೊದಲ ಮೆಟ್ಟಿಲದು ಇದು, ಹೊತ್ತಗೆಗಳ ಹೊಸ್ತಿಲಲ್ಲಿ ಎನ್ನುವ ಈ ಪುಸ್ತಕ. ಇಷ್ಟಕ್ಕೆ ನಾನು ನಿಲ್ಲಿಸ್ತೇನೆ. ಇನ್ನು ನನಗೆ ಇವತ್ತು ಬಹುಶಃ ನಮಗೆಲ್ಲರಿಗೂ ಬಹಳ ಪ್ರಿಯವಾದ ಮತ್ತು ಬಹಳ ಮುಖ್ಯವಾದ ಒಂದು ವಿಷಯದ ಕುರಿತ ಪುಸ್ತಕ ಅದು, ಒಡನಾಟದ ನೆನಪುಗಳು ಎನ್ನುವಂಥದ್ದು. ನಾನು ಮತ್ತೆ ನಿಮ್ಮ ಪ್ರಜಾವಣದ ಮಾತಿನ ಕಡೆಗೆ ಗಮನ ಸೆಳೆಯುತ್ತೇನೆ. ಅಲ್ಲಿ ಒಂದು ಮಾತನ್ನು ಬರೀತಾರೆ, ಪ್ರೊಫೆಸರ್ ಅವರಿಗೆ 75 ವರ್ಷ ತುಂಬಿದೆ. ಈ ಹಿಂದೆ ಹಲವು ಬಾರಿ ಅವರಿಗೆ ಅಭಿನಂದನದ ಮಾತು, ಅಭಿನಂದನ ಸಮಾರಂಭ, ಅಭಿನಂದನ ಗ್ರಂಥ ತರುವಾಗ ಪ್ರಸ್ತಾಪ ಆದಾಗಲೆಲ್ಲ ಅದನ್ನು ತಿರಸ್ಕರಿಸುತ್ತಲೇ ಬಂದಿದ್ದಾರೆ. ವಾಕ್ಯ ಉಂಟದಲ್ಲಿ ಅದನ್ನು ತಿರಸ್ಕರಿಸುತ್ತಲೇ ಬಂದಿದ್ದಾರೆ. ಆದರೆ ಈ ಪುಸ್ತಕವನ್ನು ತರುವ ಮೂಲಕ ಈಗ ವಿದ್ಯಾರ್ಥಿ ಒಂದು ಸಮುದಾಯ ಅವರ ಸೇಡನ್ನು ತೀರಿಸಿಕೊಂಡಿದ್ದಾರೆ. ಸೇಡನ್ನು ಈಗ ಗೊತ್ತಾಯ್ತಲ್ಲ ನಿಮಗೆ, ಇದು ಅವರು ಅಲ್ಲ ಅಂತ ಹೇಳಿದರೂ ಕೂಡ ಮೊನ್ನೆ ಅವ್ರು ಗೊತ್ತಿಲ್ಲ ಹೇಳಿದ್ರು, 75 ಗೊತ್ತಿಲ್ಲ ಹೇಳ್ತಾರಪ್ಪ ಅವರು. ಮೊನ್ನೆ ಮೊನ್ನೆ 8 ಅವರಿಗೆ 75 ತುಂಬಿತ್ತು. ಪ್ರಾಯ ಹೇಳಬಾರ್ದು ಅಂತ ಏನಿಲ್ಲ, ನಿಮ್ಗೇನು ಹೇಳಿದ್ರು ಹೆಚ್ಚು ಕಾಣುವುದಿಲ್ಲ, ಕಡಿಮೆ ಕಾಣುವುದು. ಅದರಿಂದ 75 ವರ್ಷ ತುಂಬಿತ್ತು. ಕಳೆದ ಇದನ್ನು ನಾನು ಒಂದು ಸಣ್ಣ ಒಂದು ಅಂಶವನ್ನು ಇಲ್ಲಿ ಹಂಚಿಕೊಳ್ಳಬಹುದು ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಈ ಸೇಡು ತೀರಿಸುವ ಒಂದು ಭಾವನೆ ನನಗೊಂದು 2007-08 ಬಂದಿತ್ತು. ಪ್ರೊಫೆಸರಿಗೂ ಕೂಡ ಗೊತ್ತಿಲ್ಲ ಅದು. ಆಗ ಅವರು ಪ್ರಸ್ತಾವ ನಾನು ಮಾಡಲಿಲ್ಲ. ನಾನು ಯಾಕೆಂದರೆ ವಿಷಯ ನೆನಪಿಸಿದೆ ಅಂತಂದರೆ ನನಗೊಂದು ಕೊರತೆ ಕಾಡ್ತಾ ಇತ್ತು. ನಾನು ತಾಳ್ತಾಜೆ ವಸಂತ್ ಕುಮಾರ್ ಅವರ ಅಯನ ಅಭಿನಂದನಾ ಸಂಪುಟದ ಸಂಪಾದಕನಾಗಿದ್ದೆ. ನನ್ನ ಮದ್ರಾಸಿನ ಗುರುಗಳು ಕುಶಾಲಪ್ಪಗೌಡರ ಬಗ್ಗೆ ನುಡಿಯೋಸಗೆ ಅಂತ ಆ ಒಂದು ಸಂಪುಟವನ್ನು ತಂದೆ, ಅಭಿನಂದನಾ ಸಂಪುಟ. ಆರ್ತಿಕಜೆಯವರ ಬಗ್ಗೆ ಅನನ್ಯನ ಸಂಪುಟ ತಂದೆ. ಆಗ ಕಂಡಿತ್ತು ವಿವೇಕರಯ್ಯ ಪ್ರೊಫೆಸರ್ ಬಗ್ಗೆ ತರದೆ ಹೋದರೆ ಅದು ಕೊರತೆ ಆಗುತ್ತದೆ ಅಂತ ಅದು ಅವರು ನಿವೃತ್ತಿಯ ಹೊತ್ತಿನಲ್ಲಿ ನಾನು ಯೋಚನೆ ಮಾಡಿ 2 ವ್ಯಕ್ತಿಗಳ ಹತ್ರ ಮಾತಾಡಿದ್ದೆ. ಇದನ್ನು ನಾನು ಹೇಳುವುದು ಈಗ. ಒಂದು DK ಚೌಟ್ರಿ ಇದ್ದಾಗ ಅವರನ್ನು ಕೇಳಿದೆ, ಮತ್ತೊಂದು ಏರಿಯರ್ ಹತ್ರ ಕೇಳಿದೆ ನಾನೇ. ಸರಿ, ಒಂದು ಯೋಚನೆ ಉಂಟು. ಅವರು ಹೇಳಿದರು ನೀವು ಏನು ಯೋಚನೆ ಮಾಡೋದು ಬೇಡ, ಉಳಿದದ್ದೆಲ್ಲ ನೀವು ಮಾಡಬೇಕಾದದ್ದು ಶೈಕ್ಷಣಿಕ ಕೆಲಸ ಮಾತ್ರ ಅಂತ. ಹಾಗೂ ನನಗೂ ಯೋಚನೆ ಇದ್ದದ್ದು ಈ ಆಶೀರ್ವಾದ ಅಂಥದ್ದೆಲ್ಲ ಬೇಡ ಆ ಪುಸ್ತಕದಲ್ಲಿ. ಒಂದು 8 ಪ್ರಮುಖ, ಆಗ 8 ಅಂತ ನಾನು ಲೆಕ್ಕ ಹಾಕಿದ್ದೆ. ನಾನು ಇದನ್ನು ನಾನು ನರೇಂದ್ರ ಇದ್ದೇರ್ಲ ಮತ್ತು ಪಾದೇಕಲ್ಲು ವಿಷ್ಣು ಭಟ್ರ ಇಬ್ಬರ ಹತ್ರ ಚರ್ಚಿಸಿದ್ದೆ ಕೂಡ ಇತ್ತೀಚೆಗೆ. ಇದೊಂದು ನಮ್ಮದು ಕೊರತೆ ಇಲ್ಲ, ನಾವು ಒಟ್ಟು ಸೇರುವ ಮಾತಾಡುವ ಅಂತ. ಅಷ್ಟೊತ್ತಿಗೆ ಏನು ಬಂತು ಅಂತಂದರೆ ಕೊರೋನಾ ಬಂತು, 2 ವರ್ಷ. ಮತ್ತು ಏನು ಮಾಡುವ ಹಾಗಿಲ್ಲ. ಈ ಒಂದು ಯೋಜನೆ 8 ನಾನು ಕನ್ನಡ ವಿಭಾಗದಲ್ಲಿ ಪ್ರಸ್ತಾವ ಮಾಡಿದ್ದೆ. ಆಗ ನಾನು ಚೇರ್ಮ್ಯಾನ್ ಅಲ್ಲ, ಹೀಗೊಂದು ಮಾಡಬೇಕು ಅಂತ. ಆಗ ತಕ್ಷಣ ಏನು ವಿಭಾಗೀಯ ಮಂಡಳಿ ನೋಡಿ, ಅಲ್ಲಿ ಹೇಳದೆ ಮಾಡಲಿಕ್ಕಾಗುವುದಿಲ್ಲ. ಆಗ ಏನು ಬಂತು ಅಂದರೆ ಇಲ್ಲ ಅದು ಕನ್ನಡ ವಿಭಾಗವೇ ಮಾಡಬೇಕು, ಕನ್ನಡ ವಿಭಾಗವೇ ಅದಕ್ಕೆ ಪತ್ರ ಬರೀತದೆ, ಕನ್ನಡ ವಿಭಾಗದ ನೇತೃತ್ವದಲ್ಲೇ ಆಗಬೇಕು. ನಾನು ಹೇಳಿದೆ ಕನ್ನಡ ವಿಭಾಗವೇ ಮಾಡುವುದು, ಆದರೆ ಇಲ್ಲ ಬೇಡ ಬೇಡ ಅದು ಕನ್ನಡ ವಿಭಾಗವೇ ಅಂತ. ಆಮೇಲೆ 2007-08 9 ನಾನು ಮತ್ತೆ ವಿಭಾಗ ಬಿಟ್ಟು ಅದು ರಿಜಿಸ್ಟ್ರಾರ್ ಆಗಿ ಹೋಗಿಬಿಟ್ಟೆ. ನನಗೆ ಗೊತ್ತಿಲ್ಲ ಕನ್ನಡ ವಿಭಾಗದಿಂದ ಏನಾದರೂ ಪತ್ರ, ನಾವು ಈ ಕೂಡಲೇ ಮೀಟಿಂಗ್ ಕರಿಬೇಕು, ಪತ್ರ ಏನಾದರೂ ಹೋಗ್ತೇವೆ ಅಂತೇಳಿ. ಆಮೇಲೆ ಅಲ್ಲಿಂದ ಏನೂ ಆಗಲಿಲ್ಲ, ಹಾಗೆ ಅದು ಬಾಕಿ ಉಳಿತು. ಇಷ್ಟ ಸದ್ಯಕ್ಕೆ ಸಣ್ಣಕ್ಕೆ ಮಾಡಿ ಹೇಳಿದ್ದು ನಾನು. ಈಗ ಸಂತೋಷ ಯಾಕೆ ಅಂತಂದರೆ, ಈಗ ಈ ಒಡನಾಟದ ನೆನಪುಗಳು ಪುಸ್ತಕ ಬಂತು. ಇದರಲ್ಲಿ 5 ಲೇಖನಗಳಿವೆ. ಅದರ ವೈಶಿಷ್ಟ್ಯ ಬಗ್ಗೆ ಮಾತೊಂದು 2 ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಾನು. CN ರಾಮಚಂದ್ರನ್ ಮುಗಿಯದಿರಲಿ ಈ ಸಹಾಯನ ಉಸಿರಿರುವವರೆಗೂ, ಎಂಥ ಭಾವ ತೀವ್ರತೆಯ ಭಾವ ಆಪ್ತತೆಯ ಮಾತು ನೋಡಿದ್ದು. ಉಸಿರಿರುವವರೆಗೂ ಮುಗಿಯದಿರಲಿ ಈ ಸಹಾಯನ. ಪುರುಷೋತ್ತಮ ಬಿಳಿಮಲೆಯ ಲೇಖನ, ಡಾಕ್ಟರ್ ವಿವೇಕರೈ ಜೊತೆಗೆ ಕೆಲವು ಹೆಜ್ಜೆಗಳು. ನಂದೊಂದು ಲೇಖನ, ಬೆಡಗು ಬೆರಗು ಅರಿವಿನ ಪಯಣ. ಬೆಡಗು ಬೆರಗು ಅರಿವಿನ ಪಯಣ. ಆಮೇಲೆ ಹೀಚಿ ಬೋರ್ಲಿಂಗಯ್ಯವರ ಲೇಖನ, ಪ್ರತಿಭೆ ಮತ್ತು ಆಡಳಿತ ಚತುರತೆಯ ಗುಣಾರ್ಣವ. ಹೈಡ್ರನ್ ಬ್ರೂಕ್ನರ್, ಜರ್ಮನಿಯ ನಿಡುಗಾಲದ ನಮ್ಮ ಅಕಾಡೆಮಿಕ್ ಕಾಂಪೋನೆಂಟ್ ಆರ್ ಕೌಂಟರ್ ಪಾರ್ಟ್ ರಿಸರ್ಚರ್ ಹೇಳ್ತೇವೆ ನಾವು, ಅವರು 40 ಇಯರ್ಸ್ ಆಫ್ ಕೋಆಪರೇಷನ್ ಆ್ಯಂಡ್ ಅಕಾಡೆಮಿಕ್ ಎಕ್ಸ್ಚೇಂಜ್ ವಿತ್ ಪ್ರೊಫೆಸರ್ ಬಿ ಎ ವಿವೇಕರೈ. ಕೋಆಪರೇಷನ್ ಆ್ಯಂಡ್ ಅಕಾಡೆಮಿಕ್ ಎಕ್ಸ್ಚೇಂಜ್. ಇನ್ನೊಂದು, ಮೆಮರೀಸ್ ಆಫ್ ಊಸ್ಬರ್ಗ್ ಅಂತ, ಇವರ ವಿದ್ಯಾರ್ಥಿಗಳು ಇವರ ಪಾಠವನ್ನು ಕೇಳಿ, ಇವರ ಮಾತುಗಳನ್ನು ಕೇಳಿ, ವಿಶೇಷ ಉಪನ್ಯಾಸಗಳನ್ನು ಕೇಳಿ ನೀಡಿದ ಮೆಚ್ಚುಗೆ ಕೆಲವು ಪತ್ರಗಳ ಮಾದರಿಯವುಗಳು ಅವುಗಳನ್ನು ಸೇರಿಸಿದ್ದಾರೆ. ಹೀಗೆ 6 ಲೇಖನಗಳಿವೆ. ಆಮೇಲೆ ಅನುಬಂಧದಲ್ಲಿ ಒಂದು ಸಣ್ಣಕ್ಕೆ ಇವರ ವ್ಯಕ್ತಿ ಪರಿಚಯ ಇದೆ. ಆಮೇಲೆ ಇವರ ಬಯೋಡೇಟಾ ಪುಸ್ತಕಗಳನ್ನು ಪಟ್ಟಿ ಇದೆ. ಆಮೇಲೆ ಲೇಖಕರ ಕಿರು ಪರಿಚಯ ನಮ್ಮದು ಸಣ್ಣಕ್ಕೆ ಕೊಟ್ಟಿದ್ದಾರೆ. ಇದನ್ನು ನಾವು ರೂಪಿಸುವಾಗ, ನಾವು ಲೇಖಕರು ರೂಪಿಸುವಾಗ ಒಂದು ಚೌಕಟ್ಟು ಏನು ಹಾಕಿಕೊಂಡದ್ದು ಅಂತಂದರೆ, ಇದು ಶೈಕ್ಷಣಿಕ ಒಡನಾಟ ಆಗಬೇಕಿದು, ಅಕಾಡೆಮಿಕ್ ಇಂಟ್ರಾಕ್ಷನ್. ಹಾಗಾಗಿ ಈ ಪುಸ್ತಕದಲ್ಲಿ ವಿವೇಕರಯ್ಯವರು ಯಾರ್ಯಾರ ಜೊತೆಗೆ ಊಟ ಮಾಡಿದರು, ಯಾರ್ಯಾರ ಜೊತೆ ಎಲ್ಲೆಲ್ಲಿ, ಈ ಯಾವ ಥರದ ಅವರ ಕೌಟುಂಬಿಕಾಗಲಿ ಸಮಾರಂಭದ ಯಾವ ಫೋಟೋಗಳು ಹಾಕಲಿಲ್ಲ, ಇಲ್ಲ. ಇದನ್ನು ನಾನು ಇದು ಅಭಿನಂದನಾ ಸಂಪುಟ ಅಂತ ನಾನು ಹೇಳ್ತೇನೆ. ಆದರೆ ಉಳಿದ ಅಭಿನಂದನಾ ಸಂಪುಟಗಳಿಂದ ಇದು ಹೇಗೆ ಭಿನ್ನವಾಗಿದೆ ಅಂತಂದರೆ, ಸಾಮಾನ್ಯವಾಗಿ ಅಭಿನಂದನಾ ಸಂಪುಟಗಳಲ್ಲಿ ಇರುವ ನಮ್ಮಲ್ಲೊಂದು ಒಂದು ಅದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಒಂದು ಕ್ರಮ ಇದೆ. ಆಮೇಲೆ ಏನೇನು ಇರಬೇಕು ಅದರಲ್ಲಿ ಸಾಮಾನ್ಯವಾಗಿ ಶುಭಾಶಯದ ಮಾತುಗಳು, ಹಿರಿಯರ ಮಾತುಗಳು, ಗುರುಗಳ ಮಾತುಗಳು ಎಲ್ಲ ಇರ್ತದೆ, ಇಲ್ಲ ಅಂತಲ್ಲ. ಆದರೆ ಇಲ್ಲಿಯ 4-5 ಲೇಖನಗಳನ್ನು ಓದಿದರೆ, CN ರಾಮಚಂದ್ರನ್ ಇವರಿಂದ 11 ದೊಡ್ಡವರು, ಹಿರಿಯರು ಬರೆದೊಂದು ಲೇಖನ ಇದೆ. ಬಿಳಿಮೇಲೆಯವರು ಇವರ ಮೊದಲ ಸಾಹಿತ್ಯದ PhD ವಿದ್ಯಾರ್ಥಿ, ಬಹಳ ವರ್ಷಗಳ ಕಾಲ ಕೆಲವು ವರ್ಷ ವಿದ್ಯಾರ್ಥಿ ಆಗಿ

0: ಬರವಣಿಗೆಗಳಲ್ಲಿ ಅದು ಹಿರಿಯರ, ವಿದ್ಯಾರ್ಥಿಗಳ, ಸಹೋದ್ಯೋಗಿಗಳ ಮತ್ತು ಜರ್ಮನ್ ದೇಶದ ಮತ್ತು ಚತುರ ಆಡಳಿತಗಾರ ಅಂತ ಒಂದು. ಇಲ್ಲಿಯೂ ಕೂಡ ನೀವು ಬೋರ್ಲಿಂಗರ್ ಲೇಖನ ಓದಿದರೆ ಅದರಲ್ಲಿ ಬೇರೆ ಇಲ್ಲ, ಅಕಾಡೆಮಿಕ್ ಮಾತ್ರ. ಇಲ್ಲೊಂದು ಸಣ್ಣ ಸಂಗತಿ ಹೇಳ್ತೇನೆ ನಾನು, ಕೇಳಬಹುದು ನೀವು ಯಾರಾದರೂ. ಈ ಪುಸ್ತಕದಲ್ಲಿ ಇವರು ಮೈಸೂರಲ್ಲಿ ಈ ಮೈಸೂರಲ್ಲಿ ಇವರು ವಿ ಸಿ ಆಗಿದ್ದಿರಲ್ಲ, ಯಾಕೆ ಮೈಸೂರೊಂದು ಲೇಖನ ಇಲ್ಲ ಅಂತ ನನಗೆ ಗೊತ್ತಿರುವ ಪ್ರಕಾರ, ಅಥವಾ ಪ್ರೊಫೆಸರ್ ಕೂಡ ಉಪ್ಪಿಯಾರು ಅಂತ ಅಂದ್ಕೊಂಡಿದ್ದೇನೆ ನಾನು. ಅಲ್ಲಿ ಶೈಕ್ಷಣಿಕ ಕೆಲಸಗಳಿಗಿಂತ ಹೆಚ್ಚಾಗಿ ಅವರು ಇತರ ಕೆಲಸಗಳನ್ನು ಇಲ್ಲಿ ಮೈಸೂರಲ್ಲಿ ಮಾಡಿದರು. ಶೈಕ್ಷಣಿಕವಾಗಿ ಆಡಳಿತ ದೃಷ್ಟಿಯಿಂದ ಬರೀಬೋದಾಗಿತ್ತು, ಎಲ್ಲ ಗೊತ್ತಿರುವಂಥದ್ದೇ. ಹಾಗಾಗಿ ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, ಕೆಲವರು ಕೇಳ್ಬೋದು ಮೈಸೂರಲ್ಲಿ ಇತ್ತಿರಲ್ಲ ವಿ ಸಿ ಆಗಿ ಒಂದು ಲೇಖನ ಯಾರಾದರೂ ಬೇಕಿತ್ತಲ್ವ ಅಂತ. ಇಡೀ ಪುಸ್ತಕದ ಸ್ಟ್ರೆಸ್ ಗೊತ್ತಿರುವುದು ಇಲ್ಲಿ ಅಂದರೆ ಅಕಾಡೆಮಿಕ್ ಎಕ್ಸ್ಚೇಂಜ್, ಶೈಕ್ಷಣಿಕ ಸಂಗತಿಗಳು, ಶೈಕ್ಷಣಿಕ. ಹಾಗಾಗಿ ಬಿಳಿಮಲೆಯವರ ಲೇಖನ, ನಮ್ಮ ಲೇಖನಗಳು, ನಾವು ಬಳಸುವ ಮೆಟೀರಿಯಲ್ ಕೆಲವೊಮ್ಮೆ ಒಂದೇ ಇರ್ತದೆ, ಆದರೆ ನಾವು ನೋಡುವ ದೃಷ್ಟಿಕೋನ ಇನ್ನೊಂದು ಕ್ರಮದಲ್ಲಿ ನೆಲೆಯಲ್ಲಿ ಇರ್ತದೆ. ಅಕಾಡೆಮಿಕ್ ಆಗಿ ಕಳೆದ 19 ವರ್ಷ ಪ್ರಾಧ್ಯಾಪಕರಾಗಿ, 17 ವರ್ಷ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿದ್ದವರು. ಹಾಳು ಮಾಡಿದ್ರೆ ಬೇಕಾದಷ್ಟು ಅವಕಾಶ ಇತ್ತು, ವಿಭಾಗವನ್ನು ಹಾಳು ಮಾಡುವುದಿದ್ದರೆ ಬೇಕಾದಷ್ಟು ಅವಕಾಶ. 19 ವರ್ಷ ಇತ್ತು, 17 ವರ್ಷ ಇತ್ತು ನೋಡಿ, 17 ವರ್ಷದಲ್ಲಿ ವಿಭಾಗವನ್ನು ಕಟ್ಟಿದ ಕ್ರಮಗಳೆಲ್ಲ ಇದೆಯಲ್ಲ, ಇದೆಲ್ಲ ನಮ್ಮನ್ನು ಎಚ್ಚರಿಸಿದ ಸಂಗತಿಗಳು ಅಂತ. ಒಂದು ಶೈಕ್ಷಣಿಕ ಕೆಲಸ ಮಾಡುವಾಗ ನೀವು ತಾವು ಹೇಳಿದಿರಲ್ಲ, ವಿದ್ಯಾರ್ಥಿಗಳನ್ನು ನೋಡಿಕೊಂಡೇ ನಾವು ಗುರುಗಳನ್ನು ಅಳಿಲಿಕ್ಕೆ ಅಥವಾ ನೋಡಿಕೊಂಡು ಅಳಿಲಿಕ್ಕೆ ಆಗ್ತದೆ ಅಂತ ತೇಜಸ್ವಿಯವರು ಹೇಳಿದ ಹಾಗೇ, ಈ ಎಚ್ಚರ ಉಂಟಲ್ಲ, ಬಹುಶಃ ಕರಾವಳಿ ವಲಯದ ಎಲ್ಲ ಶೈಕ್ಷಣಿಕ ಮನಸ್ಸುಗಳಲ್ಲಿರುವ ಒಂದು ಎಚ್ಚರ ಏನಿದೆ ಅದು ಭ್ರಷ್ಟ ಆಗಬಾರದು, ಪ್ರಾಮಾಣಿಕವನಾಗಿರಬೇಕು, ವಿನಯ ಇರಬೇಕು, ವಿವೇಕ ಇರಬೇಕು, ಸಂಶೋಧನೆಯಲ್ಲಿ ಹೀಗೆ ಹೀಗೆ ಅಂತ ಒಂದು ಒಂದು ಒಂದು ಮಾನದಂಡಗಳು ನಿರ್ಮಾಣ ಆಗಿದ್ದರೆ ಅದು ಪ್ರೊಫೆಸರ್ ವಿವೇಕ ರೈ ಅವರ. ಹಾಗಾಗಿ ಇದು ಅಭಿನಂದನೆ ಅಂತ, ಇದನ್ನು ಅವರು ಇವತ್ತು ಕೂಡ ಒಪ್ಪುವುದಿಲ್ಲ, ಇದು ಅಭಿನಂದನಾ ಗ್ರಂಥ ಅಂತ ಬೇಡ, ಒಂದು ಶೈಕ್ಷಣಿಕ ಕ್ರಮದಲ್ಲಿ ಅದು ಬರಲಿ ಅಂತ ಸಿ ಎನ್ ಆರ್ ಅದನ್ನು ಮುನ್ನಡೆಸಿಕೊಂಡು ಮಾಡಿದ್ದಾರೆ. ಒಂದು ಹೇಳ್ತೇನೆ, ನನ್ನ ಒಂದು ಲೇಖನದಲ್ಲಿ ಸ್ವಲ್ಪ ಶೈಕ್ಷಣಿಕದ ಜೊತೆಗೆ ಒಂದು ಸ್ವಲ್ಪ ಸ್ವಾರಸ್ಯದ ತಮಾಷೆಯ ಸನ್ನಿವೇಶಗಳನ್ನು ಕೂಡ ನಾನು ಉಲ್ಲೇಖಿಸಿದ್ದೇನೆ, ಕೆಲವು ಹಾಸ್ಯ ಪ್ರಸಂಗಗಳನ್ನು. ಯಾಕೆಂದರೆ ಪ್ರೊಫೆಸರ್ ಸಾಮಾನ್ಯವಾಗಿ ಬಹಳ ಗಂಭೀರ ಅಂತ ಲೆಕ್ಕ, ಬಹಳ ಗಂಭೀರ ಅಂತ, ನಗುವುದೇ ಇಲ್ಲ ಅಂತ. ನಾನು ಅವರು ನಕ್ಕದ್ದು ತಮಾಷೆಯ ಸಂಗತಿಗಳು, ಒಂದು ಪ್ರಸಂಗ ನನ್ನ ಮಾತನ್ನು ಮುಗಿಸ್ತೇನೆ, ಒಂದು ಸಭೆಗೊಂದು ಲವಲಭಕ್ಕೆ ಬರಲಿ ಅಂತ. ಒಂದೇ ನಿಮಿಷ, ಅದೇನು ಅಂದರೆ, ನಾವು ಕೋಳಿ ಪದಾರ್ಥ ಮಾಡುವಾಗ ನೀರುಳ್ಳಿ ಹುಡುಕೊಂಡು ಹೋದ ಪ್ರಸಂಗ. ವಾರ ವಾರ ಕೋಳಿ ಮಾಡೋದು, ಕೋಳಿ ಅಂದರೆ ಅವರೇ ಮಾಡೋದು, ನೀವು ಬರೀರಿ ಅಂತ ಹೇಳಿದು ಅವರು. ಕೋಳಿ ಮಾಂಸ ತಂದಾದ ಮೇಲೆ ಅದನ್ನು ನಾನು ಮಾಡ್ತೇನೆ, ನೀವು ನಿಮ್ಮ ಕೆಲಸ ಮಾಡಿ, ನನಗೆ ಅಂತ ಕೆಲಸ ಬರೆಯುವುದು ಕೆಲಸ. ಹಾಗೆ ಒಂದು ದಿವಸ ಮಾಡುವಾಗ ನೀರುಳ್ಳಿಲ್ಲ, ಅದು ರಜೆ, ಅದು ಎಂತ ವಿಶೇಷ ರಜೆ, ಯಾವ ಮಾಲ್ ಅಂಗಡಿಯೆಲ್ಲ ಬಂದು ಹೋಗುವ ತರುವ ಅಂತೇಳಿ ಹೋದೆವು. ಹೋದರೆ ನಿಮಗೆ ನೀರುಳ್ಳಿಯಲ್ಲಿ ಫಿನ್ಲ್ಯಾಂಡ್ ಫಿನ್ನಿಶ್ ಭಾಷೆಯಲ್ಲಿ ಹೇಳುವುದಕ್ಕೆ ಗೊತ್ತಿಲ್ಲ, ಆಯಿತಾ, ಆನಿಯನ್ ಅಂತ ಒಂದು ಗೊತ್ತಿದೆ, ಅದನ್ನು ಹೇಳಿ ಆಯಿತು. ಆಮೇಲೆ ಚಿಕನ್ ಅಂತ ಹೇಳಿ ಆಯಿತು, ಎಲ್ಲ ಹೇಳಿ ಆದರೂ ಕೂಡ ನಮಗೆ ಇಂಥದ್ದು ಬೇಕು ಅಂತ. ಕೊನೆಗೆ ಇವರು ನೀರುಳ್ಳಿಯನ್ನು ಸುಲಿಯುವ ಚಿತ್ರ ಮಾಡಲಿಕ್ಕೆ ಶುರು ಮಾಡಿದೆ, ಹೀಗೆ ಹೀಗೆ ಎಲ್ಲ ಹೀಗೆ ಮಾಡಿ ಹೀಗೆ ಮಾಡಿ ಹಾಕುವುದು ಅಂತೇಳಿ. ಗೊತ್ತಲ್ಲ ಅವರದ್ದೇ ಒಂದು ಆ ಇಡೀ ನೀರುಳ್ಳಿ ಮತ್ತು ಅದನ್ನು ಸುಲಿಯುವ ಕ್ರಮದಲ್ಲಿ ವಿನ್ಯಾಸ. ಪುಣ್ಯಾತ್ಮನಿಗೆ ಅದು ಗೊತ್ತಾಗದು, ಹೇಗೆ ಗೊತ್ತಾಗೋದು, ಅವರಿಗೆ ಬೇಕಲ್ಲ. ಏನು ಮಾಡಿದ್ರು ನೀರುಳ್ಳಿ ಸಿಗಲಿಲ್ಲ, ನನಗೆ ಬಂದೆವು. ಕೊನೆಗೊಂದು ಸಣ್ಣ ಸಮಾವೇಶ, ನೀರುಳ್ಳಿ ಹಾಕದೆ ಮಾಡಿದರೆ ಹೇಗೆ ಅಂತ ನೋಡಿ ಇವರು. ಏಕೆಂದ್ರೆ ನಾಳೆ ನನಗೆ ಗೊತ್ತಿಲ್ಲ, ಇಷ್ಟರವರೆಗೆ ಮಾಡಿದ್ದಿಲ್ಲ, ಮತ್ತು ಬೇರೆಯಲ್ಲಿ ಬೇರೆ ಅಂಥದ್ದಿಲ್ಲ ಅಲ್ಲ ಅಂತ ಹೇಳಿಕೊಂಡು ಕೊನೆಗೆ ಅವತ್ತು ಅದು ಬಹಳ ವಿಸ್ತಾರವಾಗಿದೆ ಆ ಸನ್ನಿವೇಶ. ಚಿಕನ್ ಪದಾರ್ಥ ಮಾಡಿ ಹೊಗೆ ಬಂದು ಮನೆ ಬಿಟ್ಟು ಓಡಿದ್ದು ಒಂದುಂಟು. ಇವರು ಈ ಕುದಿಸುವ ರಭಾಟೆಯಲ್ಲಿ ಅಲ್ಲಿ ಅಲ್ಲಿ ಕೂಡಲೇ ಸೈರನ್ ಬರ್ತದೆ, ಇವರು ಕುದಿಸುವುದರಲ್ಲಿದೆ ಸರ್, ಸೈರನ್ ಬರ್ತದೆ ಅಂತ ಅಲ್ಲಿ ಓಡಿ, ಇವರಿಗೆ ಚಿಂತೆ ಮನೆಯದ್ದಲ್ಲ, ಚಿಕನ್ ಇದ್ದೆ, ಇದೇನಾಯಿತು ಅಂತ ಹೇಳಿಕೊಂಡು. ನಮಗೆ ನಮ್ಮ ಪಾಸ್ಪೋರ್ಟ್ ಪುಸ್ತಕದ್ದೆಲ್ಲ ಅವರು ಮತ್ತೆ ಇದು ಬಿಟ್ಟು ಓಡಿತಲ್ಲ ಅಂತ. ಸೊ ಇಂಥ ಕತೆಗಳೆಲ್ಲ ನಾನು ಮತ್ತು ಅವರು ಹಾಡಿದ್ದು ನಂಬ್ತೀರಾ ನೀವು? ಫಿನ್ಲ್ಯಾಂಡಲ್ಲಿ ಹಾಡಿದ್ದೆಂಥದ್ದು ಸಂಜೆ, ಅದು ವಿಶೇಷ ವಿಶೇಷ ಪಾರ್ಟಿ ಎಲ್ಲ ಇತ್ತು, ಹಾಗೆ ಅಲ್ಲ ಫೆಲೋಶಿಪ್ ಅಂತ ಅಂದರೆ ಹಾಗೆ ಯಾವುದು ಏದ ಬಲ್ಲ ಮಗ ದೂಜಿ ಕೆಮ್ಮಾಯಿರ, ಅದರ ಅಭಿನಯ ಏನು, ಆ ಕೆಮ್ಮಾಯಿರ ಬರುವ ಅಭಿನಯ ಎಲ್ಲ ಅದು ಮಾಡಿ ಆಯಿತಾ. ಹೀಗೆ ಅವರನ್ನು ಭಾಳ ಚಂದ ಇದ್ದೆವು ನಾವು ನೋಡಿಕೊಂಡಿದ್ದೇವೆ. ಹೀಗೆ ಒಬ್ಬ ಹಾಡುಗಾರ, ಒಬ್ಬ ಅಭಿನಯ, ಹಾಸ್ಯ, ಎಲ್ಲ ಪ್ರವೃತ್ತಿಗಳು ಇರುವಂತಹ, ಆದರೆ ಶೈಕ್ಷಣಿಕ ಒಡನಾಟ ಬಹಳ ಗಂಭೀರವಾದದ್ದು ಎನ್ನುವುದನ್ನು ಈ ಒಡನಾಟದ ನೆನಪುಗಳು ಈ ಪುಸ್ತಕ ಹಂಚಿಕೊಡ್ತದೆ. ಇದು 75ನೇ ವರ್ಷಕ್ಕೆ ನಾವು ಎಲ್ಲರೂ ಸೇರಿ ನಮ್ಮ ವಿದ್ಯಾರ್ಥಿ, ಹಾಗೆ ನಾನೆಲ್ಲ ಮಾತಾಡಿದ್ದು ನಿಮ್ಮ ಪರವಾಗಿ, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ಮಾತನಾಡಿದ್ದು. ಹಾಗಾಗಿ ನನ್ನ ಎಲ್ಲ ಮಾತುಗಳಿಗೆ ನಿಮ್ಮ ಸಹಮತಿ ಇದೆ ಅಂತ ನಾನು ಭಾವಿಸಿಕೊಂಡು ನಮಸ್ಕಾರ.
1: ಇದುವರೆಗೆ ಡಾಕ್ಟರ್

ನಿಖಿಲ್ಕಿನ ಉಪ್ಪನಿ ರೇಡಿಯೋ ಸಾರಂಗ್ ಗುನಾಟ್ 7.8 FM ಒಂದು ತುಳುಚಾವಡಿ ನೇರ ಪ್ರಸಾರದ ಕಾರ್ಯಕ್ರಮ ಎನಿತ ಈ ತುಳುಚಾವಡಿ ಕಾರ್ಯಕ್ರಮ ಯಾ ನಿಖಿಲನ ಮೋಕಿದ ಅರ್ಚವಿಂದ್ಯ ಕುಲಾಲ್ ಪಾತ್ರ ಉಪ್ಪನಿ ತುಳುಚಾವಡಿ ಪನ್ನಗ ತುಳುನಾಡದ ಆಚಾರ ವಿಚಾರ ಸಂಸ್ಕೃತಿ ಪರಪೋಕುದ ನೆಂಪುಲು ಇಂಚ ಬೆತ್ತ ಬೇತ ಮರ್ಗಿಳ್ಳಿ ನಮ್ಮ ಪಾತ್ರ ಉಪ್ಪ ಅಂಚದ ಉಪ್ಪನಗ ಇನಿತ ತುಳುಚಾವಡಿ ವಾ ವಿಷಯದ ಬಗ್ಗೆ ಪಾತಿರಪ್ಪ ಅಪ್ಪನ ಬಲಂಚನ ಎಲ್ಯ ಮಠದ ಉಮೇದ ನಿಖಿಲ್ಡ ಉಪ್ಪು ಕರಿನ ತುಳುಚಾವಡಿ ನಮ್ಮ ಕಂಚಿಲ್ದ ಪರಕೆ ಕಂಚಿಲ್ದ ಬಾಲ್ಯದ ಬಗ್ಗೆ ನಮ್ಮ ಪಾತ್ರದಿತ್ತ ಇನ್ನಿತ್ತ ಈ ತುಳುಚಾವಡ್ಡು ವಾ ವಿಷಯದ ಬಗ್ಗೆ ಪಾತ್ರೆರಡು ಪಂದ್ ನೆನತೊಂದು ಬತ್ತದ ಪಂಡ ಇನಿ ನಮ್ಮ ತೂವೊಂದು ಲೆಂಚಿನ ಪಂಡ ಬರ್ಸ ಬರೋದುಂಡು ಒಂಜಾತ್ ಗಾಳಿ ಬಡಿಸೋಲುಂಡು ಅಲ್ಪ ಅಲ್ಪ ಬೇತೆ ಬೇತೆ ರೀತಿದ ನಾವು ತಲುಪರ ಆತುಂಡು ಅಂದು ಪೂರ ನಮಗೆ ತೂನಾಗ ನಮ್ಮ ತುಳುನಾಡು ನಮ್ಮ ಮುಖ್ಯವಾದ ಮೂಲು ಪ್ರಕೃತಿನ ಆರಾಧನೆ ಮಲ್ಪನಾಗಲಿ ಅಥವಾ ಪ್ರಕೃತಿನ ಪೂಜೆ ಮಲ್ಪನಾಗಲಿ ಇಂಚ ಪೂರ ಪ್ರಾಕೃತಿಕ ವಿಕೋಪವುಲು ಪೂರ ಆನಾಗ ಒಂಜಾತ್ ಈ ಬಗ್ಗೆ ನಮ್ಮ ಯೋಚನೆ ಮಲ್ಪನಂಚಿನ ಅಗತ್ಯತೆ ಉಂಡು ಒಂದು ಪ್ರಾಕೃತಿಕ ವಿಕೋಪ ಪಂಡ ನಮ್ಮನೇ ಮಲ್ತೋನ್ನ ನಮ್ಮನೇ ಪ್ರಕೃತಿಗೆ ಸಾದಿ ಮಲ್ತು ಕೊಡ್ತೀನಿ ಪಂಡ ಪ್ರಾಕೃತಿಕ ವಿಕೋಪ ಮಲ್ಪರಗೋಸ್ಕರ ಎಂಚ ಪಂಡ ಒಂಜಾತ್ ಕಜ್ಜನ ನಮ್ಮನೇ ಮಲ್ತೋನು ಇಲ್ಲ ಪ್ರಕೃತಿ ದಾಲಮನ್ ಪೂಜಿ ನಮ್ಮ ಪ್ರಕೃತಿ ನಮಗೆ ಕೊರ್ಪುನಿ ನಮ್ಮ ಪ್ರಕೃತಿಗೆ ಒಂಜಾತ್ ಬುಡ್ಚನ್ನ ಬಯಕುನಿ ಪಂಡ ಇತ್ತಿನ ಪ್ರಕೃತಿನ ಪೂರ ಹಾಳು ಮಲ್ತೋಂದು ಇಲ್ಲ ನಮ್ಮ ಅಂಚದುಪ್ಪುನಾಗ ಒಂಜಾತ್ ಇಂಚಿನ ಪ್ರಾಕೃತಿಕ ವಿಕೋಪಲು ಪ್ರತಿ ವರ್ಷಲಿ ತಾವೊಂದುಂಡಿತ್ತು ನಮ್ಮ ಕರಿನ 2-3 ವರ್ಷದ ತೂಪುನಿ ಪಂದ್ರೆ ಅಥವಾ 4-5 ವರ್ಷದ ತುಂಬ ತೂಪುನಿ ಇತ್ತನ ಬೇತೆ ಬೇತೆ ರೀತಿದ ನಾಹು ತಲುಪುರ ಆ ಒಂದುಂಡು ಈತ ಕೇರಳದ ವಯನಾಡು ಎಂಚಿನ ಆತಂಡ ಅಥವಾ ನಮ್ಮ ಕರಿನ ವರ್ಷ 5-9 ವರ್ಷ ಮಡಿಕೇರಿ ಡಾಯಿನಂಚಿನ ಒಂಜಾತ್ ಘಟನೆ ಲಾದಿಪ್ಪು ಅತ್ತಂಡ ಕೇರಳಡೆ ಕೇರಳಡು ಮಡಿಕೇರಿಡೆ ಇಂಚಿನ ಜಾಗೆಲ್ಲಡೆ ಪೂರ ಇಂಚಿನ ಒಂಜಾತ್ ಪ್ರಾಕೃತಿಕ ವಿಕೋಪಲು ಪೂರ ಆತಂಡ ಅಂಡ ನಮ್ಮ ಏ ಫಲ ಪನ್ಪುಂದಾದ ಪಂಡ ನಮ್ಮ ತುಳುನಾಡು ಪರಶುರಾಮನ ಸೃಷ್ಟಿ ದಾಲ ಆಪುಜಿ ಪಂದು ಅವು ಆದಿತ್ತಂಡಲ್ಲ ನಮ್ಮ ಪ್ರಕೃತಿಗೆ ಏತ್ ಗೌರವ ಕೊರ್ಪನ ಅಥವಾ ಏತೈಕ್ ಮರ್ಯಾದೆ ಪ್ರಕೃತಿಗೆ ನಮ್ಮ ಕೊರ್ಪನ ಆತೇ ಒಂದು ಪ್ರಕೃತಿಲ ನಮ್ಮನ್ನು ಆತ ಸೋಕುಡೆ ಕಾಪುಣು ಇಂದು ಸತ್ಯ ಅಂಚಾದಪ್ಪನಾಗ ನಮ್ಮ ಪರಶುರಾಮನ ಸೃಷ್ಟಿ ನಮಕ್ಕೆ ಮೂಲ ದಾಲ ಆಪುಜಿ ಪಂದು ನಮ್ಮ ನಮ್ಮ ಬೇಲೆನೆ ಮಲ್ತೊಂದು ಪೋಯ ಪಂದಿತ್ತಂಡ ಪ್ರಕೃತಿ ಒಂಜತ್ತು ಒಂಜು ದಿನ ನಮಕ್ಕೆ ತಿರ್ಗದು ಕೊರ್ಪುಣು ಅಂಚಾದಪ್ಪನಾಗ ಆಯ್ನಾತ್ ಒರಿಪಾಯರ ತೂಗೋಡು ಒವ್ವೇ ಇತ್ತಂಡಲ್ಲ ಒವ್ವೇ ಒಂಜು ವಸ್ತು ಇತ್ತಿನ ಆಯ್ನ ಒರಿಪಾಯರ ತೂಗೋಡು ಆಯ್ನ ಹಾಳು ಮಲ್ಪನ ಅಂಚಿನ ಅತ್ತು ಇತ್ತ ನಮ್ಮ ವಯನಾಡು ದಾದ ಆತನ ಅಂಚಿನ ಪರಿಸ್ಥಿತಿ ದುಮ್ಮಗ ನಮ್ಮ ತುಳುನಾಡು ಆಯರ ಯಾರು ಅಂಚನೆ ಒಂಜಾತ್ ಇಂಚಿನ ಒಂಜಾತ್ ಕಜ್ಜೋಲು ಪುರ ಮಲ್ತೊಂದುಲ್ಲೇರು ಬೆತ್ತ ಬೆತ್ತ ರೀತಿದ ದಾದ ಅನಾಹುತಗ ನಮ್ಮನೆ ಸಾದಿ ಮಲ್ತು ಕೊರೊಂದುಲ್ಲ ಅಂಚಾದಪ್ಪನಾಗ ಆಬೆಗೆಟಿ ಇನಿ ಪಾತ್ರೆಡು ಪಂದುಲ್ಲೆ ಒಂದು ತುಳುಚಾವಡಿಗೆ ನಮ್ಮ ಇನಿ ಪಾತ್ರೆಡ ಇನಂಚಿನ ಒಂಜಾತ ಅಗತ್ಯದ ವಿಷಯ ಏನು ವೇದಾಯ ಪಂಡ ಪ್ರಕೃತಿನ ಬುಡ್ದು ಪಂಡ ಓಲ ಇಜ್ಜಿ ಪ್ರಕೃತಿಯ ಮಾತೆಕ್ಲ ದೇವೇರ್ನ ನಿಲಲ ಪ್ರಕೃತಿ ರೂಪುನಿ ಪ್ರಕೃತಿ ನಮ್ಮ ದೇವರನ್ನು ತೂಪನಾಕ್ಲ ಅಂಚಾದಪ್ಪನಾಗ ದೈವಾರಾಧನೆ ದೇವತಾರಾಧನೆ ಅಥವಾ ನಾಗಾರಾಧನೆ ಒವ್ವೇ ಉಪ್ಪಡೆ ಅವಿಟ್ಕು ಪ್ರಕೃತಿ ದೊಟ್ಟಿಗು ಸಂಬಂಧ ಉಂಡು ಅಂಚಾದಪ್ಪನಾಗ ಇಂಚಿನ ಅನಾಹುತಲು ದುಂಬು ಆ ಒಂದು ಇಜ್ಜಂಡ ಪಂದಕೇಂಡ ನಿಕ್ಲಿಗೆ ಇಂಚಿನ ಒಂಜಾತ ವಿಷಯಲು ಇತ್ತು ಗೊತ್ತಿತ್ತಂಡ ಲೆಪ್ಪು ಕೊಡ್ದು ಪಾತಿರ್ಲೆ ದುಂಬುಲ ಇಂಚಿನ ಆ ಒಂದು ಇತ್ತಂಡ ಆತ ಇತ್ತ ಇಂಚಿನ ಆ ಒಂದು ಉಪ್ಪನ ದಾಯಿ ದುಂಬು ಆ ಒಂದು ಇಜ್ಜಂಡ ಇತ್ತ ದಾಯಿ ಇಂಚ ಆ ಒಂದುಂಡು ಇಂಚಿನ ಪೂರ ಒಂಜಾತ ವಿಷಯಲು ನಿಖಿಲ್ಡಲ್ಲ ನಿಖಿಲ್ನಗೇನಗಲ ಗೊತ್ತಿಪ್ಪು ಅಂಚಿನ ವಿಚಾರಣೆ ಲೆಪ್ಪು ಹೊಡೆದು ಪಾತಿರುಡು ಪಂದಿತ್ತಂಡ ಆಜಿ ಮುಜಿ ಆಜಿ 4-2-0-4-4-1 ಈ ಒಂಜಿ ಸಂಖ್ಯೆಗೆ ಅಂಚಿನ ನಿಖಿಲ್ನ ಸುತ್ತಮುತ್ತಲಲ್ಲ ಒಂಜಾತ ಇಂಚಿನ ಪುರ ಅವಘಡಲು ಪುರ ಆ ಒಂದು ಉಪ್ಪು ಬೆತ ಬೆತ ಕಾರಣಲು ಉಪ್ಪು ಅಂಚಿನ ವಿಚಾರಣೆ ಇನ್ನಿತ ಈ ತುಳುಚಾವಡಿ ಕಾರ್ಯಕ್ರಮದ ಪಾತ್ರಗ ಆಜಿ ಮೂಜಿ ಆಜಿ 4-2-0-4-9-4-9 ಈ ಒಂಜಿ ಸಂಖ್ಯೆಗೆ ದಯಪಂಡ ಈ ಒಂಜಿ ವಿಚಾರನ ಪಾತ್ರ ಒಂದಿತ್ತಲಕ್ಕನೆ ನಮ್ಮಗೇನಾಗ ನನಲಾತ ವಿಚಾರಲು ಬರ್ಪುಣ ಪಂಡ ದುಂಬಗಿಂಚ ಆರೆ ಬಲ್ಲಿ ಪಂದಿತ್ತನ ನಮ್ಮ ದಾದ ಮಲ್ಪೋಡು ಅವಿನ ಪೂರ ಯೋಚನೆ ಮಲ್ಪನಂಚಿನ ಪೊರ್ತು ಉಂದು ಅಂಚಿನ ಒಂಜಾತ ಕಜ್ಜ ಆವೊಂದುಂಡು ಪಂಡ ಪ್ರಕೃತಿ ವಿರೋಧವಾದ ಒಂಜಾತ ಕಜ್ಜ ಆವೊಂದುಂಡು ಪಂದಿತ್ತ ನಾವಿನ ಎಂಚ ನಮ್ಮ ವಿರೋಧ ಮಲ್ಪುನು ನಮ್ಮ ಎಂಚ ವಿರೋಧ ಮಲ್ತದ ಇನ್ನು ತಡೆಪೊಲಿ ಆ ಪೂರ ವಿಚಾರಕ್ಕೂ ಪುರ ಇನ್ನಿತ ಈ ಕಾರ್ಯಕ್ರಮದ ಪಾತಿರಲಿ ಆಜಿ ಮುಜ್ಜಿ ಆಜಿ 4-2-0-4-9-4-9 ಈ ಒಂದು ಸಂಖ್ಯೆಗೆ ನಿಖಿಲ್ ಲೆಪ್ಪು ಕೊಡೋದು ಪಾತಿರಲಿ ಪ್ರಕೃತಿ ಆರಾಧಕರ ನಮ್ಮ ಅಂಚಾದಪ್ಪನಾಗ ಪ್ರಕೃತಿಗೆ ನಮ್ಮದಾದ ಕೊರಡ ಅವಿನ ಕೊರಂಡ ಬಾರಿ ಎಡ್ಡೆ ಅಂಚಾದಪ್ಪನಾಗ ನಮ್ಮ ಸಹಾಯ ಅತನ ನಮ್ಮ ಪ್ರಕೃತಿ ನಮಗೆ ದಾದ ಕೊಡ್ತು ಅತನ ಈತ ಒಂಜಿ ನಮ್ಮ ಒಂಜಿ ಬಾರಿ ಶುದ್ಧವಾಯಿನಂಚಿನ ಗಾಳಿನ ದೊತ್ತನೊಂದಿಲ್ಲ ಪಂಡ ನಾವು ಪ್ರಕೃತಿದ ಕೊಡುಗೆ ಅಂಚಾದಪ್ಪನಾಗ ದುಂಬಗು ಎಡ್ಡೆ ಗಾಳಿ ತಿಕ್ಕೋಡು ಪಂದ್ರೆ ನಮ್ಮನ್ನು ಪ್ರಕೃತಿನ ಆತೆ ಪೊರ್ಲೊಡ್ತು ಕೂಡ ಅಪ್ನು ಅಂಚಾದಪ್ಪನಾಗ ಅಂಚಿನ ಪೂರ ವಿಚಾರ ನೀತ ಈ ಕಾರ್ಯಕ್ರಮದ ಪಾತಿರಗ ಲೆಪ್ಪು ಕೊರ್ಲೆ ಪಾತಿರ್ಲೆ ಕೇನೊಂದು ಪುಲೆ ರೇಡಿಯೋ ಸಾರಂಗ 7.8 FM ಒಂದು ರಂಗ್ ರಂಗದ ಬದುಕು.

0: ನಿಖಿಲ್ಕೇನೊಂದು ರೇಡಿಯೋ ಸಾರಂಗ 107.8 FM ಒಂದು ತುಳು ಚಾವಡಿ ನೇರ ಪ್ರಸಾರದ ಕಾರ್ಯಕ್ರಮ ಇನಿತೆ ಕಾರ್ಯಕ್ರಮದ ಪಾತ್ರ ಪ್ರಂಚಿನ ವಿಷಯದಾದ ಪಂಡ ಇತ್ತ ಒಂಜಾತ್ ಬಡ್ಸದ ಈ ಪೊರ್ತುಳು ನಡಪನಂಚಿನ ಒಂಜಾತ್ ಅವಗಡಲು ದಾದ ಉಂಡ ಅವಿನ ಪುರತೂನಾಗ ನಿಖಿಲಿಗೆ ನಿಖಿಲ್ನ ಒಂಜ ಅನಿಸಿಕೆ ಅಭಿಪ್ರಾಯ ನಿನತೆ ಈ ಕಾರ್ಯಕ್ರಮದ ಲೆಪ್ಪು ಕೊರ್ತು ಪಾತಿರಲಿ ದಾಯಗಿಂಚ ಆವೊಂದುಂಡು ಉಂದಕ್ಕೆ ದುಂಬ ಇಂಚ ಆವೊಂದಿತ್ತನ ತಿಂತೇನೆ ಇಂಚ ಆಪುನ್ನ ಅದನ್ನ ದುಂಬ ಆವೊಂದಿ ಜೀ ಬಂದಿತ್ತನ ದಾಯಗೋಸ್ಕರ ಆದಿಪ್ಪು ಈ ಪೂರ ವಿಚಾರ ನಿನತೆ ಈ ಕಾರ್ಯಕ್ರಮದ ಪಾತಿರಲಿ ಅಂಚಿನ ದಾದಾತನ ಪಂಡ ಇತ್ತೆ ನಮ್ಮ ಹಳ್ಳಿಲೆಗ್ ಪೋಯರತ್ತು ಪೋಪು ನೀ ಬಂದಿತ್ತಂಡ ಕೆಲವೊಂಜಿ ಹಳ್ಳಿಲೆಡ್ ಆ ಒಂಜಿ ಜಾಗಿಲು ಪ್ರೀತ ಅಂಚನೆ ಉಪ್ಪು ಆಂಡ ಕೆಲವು ತಿಕಡೆ ಇಂಚ ಆತನ ಪಂಡ ಹಳ್ಳಿಲ ದಿಲ್ಲಿ ಆಪುನಂಚಿನ ಕಾಲ ಬತ್ತದಂಡ ಕಂಡೊಲಿಜ್ಜಿ ಅತಂಡ ತೋಟೊಲಿಜ್ಜಿ ಕಂಡೈತನ ಅಲ್ಪ ತೋಟದೀರು ತೋಟದೀನ ಅಲ್ಪ ಒಂಜಾತ ಕಟ್ಟೋಲನ್ನ ಕಟ್ಟಿರು ಅಂಚನೆ ಗುಡ್ಡೆ ಗುಡ್ಡೆದಾಯಗ್ ಐಕ್ ಬಿಲೈಜ್ಜಿ ಬಂದ ಗುಡ್ಡೆಡ್ಲ ಒಂಜಾತ ಕಟ್ಟೋಲನ್ನ ಕಟ್ಟಿರ ಪಿದಾಡಿರು ಅಂಚನೆ ಒಂಜಾತ ಕಂಪೆನಿಲು ಪೂರ ಬತ್ತ ಮಲ್ಟಿನ್ಯಾಷನಲ್ ಕಂಪೆನಿಲು ಪೂರ ಬತ್ತ ಅಕ್ಲೆಗ್ ಗುಡ್ಡಿಡ್ದಾಲ ಪ್ರಯೋಜನ ಇಚ್ಚಿ ಅಕ್ಲೆಗ್ ಕೊರೋನಾ ಕಾಸ್ತಿ ಕುಣು ಪನ್ಪುನಂಚಿನ ಕಾಸ್ತ ಪಿರವು ಪೋಯ ಪಿರವುಡು ಪೋಯ ಇಂಚ ಒಂಜಾತ್ ಆ ಒಂಜಿ ನಮ ಮಲ್ಪುನಂಚಿನ ಕಜ್ಜನೆ ನಮಕೆ ದುಂಬಗ್ ದಾದ ತೊಂದರೆ ಕೊರ್ಪುನಂಚಿನ ಸಾಧ್ಯತೆಲು ಉಂಡು ಪನ್ಪುನವು ನನ್ನಾಂಡಲ ನಮ್ಮ ತೆರೆಯೋ ನಡಾಯಿ ನಂಚಿನ ಸತ್ಯ ಅಂಚ ಅದುಪುನಾಗ ಮಲಮಲ್ಲ ಗುಡ್ಡೆಲು ಪುರ ಪೋದು ಅಲ್ಪ ಒಂಜಾತ್ ಕಟ್ಟೋಲನ್ನು ಕಟ್ಟು ನಂಚಿನ ಕಜ್ಜ ಆವೊಂದುಂಡು ನನ್ನ ದುಂಬಗದಾದ ಆಪುಣು ಪನ್ಪುನಂಚಿನ ಒಂಜಾತ ಯೋಚನೆಲ್ಲ ಇಜ್ಜಂದೆ ಬೇಲೆಲು ಪುರ ಆವೊಂದುಂಡು ಅಂಚ ಅದುಪುನಾಗ ನಿಖಿಲ್ ತೂದಿಪ್ಪರ್ ನಿಖಿಲಲ್ಪಲ ಇಂಚಿನ ಒಂಜಾತ್ ಜಾಗೆಲು ಪುರ ಉಪ್ಪು ಇಂಚ ಪುರ ಮಲ್ತೊಂದು ಉಪ್ಪು ನಂಚಿನ ಈತು ಪುರ ಆಂಡಲ್ಲ ದಾಯಗ್ ನರಮಾನೆಗ್ ಬುದ್ಧಿ ಬರ್ಪುಜಿ ಪನ್ಪುನವು ಇನಿ ನಮ್ಮ ಪ್ರಶ್ನೆ ಮಲ್ಪುಡಾಯಿ ನಂಚಿನ ವಿಚಾರ ಅಂಚ ಅದುಪುನಾಗ ಪಾತ್ರ ಸುರೂತ ಬಿನ್ನೆರುಲ್ಲಿರಿ ಏರ್ಪಂತೂಕ ಹಲೋ
1: ನಮಸ್ತೆ ಮೇಡಮ್
0: ನಮಸ್ತೆ ನಮಸ್ತೆ
1: ಎಚ್ ಮೊಹಮ್ಮದ್ ಏನೋ ಪಾತ್ರ
0: ಪನ್ಲೆ ಪನ್ಲೆಣ್ಣ
1: ಇನ್ನು ಜನದಂತೆ ಅದೇ ಕಾರ್ಯಕ್ರಮ ವಯನಾಡದ ವಿಷಯ ಬಾರಿ ಬೇಜಾರು ಹಾಕೊಂಡು ಇಂದಿತ್ತ ಸ್ವಲ್ಪ ಎಂಕುಲೆ ಮಲ್ತಿ ಲೆಕ್ಕನೆ ತೋಜಿಲ್ಲ ಅವರು ಅಂಚಾದ ಇಪ್ಪ ಎಲ್ಲ ಎಂಕಲ್ನ ಧರ್ಮ ಪನ್ಪುಂಡು ಪಂತು ನಿಂಚ ಪಂಡ ಮುಸ್ಲಿಂ ಎಲ್ಲ ಧರ್ಮ ಪಂತು ಅಂತಾದ ಈ ದೇವರು ಈ ಭೂಮಿನ ಸೃಷ್ಟಿ ಮಲ್ಪನಾಗ ಈ ಮಲಮಲ್ಲ ಪರ್ವತಲೇನೆ ಐ ಕೊಂಚ ಆಣಿದ ಲೆಕ್ಕ ಸೃಷ್ಟಿ ಮಾಡ್ತಾರೆ ಭೂಮಿ ಇತ್ತದಾನೆ ಆತನ ಪಂಡ ಎನ್ನ ಅಭಿಪ್ರಾಯ ಈ ಆಣಿಲು ಪೂರ ಪೋಂದುಲ್ಲ ಎಂಚ ಪಂಡ ಇದು ಉದಾಹರಣೆ ಎಂಕಲ ಒಂದು ಉದಾಹರಣೆ ಪುಗ ಬೇತ ಪಡಿಸಿ ಎಂಕಲ ಊರು ಈ ಕೆಂಪು ಕಲ್ಲು ಪೂರ ಇತ್ತಂದು ಮಲಮಲ್ಲ ಗುಡ್ಡಲಿತ್ತ ಕೆಂಪು ಕಲ್ಲು ಅವು ಪೂರ ಇತ್ತ ಕಲ್ಲು ಹೋದು ಇತ್ತದಾನೆ ಅನ್ನ ಕಡೆ ಇತ್ತ ಪೊಡಿ ಆಯ್ತ ಪೊಡಿ ಸನ ಸಿಮೆಂಟ್ ಪಂಡದ ಪಾರ ಸುರ ನನ್ನ ಕೆಂಪು ಕಾಲ ಮುಲ್ ತಿಕ್ಕೂಜಿ ಆಯ್ತು ಪೊಟಿಲ ಪೋಂಡು ಐಕಲ ಏರ್ಲ ಮಣಿಪುರ ಇದ್ದಿದ್ದು ಆಳ ಮಲ್ಪಾರ ಇದ್ದಿ ಮುಕ್ಕ ದಾನ ಬಂದ ಇರ್ ಪಂಡ್ಲೆಕ್ಕಾನೆ ಪ್ರತಿ ಹಳ್ಳಿ ಇರ್ಲ ಇತ್ತ ಜೆ ಸಿ ಪಿ ಒಂದು ಬರ್ತದೆ ಯಂತ್ರ ಇಂದು ಬರ್ತದೆ
0: ಹಲೋ
1: ತೊಂದಿಲ್ಲ ನೆಕ್ ದಾನ ಹಣ್ಣ ಒಂದು ಪರಿಹಾರ ಇತ್ತ ಆಪುಂಡು ಇಜ್ಜಿನ ನಾನ ಎಂಕಲ್ಲ ಊರುಲ್ಲ ಇಂದೇ ಲೆಕ್ಕ ವ್ಯವಸ್ಥೆ ಬರ್ಕೊಂಡು ಬಂದು ಏನ ಅಭಿಪ್ರಾಯ
0: ಅಂದಂದು ಖಂಡಿತ ಖಂಡಿತ ಇರು ಪನ್ನಂಚಿನ ಪಾತ್ರ ನೋದಿಕ್ಕೆ ನೋದು ಸತ್ಯ ಸೊಲ್ಮೆಲು ಮಾಮದಣ್ಣ ಒಂದು ವೇಣೂರದ್ದು ಮಹಮ್ಮದ್ ವೇಣೂರ ಅರ್ಲೆಪ್ಪು ಕೊಡ್ದು ಪಾತಿರ ಒಂಜಾತ ವಿಷಯ ಪಂಡೆರ್ ನಿಜವಾದ್ಲ ಅಂದ್ ಆರ್ ಪನ್ಪು ನಂಚಿನ ಅದ ಪಂಡ ನಿಖಿಲ್ನ ಸುತ್ತಮುತ್ತಲ ನಿಂಚ ಒಂಜಾತ ಜಾಗೆಲು ಪೂರ ಉಪ್ಪು ಕಲ್ಲದ ಕೋರೆಲು ಉಪ್ಪು ಅಥವಾ ಮಲಮಲ್ಲ ಕಲ್ಲದ ಒಂಜೆ ದಾದ ಪನ್ಪೆರ ಗುಡ್ಡದಲ್ಲ ಕುಪ್ಪುಣು ಅವಿನ ಜರ್ತದ ಕಲ್ಲದೆತ್ತದ ಅಥವಾ ಐನು ಒಂಜಾತ ಸಿಮೆಂಟ್ಗೆ ಪೂರ ಉಪಯೋಗ ಮಲ್ಪು ನಂಚಿನವು ಐದು ಕಲ್ಪ ಮಣ್ಣು ಹದ ಆಪುಣು ಅಥಂಡ ಬಡ್ಸ ಜೋರು ಬಂದಾಗ ಅಲ್ಪ ಭೂಮಿ ಗಟ್ಟಿ ಉಂಟುಜಿ ಆ ಒಂದು ಮಣ್ಣಲ್ಲೂ ಪೂರ ಒಂದು ಪುರ ಒಂಜಾತ ನಡತೊಂದು ಉಪ್ಪುನವು ಅಂಚನೆ ಜೆ ಸಿ ಬಿ ಬಾರಿ ಸುಲಾಬೊಡಿತ ಮಾತ ತಿಕ್ಕೆಲ್ಲ ತಿಕ್ಕೊಂದುಂಡು ಹಳ್ಳಿ ಹಳ್ಳಿಡ್ಲ ಗರ್ಪುನಂಚಿನ ಬೇಲೆ ಆವೊಂದುಂಡು ಎಂಚೊಪ್ಪುನಾಗ ನನ್ನ ದುಂಬಗದಾದ ಆವು ಪನ್ಪುನಂಚಿನ ಒಂಜಾತ ಪ್ರಶ್ನೆ ನಮ್ಮಟ ಉಂಡು ಅವೇಕ ನಮನೆ ಉತ್ತರ ನಾಡುಡಾಪುನ ದಾಯಪಣ ನಮನೆ ಮನ್ಪುನಂಚಿನ ಕಜ್ಜ ಕುಡೊಂಜಿ ವಿಷಯದಾದ ಪಂಡ ಏರಾ ಒಂಜಿ ಮಲ್ಪುನಂಚಿನ ಒಂಜಾತ ಬೇಲೆಲು ನನ್ನ ಏರ್ನ ಜೀವಗು ತೊಂದರೆ ಕೊರ್ಪುನಂಚಿನವು ಒಂದು ಪೂರ ನಡತೊಂದು ಉಪ್ಪುನಾಗ ಒಂದು ಪುರ ಇತ್ತದ ಕಾಲಘಟ್ಟಡು ಕೆಲವೊಂದು ಅಗತ್ಯ ಉಂಡಾಪಂದ್ರೆ ನಮಕಲ ಮನಸ್ಸಿನ ಮೂಡರು ನಂಚ ಅದಪ್ಪನಾಗ ದುಂಬದ ಬಿನ್ನೆರುಲ್ಲರಿ ಏರ್ಪಂತೂಕ ಹಲೋ ನಮಸ್ತೆ ನಮಸ್ತೆ ನಮಸ್ತೆ ಶೀನಣ್ಣ ಪುತ್ತೂರದು ಪಲ್ಲೆ ಶೀನಣ್ಣ
2: ಅಂದೆ
0: ಅಂದ சொல்மெல்லாம் சொல்மெல்லாம் ஷீனா நேரக்கல
2: சொல்மெல்லாம்
0: ஓகே ஓகே ಒಂದು ಶೀನಾಪುತ್ತೂರದ ಎಪ್ಪು ಕೊರದು ಪಾತಿರದೆ ನಿಖಲ ಲೆಪ್ಪು ಕೊರಲಿ ಒಂಜಾತಿ ನಿಖಲ ವಿಷಯ ಏನು ಪರ ತೆರಿಪಾವಲಿ ದಾಯಪಂಡ ಈ ಪ್ರಶ್ನೆ ಈ ಒಂದು ವಿಷಯ ವಿಷಯದ ಆಯ್ ದೀವೊಂದ ಪಂಡ ಇನ್ನಿತ ಈ ಕಾಲಘಟ್ಟದೊಂದು ಅಗತ್ಯವಾದ ಯೋಚನೆ ಮಲ್ಪನಂಚಿನ ಒಂಜಿ ಸಂದರ್ಭ ನಿಖಲ್ನ ಊರುಡ್ಲ ಇಂಚ ಆದಿಪ್ಪು ಗುಡ್ಡೆ ಪರ ಗರ್ತದ ಐಟು ಒಂಜಾತ ಕುಡೊಂಜಿ ವಿಷಯದಾದ ಪಂಡ ಒಂಜಾತಿ ಯೋಜನೆಲೆ ಪುರ ಕನಪುನು ಆ ಯೋಜನೆಲಿಟ್ಟು ಒಂಜಾತ ದಾದ ಪನ್ಪನೆ ಸುಲಭ ಓಡು ಸಾದಿ ಸುಲಭ ಮಲ್ತು ಕೊರಪು ನಂಚಿನವು ಸುರಂಗ ತೋಡು ನಂಚಿನವು ಒಕ್ಕದು ಒಕ್ಕದು ಒಕ್ಕದು ಪಾಡ್ದು ನಮ್ಮ ಭೂಮಿನ ಒಂಜಾತು ಸುರಂಗಪುರ ಮಲ್ತು ಕೊರೋನ ಬಾರಿ ಸುಲಾಬೊಡು ಪೋಯರ ಆಪುಣು ಪಂದು ಇಂಚ ಬೊಲ್ಲಪುರ ಬತ್ತನ ಬಾರಿ ಸುಲಾಬೊಡು ಕುಡಲ ಪೋಯರ ಆಪುಣು ಚದುಪುನಾಗ ನಮ ಈ ಬಗ್ಗೆ ಯೋಚನೆ ಮಲ್ಪೋಡು ತುಂಬಾಗ ನಮ್ಮ ಇಲ್ಲಗ್ಲ ನೀರು ಬತ್ತು ಸೇರು ಮತ್ತು ನಮ ಇಲ್ಲಗ್ಲ ಗುಡ್ಡ ಜರಿದ ಬತ್ತು ಬೂರು ಒಂದು ಪೂರ ಇನ್ನಿತ ಈ ಕಾಲಘಟ್ಟ ನಮ್ಮ ಯೋಚನೆ ಮಲ್ಪಡ ಇನ್ನಂಚಿನ ಸತ್ಯ ನನಾಂಡಲ ಅಂದತ ಬಗ್ಗೆ ಯೋಚನೆ ಮಲ್ಪೋಡು ಇದು ಪೂರ ಆವೊಂದುಂಡು ಆಂಡಲ್ಲ ಜನಕ್ಕಲಿಗೆ ಅದನ್ನ ದಾದ ಅವಿತ ಬಗ್ಗೆ ಬೇಲೆ ಮನಪನಕ್ಲಿಗೆ ಗೋಚರ ಆವೊಂದಿಚ್ಚಿ ದಾಯಿಗೆ ಮನಪುನ ಪ್ರಶ್ನೆ ನಂಚ ಅದು ಪುನಾಗ ಇನ್ನಿತ ಈ ಕಾರ್ಯಕ್ರಮದ ಒಂದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಿದ್ದು ಪಾತ್ರನಲ್ಲೇ ಆಜಿ ಮೂಜಿ ಆಜಿ ನಾಲ್ರಟ್ಟು 0494 ಈ ಒಂದು ಸಂಖ್ಯೆಗೆ ಅಂಚನೆ ನಿಖಲ್ ಎಪ್ಪು ಕೊರಡಾಯಿ ನಂಚಿನ ಸಂಖ್ಯೆ ಆಜಿ ಮೂಜಿ ಆಜಿ ನಾಲ್ರಟ್ಟು 0494 ಈ ಒಂದು ಸಂಖ್ಯೆ ಅಂಚನೆ ತುಳುಚಾವಡ್ಡು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಿದ್ದು ಪಾತ್ರನಲ್ಲೇ ಅಂಚನೆ ಕುಡಂಚಿ ಬನೊಂದಿತ್ತದ ಅದು ಪಂಡ ಈ ಹಳ್ಳಿ ಹಳ್ಳಿಡದು ತೂಲೆ ನಿಖಲ್ ನಿಖಲ್ ಇತ್ತನಂಚಿನ ಹಳ್ಳಿಡ್ಲೆ ಇಂಚಿನ ಒಂದು ಜಾತ ಬೇಲೆಲ್ಲ ಪುರ ಆ ಒಂದು ಉಪ್ಪು ಮಲ ಮಲ್ಲ ಗುಡ್ಡೆಲ ಪುರ ಇತ್ತನು ಆ ಗುಡ್ಡೆಲಿತ್ತ ತೋಜೊಂದೇ ಇಚ್ಚ ಆಯ್ತು ಇಡೀಕ ಮಣ್ಣೆ ತೋಜೊಂದುಂಡು ದಯಪಂಡ ಕನತದು ಒಂಜಿ ಒಂಜಿ ಜೆ ಸಿ ಬಿ ಎತ್ತನು ಆಲೈನ್ ಜೆ ಸಿ ಬಿ ಕನತದ್ದು ಗರ್ತೊಂದುಲ್ಲೇರು ಮಲ್ತೊಂದುಲ್ಲೇರು ಒಂಜಾತ್ ಕಟ್ಟೊಂದುಲ್ಲ ಕಟ್ಟೊಂದುಲ್ಲೇರು ಬೋರ್ಡು ಬುರ್ಚಿ ಪಂದತ್ತು ನಗರೀಕರಣ ಆವಡು ಅದನ್ನ ಅಭಿವೃದ್ಧಿ ಆವಡು ಅಂಚ ಬಂದು ಪ್ರಕೃತಿನ ಹಾಳುಮಂತದ ಅಭಿವೃದ್ಧಿ ಮಲ್ತೆಂಡ ಐದು ಸಾಧನೆ ಮಲ್ಪಿರ ದಾಲ ಸಾಧ್ಯ ಇಚ್ಚಿ ಅಂಚ ಅದಪ್ಪ ನಾವು ಪ್ರಕೃತಿದ ಒಟ್ಟುಗು ನಮಲ ಇತ್ತಂಡ ಮಾತ್ರ ನಮಗೆ ಬದುಕಿರ ಸಾಧ್ಯ ದಯಬಣ್ಣ ಒಂದಕ್ಕೆ ದುಂಬೆ ಪಾತ್ರ ಒಂದು ಇತ್ತೆ ಅಂದ ಬಗೆಟು ಪುರ ಒಂಜಾತ್ ಕಾಡುಲೇನು ಕಟ್ತದ ಮರಕುಲೇನು ಕಟ್ತದ ಇವಂಜಿ ಕಾಡು ಮರ ಅಂದು ಪುರ ಪೋನಾಗ ಬರ್ಸ ಕಮ್ಮಿ ಆವೊಂದುಂಡು ಕೆಲವೊಂದು ಜಾಗಲಿಡ ಬರ್ಸನೆ ಇಚ್ಚಿ ದಯಬಣ್ಣ ಅಲ್ಪ ಮರಮಟ್ಟೆ ಇಚ್ಚಿ ಅಂಚಾದಪ್ಪನಾಗ ಈ ಮರಮಟ್ಟಿತ್ತನ ಮಾತ್ರ ಬರ್ಸ ಬರೀರ ಸಾಧ್ಯ ಅಂಚ ಬಂದು ಬರ್ಸ ಜಾಸ್ತಿ ಆಂಡಲ ಭಂಗ ಬರ್ಸ ಕಮ್ಮಿ ಆಂಡಲ ಭಂಗ ಬುಲೆ ಬುಲೆ ಪುನಾಕ್ಲೇ ಬರ್ಸ ಕಮ್ಮಿ ಆಂಡಲ ಭಂಗ ಬರ್ಸ ಜಾಸ್ತಿ ಆಂಡಲ ಭಂಗ ಅಂಚನೆ ಕೆಲವೊಂದು ಸಂದರ್ಭದಾದ ಪುಣ್ಣು ಬರ್ಸ ಪೂಜಿ ಗಾಳಿ ಉಪ್ಪುಣು ಆ ಗಾಳಿ ಗೊಂಜಾತ ತೊಂದರೆ ಲಾಪುಣು ಇಂಚ ಬೇರೆ ಬೇತ ರೀತಿದ ತೊಂದರೆ ಲಾವೊಂದುಂಡು ಇಂದಕ್ಕೆ ದುಂಬು ಇಂಚ ಇಜ್ಜಂಡ ನಿಖಲ್ನ ಒಂಜಾತ ಅತನ ನಿಖಲ್ನ ಅಜ್ಜ ಅಜ್ಜರ್ನ ಕಾಲಡ ಆದಿಪ್ಪು ಅದನ್ನ ಒಂಜಿ 5 ವರ್ಷದ ದುಂಬು ಎಂಚ ಇತ್ತನು ನಿಖಲ್ ತೂಯಿನಂಚಿನ ಒಂಜಿ ಬರ್ಸದ ದಿನಕ್ಕಲು ಅದನ್ನ ಇಂಚಿನ ಬರ ಅನಾಹುತಲ ಆ ಒಂದಿತ್ತಂಡ ಆ ಒಂದಿತ್ತನ ದಾಯ ಆ ಒಂದಿಜ್ಜಿಯಿಂದ ಇತ್ತನ ದಾಯಗಾದಿಪ್ಪು ಆ ಒಂದಿಜ್ಜಂಡು ಈ ಪೂರ ಬಗೆಟ ಪಾತ್ರಲೆ ಇನ್ನಿತ ಈ ಕಾರ್ಯಕ್ರಮದ ಆಜಿ ಮೂಜಿ ಆಜಿ 4 2 0 4 9 4 9 ಈ ಒಂದು ಸಂಖ್ಯೆಗೆ ಕೇನೊಂದು ಪುಲಿ ರೇಡಿಯೋ ಸಾರಂಗ 107.8 FM ಒಂದು ರಂಗ್ ರಂಗದ ಬದುಕು

0: ಪೊರ್ತು ಸರಿಯಾದ 10:22 ನಿಕ್ಲಿಕ್ಕೆ ನನ್ನ ರೇಡಿಯೋ ಸಾರಂಗ 7.8 FM ಒಂದು ತುಳುಚಾವಡಿ ನೇರ ಪ್ರಸಾರದ ಕಾರ್ಯಕ್ರಮ ಇನಿತೆಯ ತುಳುಚಾವಡಿ ಕಾರ್ಯಕ್ರಮದ ಪಾತ್ರ ಉಪನಂಚನ ವಿಷಯದಾದ ಪಂಡ ಇತ್ತ ನಡಪುನಂಚನ ಒಂಜಾತ ಪ್ರಾಕೃತಿಕ ವಿಕೋಪಲು ಒಂದಕ್ಕೆ ನಮ್ಮನೇ ಕಾರಣ ಆದು ಇಲ್ಲ ಆ ಬಗ್ಗೆ ಪಾತ್ರ ಇತ್ತೆ ಇತ್ತ ನಡತೊಂದು ದುಂಬಿಂಚಪರ ನಡತೊಂದು ಇತ್ತಂಡ ಇತ್ತ ಜೀಪ್ ಅಂದ್ರೆ ದಾಯಗೋಸ್ಕರ ನಡತೊಂದು ಇಜ್ಜಿ ಅದನ್ನು ಇತ್ತ ದಾಯಗೋಸ್ಕರ ಆಗೊಂದುಂಡು ಈ ಪೂರ ವಿಷಯಕ್ಕೆ ಸಂಬಂಧಪಟ್ಟದ ನಿಖಿಲ್ ಉಪನಂಚನ ಒಂಜಾತ ಅನಿಸಿಕೆ ಅಭಿಪ್ರಾಯ ಪಾತ್ರರಲ್ಲಿ ನಮ್ಮ ತೂತ ಒಂಜಾತ ಅವಗಳಲ್ಲಿ ಪರ ಆತನೇನು ನಮ್ಮ ಊರ ತಂದೆ ಬೇತ ಬೇತ ಊರುಳ್ಳಿಟ್ಟು ಬರ ನಡತೊಂದುಂಡು ಅಂಚನೆ ವಯನಾಡದ ಒಂಜಾತ ವಿಷಯ ಲಾದಿಪ್ಪು ಅದನ್ನು ಕೇರಳದ ಒಂಜಾತ ಭಾಗಡು ಇಂದಕ್ಕೆ ದುಂಬುಲ ಅಂಚ ಆತಂಡು ನವಗಡಲು ಅಂಚನೆ ನಮ್ಮ ಮಡಿಕೇರಿ ಅಂಚಿ ಪೋಪುನಿ ಪಂದಿತ ಅಲ್ಪಲ ಒಂಜಾತ ಅನಿಸರ್ತಿ ಆಯ್ನಂಚಿನ ವಡಗಡಲು ಎತ್ತೋ ಜೀವಲು ಪೋತ ಎತ್ತೋ ಕುಟುಂಬಲು ಸಾಧಿಗೆ ಬತ್ತದನು ಪೂರ ಗೊತ್ತಿಪ್ಪುನಂಚಿನ ವಿಷಯ ಇದು ಪೂರ ಆಂಡಲ ನಮ್ಮ ನನಲ ಅವಿನ ನಮ್ಮ ಮಲ್ಪುನಂಚಿನ ಒಂಜಾತ ಪ್ರಕೃತಿ ವಿರೋಧ ಕಜ್ಜಲು ದಾದೊಂಡ ಅವಿನ ನನಲ ಉಂತಾ ಒಂದಿಜ್ಜ ಇಂಚ ನಾಂಡನ ದುಂಬಗಿ ಎಂಚ ನಮ್ಮ ತುಳುನಾಡು ಎಂಚ ಮಲ್ಪುನಂಚಿನ ವಿಷಯಕ್ಕೆ ಸಂಬಂಧಪಟ್ಟದ ಪಾತ್ರನಲ್ಲೇ ಆಜಿ ಮುಜಿ ಆಜಿ 4240 ಈ ಒಂದು ಸಂಖ್ಯೆಗೆ ನಿಖಿಲ್ ಇಪ್ಪು ಕೊಡ್ದು ಪಾತ್ರರಲ್ಲಿ ಕುಡಂಜಿ ನಮ್ಮ ಮನಸ್ಥಿತಿ ಎಂಚ ಉಂಡು ಪನ್ನೆಂಡ ಕಾಸಿತ್ತನ ದಾದಲ ಮನ್ಪೊಲಿ ಕಾಸಿದ್ದೇ ಪೂರಲ ಆಪುನು ಪನ್ಪು ನಂಚಿನ ಒಂಜಿ ಮನಸ್ಥಿತಿ ಕಾಸಿತ್ತನ ದಾದಲ ಮಲ್ಪೊಲಿ ಪಂದು ಅಂಚನೆ ನಮ್ಮ ಕಾಸಿಗೆ ಬಯಕೊಂದುಲ್ಲ ಕೆಲವೊಂದು ತಿಕ್ಕಡ ತೂವಲಿ ನಮಕ್ಕೆ ಹಳ್ಳಿ ಹಳ್ಳೆಡೆ ಪುರ ಜಾಗಿನದು ತಂದು ಆ ಕಾ ಜಾಗದ ತನ್ನೇಕ ಕಾಸು ಕೊರ್ಪಿರು ಒಂಜಾತ ಆ ಕಾಸಿನ ಕಾಸದೊತ್ತು ನೀ ಬೊಕ್ಕ ಜಾಗಿನ ಕೊರ್ಪಿರು ಆ ಜಾಗಿಡ ಬೇತೆ ಬೇತೆ ರೀತಿದ ಒಂಜಿ ಕಟ್ಟೊಲನ್ನು ಪುರ ಕಟ್ಟು ನೀನು ನಮ್ಮ ತೂವಲಿ ಅವುಲ ವಾರಿ ತಿಪ್ಪುಣ ಜಾಗೆ ಪಂಡ ಏರೆಗ್ಲ ದಾದಾ ಇನ್ನು ಮಾರಿಯರ ಆ ಒಂದು ಅಂಚಿನ ಜಾಗಿಲು ಪುರ ಉಪ್ಪು ನಾವಿನ ಮಾರದು ಆಯ್ದು ಬೊಕ್ಕ ಇಟ್ಟು ಒಂಜಾತ ಕಟ್ಟೊಲನ್ನು ಪುರ ಕಟ್ಟಿರ ತೂಪಿರು ಅಂಚಾದು ಇಂಚಿನ ಪುರ ಚಟುವಟಿಕೆಲು ನಿಖಿಲ್ನ ಊರುಡ್ಲ ನಿಖಿಲ್ನ ಇಲ್ಲದ ಕೈತಲ್ಲ ನಡತೊಂದುಪ್ಪು ಅಂಚಾದ ಪರ ಯಾನೊಂದು ತೂಯಿನ ಒಂಜಾತ ನಿದರ್ಶನನ ಪನೊಂದಿಲ್ಲ ಯಾನು ಸ್ವತಃ ತೂಯಿನಂಚಿನ ಒಂಜಾತ ನಿದರ್ಶನ ಅಂಚನೇ ನಿಖಿಲ ಈ ಬಗ್ಗೆ ಪಾತಿರಲಿ ನಿಖಿಲ್ ಇನಿತೆ ಕಾರ್ಯಕ್ರಮದ ಲೆಪ್ಪು ಕೊರಡು ಪಂದಿತ್ತ ಆಜಿ ಮುಜಿ ಆಜಿ 4240 ಈ ಒಂಜಿ ಸಂಖ್ಯೆಗೆ ನಿಖಿಲ್ ಲೆಪ್ಪು ಕೊಡದು ಪಾತಿರಲಿ ಕೆಲವೊಂದು ತಿಕ್ಕಿಡಲೆಡು ಪೂರ ಪೋನಾಗ ತೂನಾಗ ಮಸ್ತ್ ಪೋಡಿಗೆ ಆಪುನೊಂದು ದುಂಬಗೆ ಎಂದು ಅಂಚನ ಆಪುಂಡ ಪಂದು ಪುರ ಆಪುನ ತೂನ ಕೆಲವೊಂದು ಜಾಗೆಲೆಡು ಪುರ ಆ್ಯಂಡ ಅವೆತ ಬಗ್ಗೆ ಎಚ್ಚರ ವಯಸ್ಸು ಅವನಂಚನ ಭಾರಿ ಅಗತ್ಯತೆ ಉಂಡು ಪಂದಪನೊಂದು ಲೆಪುಕೊರ್ಲೆ ಪಾತಿರ್ಲೆ ಆಜಿ ಮೂಜಿ ಆಜಿ 4240 ಈ ಒಂದು ಸಂಖ್ಯೆಗೆ ಅಂಚನೆ ಇತ್ತೆ ಜೋರಾದ ಬರ್ಸಬತ್ತನ ಜೋಕ್ಲೆ ರಜ ಕೊರ್ಪಿರೆ ಜೋಕ್ಲೆಲ್ಲ ಆಯ್ನಾತ್ ಜಾಗ್ರತೆ ತೋಡು ಪಂದ ಪ್ರತಿ ಸತ್ತಿ ಪನೊಂದು ಪನಮ್ಮ ದಾಯ ಪಂಡ ಇತ್ತೆ ಪಲ್ಲಗಕ್ಕೇನಂಚಿನ ಜೋಕ್ಲು ಭಾರಿ ಕಮ್ಮಿ ಇಲ್ಲೇರು ಪಲ್ಲಕ್ಕೇನು ಜರು ಜೋಕ್ಲು ಅಡೇ ಪೋರ್ಚಿ ಪಂಡ ಪೋಪೆ ಪನ್ಪುನಂಚಿನ ಜೋಕ್ಲೆ ಜಾಸ್ತಿ ಅಂಚೋಪುನಾಗ ಒಂಜಾತ ಕೆಲ್ ಜಾಗಿಲು ಉಪ್ಪುಡು ತೋಡ ಬರಿಯಾದಿಪ್ಪು ಸುದಿತ ಬರಿಯಾದಿಪ್ಪು ಕಡಲ್ದ ಬರಿಯಾದಿಪ್ಪು ಅದನ್ನ ಒಂಜಾತ ಮರಕುಲು ಬೂರುನಂಚಿನ ಜಾಗಿಲಾದಿಪ್ಪು ಅದನ್ನ ಕರೆಂಟ್ದ ವೈರ್ ಪಾಸಾಪುನಂಚಿನ ಜಾಗಿಲಾದಿಪ್ಪು ಅಂಚಿನ ಜಾಗಿಲೆಡು ಪುರ ಬಾರಿ ಜಾಗತೆಡು ಜೋಕ್ಲನ್ನ ತೂವಡ ದಾಯಪಂಡ ಶಾಲೆಗೆ ರಜೆ ಕೊಡ್ತಿರ ಪಂಡ ಜೋಕ್ಲನ ಸುರಕ್ಷತೆಗೋಸ್ಕರ ರಜೆ ಕೊಡ್ದುಪ್ಪಿರ ದಾಯಪಂಡ ಒಂಜಾತ ಜೋಕ್ಲನ ಮಿತ್ತಲ ನಡತನಂಚಿನ ಅವಗಡಲು ಪುರ ಮಸ್ತು ಉಂಡು ಈ ವರ್ಷಲ ಆತನ ಕರಿನ ಈ ದಿನ ಕುಲೆಡು ಪರ ಕೆಲವತ್ತು ಇಕಡೆ ಆತಂಡು ಅಂಚಾದಪ್ಪನಾಗ ಜೋಕ್ಲು ಶಾಲೆಗೆ ಬರ್ಪುನ ಹಿಡಿದು ಇಲ್ಲಲ್ಲಿ ಇತ್ತಿಂದ ಒಂಜಿ ಒಂಜಿ ರಕ್ಷಣೆ ಇಡು ಉಪ್ಪಿರು ಬಂದು ಉಪ್ಪುಣು ಅಂಚಾದ ಜಾಗೃತಿ ಇಡು ಉಪ್ಪಿರು ಬಂದು ಅಂಚಪ್ಪನಾಗ ಇಲ್ಲಲು ಇಲ್ಲಲು ಏರ್ಲ ಉಪ್ಪುಜರ ಅಪ್ಪಮ್ಮೆ ಬೇಲೆಗೆ ಪೋಪಿರು ಜೋಕ್ಲಿ ಉಪ್ಪುವ ಅಂಚಾದಪ್ಪನ ಆ ಜೋಕ್ಲಿನ ಬೇತದ ಅದಾಣಲು ಒಂಜಿ ಚಟುವಟಿಕೆ ಇಡು ಅಕ್ಲಿನ ತೊಡಗಿ ಸಾವನ ಎಡ್ಡೆ ಬಂದು ಪನೊಲಿ ಅಂಚಾದಪ್ಪನಾಗ ಇನ್ನಿತ ಈ ಕಾರ್ಯಕ್ರಮದ ಒಂಜಾತ್ ಇಂಚಿನ ವಿಚಾರನಿಗೆ ಸಂಬಂಧಪಟ್ಟದ ಪಾತ್ರನಲ್ಲೇ ತುಳುಚಾವಡ್ಡು ಪಾತ್ರನಂಚಿನ ವಿಷಯ ಒಂದು ಪಾತ್ರನಂಚಿನ ಅಗತ್ಯತೆಲ ಉಂಡು ತುಳುಚಾವಡ್ಡು ಕಾಲಿ ನಮ್ಮ ಸಂಸ್ಕೃತಿ ಬರಪೋಕು ಅದನ್ನು ನಮ್ಮ ಒಂಜಾತ ಆಚರಣೆಲ್ಲ ಎಂದೆನ್ನ ಪಾತ್ರನೆತ ಒಟ್ಟಿಗೆ ಇಂಚಿನ ಒಂಜಾತ್ ಸಮಾಜಗ ಬೋಡಾಯಿನಂಚಿನ ಸಂದೇಶನ ಕೊರ್ಪುನಂಚಿನ ಅದನ್ನ ಸಮಾಜನ ಲಕ್ಕದು ಕುಲ್ಲಾವನಂಚಿನ ಒಂಜಾತ್ ವಿಷಯ ನಿತೆ ಕಾರ್ಯಕ್ರಮದ ಪಾತ್ರನೊಪ್ಪು ನಾವು ಅಂದತ್ತ ಅಗತ್ಯತೆಲ್ಲ ಉಂಡು ಅಂಚಾದ ಈ ವಿಷಯನ ಪತ್ತೊಂದು ಬರ್ತದೆ ಲೆಪ್ಪು ಕೊರ್ಲೆ ಪಾತಿರ್ಲೆ ಆಚಿ ಮುಚಿ ಆಚಿ 4240 ಈ ಒಂದು ಸಂಖ್ಯೆಗೆ ಪಾತ್ರ ಒಂಜು ಬಿನ್ನಿರಲ್ಲಿ ರೇರ್ ಪಂತೂಕ ಹಲೋ ನಮಸ್ತೆ
1: ನಮಸ್ತೆ ಮೇಡಮ್ ನಾನು ಜಯಪ್ರಕಾಶ್ ಶೇಖರ್
0: ಜಯಪ್ರಕಾಶ್ ಶೇಖರ್ ಅಣ್ಣ ಪಲ್ಲೆ ಕಾರ್ಯಕ್ರಮ ಗೆದ್ದುಕೊಂಡಿಲ್ಲ ಪಲ್ಲೆ ಅಣ್ಣ
1: ಅವೇ ಸಂಸ್ಕೃತಿ ಪರಪೋಕು ಪರತಿರಿ ಅವು ಪೂರ ಪರಿಸರ ಇತ್ತು ನಮಾತ್ರ ಮೇಡಮ್
0: ಅಂದಂದು
1: ಪರಿಸರ ಇಜ್ಜಿಂದ ಊಲ ಇಜ್ಜಿಂದ ಪನಲಿ ಅಂಚಾದ ಇನಿತ ಬಹಳ ಪ್ರಸ್ತುತ ವಿಷಯ ನೀರು ಆಯ್ಕೆ ಮಾಡ್ತಿದ್ದಾರೆ ಸೊಲ್ಮೇಲೆ ಐಕಾರ ಈ ಭೂಮಿಡಿ ನರಮಾನಿ ಅಂಚನ ಇತರ ಜೀವಿಲ್ಲೂ ಕೂಡ ಅವು ಪೂರ ಸಮಾನ ಅಂಕೆ ಬದುಕರ ಹಾಕೊಂಡು ಐಕ್ಲೆಗಳ ಬದುಕರ ಅತ್ತೆ ಉಂಡ ಅಂಡ ಒಂಜಾತು ದುಡ್ಡು ಇತ್ತಿನಕ್ಲು ಒಂಜಾತು ಅಧಿಕಾರ ಇತ್ತಿನಕ್ಲು ಅಭಿವೃದ್ಧಿ ಪಂಡದು ಅವೆ ಏರ್ ಪಂಡಿಲ್ಲ ಕನೆ ಗರ್ಪುನ ಒಕ ಕಟ್ಟುನ ದೇನೆ ಅಭಿವೃದ್ಧಿ ಪಂಡದು ಏನು ಜೇರೆ ಇಂಚಿನ ಪೂರ ಇಂಚಿನ ಈ ದುರಂತಲೆಗೆ ಕಾರಣ ಅಂಚಿನ ಆಲೋಚನೆ ಅಂಚನೆ ಒಂಜಾತು ತೆರಿದಿನಕ್ಲು ಬುದ್ಧಿಜೀವಿನಕ್ಲು ಉಳ್ಳೇರೆ ಅಕುಲ್ಲ ಇಂದತ ಜವಾಬ್ದಾರಿ ದಿತ್ತು ನೋಡು ಸಮಾಜಗು ಒಂಜಾತು ತೆರಿಪಾವುನ ಅಕ್ಲಿಗೆ ಮಾಹಿತಿ ಕೊರ್ಪನೆ ಇಂಚ ಮಲ್ಪ ನೆಂಚ ಆಪ್ಲು ಇಂಚ ಮಲ್ಪರ ಬಲ್ಲಿ ಪಂಡದು ಅಂಚಿನ ಒಂಜಿ ಜವಾಬ್ದಾರಿ ಅಕ್ಲಿಗಳು ಉಂಡು ಉದಾಹರಣೆಗೆ ಉಂಜಿ ಪನ್ಪೇನೆ ಒಂಜಾತು ಕವಿಗೋಷ್ಠಿಲು ಪುರ ನಡಪುಂಡು ಬೇತೆ ಬೇತೆ ಭಾಷಣ ಅಲ್ಪ ಪುರ ಪ್ರಬಂಧ ಅಂಚಿನ ಪುರ ನಡಪು ಮುಖ್ಯವಾದ ಕವಿಗೋಷ್ಠಿ ಅಲ್ಪ ಪರಿಸರದ ಬಗ್ಗೆನೆ ಕವಿಗೋಷ್ಠಿ ಉಪ್ಪುಂಡು ಅಂಡ ಪಿರೌಡು ಪ್ಲಾಸ್ಟಿಕ್ ದ ಬ್ಯಾನರ್ ಉಪ್ಪುಂಡು ಎದುರುಡು ಪ್ಲಾಸ್ಟಿಕ್ ದ ನೀರ್ದ ಬಾಟ್ಲಿ ಉಪ್ಪುಂಡು ಆತ ತೆರಿದಿನಕ್ಲು ಕವನ ಒಂಜಿ ಬಾರಿ ಐಟ್ ಮಸ್ತ್ ಪ್ರಾಸಬದ್ಧವಾಯಿನ ಬೊಕ್ಕ ಎಂಚಿನ ಪುರ ಪರಿಸರ ಗಾಳ ಇನ್ ಪೂರ ಬರೆದು ಇಂಚಿನ ಒಂಜಿ ಇಲ್ಲೇ ಬೇಲೆ ಮಲ್ಸಿಜಿನ ಅವು ನಿಷೇಧ ಆತದೆ ಅವು ಬುಡ್ಸಿ ಪ್ಲಾಸ್ಟಿಕ್ ದ ಬ್ಯಾನರ್ ಪ್ಲಾಸ್ಟಿಕ್ ದ ನೀರ್ದ ಬಾಟ್ಲಿ ಬುಡ್ಸಿ ಪಂದೆ ಆತ ತೆರಿಜಿನ ಎಂಚಿನ ಬರೆಂಡದಾದ ಪ್ರಯೋಜನ ಐನು ಓದಿನದಾದ ಪ್ರಯೋಜನ ಬಂದು ಇಂಚಿನ ಒಂಜಿ ದ್ವಂದ್ವ ಅಲ್ಲ ಕೆಲವು ಕೆಲವರಿಗೆ ಯಾನ ಐತ ವಿರುದ್ಧ ಪಾತ್ರ ಎನ್ನ ಪ್ರಶಸ್ತಿ ಒಲ್ಪ ಕೈ ತಪ್ಪುಂಡ ಎನ್ನ ಪುಸ್ತಕ ಸರಕಾರದ ದಿತನು ಜೇರ ಇಂಚಿನ ಪೂರ ಆಲೋಚನೆ ಅಕ್ಲಿ ಮಸ್ತ್ ತೆರಿದುಕ್ಕುಂಡು ಈ ಬಗ್ಗೆ ಆಂಡಲ ಅಕ್ಕಲು ಎದುರು ಪಾಡ್ಯರೆ ಪಂಪಜೇರಿಯರೆ ಅಂತ ಇಂಚಿನ ಅಕ್ಕಲು ಪೂರ ಇತ್ತೀನೇ ಇದ್ದು ಇಂಚಿನ ಪೂರ ಅಕ್ಲೆಗೆ ಮಸ್ತ್ ಜವಾಬ್ದಾರಿ ಉಂಡು ಪಂಡದ ಪಂಪಿನ ಮೇಡಮ್ ಅಂಚಾದ ಜನಸಾಮಾನ್ಯರು ಮಸ್ತ್ ಬೇಲೆ ಮಲ್ಸಿಲ್ಲೇರು ಅವಲ ಗ್ರಾಮೀಣ ಪ್ರದೇಶಡು ಈ ಪರಿಸರಗ ಅಕ್ಕಲು ಸ್ನೇಹಿತರ ಲಕ್ಕನೆ ಉಳ್ಳೇರು ಅಕ್ಲೇಡ್ದು ಮಸ್ತ್ ಕಮ್ಮಿ ಹಾನಿ ಆಪಿನಿ ಗ್ರಾಮೀಣ ಹೆಚ್ಚು ಹಾನಿ ಆಪಿನಿ ದುಡ್ಡು ಎತ್ತಿನ ಅಕ್ಲೇಡ್ದು ಕಲ್ತಿನ ಅಕ್ಲೇಡ್ದು ಅಧಿಕಾರ ಎತ್ತಿನ ಅಂಚ ಎನ್ನ ಅಭಿಪ್ರಾಯ
0: ಸೊಲ್ಮೇಲೆ ಜಯಪ್ರಕಾಶ್ ಅಣ್ಣ ಓಕೆ ಇದು ಜಯಪ್ರಕಾಶ್ ಇಕ್ಕೋರು ಲೆಪ್ಪು ಕೊಡ್ದು ಪಾತಿರ ಒಂಜಾತ ವಿಷಯ ಪಂಡಿರಾರ್ ಪನ್ಪನಂಚಿನ ಒಂಜಾತ ವಿಷಯ ಪ್ರಸ್ತುತವಾಯಿ ನಂಚಿನ ಉದಾದ ಪಂಡ ನಮ್ಮ ಮಲ್ಲ ಬೇಲೆ ಮಲ್ಪು ನಮ್ಮಲ್ಲ ಮಲ್ಲ ಭಾಷಣ ಬಿಡ್ಪ ಅಂಡ್ ನಮ್ಮ ಮಲ್ಪು ನಂಚಿನವು ಐಟ್ ಈ ತೆಲ್ಯ ಆ ವಿಷಯ ಅಂಡಲ್ಲಿ ನಮ್ಮ ದಾದ ಐಕ್ ವಿರೋಧ ಅದುಪ್ಪುಂಡು ಪಂದಾರ್ ಪಂಡಿರ ಒಂಜಿ ಒಂಜಾತ ಕವಿಗೋಷ್ಠಿಲು ಪುರ ಮಲ್ಪಿರು ಇಟ್ಟು ಒಂಜಾತ ಪ್ಲಾಸ್ಟಿಕ್ದ ಬ್ಯಾನರ್ ಪ್ಲಾಸ್ಟಿಕ್ದ ಕುಪ್ಪಿಲು ಒಂದೇ ಪುರ ದೀಪ ನಂಚಿನವು ಅಲ್ಬು ವಿಷಯ ಪರಿಸರದ ಬಗ್ಗೆ ಅದಿಪ್ಪುಣ ಅಂಡ ಮಲ್ಪು ನಂಚಿನ ಬೇಲೆ ಪರಿಸರದ ವಿರುದ್ಧವಾಯಿ ನಂಚಿನ ಅಂಚಾದುಪ್ಪುನಾಗ ಅವಿನ ಪುರ ಆಯ್ನಾತ ಕಮ್ಮಿ ಮಲ್ತಿಂಡ ಎಡ್ಡೆ ಪನ್ಪು ನಂಚಿನ ವಿಷಯನ ತೆರಿಪಾಯರು ನಿಖಿಲ್ ಏನೈತೆ ಈ ಕಾರ್ಯಕ್ರಮ ಇಂಚಿನ ಒಂಜಾತ ವಿಷಯನ ನಿಖಿಲ್ನ ಅನಿಸಿಕೆ ಅಭಿಪ್ರಾಯನ ಲೆಪ್ಪು ಕೊಡ್ದು ಬಾತಿರಲಿ ಆಜಿ ಮೂಜಿ ಆಜಿ 4240 4 ಒರಂಬ 4 ಒರಂಬ ಈ ಒಂಜಿ ಸಂಖ್ಯೆಗೆ ಅಂಚನೆ ಪ್ರತಿ ತುಳುಚಾವಡಿಡ್ಲ ಡಾಕ್ಟರ್ ಗಣೇಶ ಅವಿನ್ ಸಂಗಮಾರರ್ನ ಗೇನದ ನಡೆ ಕಾರ್ಯಕ್ರಮಕ್ಕೆ ಏನೊಂದು ಒಪ್ಪರು ನಮ್ಮ ತುಳುನಾಡ್ದ ಆಚಾರ ವಿಚಾರ ಸಂಸ್ಕೃತಿ ಪರಪೋಕದ ನೆಂಪು ಇಂಚ ಪೂರ ವಿಷಯಕ್ಕೆ ಸಂಬಂಧಪಟ್ಟದ ಆರು ಒಂಜಿ ಗೇನನ ಪಟ್ಟು ನಂಚಿನ ಕಜ್ಜಮಲ್ತನ ಒಪ್ಪರು ಅಂಚನೆ ಈ ಒಂದು ವಿಷಯ ನಿಕ್ಲಿ ಒಂದಕ್ಕೆ ದುಂಬೆಕ್ಕೆ ಏನು ದುಪ್ಪರು ಬಾಲೆ ಮೀನು ಬೊಕ್ಕ ಮುಗುಡು ಮೀನ್ದ ಕತೆಕುಲು ಆ ಒಂಜಿ ಬಾಲೆ ಮೀನು ಬೊಕ್ಕ ಮುಗುಡು ಮೀನ್ದ ಒಂಜಾತ ಆರ್ಪನ್ನಂಚಿನ ವಿಷಯನ ಕೇನೊಂದು ಬಲ್ಲೆ ಒಂದು ರೇಡಿಯೋ ಸಾರಂಗ್ 107.8 FM ರಂಗ್ ರಂಗದ ಬದುಕು

ಬಾಲೆ ಮೀನು, ಮುಗುಡು ಮೀನು. ಬೇಷ ಕಾರ್ತಿಳ್ದು ಕೀರಿ ಕಟದು ಬರ್ಸ ಬನ್ನಾಗ ಪುಲ್ಯಕ್ಕಲುಡು ಲಕೊಂದು ಕಂಡದ ಕಡಿಕಟ್ಪರೆ ಕೊಟ್ಟು ಪುಗೇಳ್ದಿ ಒಂದು ಪೋಪಿನಿ. ಕಡ್ಪತ್ತಿ ಪತೊಂದು ಕಡಿಮಿತರೊಂದು ಬರ್ಪಿನ ಮುಗುಡು ಮೊಡೆಂಜಿಲೇನು ಕತ್ತಿಡು ಕಡ್ತದು ನೆತ್ತೆರು ಅರಿವೊಂದಿತ್ತಿನ ತುಲ್ಲೊಂದುಪ್ಪುನ ಮೀನನು ತೋಂಗೆ ತುರಿದು ಕನಪಿನಿ ಪಂಡ ಐತ ಉಲ್ಲಾಸೇ ಬೇತೆ. ಉಬರ್ ಮಿತರ್ನ ಮೀನುಗಾತ್ರನೇ ಒಲ್ತೊಲ್ತು ಬರ್ಪಿನ ಜನಕುಲ್ಲಾ ಇತ್ತೇರ್ ಇತ್ತೆ ತುದೆತ್ತ ಮೀನು ತಿನರ್ನೇ ಉರ್ಗುಜಿ ದಾಯನ್ನಂಡ ತುದೆ ಕುರ್ತೆಲು ಕುರೆ ದಿಂಜಿದು ಪೋತುಂಡು. ಸಾಗೋಳಿ ಮುಗಿದು ಆಟಿ ತಿಂಗುಲ್ದ ದುಂಬು ಪುರ್ಸತ್ತು ಬೇಲೆದಾಲ ಇಜ್ಜಿ ಅಪಗ ಗುಡ್ಡೆಗೆ ಅಗರ್ಪಾಡ್ನು ಕಲ್ಲಿ ಮುಲ್ಲು ಮುಂಡೆವುದ ಬೇಲಿಪಾಡ್ನು ಮಲ್ಲ ಮುಂಡೆವು ತಿಕಂಡ ದಂಡು ಕಡ್ತದು ತುದೆಟ್ಟು ಪಾಡ್ನು ಕರಿಯಲೆಡು ಮೂಂಡು ಲೇಡು ಮದೆಕ್ಕು ದೆಂಗದು ಕುಲ್ಲುನ ಮೀನುಲು ಮುಂಡೆವುದ ಉಲಾಯಿ ನೂರುವ ರಾತ್ರಿಡು ಗೋರಬಲೆ ಪತೊಂದು ಪೋದು ಗೋರ್ನು ಐಟು ತಿಕ್ಕುನ ಮೀನ್ಲೇನು ಕಂತದು ಕಜಿಪು ಮಲ್ಪುನು ಜುವ್ವದ ಮೀನ್ದ ರುಚಿಯೇ ಬೇತೆ. ಇತ್ತವೇನು ಎನ್ನುನಾಗ ಬಾಯ್ಡು ನೀರರಿ ಉಂಡು. ಇರ್ಪೆ ಮಾಲ ಮುಡವು ಪಯ್ಯೆ ಕಾನೆ ಕೊಂತಿ ವರವರ ಬಾಲೆ ಮೀನು ಮುಗುಡು ಮೀನ್ಲಾ ಬೂರೊಂದಿತ್ತಡು. ಯಾನು ಪನರೆ ಪಿದಾಡ್ದೀನಿ ಐತ ಕತೆನೆ. ಒಂಜಿ ದಿನ ಮುಂಡೆವುದಿರ್ಪುನಾಗ ಎಂಕಲೆಗೆ ಮಲ್ಲ ಒಂಜಿ ಮುಗುಡುಲ ಬಾಲೆ ಮೀನ್ಲ ಒಟ್ಟುಗೆ ಬಲೆಕ್ಕೆ ಬೂರ್ನು. ಬಲೆ ಅರ್ಧೊಂದು ತುದೆಡ್ದು ಮಿತ್ತು ಬತ್ತ ಇಲ್ಲಡು ಬತ್ತದು ಕಡಾಯಿಡು ಪಾಡ್ದು ಮೀನು ಮಲ್ಪರೆ ಪತ್ತನಾಗ ಅಮ್ಮ ಪಂಡೇರು ಬಾಲೆಲ ಮುಗುಡ್ಲ ಒಟ್ಟುಗೆ ಉಂಡು ಉಂದು ರಡ್ಡು ಬಿಸಲೆಡು ಕಜಿಪು ಮಲ್ಪೋಡು ಉಂದು ಅಂಚ ರಡ್ಡು ಬಿಸಲೆಡು ಬೆಯ್ಯರದಿಯೇರು. ಯಾನು ಅಮ್ಮೆರಡ ಕೆಂಡೆ ಐಕಾರು ಬಾಲೆ ಮೀನು ಬೊಕ್ಕ ಮುಗುಡು ಮೀನ್ದ ಕತೆ ಜಪುಡಾಯಿರು. ಒಂಜಾನೊಂಜಿ ಊರುಡು ಒಂಜಾನೊಂಜಿ ಕಾಲೋಡು ಒಂಜಿ ಇಲ್ಲಡು ತಗೆಲ ತಂಗಡಿಲ ಒಟ್ಟುಗಿತ್ತೆರಿಗೆ ಇರುವೆರೆಗಲ ಮದ್ಮೆ ಅದು ಇಜ್ಜಾಂಡ್. ಒಂಜಿ ದಿನ ಪಲಯೆ ಬೆನರೆ ಪೋತಿನ ಇಲ್ಲಗ ಬನ್ನಾಗ ಸಾದಿಡು ಒಂಜಿ ಚೆಂಡು ಪೂತಿಕಂಡು ಅವೇನು ಪತೊಂದು ಇಲ್ಲಡು ಬತ್ತದು ಗೋಡೆದ ಗಿಳಿ ಕಂಡಿಡು ದೀಯೆ. ದೀನಗ ಪಂಡೆ ಏರಾಯಿನಾಲು ಈ ಪೂನು ತರೆಕ್ಕು ದೀಪೋಲ ಅಲೆನೇಯಾನು ಮದ್ಮೆ ಆಪಿನಿ ಎಂದು ಆತು ಪನೊಂದು ಮೀಯರೆ ಪೋಯೇ. ಆಯೆ ಕಿರೆಟ್ಟು ಮೀಯರೆ ಪೋನಾಗ ಅಟಿಲ್ದ ಕೋಣೆಡಿತ್ತಿನ ತಂಗಡಿ ಕಜವು ಅಡಿತೊಂದು ಅಡಿತೊಂದು ಪಿದ ಇಲ್ಲಾಗ ಬತ್ತೋಲು. ತೂನಗ ಗಿಳಿ ಕಂಡಿಡು ಕಮ್ಮೆನ ಬರೊಂದುಂಡು ಪೊರ್ಲುದ ಚೆಂಡುಪು ಪೊಣ್ಣ ಆಸೆದಂಚ ಅವೇನು ದೆತ್ತದು ತರೆಕ್ಕು ದಿವೊಂಡೋಲು ಅಲೆನ ಬೇಲೆಗೆ ಪೋಯಲು. ಆತನ ಪೊರ್ತುಗು ಪಲಯೇ ಕಿರೆಟ್ಟು ಮೀಯೊಂದು ತೊಲಚಿಗೆ ನೀರು ಪತದು ಉಲೈ ಬನ್ನಾಗ ಗಿಳಿ ಕಂಡಿಡಿತ್ತಿನ ಪುತ್ತ ಚೆಂಡು ತೋಜುಜಿ ಉಂದು ಏರು ದಿಯೇರು ಎಂದು ಇಲ್ಲೊರಮ್ಮೆ ನಾಡಿಯೇ. ತೂನಗ ದಾದೇನು ತೂಪಿನಿ ಅವು ತಂಗಡಿನ ಮಂಡೆಡುಂಡು ದೀತಿನ ಬಾಸೆದಂಚ ತಂಗಡಿನ ಮದ್ಮೆ ಅವರೆ ಅಂದು ಪತ್ತರೆ ಪೊಪಿ. ಆಲು ತಪ್ಪ ಒಂದು ಬಲಿಪುವಲು ಇಲ್ಲೊರ್ಮೆ ಬಲಿತೋಲು ಇಲ್ಲು ಜತ್ತೋಲು ಜಾಲೊರ್ಮೆ ಬಲಿತೋಲು ಜಾಲು ಜತ್ತೋಲು ತಾರೆದ ತೋಟ ಕೊಡೀ ಕಡೆ ಬಲ್ತೋಲು ಔಲ್ಲಾ ಬಿರಿಪತಿಯೇ ತೋಟ ಜತ್ತೋಲು ಕಂಡದ ಪುಣಿಯ ಬಲ್ತೋಲು ತುದೆ ಬರಿಯ ಪೋಯೋಲು ಅಡೆಲಾ ಬನ್ನಗ ತುದೆಕ್ಕು ದಂಗದಿನ ಒಂಜಿ ಮರಕ್ ಮಿತರಿಯೋಲು. ಆಯಲಾ ಮರಕ್ ಮಿತರಿಯೇ ಆಲು ಗೆಲ್ಲು ಗೆಲ್ಲುಗೆ ಪೋಯೋಲು ಆಯಲಾ ಗೆಲ್ಲು ಗೆಲ್ಲುಗೆ ಪೋಯೇ ಆಲು ಇರೆ ಇರೆಕ್ಕೆ ಪೋಯೋಲು ಆಯಲಾ ಇರೆ ಇರೆಕ್ಕೆ ಪೋಯೇ ಅಕೇರಿಗೆ ಆಯೆ ಪತ್ತರೆ ಬನ್ನಗ ತಿಕ್ಕರೆ ಬಲ್ಲಿ ಎಂದು ತಂಗಡಿ ತುದೆಕ್ಕಲಾಗಿಯೋಲು. ಪಲಯಲ ಒಟ್ಟುಗೆ ತುದೆಕ್ಕಲಾಗಿಯೇ ಅಲ್ಪ ಅಕುಲು ಮಾಯಕಾಪಿರು ಮಾಯಕಾಯಿನ ತಗೆ ತಂಗಡಿ ತುದೆಟ್ಟು ಮುಗುಡು ಮೀನು ಬೊಕ್ಕ ಬಾಲೆ ಮೀನಾದು ಪುಟ್ಟುವೇರು. ಒಂಜಿ ದಿನ ಒರಿ ಮೀನು ಪತ್ತರೆ ಪೋಪೆ ತಗೆ ತಂಗಡಿ ರಡ್ಡು ಮೀನ್ಲ ಒಟ್ಟುಗೆ ಬಲೆಕ್ ಬೂರಿಯ ಮೀನು ಪತಿನಾಯಗೆ ಭಾರಿ ಕುಸಿಯಾಂಡು ಇಲ್ಲಡೆ ಪತೊಂದು ಪೋಯೇ ಬೊಡೆದಿಡ ಕುರಿಯೇ ಆಲು ರಡ್ಡೆನ್ಲ ಮೂರಿಯೋಲು ಬಿಸಲೆಡು ಬೆಯ್ಯರದಿಯೋಲು ಆಂಡ ಅವು ಬೇಯ್ನಾಗ ನೆತ್ತೆರು ಉರ್ಕರೊಂದು ಬತ್ತಿನಲ್ಕ ಆಂಡ್ ಕುಚು ಕುಚು ಕುಚು ಕುಚು ಪನರೆ ಪತಂಡು ಬಾಯಿದೆತ್ತು ತೂನಗ ನೆತ್ತೆರು ಉರ್ಕರೊಂದುಂಡು ಉಂದುದಾದ ಮಾಯ ಉಂದುದಾದ ಸೋಯಾ ಪನೊಂದು ಬಿಸಲೆನೇ ಪತೊಂದು ಪೋದು ಇಲ್ಲ ಪಿರವು ಗೂಪುವಲು. ಅಲ್ಪ ರಡ್ಡು ದೈ ಕೊಡಿಂಡು ಅವ್ವೇ ಬಸಲೆ ಬೊಕ್ಕ ಪದ್ಪೆ ತಗೆ ತಂಗಡಿ ಅಲ್ಪ ಬಸಲೆ ಪದ್ಪೆ ಅದು ಬಲತೆರು. ಒಂಜಿ ದಿನ ಇಲ್ಲ ಯಜಮಾನ್ದಿ ಕಜಿಪುಗುದಾಲದಾಂತಿನ ಪೊರ್ತುಡು ಅವೇನು ಕುತ್ತು ಕಂತದು ಮೂರುದು ಬೆಯ್ಯರ ದೀಪೋಲು.
ಒಂತೆ ಪುರ್ತುಡು ತೂನಾಗ ದಿಕ್ಕೆಲ್ಡು ಕುಚುಕುಚು ಕುಚುಕುಚು ಪನರೆ ಪತ್ತಂಡು ಬಾಯಿದೆತ್ತು ತೂನಾಗ ಕೆಂಪು ನೆತ್ತೇರು ನುರೆಲ ಕೊಂದುಂಡು ಪೋಡಿದು ಪೋಯಿನ ಇಲ್ಲ ಯಜಮಾಂದಿ ಬಿಸಲೇನು ಪತೊಂದು ಪೋದು ಇಲ್ಲ ಪಿರವು ಗೂಪುವಲು ಅಲ್ಪ ರಡ್ಡ ಮರ ಕೊಡಿಪುಂಡು ಅವ್ವೇ ಪೆಲತ್ತ ಮರ ಬೊಕ್ಕ ಪೆಜತ್ತ ಮರ ಒಂಜಿ ದಿನ ಮರತ್ತ ಬೇಲೆದಕುಲು ಇಲ್ಲಗ ಪಾಡರೆ ರಡ್ಡ ಮರನ್ಲ ಕಡ್ತದು ಮೂಪು ಮಲ್ಪುವೇರು ಪೆಲತ್ತಲ ಪೆಜತ್ತಲ ಜೊತೆ ಮಲ್ತದು ಬಾಯಿ ಕೀಲು ಪಾಡ್ದು ಗೋಡೆಗೂ ಉಂತಾವೇರು ಮನದಾನಿ ಬತ್ತದು ತೂನಾಗ ಐಟು ನೆತ್ತೆರು ಅರಿಯೊಂದುಂಡು ಆನಿಡ್ದು ಬೊಕ್ಕ ಪೆಲತ್ತ ಮರಲ ಪೆಜತ್ತ ಮರಲ ಸಂದು ಪಾಡುಜೇರು ಉಂದು ತಗೆತಂಗಡಿನ ಕತೆ ಬಾಲೆ ಮೀನು ಬೊಕ್ಕ ಮುಗುಡು ಮೀನ್ದ ಕತೆ ಜ್ಞಾನದ ನಡೆಟೀನಿ ಇಂಚಿತ್ತಿ ಕತೆಕ್ಕುಲು ದಾಯಬೋಡು ಪಂಡ ಇನಿತ್ತ ಜೋಕುಲೆಗೆ ಇಂಚಿನ ಮೀನುಲು ಇನಿ ತೂವರೆ ತಿಕ್ಕುಜ ಆತೆ ಅತ್ತು ತಗೆತಂಗಡಿನ ಸ್ವಚ್ಛ ಚರಿತ್ರೆದ ಕತೆಲಾ ತಿಕ್ಕುಜ ತುಳುನಾಡು ಇಂಚಿನ ಪಾವಿತ್ರ್ಯತೆದ ಕತೆಕ್ಕುಲು ಬೋಡುತ್ತಿನಾತು ಉಲ್ಲ ತಗೆತಂಗಡಿ ಪಂಡ ಬಜಿ ಆಣು ಪೊಣ್ಣು ಅತ್ತು ಅಕುಲು ಕರ್ಲ ಕಟ್ಟದ ಉರ್ಲುದ ಸತ್ಯೊಲು ವೈಜ್ಞಾನಿಕವಾದುಲ ನಮ ತೂಪ ತಗೆತಂಗಡಿ ಮದ್ಮೆ ಆಂಡ ಒಂಜೇ ಬರಿತ್ತಕುಲು ಮದ್ಮೆ ಆಂಡ ಸಂತೇಸಿ ಗಡಿಪುಜಿ ಸಂತಾನ ಮುತ್ತುಂಡು ಪಂಪಿನ ನಂಬಿಕೆಲುಂಡು ತುಳುವೆರೆಡು ಭೂತಾಳ ಪಾಂಡಿನ ಕತೆಡ್ದಿಂಚಿ ತುಂಡಲ ತಗೆ ತಂಗಡಿ ತಮ್ಮಲೆ ಅರ್ವದನ ಸಂಬಂಧ ಪಂಪಿನ ನಿಚ್ಚ ಸ್ವಚ್ಛದವು ಜನಪದ ಲೋಕ ಆ ಸ್ವಚ್ಛತೆಗೆ ಮೀನದ ಕತೆಟ್ಟು ತೊಪ್ಪುದ ಕತೆಟ್ಟು ಮರತ್ತ ಕತೆಟ್ಟು ಪಂತಂಡು ದಾಯಪಂಡ ಪ್ರಕೃತಿನಿ ದೇವೆರಿಂದು ನಂಬಿ ನರಮಾನಿ ದೇವೆರು ಮೀನಾತೆರಿಂದು ನಂಬಿ ಜನಕುಲು ಪ್ರಕೃತಿ ಸತ್ಯನು ತೆರೆಯೊನುವೆರು ಜನಪದ ಕತೆಕ್ಕುಲು ಬಜಿ ಕತೆಕ್ಕುಲತ್ತು ಅವು ತುಳುವೆರೆ ಬದುಕದ ಮೂಲ ಕತೆಕ್ಕುಲು ಪಂಪಿನ ಸತ್ಯ ನಮ್ಮ ಉಡಲುಡುಪ್ಪುಡು ಉಂದೆಕ್ಕು ಬಾಲೆ ಮೀನು ಬೊಕ್ಕ ಮುಗುಡು ಮೀನದ ಕತೆ

0: ಪೂರ್ತಿ ಸರಿಯಾದ 10:44 ನಿಖಿಲ್ಕೇನು ಉಪ್ಪಿನ ರೇಡಿಯೋ ಸಾರಂಗ ನೋಟ್ 7.8 FM ಒಂದು ತುಳುಚಾವಡಿ ನೇರ ಪ್ರಸಾರದ ಕಾರ್ಯಕ್ರಮನ ಕೇನೊಂದಿಲ್ಲರೆ ತುಳುಚಾವಡಿ ಪಾತ್ರ ಉಪ್ಪಿನಂಚಿನ ವಿಷಯದಾದ ಪಣಂಡ ಒಂಜಾತ್ ಪ್ರಾಕೃತಿಕ ವಿಕೋಪಲು ಪುರ ಆವುಂದುಂಡು ಒಂಜಾತ್ ಅವಘಡಲು ಪುರ ನಡತೊಂದುಂಡು ಇಂದಕ್ಕೆ ಪುರ ಕಾರಣ ದಾದಾ ದಿಪ್ಪು ಪನ್ಪಿನಂಚಿನ ಒಂಜಾತ ವಿಷಯ ಬಗ್ಗೆ ನಮ್ಮ ಪಾತ್ರ ನಿತ್ತ ಇತ್ತನೇಟ ನಿಖಿಲ ಲೆಪ್ಪು ಕೊರಲಿ ಪಾತ್ರರಲ್ಲಿ ನಿಖಿಲ್ ನಾನಿಸಿಕೆ ಅಭಿಪ್ರಾಯ ಪನೊಲಿ ದುಂಬದ ಬಿನ್ನರುಲ್ಲರಿ ಏರ್ಪಂತೂಕ ಹಲೋ ನಮಸ್ತೆ
1: ನಮಸ್ತೆ ಮೇಡಮ್
0: ನಮಸ್ತೆ ನಮಸ್ತೆ
1: ಪೂರ್ಣಿಮಾ ಸಾಲೆ ತೋರ್ದು
0: ಸಾಲೆ ತೋರ್ದು ಪೂರ್ಣಿಮಕ್ಕ ಪನ್ನೆ ಕಾರ್ಯಕ್ರಮ ಗೆದ್ದುಕೊಂಡಲ್ಲ ಪನ್ನೆಕ್ಕ
1: ಆಯ್ತಾ ಕಾಸದ ಪಿರಾವುಡೆ ನರಮಣಿ ಏನ್ ಪಾತ್ರ ನೆಂಕೆ ಕೇಂದ್ರ ಮೇಡಮ್
0: ಅಂದೆ ಇತ್ತೆ
1: ಆಯ್ತ ಕರೆಕ್ಟ್ ಅಂದೆ
0: ಓಕೆ ಓಕೆ
1: ಅವೇ ಕಾಸದ ಪಿರಾವುಡೆ ಪೋಯಿನ ನರಮಣಿಗ ಓಲ ಅಗತ್ಯ ಜನ ಆಯ್ತು ನಂಚಾದಿ ಪ್ರಕೃತಿಕ ವಿಕೋಪ ಪುರ ಜಾಸ್ತಿ ಬಂಡ ಇತ್ತೆ ಬಂಡ ಎನ್ನಡ ಕಾಸುಂಡು ಏನ್ ಜಾಲ ಜಪ್ಪಡಂಡ ಎನ್ನ ಜಾಲ ಹಿಡ್ದು ಇಂಟರ್ ಲಾಕ್ ಹಿಡ್ದು ಬತ್ತದು ಅವು ಪೂರ ವ್ಯವಸ್ಥೆ ಉಂಡು ಬೊಕ ಯಾಂದಾಯ ಮನ್ನೆಡ್ ಪೋಡು ಇಂಚಿನ ಒಂಜಿ ಯೋಚನೆ ಮಾಂತೆರ್ಲ ಮಲ್ತಿಂದಂಡ ಈ ಕೃಷಿ ಬಂದ್ಪುನ ಇಂದು ಪುರ ಆಯರ್ನೆ ಇದ್ದಂಡತೆ ಇತ್ತೆ ಈ ಕೃಷಿ ಕೃಷಿಲ ಸೇರುಂಡತೆ ಇಂದಕ್ಕೆ ಈ ವಿಷಯ ಪತ್ತಂಡ ಇತ್ತೆ ಎಂಚ ಬಂಡ ಕೃಷಿ ಇತ್ತೆ ಕೃಷಿಕರೇನು ನಮ್ಮ ಪೇಪರ್ಡ್ ಐಟ್ ಇಂದಿಟ್ಟು ಲೇಖರಂಡ ಇಟ್ಟು ಪೂರ ಏತ್ಲ ಇಂದು ಮಲ್ಪೊಲಿ ಬೆನ್ನೆಲು ಅಂಚ ಅಂಚ ಪುಗರಳಿ ಅಂಡ ನಿಜವಾಯಿನ ಕೃಷಿಕನ ಬದುಕು ಬಂಡ ಅಥವಾ ಶೋಚನೀಯವಾದುಂಡು ಕೆಲವರ್ನ ಬಂಡ ಅಕ್ಲು ಮಲ್ತನ ಇಂದಕ್ಕೆ ಸರಿಯಾದ ಬೆಲೆ ತಿಕ್ಕುಜ್ಜಿ ಅಕ್ಲಿನ ಬೆನ್ಪಾವ್ನೆಲ್ಲ ಕಮ್ಮಿ ಸಂಬಳಕ್ಕೆ ಬೆನ್ಪಾದ ಈ ಮುಕ್ಲೇ ಕಾಸು ಮಲ್ಪುನೆ ಮಲ್ಲಕ್ಲು ಪುರ ಅಂಚಿನ ಪುರ ಆ ಒಂದೇ ಉಂಡು ಇತ್ತೆಲ್ಲ ಬೊಕ್ಕೊಂಜಿ ವಿಷಯ ಪಂಡ ಈ ಕೃಷಿಕೆ ಆದಿತ್ತನ ಅಕ್ಲೇಗೆ ಒಂಜಿ ಆನಗ ಪೊಣ್ಣು ತಿಕ್ಕುಜ್ಜಿ ಪೊಣ್ಣಗ ಆನ್ ತಿಕ್ಕುಜ್ಜಿ ಮದಿಮೆ ಅನ್ಪನ ಸಂದರ್ಭ ಬಾರಿ ಕಷ್ಟ ಒಂದು ಬಂಡ ಮಾಂತರೇಗ್ಲ ವೈಟ್ ಕಲರ್ದ ಜಾಬ್ ಬೋಡು ಇಂಚಿನ ಪರಿಸ್ಥಿತಿ ಬಂದಾಗ ಆಟೋಮೆಟಿಕ್ ಆದ ಆಯ್ತಾನ್ ಪೆರಕ್ಲು ಕಲ್ತದ ಪುರ ಬೇತೆ ಬೇತೆ ಬೆಲೆಗೆ ಪೋಪಿರ್ ಬಿದ್ದಾಯ್ಡು ಈ ಕೃಷಿ ಪನ್ಪುನ ಅಡೆಗೆ ಇಲ್ಲ ಅಪ್ಪುಂಡು ಪಂಡ ದುಂಬುದ ಹಿರಿಯಕ್ಲು ಮನಿ ಮಿನಿ ಇತ್ತನ್ನ ಮಾತ್ರ ಮಲ್ಪೇರತ್ತಂದೆ ಇತ್ತದಕ್ಲ ಐಕ ಕೈವಾಡಿಯರ ಪೋಪುಜ್ಜಿರು ಇಂಚನೆ ಇವಕ್ಕೊಂಜಿ ಇತ್ತೆ ಪರಿಸರ ದಿನಾಚರಣೆ ದಾನಿ ಪೂರ ಒಂಜೊಂಜಿ ದೈ ನಡ್ಪಿರು ದಾಯ ಪಂಡ ಒಂಜೊಂಜಿ ಫೋಟೋ ಅಪ್ಲೋಡ್ ಮಲ್ಪುರ ತಕ್ಕ ಅವು ನಡ್ದಾಯಿ ನಡ್ದು ಅವು ಬದುಕದಿಂದ ಸಹಿತಂಡ ನೆಕ್ಸ್ಟ್ ಬೊಕಾಕ್ಲಿಗೆ ಪರಿಸರದ ನೆನಪಾಪುನೆ ನೆಕ್ಸ್ಟ್ ಪರಿಸರ ದಿನಾಚರಣೆ ದಾನಿ ಮಾತ್ರ ಇಂಚ ಪುರಾಣಗ ಪ್ರಕೃತಿಲ ಪ್ರಕೃತಿ ಒರಿಪುನೆಲ್ಲ ಇಂಚ ಬೊಕ ಇತ್ತಿನ ಮರಕ್ಲೆನ್ನೆಲ್ಲ ಕಡ್ಪಿರ ಅಂಡ್ ಅಂಚ ಬೊಕ ಜೋಕ್ಲೆಗೆ ನಮ್ಮ ಎಲ್ಲಿ ಹೇಳಿದೆ ನಮ್ಮ ಪೂರ ಬೆಲೆ ಈ ಮಣ್ಣದ ಬೆಲೆ ಅವು ಪುರ ನರಕ ಆಪುಂಡು ಅಂಚೆ ಅಂಚೆ ಪುರ ಪಂಡಂಡ ಜೋಕ್ಲ ಇನ್ನು ಮುಟ್ಟಿಯರ್ನೇ ಪೋಪುಜ್ಜಿರು ಬಕ ತನ್ನ ತಾನಿಗೆ ಅವು ಬೆಲೆ ಆಪುಂಡು ಇದ್ಯಾತಿ ಮರ ದೈ ನಡ್ಪುನೆ ಹಿಡಿದು ಭತ್ತದ ಪೂರ ಬೆಲೆ ಎಲ್ಲ ನಮ್ಮ ಪ್ರಕೃತಿ ಒಟ್ಟಿಗೆ ಎಂಚ ಒಂದೊಂದು ಕೋಡ ಇನ್ನು ಪೂರ ನಮ್ಮ ಕಲ್ಪ ಅವಳು ಇಟ್ಟೆ ಓಲು ಒಂಜಿ ತೋಡುಡು ಐಟೆ ತುಂಡೆಲ್ಲ ಪ್ಲಾಸ್ಟಿಕ್ ದರ ಆಸ್ತಿಯೇ ಬಂದ್ಪುನೆ ನಮ್ಮ ಬರ್ಸ ಬತ್ತ ಒಂಜಿ ಬರ್ಸ ಬತ್ತಂಡ ಶಾಲೆಗೆ ರಜೆ ತಿಕ್ಕದಲ್ಲ ಅಂಡ್ ದುಂಬು ಪುರ ಅಂಚೆ ನೀರು ಪೋಯರ ಪುರ ಜಾಗ ಎತ್ತಂಡ್ ಒಂಜಿ ಮುಗಾಲು ಪುರ ಬಯ್ಯದ ಪೊರ್ತು ಬತ್ತಂಡ ಪುರ ನಮಕ್ ದುಂಬು ಪುರ ಎಂಚ ಗಂಟೆ ತೂದೆ ಗೊತ್ತಾ ಗಂಟೆ ಎಂಚಲ ಕಡಿಯರ ಪುರ ಇಜ್ಜಾಂಡ್ ಆ ಟೈಮ್ ಪುರ ಬಯ್ಯ ಗೊತ್ತಾ ಪುನ ಬಂಡ ಒಂಜಿ ಬಯ್ಯದ ಪೊರ್ತುಗು ಒಂಜಿ ಬಯ್ಯ ಮಲ್ಲಿಗೆ ಅರುಳುನ ಅಂಚಿನ ಪುರ ದೈಕ್ಲೇನ ಇಂದು ತೂದು ಪುರ ಜನಕ್ಲೆಗೆ ಗೊತ್ತಾ ಒಂದಿತ್ತುಂಡು ಎಂಚ ಪುರ ಗಂಟೆ ಗಂಟೆದ ಲೆಕ್ಕ ಪುರ ಸೂರ್ಯ ನಿಟ್ಟಿಗೆ ಬಂದ ಗಂಚ ಗಂಟೆದ ಅಂದಾಜು ಮಲ್ಪುನ ಅಂಚೆ ಪುರ ಮಲ್ತೊಂದು ಇತ್ತಿರು
0: ಬಯ್ಯದ ಪೊರ್ತು ಪಕ್ಕೆಲು ಪುರ ಗೂಡುಗು ಸೇರುವ
1: ಗೂಡುಗು ಸೇರಿನ ಪೊರ್ತು ಅವು ಪುರ ಇತ್ತದ ಇತ್ತದ ಕೆಲವರೇ ಆಯ್ತು ವಿಷಯನೇ ಗೊತ್ತಿದ್ದೆ ಪಂಡ ಜಾಲದ ರಿಕ್ಷಾ ಇನ್ನಂಡ ಗಾಡಿ ಬರ್ತಂಡ ಶಾಲೆದ ಬಾಕಿಲು ಬರ್ತ ಜಪ್ಪರಿ ಅಕ್ಲೆಗೆ ಆಯ್ತ ವಿಷಯನೇ ಖಾಲಿ ಪಾಠ ಮಲ್ಪುನೆ ಮಾರ್ಕ ದಿಪ್ಪುನ ಇತ್ತೇ ಹಾಕೊಂಡು ಜೋಕ್ಲೇಡ್ದೆ ನಮ್ಮ ಈ ಪ್ರಕೃತಿದ ಬಗ್ಗೆ ಪ್ರೀತಿ ಕಲ್ಪಾವಡು ಖಾಲಿ ಇದಕ್ಕೆ ಒಂಜಿ ದಿನತ್ತ ಮಟ್ಟಿಗೈನ ಹೊರಿಪಾಯರ ತೂ ಅಂದೆ ಅಕ್ಲ ಇತ್ತ ಬಗ್ಗೆ ಪ್ರೀತಿ ಇಡು ಅಭಿಮಾನ ತೂಪು ಲೆಕ್ಕಲ್ಲ ಓಡುಂದು ಅನಿಸಿಕೆ ಸರಿ ಅಂಡೆ ಗೊತ್ತಿದ್ದೆ ಪಂಡೆರ
0: ಓಕೆ ಖಂಡಿತ ಪನ್ನಂಚಿನ ಪಾತ್ರ ನಿಜವಾದ್ಲ ಅಂದ್ ಜೋಕ್ಲಿಗ್ ಪರಿಸರದ ಬಗ್ಗೆ ಪ್ರೀತಿ ಪುಟ್ಟ ಅವಳು ಅದೇ ಖಾಲಿ ನಾಲ್ ಗೋಡದ ನಡುಟು ಖಾಲಿ ಪಾಠ ಬುಕ್ಕು ಇಂದೆತ ಉಲೈಡೆ ಉಪ್ಪುನೇಡ್ದು ಅಕ್ಲಿನ ಪಿದೈ ಕನತದ್ದು ಪರಿಸರ ಪಂಡದಾದ ಅತನ ನರಮನ್ನ ಬದುಕು ಪಂಡದಾದ ಅವೇನು ಪುರ
1: ತೆರಿಪ ಜೋಕ್ಲೆಗೆ ಒಂಜಿ ಬನ್ಪುನೆ ಒಂಜಿ ಒಂಜಿ ಗಾಳಿ ಬರ್ಸಕ ಪುರ ಒಂಚೂರು ಹೆಚ್ಚು ಕಮ್ಮಿ ಅಂಡಲ್ಲ ಅಕ್ಲಿನ ಇನ್ನು ಎದುರಿಸನ ಶಕ್ತಿಯೇ ಇಜ್ಜಿ ಅಕ್ಲಿ
0: ಖಂಡಿತ
1: ಎಂಕ್ಲೆ ಪುರ ವಾ ಬರ್ಸಕ ವಾ ಹಿಂದಕ್ಕೆ ಪೋಂಡಲ ಎಂಕ್ಲೆ ತುಂಬ ಫೋಟೋ ಒಂದಲ್ಲ ಇಜ್ಜಾಂಡ್
0: ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಖಂಡಿತ ಖಂಡಿತ ಮಸ್ತ್ ಖುಷಿ ಅಂಡ್ ಸೊಲ್ಮೇಲೆ ಸೊಲ್ಮೇಲೆ ಪೂರ್ಣಿಮಾಕ್ಕ ಒಂದು ಸಾಲೆ ತುರುದು ಪೂರ್ಣಿಮಾ ಸಾಲೆ ತುರು ಲೆಪ್ಪು ಕೊಡ್ದು ಪಾತಿರ್ದು ಒಂದು ಜಾತ ವಿಷಯ ತೆರಿಪಾಯರ್ದಾದ ಪಂಡ ಆರು ಪನ್ಪುನಂಚಿನ ವಿಷಯದಾದ ಪಂಡ ಜೋಕ್ಲೆಗ್ ಪ್ರಕೃತಿದ ಪಾಟನ್ನು ತೆರಿಪಾವೋಡು ಖಾಲಿ ನಾಲ್ ಗೋಡದ ನರಟು ಜೋಕ್ಲೆಗ್ ಬರವು ಸರವದ ಒಟ್ಟುಗು ಪಿದೈದ ಜ್ಞಾನ ಲಭೋಡು ಪಿದೈಲ್ಲ ತುಂದು ಬತ್ತದ ಒಂದು ಜಾತ ಒಂದು ಸನ್ನಿವೇಶಲೇನು ಅದರ ಒಂದು ಜಾತ ಬದುಕದ ಕತೆ ಕುಲೇನು ಇನ್ನಿ ಪನೋಡಾಪನಂಚಿನ ಅಗತ್ಯತೆ ಉಂಡು ಪಂದ ಪನೊಂದಿರ್ ಅಂಚನೆ ದುಂಬದ ಬಿನ್ನಿರಲ್ಲರೆ ಹಲೋ ನಮಸ್ತೆ ನಮಸ್ತೆ ನಮಸ್ತೆ ಸತೀಶ್ ಅಣ್ಣ ಪನ್ನೆ ಸತೀಶ್ ಅಣ್ಣ ಅಂದೆ ಕಾಲರ್ ನಕ್ಲಕ್ಕೆ ಏನೊಂದಿಜ್ಜಾ

0: ಕರ್ಕೊಂಡು ಬರ್ಬೋದು. ಎಂಚಿನಂದು ಬಂದ ಈ ನಮ್ಮ ಅವು ಮೊಗ ಐನ ಪೊಗೆಬಹುದು ಸೇರು ನವಳು ಅದೇ ಇದ ಸೂರ್ಯನ ಒಂಜಿ ಸೂರ್ಯನ ಶಾಖ ಹೆಚ್ಚಾಯರ ಕಾರಣ ಪಣ್ಣ ಇಂಚಿನ ಅಂದಿ ಪನೋಳಿ ಇದ ಒಂಜಿ ಆತ ಪೊಗೆಗಳು ಪೊಗೆ ಹೋಗ್ಕೊಂಡು ಅತ್ತೆ ಐನ ಪುರ ಬಕ ಒಂಜಿ ಆತ ಫ್ಯಾಕ್ಟ್ರಿ ದ ಪೊಗೆಗಳು ಮಾತ್ರ ಹೋಗ್ಕೊಂಡು ಬಗ ಅವೇ ಏತ್ ನಮ್ಮ ಅಭಿವೃದ್ಧಿ ಅಭಿವೃದ್ಧಿ ಅಂತ ಬಂತು ಅನ್ನ ಅಭಿವೃದ್ಧಿ ಮನ್ಕೊಂಡೆ ಪೂರ ಹೆದ್ದೆಗತ್ತೆ ಅಭಿವೃದ್ಧಿ ಅನ್ನ ಅಭಿವೃದ್ಧಿ ಬಂದ್ಕೊಂಡು ಅವು ನೀಲೆ ತತ್ತದ ಪೋಂಡ ನಮಕ್ ಅವು ಏ ಪಲ ವಿಷಯನೇ ಹಾಕೊಂಡು ಇದು ಸಮುದ್ರದ ಮೀನು ಪತ್ತ ಮಕ್ಕಳಿಗೆ ಹೆಂಚಿನ ಈ ಪೆಟ್ರೋಲ್ ಅಥವಾ ಡೀಸೆಲ್ ಹಂಚಿನ ಒಂದು ಬೋಟ್ ಅಲ್ಲಿ ಮತ್ತೆ ತಯಾರು ಮಾಡ್ತದೆ ಐಟು ಬರ್ಕೊಂಡ ಪುಗ್ಗೆ ಅವು ಸಮುದ್ರದ ನೀರಿನ ಪೂರ ಆಹಲ ಮಾಡ್ಕೊಂಡು ನಮ್ಮ ಪ್ಲಾಸ್ಟಿಕ್ ಪೋದು ಸಮುದ್ರದ ನೀರು ಹಾಲಾಪಣ ಅವಂಜಿ ಬಂದ್ಪೇರು ನಿಜವಾದ್ಲ ಪ್ಲಾಸ್ಟಿಕ್ ಸೇರ್ನಂಡ ಐತಿತ್ತನ ಕೆಮಿಕಲ್ ಮಾತ ನೀರಡು ಮಿಕ್ಸ್ ಹಾಕೊಂಡು ಆಯ್ತು ಮೀನುಗಳು ಮಾತ ಸಹಿತ ಅಂಜ ಮಾತ ಬಂದ್ಪೇರು ಅಂಚಿನವೇ ತೊಂದರೆ ನೆಟ್ಟಲ ಬರ್ಕೊಂಡು ಅವಾಗ ನಮ್ಮ ಅಭಿವೃದ್ಧಿ ನಮಕ್ ನಿಜವಾದ್ಲ ಬೋದು ಅಭಿವೃದ್ಧಿ ಏರ್ಪಲ ನಮ್ಮ ಮಿತಿ ಮೀರಿನ ಬರ್ಲಿ ಆರ ಪೂರ್ಣಿಮಕ್ಕ ಇದು ಬಂದಂತೇನೆ ಶಾಲೆದ ಜೋಕ್ಲೆಗ್ ಒಂದತ್ತು ಜೋಕ್ಲೆಗ್ ಪರಿಸರದ ಬಗ್ಗೆ ನಮ್ಮ ತಿಳುವಳಿಕೆ ಕೊರಡು ಬಂದೆ ಒಂದು ಕ್ರಿಸ್ತ ಬಗ್ಗೆ ಅದಿಪ್ಪು ಅಂಜನ ಶಾಲೆಡೆ ಕಲ್ಪ ಉಂಡಬೇಕು ಅಲ್ಲ ಇಲ್ಲದ ಅದು ಗೊತ್ತಿಲ್ಲ ಇಲ್ಲಾದ್ರೆ ನಮ್ಮ ಏತು ಬಂಡಲ ಜೋಕ್ಲ ಅಂತ ಬರ್ತಾರೆ ಇದ್ದ ಅಂದ ಅವತ್ತು ಏತು ಪರ್ಸೆಂಟ್ ಬರ್ತೀನಿ ಏತು ಪರ್ಸೆಂಟ್ ಬರ್ತೀರಿ ಬಂದು ತಿಳಿಯ ಅಂದ್ರೆ ಶಾಲೆಡ ಅಂದ ಆಕ್ಲೆಗ್ ಒಂದು ಈಟ್ ಕೆಲಸ ಮಾಡ್ತಾನ ಶಾಲೆದ ಲೆಕ್ಕ ಇಂಕ್ಲ ಇನಾಮ ಕೊರ್ಪ ಅಂಚಿನ ಪಂಡ್ ಜೋಕ್ಲಿನ ಮನ ಉಳಿಸ ಅದು ಅಂಚಿನ ಇತ್ತು ಒಂಜಿ ಅಭಿವೃದ್ಧಿ ಬರ್ಪಳಕ ಮನ್ಕೊಳ್ಳಿ ಅಂತ ಮತ್ತೆ ಎಂಚಿನ ಬಂಡ ನಮ್ಮ ಅಭಿವೃದ್ಧಿ ಬಂದ್ಕೊಂಡ ಏತ್ ನಮ್ಮ ಮನ್ತಾನಲ್ಲ ನಮ್ಮ ಅಭಿವೃದ್ಧಿ ಏತ್ಲ ಮನ್ಕೊಳ್ಳಿ ಅಂದ ಭೂಮಿ ಇತ್ತನಾತಲೇ ಇತ್ತಲೆಕ್ಕನೇ ಇಟ್ಕೊಂಡು ಅವು ಬದಲಾಪುಜಿ ಅವು ಮಲ್ಲ ಇರದಲ್ಲಜ್ಜಿ ಭೂಮಿ ಅಗೆಲ್ಲ ಒಂದು ಗೋಪಣದ ಅನ್ಕೊಂಡ ಅಲ್ಲಜ್ಜಿ ಭೂಮಿ ಇತ್ತಲೆಕ್ಕನೇ ಇಟ್ಕೊಂಡು ನಾವು ಇತ್ತನೇನ ಹಾಲು ಮಾಡ್ಕೋವ ಓಲೋಲು ಓವ್ ಬೋಡ ಆ ಜಾಗಡ ಅವು ಇಟ್ಕೊಂಡು ಅವೇನು ನಮ್ಮ ಹಾಲು ಮಂತದ್ದು ಇಡೀ ಪ್ರಕೃತಿ ಹಾಲದು ಉಪ್ಲಕ ಮಂತ ಅಪಾಗ ನಮ್ಮ ಇನ್ ಹೆಣ್ಣು ಜ ನಮಕ್ ದಾದ ಗೊತ್ತಿಲ್ಲ ಈ ಕಾಸದ ಅಮಲ ತರಿಕೆಯನ್ನ ಬದಲು ಆ ಒಂದು ಸಂದರ್ಭ ನಮಕ್ ಊಳ ಗೊತ್ತಾಗುತ್ತೆ ಇದೆ ಪ್ರಕೃತಿಗೆ ನಿಜವಾದ ಒಂದು ಕೊಡುಗೆ ಕೊರ್ಪುನಂದ ಪಂಡ ಅವು ಒಂದು ಪ್ರಾಣಿ ಪಕ್ಷಿಗಳು ಮಾತ್ರ ಅತ್ತ ಅಂದ್ರೆ ನರಮಾನ್ಯ ಪಕ್ಷಿಗಳು ಕೊರ್ಪುನಂಚಿನ ಕೊಡುಗೆ ಪ್ರಕೃತಿಗೆ ಮಸ್ತ್ ಉಂಟು ಪಂಜಾತ್ ದಹಿ ಮರ ಕೊಡಿಪೇರೆ ಅದು ಕಾರಣ ಆತನ ಪಕ್ಷಿಗಳು ಮಾತ್ರ ನಮ್ಮ ಇನ್ನ ಹಾಲು ಮಂತುವ ಮರಕಳಿಯನ್ನು ಕಡ್ಕುವ ಪಕ್ಷಿಗಳನ್ನು ಮಾತ್ರ ಕೇರ್ಪ ಇಂಚಿನ ನಮಕ್ಕಿತ್ತ ಭೂಮಿ ಇಂಚಿನಂದು ಬಂಡ ನಮ್ಮ ಏನು ಬಂದ ನಮ್ಮ ಮಾತ ದೇವರ ನಿಜ ಐಕ್ಲ ನರಮಾನ್ಯನ ಬುದ್ಧಿಜೀವಿಂದು ಬಂದ್ಪೇರು ಎನ್ನ ಅಭಿಪ್ರಾಯ ತಪ್ಪು ಬುದ್ಧಿಜೀವಿಂದು ನರಮಾನಿಗೆ ಬುದ್ಧಿಜೀವಿ ಅನ್ನ ನಾನು ನರಮಾನಿ ಇಂಚಿನ ಬೊಟ್ಟನ ಕೆಲಸ ಬಂದ್ಪೇರೆ ಆಯ್ತು ನಿಜವಾದ ಇಪ್ಪಣಿ ಬುದ್ಧಿಜೀವಿ ನಿಜವಾದಲ್ಲ ಕೆಲವರಲ್ಲಿ ಬುದ್ಧಿವಂತೆ ಬಂದ್ಪೇರು ಇದು ಬುದ್ಧಿವಂತ ಆಯ್ತು ಅಂದಂದು ಅದೇ ಪ್ರಕೃತಿಗೆ ನಮ್ಮ ಪ್ರಕೃತಿಗೆ ನಮ್ಮ ಬದುಕಿನಾಗ ನಮ್ಮೊಟ್ಟಿಗೆ ಬಾಕಿದ ಜೀವಿ ಇದ್ದಾಗ ಬದುಕಿರ ಅವಕಾಶ ಕೊಡೋದು ಅವು ಮರದ ಇಕ್ಕುಲ ಅದಿಪ್ಪು ಅವತ್ತಿಗೆ ಬೇತೆ ಒಂಜಿ ಪ್ರಾಣಿ ಪಕ್ಷಿಗಳು ಅದಿಪ್ಪು ಐತ ಒಟ್ಟಿಗೆ ನಾವ ಇತ್ತ ಅನ್ನಂಡ್ ಒಂಜಿ ಪ್ರೀತಿ ಸೌಹಾರ್ದ ತಿಳಿತಂದ್ರೆ ನಮ್ಮ ಮನಸ್ಸುಗಳ ಸಮಾಧಾನ ಉಂಟು ಒಂಜತ್ ನಮಕ್ಕ ಮಾನಸಿಕವಾದ ಒಂಜಾತ ನೆಮ್ಮದಿ ತಿಕ್ಕೊಂಡ ಅಲ್ಪ ಇದೇನು ಬಂದ್ಕೊಂಡಿನ ಒಂದ ಈ ಪ್ರಜ್ಞಾತ್ಮಕ್ಕೆ ಪೂರೈಪಿರ್ತೇವೆ ಬಂದಿನ ಪಂಡನಕ್ಕೆ ಅಕ್ಕಿಲೇಗೆ ವೇತ ಓಳ ಬೋರ್ತಿ ಅಕ್ಕಿಲೆ ಒಂಜಿ ಬಯ್ಯದ ಬೋರ್ತು ಅತ್ತನ ಒಂದು ಕಾಂಡದ ಬೋರ್ತು ಮೀನಿ ಎಡ್ಡೆ ಒಂಜಿ ಪರಿಸರಕ್ಕೆ ಹೋದು ಅಕ್ಕಿಲೆ ಒಂದು ಪ್ರಾಣಿ ಪಕ್ಷಿಗಳು ಇಟ್ಟಿನ ಜಾಗಿಗೆ ಒಂದು ಎಡ್ಡೆ ಮರ ಬೈಕ್ಗಳು ಇಟ್ಟಿನ ಜಾಗಿಗೆ ಹೋದು ಸ್ವಚ್ಛವಾಯಿನ ಜಾಗಿಡು ಒಂದೇ ಬೋರ್ತು ಅಕ್ಕಿಲೆ ಕುಳ್ಳಿಯರ ಅಕ್ಕಿಲೆಗೆ ಮನಸ್ಸಿಗೆ ಸಮಾಧಾನ ತಿಕ್ಕೊಂಡು ಅಕ್ಕಲ ಆರೋಗ್ಯ ಎಡ್ಡೆ ಎಡ್ಡೆ ಇಟ್ಟಿರ ಸಾಧ್ಯ ಉಂಟು ಗುಮ್ಮಗ ಪುಟ್ಟಿನ ಬಾಲೆಲ್ಲ ಒಂದು ಎಡ್ಡೆ ಇಟ್ಟಿದ ಆರೋಗ್ಯ ಬರೀರ ಸಾಧ್ಯ ಉಂಟು
1: ಮಸ್ತ್ ಖುಷಿಯಾಣ ಸತೀಶ್ ಅನ್ನ ಇಟ್ಟ ಪಾತ್ರಕ್ಕೆ ಅಂತ ಸೊಲ್ಮೆಲ್ಲೆಪ್ಪು ಕೊರ್ನೇಕ ಒಂದು ಸತೀಶ್ ಕೈಯಾರ ಲೆಪ್ಪು ಕೊಡ್ದು ಪಾತಿರಿರು ಅಂಜಾತ ವಿಷಯ ತೆರಿಪಾಯರು ಪ್ರಕೃತಿದ ಬಗ್ಗೆ ಎಂಚ ಪ್ರೀತಿ ಪುಟ್ಟೋಡು ಪನ್ಪನಂಚಿನ ವಿಷಯ ಅಂದರೆ ಪ್ರಕೃತಿಗೆ ಪ್ರಾಣಿ ಪಕ್ಕಿಲು ಕೊರ್ಪುನಂಚಿನ ಒಂಜಾತು ಉಡುಗೊರೆಲು ಹೋವು ಅಂಚಿನ ಪುರ ವಿಚಾರನ ಪುರ ತೆರಿಪಾಯರು அந்த இது பூரா பார்த்துருந்தாங்க நிக்கலாம்.

ಜಾತ್ ಅನಿಸಿಕೆ ಅಭಿಪ್ರಾಯಲು ನಿಜವಾದ್ಲಿಂತ ಈ ಕಾಲಘಟ್ಟಡು ಬೋಡಾಯಿನಂಚಿನ ಒಂಜಾತ್ ವಿಚಾರಲು ದಾಯಪಂಡ ನಮ್ಮ ಕಾಸ ಬಿರವುಡು ಪೋತ ಅದನ್ನ ಕಾಸರಿದ್ದು ಪೂರಲ್ಲ ಆಪುಂಡು ಪನ್ಪನಂಚಿನ ಒಂಜಿ ತರಟಿ ದೀವೊಂದ ಕಾಸ್ತ ಅಮಲ್ ನಮ್ಮ ತರಕ್ಕೆ ಏಡ್ದಂಡು ಕಾಸರಿದ್ದು ಪ್ರಕೃತಿದ್ದು ಮಲ್ಲೆ ಬೇತ ಒವುಲ ಇಜ್ಜಿ ಪನ್ಪನೆ ನಮ್ಮ ತೆರೆಯೋಡ ಆಯ್ನಂಚಿನ ಸತ್ಯ ಏನಿತ ಈ ಕಾಲಘಟ್ಟಡುಂಡು ಆಯ್ನಾತ ನಮ್ಮ ಅಂಚಿನ ಒಂಜಾತ್ ಎಡ್ಡೆಡ್ಡೆ ಕಜ್ಜ ಮಲ್ಪುಗ ಪ್ರಕೃತಿನ ಒರಿಪಾವನಂಚಿನ ಕಜ್ಜ ಮಲ್ಪುಗ ಅಭಿವೃದ್ಧಿ ಪನ್ಪನಂಚಿನ ಪುದರೆಡು ನಮ್ಮ ಪ್ರಕೃತಿನ ಹಾಳು ಮಲ್ಪನ ಬುರ್ಚಿ ಪಂದು ಪನಂದು ಇನಿತ ಈ ತುಳುಚಾವಡಿ ಕಾರ್ಯಕ್ರಮದ ತಿಪ್ಪಿದಾಡೊಂದು ನನ್ನ ಬರ್ಪಿ ತುಳುಚಾವಡಿ ಕಾರ್ಯಕ್ರಮಡ್ ಕೊಡೊಂಜು ವಿಷಯದೊಟ್ಟಿಗು ಖಂಡಿತ ಉಪ್ಪೆ ಅಂಡ್ ಆತನೇಟ ನಿಕ್ಲಿಕ್ಕೆ ಏನೊಂದು ಉಪ್ಪಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು.

ಇತ್ತೀಚೆಗೆ ಬಜ್ಪೆ ಶನೇಶ್ವರ ದೇವಸ್ಥಾನದಲ್ಲಿ ನಡೆದ ಶನೇಶ್ವರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳುತಾಳಾಡಿದಳೆ ಭಾಗವತರು ಪ್ರಶಾಂತ ಐಪೂರು ಚೆಂಡೆ ಹಾಕು ಮಂಡಳಿ ರೋಹಿತ್ ಮುಚ್ಚಿಲ ಜಿದ್ದೇಶ್ ಕೋಲ್ಲೂರು ಪಾತ್ರ ಪರಿಚಯ ವಿಕ್ರಮಾದಿತ್ಯ ಭಾಸ್ಕರ್ ರೈ ಕುವಣ್ಣಿ ಶನೇಶ್ವರ ವಸಂತ ನಿರ್ಮಾಣಿಕ ಪುರೋಹಿತ ಹಾಗೂ ನಂದಿ ಶ್ರೇಷ್ಠಿ ಶಿರಂಗಲ್ಲಿ

0: ಪ್ರತಿ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಬಜ್ಪೆ ಶನೈಶ್ವರ ದೇವಸ್ಥಾನದಲ್ಲಿ ನಡೆದ ಶನೈಶ್ವರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆ ಭಾಗವತರು ಪ್ರಶಾಂತ್ ರೈ ಪುತ್ತೂರು, ಚೆಂಡೆ ಹಾಗೂ ಮದ್ದಳೆ ರೋಹಿತ್ ಉಚ್ಚಿಲ, ಜಿತೇಶ್ ಕೋಳಿಯೂರು. ಪಾತ್ರ ಪರಿಚಯ ವಿಕ್ರಮಾದಿತ್ಯ, ಭಾಸ್ಕರ್ ರೈ ಕುಕ್ಕುವಳ್ಳಿ, ಶನೇಶ್ಚರ ವಸಂತ ದೇವಾಡಿಗ, ಪುರೋಹಿತ ಹಾಗೂ ನಂದಿಶ್ರೇಷ್ಠಿ, ಶಿರಂಕಲ್ಲು ಪಶುಪತಿ ಶಾಸ್ತ್ರಿ, ಅಲೋಲಿಕೆ ಹಾಗೂ ಸುಶೀಲೆ, ರವಿ ಅಲೆವೂರಾಯ, ಚಂದ್ರಶಯನ ಹಾಗೂ ಪದ್ಮಾವತಿ, ದಿನಕರ್ ಎಸ್ ಪಚ್ಚನಾಡಿ. ಇದೀಗ ಶನೇಶ್ಚರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆಯ ಕೊನೆಯ ಕಂತು.
1: ಕೈಕಾರ ದಾಂತಿರಂಜನ ನರಮಾನಿ ಆನಂದ್ ಏನಡ್ದು ದಾದ ಅವಳಿಗೆ
2: ರಾಗಜ್ಞಾನ ನೋಡಿ.

0: ಕಲಾಭಿಮಾನಿಗಳ ಪ್ರೀತಿ, ಅಗಲ್ನ ಮೋಕೆ ತೂಕೆ ಐದು ಮಲ್ಲ ಸಂಪತ್ತು ಇಜ್ಜಿ. ಕಲಾಕಾರ ಏತು ಲೋಪೇರ್ ಕಲಾಭಿಮಾನಿಗಳು ಮಾತೇ ರತ್ತು ಅತ್ತ ಅಂಚಿನ ಸಂಗೀತ ಪ್ರಿಯ ಏನಂಚಿನ ಈ ಮನಸ್ಸು ಮಾಡಿದ್ರೆ ಏತೇತೋ ಮಲ್ಲ ಸಂಗೀತ ಕಚೇರಿ ನಿನ್ನಕ್ಕೆ ಮಲ್ಕೋರಿ ಅತ್ತ ನಿನ್ನ ಅಮ್ಮೇರಿ ಹೊಂಡಣ್ಣ ಅಲ್ಲಿ ಅಂಚಿನಲ್ಪ ಯಾನೂರಿ ಅಂದಾಗಿ ಬಜೀಯನ್ನ ನಾಲಿದ ಆ ಸೊರಕು ಮರಲಾದು ನಿನ್ನ ಅರಮನೆಗೆ ಅರಂಚಡಿಗೆ ಬತ್ತ ಪದಕ್ಕೇನುಡು ಅಂದು ಈ ಆಸೆ ಮಲ್ಕೊಂಡ ಪನೇನಕ್ಕೆ ಪನೆರಗ ಆಪುಜಿ ಅಂಡ ಪ್ರಯೋಜನದ ಆದವಮ್ಮ
1: ದಾನಿ
0: ಎನ್ನ ಲಕ್ಕದ್ದು ಉದ್ಯಾರ ಆಪುಜಿ ಅಂಕ ಕೈಟು ತಾಳ ಬಾಡ್ರಗ ಆಪುಜಿ ಬಾಯಿಡೊಂಜಿ ಸಂಗೀತದ ಪನೋಳಿ ಆತಿ ಆತಿಡೇನಿಕ್ಕೆ ಯಾವೊಂದು ಪಂಡ ಪನ್ಪುನೆ ಅಡ್ಡಿಜಿ
1: ಇರು ಪನ್ನೋಡೆ
0: ಅಂದ ರಾಜಕುಮಾರಿ ನಿನ್ನ ಆಸೆ ದಂಚ ಪದ ಯಾನ ಪನ್ಪೆ ನಿಕ್ಕ ವಾ ರೀತಿದ ಮನಸ್ಸು ಆಪುಡ ಐತ ಬಗ್ಗೆ ಏತು ನಿಕ್ಕ ಸುಖ ತಿಕ್ಕುಂಡ ಶ್ರವಣ ಸುಖನ ಅತ್ತು ಒಂದು ಆಧ್ಯಾತ್ಮಿಕ ವಾಯಿನ ಸುಖನ ಓವು ತಿಕ್ಕುಂಡ ಅವು ನಿನ್ನ ಅನುಭವಕ್ಕೂ ಬಿಡ್ದವು
1: ಅಂಚನೆ
0: ಸರಿ ಸರಿ ಪಂಡೆ ಹಾ ಹಾ ಹೆಂಚಿನ ಆಶ್ಚರ್ಯ ಒಂದು ದೀಪಕ ರಾಗಡು ಯಾನ ಪದ ಪಣ್ಣವೇ ಸರಿ ಐನು ಕೇನೊಂದು ಕೇನೊಂದು ಕೇನೊಂದು ರಾಜಕುಮಾರಿ ಪದ್ಮಾವತಿ ಅಡುಗೆ ನಿದ್ರೆಗೆ ಜಾರಿಯಲ್ಲ ಇತ್ತೆ ಅರ್ಥ ಆಂಡು ಅಲ್ಲ ಕೆಕ್ಕಿಳ್ಳೊಂಜೆ ನೀಲ ಮಚ್ಚೆ ಇತ್ತಲ್ಲಿ ಆ ನೀಲ ಮಚ್ಚೆ ಮಾಜೋಡು ಪಂಡ ಎನ್ನ ಸಂಗೀತ ಐಗೆ ಮರ್ದಾಂಡು ಎನ್ನ ಸಂಗೀತ ಆ ಒಂದು ಇತ್ತಿಲ್ಲ ಕೊನೆ ಆ ನೀಲ ಮಚ್ಚೆ ಮಾಜಿದು ಪೊರ್ಲ ಕಟ್ಟದ ಪೊಣ್ಣು ಮಗಲಾತದು ಪದ್ಮಾವತಿ ಆಂಡ ಈಮೆ ಇಟ್ಟು ವಿಷಯ ತೆರಿನಂಚಿನ ಚಂದ್ರಶಯನೆ ಮಗಳನ್ನ ಅಂತಪುರುಡಯ್ಯರಾವರಿ ಉಲ್ಲೇ ಪಂಪಿನ ಕೆಂಡದು ಕತ್ತಿ ಮತ್ತೊಂದು ಬೈದೆಗೆ ಬತ್ತದ ಮೊಟ್ಟಿಕಲ್ಲಿ ಏರ್ನಾಯೆ ಒವ್ವ ಮಾಯಾ ನಿದ್ರೆಗೆ ಜಾರದು ಅಲ್ಪನೆ ಕುಸ್ಕುದು ಮೂರ್ತಿ ಏರ ಎಚ್ಚರಿಗೆ ಡಿಜ್ಜೇರು ಅಪಗಣು ದಾದ ಅದು ಕೆಂಡ ಇಂದು ಆ ಶನಿದೇವೆನ್ನ ಲೀಲೆ ಆ ಅನುಗ್ರಹ ಎಲ್ಲ ಬಿತ್ತು ಆಪುಣು ಬನ್ನೆಗೆ ಆತನು ಬನ್ನೆಗೆ ಒಂದು ಸಾಕ್ಷತೆ ಎಂಚಲ ಏಳು ವರ್ಷಲ ಕರಿದು ನಾನ ಏಳರೆ ಕೈತಡೆ ಬೈದಿದ್ದೆ ಇಂಚಿನ ಪೊರ್ತರು ಶನಿದೇವನ ಅನುಗ್ರಹ ಖಂಡಿತ ಆಪುಣು ಬನ್ನ ವಿಶ್ವಾಸಡು ಆ ದೇವರೇ

0: ಜಯ ಜಯ ಜಯ ಜಯ ಶನಿದೇವರೇ ಹಿರೇ ಭಕ್ತರ ಸ್ವಾಮಿ.
1: ಏಳರ ವರ್ಷದ ಪಿರವುಡು ಆಸ್ಥಾನಡು ಅಹಂಕಾರ ದಿಂಜಿದೆ ಏನನು ಹಗುರ ಮಲ್ತು ಪಾತೇರ್ನ ಪುರ್ತುಡು ನಿನ್ನ ನಿಂದನಾ ವಾಕ್ಯದ ಆ ಸಂದರ್ಭಡು ಕೋಪ ರೂಪಡು ನಿನ್ನ ಆಸ್ಥಾನಗು ಬತ್ತದ ರಾಶಿ ಪ್ರವೇಶ ಮಲ್ಪು ಎಂದು ಪಂತಿನಾಯಿ.
0: ಅಪ್ಪಗ ತೂಯಿನ ವರುವೇ ಬೇತೆ ಇತ್ತೇನೆ ಕಣ್ಣೆದುರು ಪುನಂಚರ ಈ ವರುವೇ ಬೇತೆ.
1: ಆ ಪುರ್ತುಡು ಕ್ಷಮೆಗೆಂಡ
0: ಆ
1: ಪುರ್ತುಡು ಏಳರ ವರ್ಷದ ಅನುಭವಡು ನಿನನಿ ತೆರಿಲ ಆ ಪರ್ತೃಂಡಿಕ್ಕೆ ಎಂಚಬೋಡು ಅಂಚ ದಿಕ್ಕುವಿನ ಪಾತೆರಡು ಕೊರೆದಿತ್ತೆ.
0: ಸತ್ಯ ಸ್ವಾಮಿ.
1: ಪದ್ಮಾವತಿನ ಅಂತ ಪುರಟು
0: ಓ
1: ಯಾನು ಕೊರಿನ ಶಿಕ್ಷಣನು ಶಿಕ್ಷನು ಶಿಕ್ಷಣ ಬಂದು ಏನದು ಅನುಭವಿಸಿಯ ವಿಕ್ರಮಾದಿತ್ಯ.
0: ಸರಿ
1: ಧನ್ಯೇ ಧನ್ಯೇ ಧನ್ಯೇ ವಿಕ್ರಮಾದಿತ್ಯ.
0: ಓ
1: ಒಂದು ಚರಿತ್ರೆ ನಿರ್ಮಾಣ ಮಲ್ತಪ್ಪ ಒಂದು ಚರಿತ್ರೆ ನಿರ್ಮಾಣ ಮಲ್ತ ಇಂದ
0: ಓ
1: ನಿಕ್ಕು ಮೆಚ್ಚಿದ ಹೊರಗೊರಡು ಬಂದಿರ ಮನಸ್ಸು ಮಲ್ತದೆ ದಾದಬೋಡು ಕೇನು ವಿಕ್ರಮಾದಿತ್ಯ ದಾದಬೋಡು.
0: ದೇವರೇ ಈರ್ನಾಡಿಗೆ ಹೊತ್ತು ಇನ್ನ ಪಾದ ಮೂಲಡು ಊರೋಡು ಬಂಡ ಕೈಲೈಜಿ ಕಾರ್ಲೈಜಿ ಸ್ತುತಿ ಮಾತ್ರ ಒಂದು ಮಲ್ಪಿರ ಸಾಧ್ಯ ಉಂಡು ಅಂಚ ಬಂದ ಪುರಲೊಂದು ಪುರಲೊಂದು ಬತ್ತದು ಈರ್ನ ಕಾ ಪಾದ ಮೂಲಡು ಎನ್ನ ತರೆನದೀತೆ ಸ್ವಾಮಿ.
1: ನೀನನ್ನು ತರ್ಕದು ದೆರ್ತದು ಮಂಚದ ಮಿತ್ತುಕೊಲ್ಲಾದೆ
0: ಸಾರ್ಥಕ ಅಂಡ ಎನ್ನ ಬದುಕು ಏತ ಮಲ್ಲ ಸಿಂಗನಡುಕುಲ್ನ ಚಕ್ರವರ್ತಿ ಅಂಡ ದಾನೆ ಇನಿ ದೇವೆನ್ನ ಪ್ರೀತಿ ಪರ್ಪಣ ಸಿಂಗದನು ಏರ್ನಂಚಿನ ಸಂತೋಷ ಕಾಣು ಸ್ವಾಮಿ. ಯಾನ ಮಾತ್ರ ಸರ್ವಾಪರಾಧ ಎಂಚಿನ ಬರಿಂದ ಅರ್ಥಾತ್ ಈಗ ಸರಿಯಾಯನ ಶಿಕ್ಷಣ ಶಿಕ್ಷಣ ರೂಪಡು ಇರು ಕುರಿಯರು ಅಣ್ಣ ಇನಿ ಪ್ರಸನ್ನ ರೂಪಡು ಎಂಕ ವರ ಕುರ್ಪೆ ಎಂದು ಪಂಡರತ್ತ ಸ್ವಾಮಿ. ಈ ತೊರ್ತುಲ ಎಂಕಾದು ಯಾನ್ ವೈನ್ಲಾ ಕೆಣ್ಣಿನಾಯ ಅತ್ತು ಯಾನೊಂಜಿ ಅರಸುವಾದು ಲೋಕದ ಜನಕ್ಕೂ ಬಾಡದು ಕೆಲಸ ಮಲ್ತಿನಾಯಿ ಅಂಚಿನಲ್ಪ ಈರು ಕುರ್ಪುನಂಚಿನ ವರ ಅನ್ನಂದೇ ಪಂಡ ಯಾನು ಏಳರೆ ವರ್ಷ ಮುಟ್ಟ ಅನುಭವ ಮಾಡ್ತಂಚಿನ ಕಷ್ಟ ಎಂಚಿನ ಒಪ್ಪನ ಪಡೆಯ ಕೂತುಂಡು ಸ್ವಾಮಿ. ಎನ್ನಂಚಿನವರಿ ಕ್ಷತ್ರಿಯ ವೀರೆ ಈತ ಮಲ್ಲ ಬಂಗನ ಎಂಚಾಣಲ ಸಹಿಸೊಂದು ಈಡಕ್ಕೆ ಮುಟ್ಟ ಎತ್ತಿ ಆಂಡ ಲೋಕದ ಜನಮಾನಿಗಳು ಮಂದ್ಯ ಮಾಧ್ಯಮರೇಗೆ ಒಂದು ಖಂಡಿತ ಸಾಧ್ಯ ಇದ್ದಿ ಎನ್ನ ಪ್ರಜಾ ಜನಕ್ಕಳಿಗೆ ಇಂಚಿನ ಸ್ಥಿತಿ ಬರಿಯರ ಬಲ್ಲಿ ಪನ್ಮಣ ಕಾರಡ್ಗು ಬಡಾದು ದೇವರೇ ಎಂಕೆಕೋರು ನಂಚಿನ ಶಿಕ್ಷೆನು ಎನ್ನ ಜನಕ್ಕಳಿಗೆ ಎಪ್ಪುಗಳ ಇರು ಕುರಿಯರ ಬಲ್ಲಿ
1: ದಾದಯ ವಿಕ್ರಮ ದಾದ ದಾದ ಒಂದು
2: ಧನ್ಯ.

0: ದೇವರೇ,
1: ಪದ್ಮಾವತಿ ಅಂತಃಪುರಡು ನಿನ್ನ ಎದುರು ಪ್ರಸನ್ನ ಮೂರ್ತಿಯಾದ ಒದಗದು ಬತ್ತನ ಈ ಪರ್ತರು ದಾದ ಮಾಡು ಕೇನಲ ಅಂತ ಕೇನು ನಂದಾಂಡ ಈ ಕೇನು ವರಹಂಡಲ ಎಂಚಿನಪ್ಪ. ಏಳರ ವರ್ಷದ ಪಿರವುಡು ಭರತ ಖಂಡದ ಚಕ್ರವರ್ತಿಯಾದ 55 ದೇಶದಾಗ ಅರಸುವಾದ ಮೇರೆ ಹೊಂದುತ್ತಿನ ಧೀಮಂತ ವ್ಯಕ್ತಿತ್ವ ನಿನ್ನ. ಇನಿ ಕಾನಗ ಅಧಿಕಾರ ನಿನ್ನ ಕೈಟಿಜ್ಜಿ
0: ಇಜ್ಜಿ ಸ್ವಾಮಿ.
1: ಮಂತ್ರಿ ಮಾಗದರನಿಕ್ಕಿಜ್ಜಿ
0: ಇಜ್ಜಿ
1: ಕೈಕಾರಿಜ್ಜಿ ಸರ್ವಸ್ವಲ್ಲ ಕಲೆ ಹೊಂದುತ್ತಿನ ಈ ಪುರ್ತುಡು
0: ಓ
1: ನಿನ್ನ ಬಗ್ಗೆ ಒವ್ವೇ ಒಂಜಿ ಚಿಂತನೆ ಮಲ್ಪಂದೆ ಲೋಕದ ಚಿಂತನೆ ಮಲ್ತತ್ತ ವಿಕ್ರಮಾದಿತ್ಯ.
0: ಗೋಲ ಶಾಶ್ವತ ಸ್ವಾಮಿ ಗೋಲ ಬುಡ್ಚಿ
1: ಲೋಕ ಸಮಸ್ತೋ ಸುಖಿನೋ ಭವಂತು ಲೋಕದ ಸುಖಟು ಏರು ತನ್ನ ಸುಖನು ತೂಪೇನಾ ಆಯ ನಿಜವಾಯಿನ ಮಾನವೇ
0: ಸರಿ
1: ಅಂಚಿನ ವ್ಯಕ್ತಿತ್ವ ಮನುಷ್ಯತ್ವ ನಿನ್ನಡ ಉಂಡು ಮನ್ಪಿನ ಹೊರಗೇರುನ ಮೂಲಕವಾದ ಪ್ರಪಂಚಕ್ಕೂ ತೋಜಾದು ಕೊರಿಯ ವಿಕ್ರಮಾದಿತ್ಯ.
0: ದೇವರೇ
1: ಮನಸ್ಸು ಬಂಜಿ ದೃಢವಾದ ಸಂಕಲ್ಪ ಮಲ್ತದು ನಿನ್ನ ರಾಶಿ ಪ್ರವೇಶ ಮಲ್ದಿನ ಅಯ್ಯಾನ್
0: ಓಹೋ
1: ಕರಿನಂಚಿನ ಯುಗೋಕುಲಡು ದೇವರನ ಮಹಿಮೆ ಪ್ರಸಾರವಾಯಿನಿ ಪ್ರಚಾರವಾಯಿನಿ ಭಕ್ತಿರ್ನ ಮೂಲಕವಾದ ನಾರದಿರ್ನ ಮೂಲಕ ಹನುಮಂತನ ಮೂಲಕ ಅರ್ಜುನನ ಮೂಲಕ ಕೃತ ತ್ರೇತ ದ್ವಾಪರದ ದೇವರ್ನಗಲ್ಲ ಮಹಿಮೆ ಪ್ರಪಂಚಡು ಪ್ರಸಾರವಾಣ ನಾರಾಯಣ ದೇವರ್ನ ಸಂಕಲ್ಪ ಪ್ರಕಾರವಾದ ಯಾನು ಜನನಿಗೂ ಬೈದಿನಾಯೇ ಎನ್ನ ಮಹಿಮೆ ಪ್ರಪಂಚಗು ಭಕ್ತಿರ್ನ ಮೂಲಕ ಅವಡು ಕಲಿಯುಗದ ದೇವರಾದ ಒದಗದ ಬಲವಂಪಿನ ಅನುಗ್ರಹ ನಾರಾಯಣ ದೇವರು ಮಲ್ತೇರಿ
0: ನಾರದಿರು ಹನುಮಂತೆ ಅರ್ಜುನ ಮಂತ ಈ ಕಾಲಕ್ಕೂ ಬರ್ಪಿಲಕ್ಕೆ ಇದ್ದತ್ತ ಸ್ವಾಮಿ
1: ಅಂಚಿನ ಯೋಗ್ಯತಾವಂತೆಯಾದ
0: ಓ
1: ಕಲ್ಜಿಗದ ಚಕ್ರವರ್ತಿಯಾದ ಧರಣಿ ಪಾಲಕಿ ಆದ ಮೇರೆ ನಂಚಿನ ಧನ್ಯತಾ ವ್ಯಕ್ತಿತ್ವನು ಪಡೆಯಿನಾಯಿ
0: ಓಹೋ
1: ಇನಿ ಕಾನಗ ಅಕಲಿಗೆ ಸಮಾನವಾಯಿನ ಯೋಗ್ಯತೆ ವ್ಯಕ್ತಿತ್ವ ಕಲಿಯುಗದ ಅರಸು ಆಯ್ನ ಈ ಪಡೆತ ವಿಕ್ರಮಾದಿತ್ಯ ಈ ಪಡೆತ
0: ಧನ್ಯ ಸ್ವಾಮಿ
1: ಒಂದು ಚರಿತ್ರನ ನಿರ್ಮಾಣ ಮಲ್ತ ಚರಿತ್ರನ ನಿರ್ಮಾಣ ಮಲ್ತ ಈ ಮಲ್ತಿನ ಚರಿತ್ರೆ ನಣು ದುಂಬು ವಿಕ್ರಮಾದಿತ್ಯ ವಿಜಯ ಐಟಿ ಅನ್ನ ಮಹಿಮೆ ಉಪ್ಪುಂಡಾತೆ ಲೋಕದ ಜನಕಲೆಗ ಕಷ್ಟ ಕೊರಡೆ ಎಂದು ಪನಿಯತ್ತ ಅಂಚಂಡ ಕಷ್ಟ ಕೊರರೆ ಬಲ್ಲಿಂದ ಅಂಡ ಅಕುಲಿಯನ ಆರಾಧನೆ ಮಲ್ಪೋಡು ಅಕುಲಿಯನ ಆರಾಧನೆ ಎಂಚ ಮಲ್ಪೋಡು
0: ಎಂಚ ಮಲ್ಪೋಡು
1: ನಿನ್ನ ಚರಿತ್ರದ ಮೂಲಕವಾದ ಆರಾಧನೆ ಮಲ್ಪೋಡು
0: ಓಹೋ
1: ವಿಕ್ರಮಾದಿತ್ಯ
0: ಓ
1: ಈ ಕೇನು ಜನಕ್ಕೆ ಹೆಂಗು ಕೊರಡಪ್ಪ ಈ ಸ್ಥಿತಿ ರಾಜ್ಯಭಾರ ಮಲ್ಪರ ಸಾಧ್ಯ ಉಂಡ ಅರಸು ಅವರ ಸಾಧ್ಯ ಉಂಡ ಒರಿ ಅಂಗವಿಕಲತ್ವನು ಹೊಂದುದಿತ್ತಿನ ಹಾಗೆ ಪಟ್ಟ ಏರದ ಆಳ್ವಿಕೆ ಮಲ್ಪುಡು ಅಂಚಿನ ಅಧಿಕಾರ ಬರ್ಪುಜಿ ಪ್ರಾಪ್ತಿ ಆಪುಜಿ ಐಕ್ಯ ಬೋಡಾದ ಎನ್ನ ಭಕ್ತೆ ಎನ್ನ ವಿಕ್ರಮಾದಿತ್ಯ ಇಂಚ ಉಪ್ಪರವಲ್ಲಿ ಇಂದ ನಿನ್ನ ಕೈತಲು ಬತ್ತದೆ ಇಂದ ನಿನ್ನ ಮೇಯಿನ ಕೈನ ಪೂಜಿದೆ ಲಕ್ಕದುಂತರು ವಿಕ್ರಮಾದಿತ್ಯ ಪ್ರತಿದಿನ ಓದುಡು ಪ್ರತಿದಿನ ಓದು

0: ದೇವೇರ್ನ ಭಂಡಾರುಡು ವೈಕಲಾ ಸಮ್ಮೇದ್ಯ ಸ್ವಾಮಿ ಯಾನು ಕೇನಂದೇನೆ ನ ಕೈಕಾಲು ಪೂರ ಈಗ ಕರುಣಿಸಾರೀರು ಎಂಕ್ ಸಂತೋಷ ಅಂಡ್ ದೇವೇರ್ ಅನುಗ್ರಹ ತಿಕ್ಕಂಡತ್ತ ಅಂದ್ಕೊಂಡದ್ದು ಅಂಡ ಲೋಕದ ಜನಕೊಳಗಿನ ಅನುಗ್ರಹ ಕೊಡೋಣ ಪಂಡ ಅಗ್ರದಾದ ಮಲ್ಕೊಡು
1: ವಿಕ್ರಮಾದಿತ್ಯ. ಏಳರ ವರ್ಷದ ಪಿರಡುತ್ತಿನ ರೂಪ ಲಾವಣ್ಯಟ್ಟು ಅಧಿಕವಾಯಿನಂಚಿನ ರೂಪ ಲಾವಣ್ಯನೂ ನಿಖ್ಯಾನ ಅನುಗ್ರಹ ಮಲ್ತದೆ
0: ಅವೇ ತುತ್ತೈ ತುಡಿತ ಮೇರೆ ಒಂದಲ್ಲ ಯಾನು
1: ವಿಕ್ರಮಾದಿತ್ಯ.
0: ಓ
1: ಪ್ರಪಂಚಡು ನಿನ್ನ ಚರಿತ್ರದ ಮೂಲಕವಾದ ಅವ್ಯನು ನಿತ್ಯ ಸುಗಿಪು ನಂಚಿನ ವ್ಯವಸ್ಥೆ ನನ್ನದುಂಬದ ಕಾಲುಗಾವುಡು. ಈ ವಿಕ್ರಮಾದಿತ್ಯ ಚರಿತ್ರೆನ ಪ್ರತಿದಿನಲ ಓದುಡು. ಪ್ರತಿದಿನ ಓದರೆ ಕಲ್ಜಿಗದ ಜನಕ್ಕೆ ಸಾಧ್ಯವ ಪನಗೆ ಅಂಚಿನಲ್ಪ ಓರಗೊರ ಅವಳ ಕಷ್ಟ ಆನಂದಾಂಡ ತಿಂಗಳು ಗೊರ ಅತ್ತ ಸಂವತ್ಸರ ಗೊರ ಅತ್ತ ಜೀವಮಾನಡು ವರ ಅಂಡಲ ಏರು ಶ್ರದ್ಧಾ ಭಕ್ತಿಡು ಎನ್ನ ಆರಾಧನ ಮಲ್ಪುವೆರ. ವಿಕ್ರಮಾದಿತ್ಯ ಚರಿತ್ರೆ ಶನಿ ಮಹಾತ್ಮ ಬಂಪಿನ ಗ್ರಂಥನು ದುಂಬುದೀದು ಆಕಳು ಆರಾಧನೆ ಮಲ್ಪೋಡು. ಆ ಗ್ರಂಥ ರಚನ ನಿನ್ನ ಮೂಲಕವಾದ ಈ ಪ್ರಪಂಚಕ್ಕೂ ಪರಿಚಯ ಅವಳು. ಅವಿನ ಮಲ್ಪು ನಂಚಿನ ವ್ಯವಸ್ಥೆ ನಿನ್ನಡ್ದ ಅವಳು ಮುಂದಿನ ಏರು ಆರಾಧನೆ ಮಲ್ಪುವೆರ ಗ್ರಂಥ ಪಠನ ಮಲ್ಪುವರ ಪಾರಾಯಣ ಮಲ್ಪುವೆರ ದ್ವಾದಶಡು ಇತ್ತೆನ್ನಂಡ್ರ ಅಕಲಿನ ಬುಡ್ದು ಪೋಪೆ ಬುಡ್ದು ಪೋಪೆ. ಈ ಆರಾಧನೆ ಮಲ್ಪುನ ಮೂಲಕವಾದ ಧನ ಸಂಪತ್ತು ಭೂ ಸಂಪತ್ತು ಪುತ್ರ ಪೌತ್ರಾದಿ ಭಾಗ್ಯಗಳು ಒದಗದು ಬರ್ಪಿನಂಚಿನ ವಿಶೇಷವಾಯಿನ ಅನುಗ್ರಹನೂ ಯಾನು ಮಲ್ಪುವೆ ವಿಕ್ರಮಾದಿತ್ಯ
0: ದೇವರೇ.
1: ಈ ವ್ಯವಸ್ಥೆ ನಿನಡ್ದಾವುಡು
0: ಎನ್ನ ಕಾರ್ಡಿಕೊಡು ಈರ್ನ ಕಾರ್ಡಿಗೆನು ತೋಜಾರ ಎರಡೊಂಜ ಮಾಧ್ಯಮ ಅದು ಇರ್ ಬಳಸ್ಯಾರ
1: ವಿಕ್ರಮಾದಿತ್ಯ
0: ಸಂತೋಷ
1: ಭಗವಂತ ಬಂದಿನ ಪ್ರಪಂಚಕ್ಕೂ ತೋಜಿದ್ದು ಬರ್ಪಿನಿ ಭಕ್ತನ ಮೂಲಕವಾದ ನಿನ್ನ ಈ ಕಥಾನಕದ ಮೂಲಕವಾದ ಎರಡನೇ ಪ್ರಪಂಚದ ಜನಕರು ತಿರಿಯೊಂಡ್ರೆ ಸಾಧ್ಯ ಆಗುಂಡು ವಿಕ್ರಮಾದಿತ್ಯ. ನಿನ್ನ ಮನಸ್ಸಿನ ಮೂಲೆಡ ನನ್ನಲ್ಲ ಸಂಶಯ ಉಂಡು
0: ಈರ್ನ ಅನುಗ್ರಹ ಎಂಗ್ ಕಾಣ್ದು ದೇವರೇ. ಜನಕುಲೆಗಳ ಅನುಗ್ರಹದ ಬುದ್ಧಿ ನೀರು ತೋಜಾಯರು ಅಂಡ ಈರೆಗೊಂದು ಗೊತ್ತುಂಡು ಅಣ್ಣ ಯಾನ ನಿರಪರಾಧಿ ಬರ್ಬೋದು ಲೋಕ ಗೊತ್ತಾವಡಂತೆ
1: ಕಂಡನೇನೆ ಕಲ್ವೆಪಾದ ಪ್ರಪಂಚದ ಎದುರು ಯಾನ ಎಂಚ ಉಂತೋಡು
0: ಎಂಚ ಉಂತೋಡು
1: ಸತ್ಯ ದರ್ಶನ ಜನಕಲೇಗಾವಡು ಐಕೋಡಾದ ಪನ್ಪ ನನ ಇಂಚನೆ ಉಪ್ಪು ನತ್ತಿ ವಾ ಜಾಗಡು ಈ ಕಲ್ವೆ ಬಂದು ಪ್ರಪಂಚಕ್ಕೂ ತೋಜಿದು ಬರ್ಪಲೇಕಾಂಡ ಅವ್ಯೇ ಜಾಗಡು ಹೋದು ಎನ್ನ ಸ್ತುತಿ ಮಲ್ಪು ಪ್ರಾರ್ಥನೆ ಮಲ್ತೋನು ಆ ಪೊರ್ತುಡು ಸತ್ಯದಾದ ಬಂಪಿನ ಪ್ರಪಂಚಕ್ಕೂ ಗೋಚರ ಪಿಲಕೆ ಯಾನು ಮಲ್ಪುವೆ ಈ ನಿರಪರಾಧಿ ನಿನಡ್ದು ತಪ್ಪು ಇಜ್ಜಿ ಈ ಸತ್ಯವಂತೆ ಪಂಪಿನ ವಿಚಾರ ಗೊತ್ತಾದ ಗ್ರಹಚಾರದಾದ್ರ ಇಂಚಾಂಡ್ ಪಂಪಿನ ಪ್ರಪಂಚಕ್ಕೂ ತೋಜಾದು ಕೊರಪೆ ಆತು ಮಾತ್ರ ನಿನ್ನನೇ ಮದುಮೆಯಾವಡು ಅಂತ ಉದ್ದೇಶ ಆ ರಡ್ಡು ಪೊನ್ನು ಜೋಕುಲಿಗಳುಂಡು ಆಲೋಲಿಕೆ ಬಕ್ಕ ಪದ್ಮಾವತಿ ಅಕಲಿ ರಿವಿರಿನ್ಲ ಈ ಮದುಮೆಯಾವಡು ಅರಸು ಆಯ್ನಾಯೇ ಮದುಮೆ ಆಗಿರೋದಲ್ಲ ತಪ್ಪತ್ತು ರಾಜಾನು ಬಹು ಅಲ್ಲಪ್ಪ ಅಂಚಾದ್ರೆ ಅಕಲನಿ ಮದುಮೆ ಅವಡು ಕಷ್ಟಕಾಲಕ್ಕೆ ಆಧಾರವಾದ ಉಂತಿಯತ್ತ ರಾಮಣ್ಣ ಗಾಣಿಗೆ ಆಯನ ಪುದರ್ ಪ್ರಪಂಚಡು ಒರಿದು ಬರ್ಪಿನಂಚಿನ ಕೆಲಸವು ನಿನಡ್ದ ಅವಡು.
0: ಓಹೋ
1: ವಿಕ್ರಮಾದಿತ್ಯ ಕಲಿಯುಗಡು ಕೋಯಿನ ಯುಗತ ಯುಗಟು ನಡತಿನಂಚಿನ ಭಕ್ತಿ ಅವಿನ ಜನಕ್ಕೆ ಮಲ್ಪರ ಸಾಧ್ಯ ಇಚ್ಚಿ ನವವಿಧ ಭಕ್ತಿಲಡು ಪ್ರಧಾನವಾಯಿನ ಸಾಮಾನ್ಯ ಜನಕ್ಕೆ ಸುಲಭವಾಯಿನ ಶ್ರವಣ ಭಕ್ತಿ ಆ ಶ್ರವಣ ಭಕ್ತಿದ ಮೂಲಕ ಕೇಳುದಾಂಡದ ಅಕಲ್ನ ಪಾಪ ಪರಿಹಾರ ಅಪ್ಪಿನ ಸಾಧ್ಯತೆ ಉಂಡು.
0: ಸರಿ
1: ಮುಂದೇನು ಮಾತ್ರ ಈ ನೆರವೇರಿಸಬಹುದು ಈ ಆನೆ ಪಂತಿನ ಪಾತ್ರೆಂಡು ಆಗದಾಗದು ಈಗ
0: ಅಂದ್ರೆ
1: ಅವು ನಿನ್ನಡದೇ ಶುರು ಆಗೋದು.
0: ಓಹ್
1: ನಿನ್ನ ಊರಿಗೆ ಪೋಯಿನಿಡ್ದು ಪಕ್ಕ ಸಿಂಹಾಸನ ಆರೋಹಣ ಮಲ್ತದೆ ಆ ಪುರೋಹಿತರನ್ನ ಲೆಬುಡಾದ ನಿನ್ನ ಕೈಡಿದು ಸುರುತ ಶನಿದೇವರನ ಪೂಜೆ ನಿನ್ನ ಕೈಡಿದು ನಡಪೋಡು
0: ಏರ್ನ ಆಗ್ರಹಡು ಯಾನ ಸಿಂಹಾಸನ ಜತ್ತೇನ ಆರೇ ಏನ ಇಟ್ಟು ಏನಾನು ಕುಲ್ಲವಡು ಬಂಡದು ಯಾನ ಕಾತೀನಿ ಅಂಚಿನಲ್ಪ ಇರ ಅನುಗ್ರಹ ಕೋರಿಯಲ್ಲ ಬರ್ನಾಡಿ
1: ಸಮದಾರಿಕೆ ವಿಕ್ರಮಾದಿತ್ಯ. ನಿನ್ನ ನಿರೀಕ್ಷೆ ಉಜ್ಜನಪುರದ ಜನಕೊಳ್ಳೇರು ನನ್ನ ಹೆಚ್ಚ ಗುರುತಿ ಅನ್ನುಂತು ಲೆಕ್ಕಜ್ಜಿ ಅಲ ಅಲ ಮುಡಾಯಿ ದಿಕ್ಕಡಿಯನ್ನ ಜನ್ಮದಾತೆ ಭಗವಾನ್ ಭಾಸ್ಕರ್ ಉದಿತು ಬರ್ಪಿನ ಪೊರ್ತು ಒಂಜಿ ಪಾತೆರ ಬಂತೆ ಕಲ್ಜಿಗೊಡು ನಿಕ್ ನಿನ್ನ ಕಣ್ಣೆದುರು ಪ್ರತ್ಯಕ್ಷ ಎಂದ ನನ್ನ ತುಂಬ ಏರೆಗಲಾಯನ ಕಣ್ಣೆದುರು ಪ್ರತ್ಯಕ್ಷ ಆಪಿಲಕ್ಕ ಇಜ್ಜಿ
0: ಸರಿ
1: ಅಂಚ ಅಂಡ ಏನನ ಎಂಚ ತೋಡು ಏನನ ಎಂಚ ಪೂಜೆ ಮಲ್ಪು ಶನಿವಾರದ ದಿನ ತಾನಿ ಅಶ್ವತ್ಥ ವೃಕ್ಷ ವೃಕ್ಷ ರಾಜೆ ಆ ರಾಜನು ಮುಟ್ಟುದು ಮನಸಾರ ಏರಿ ಅನ್ನ ಸ್ತೋತ್ರ ಮಲ್ಪುವರ ಅಕಲೆಗೆ ಅನ್ನು ನಿಜವಾದ ದರ್ಶನ ಕೊರ್ಪಿನ ಪುಣ್ಯಭಾಗ್ಯನು ಅಕಲೆಗೆ ಒದಗಿ ಸಾಧು ಕೊರ್ಪ ಭದ್ರಂ ಶುಭಂ ಮಂಗಳಂ.
0: ಇಂಚಪಂಡದು ಶನಿದೇವರು ಮಾಯಕಾದು ಹೋಯರು ಅನ್ನ ಅನುಗ್ರಹಡು ಮಾತಲ ಸರಿಯಾಂಡು ಚಂದ್ರಶಯನೆ ಎಚ್ಚರಾದ ತೂನಗ ವಿಕ್ರಮಾದಿತ್ಯ ಎದುರುದುಲ್ಲೆ ಆಯಾಗ ನೀಟೋ ಪಡ್ಡಬರುದು ಮಲ್ತನ ಅಪರಾಧ ಅಂತ ಪಂಡದ ಪನ್ನಗ ಆಯಾಗ ಕ್ಷಮೆ ಕೊಡದು ಒಂದು ಮಾತ ಶನಿದೇವನ ಲೀಲೆ ಪನ್ಪಿನ ಅಡಗು ದುಂಬು ಆ ಕುದುರೆ ಆಯನ ಕರ್ಗಂಡ ಕತ್ತಲೆ ಕೊಡದು ಪಂಡ ಆ ಕುದುರೆನೇ ಬತ್ತದು ಐತಮಿತ್ತ ಆಯನ ಕುಲ್ಲ ಒಂದು ತಾಮಲಿಂದಾಪುರದ ಶ್ರೇಷ್ಠಿನ ಇಲ್ಲಕ ಪೋಯಿರು ಅಲ್ಪ ಆ ರಂಗಮಾಲದ ಉಲೈಡು ಅವೇ ಚಿತ್ರಪಟದ ಎದುರು ಉಂತನಗ ಚಿತ್ರಪಡುತ್ತಿನಂಚಿನ ಹಂಸ ಪಕ್ಕಿ ಜುವಾದು ಐತ ಬಂಜಿದ ಉಲ ಹಿಡಿತ್ತಿನಂಚಿನ ಮುತ್ತುದ ಮಾಲಿನ ಕಕ್ಕದು ಬುಂಡಿಗೆ ಐನು ತೂನಗ ಅರಸು ವಿಕ್ರಮಾದಿತ್ಯ ಪಣ್ಣಿನ ಪಾತ್ರ ಸತ್ಯ ಪರವಿರವು ಮಾತರೆಗಳ ಗೋಚರಾದು ಸರ್ವಾಪರಾಧ ಅಣ್ಣ ಪಂಡದ ನಂದಿಶ್ರೇಷ್ಠಿ ಅಡ್ಡಬೂರಿಯೇ ಮಾತ್ರ ಅತ್ತು ತನ್ನ ಮಗಲಾಯಿನಂಚಿನ ಅಲೋಲಿಕೆನ ಮದುವೆ ಅವಡು ಒಂದು ಪಂಡದು ಕೇಂದಿ ಮಾತ್ರ ಅತ್ತು ಚಂದ್ರಶಯನೆ ತನ್ನ ಮಗಲು ಪದ್ಮಾವತಿಲ್ಲಾದಿಕ್ಕೆ ಕುರುಡು ಪನಪಿನಂಚಿನ ಆವೇಶನು ವ್ಯಕ್ತಪಡಿಸನಗ ರಾಜ ಆದು ಬೇತೆ ಬೇತೆ ಪೊಣ್ಣು ಜೋಕ್ಲೇನು ಸಾಂದರ್ಭಿಕವಾದ ಮದುವೆ ಅವನು ತಪ್ಪತ್ತು ಬರ್ಪಿನ ಕಾರಣಕ್ಕೂ ಬಡಾದು ಅಕ್ಲೇನು ಇರುವೇನಿಲ್ಲ ಮದುವೆ ಅದು ಆಯ್ ಉಜ್ಜನಾಪುರಗೂ ಬತ್ತೇ ಉಜ್ಜನಾಪುರಡು ಮಾತಿನೆಲ್ಲ ಸೇರಾದು ಶನಿದೇವರನ್ನ ಸಾಮೂಹಿಕವಾಗಿ ನಂಚಿನ ಪೂಜೆನು ಮಲ್ತದು ಐಡುಕ ಸಿಂಗದರನ್ನು ಏರಿಯೇ ಏರು ವಿರೋಧಿರುಳ್ಳೆಲ್ಲ ಅಕ್ಲೇನು ಮಾತ ಗೆಂದದು ಕೂಡ ಚಕ್ರವರ್ತಿಯಾದ ಮಯೂರ ಸಿಂಹಾಸನಡು ರಾಜ ವಿಕ್ರಮೆ ಮೆರೆಯೇ ಪನಪಿನಂಚಿನ ಪುಣ್ಯ ಕಥಾನಕ ಮುಂದಿನ ಮಹಾರಾಷ್ಟ್ರನು ಬರೆತೆರಿಗೆ
2: ಮಹಾರಾಷ್ಟ್ರ ಭಾಷೆ ಶನಿ ಕರಿ ಇರುತ್ತೀರಿ

0: ಇದುವರೆಗೆ ಇತ್ತೀಚೆಗೆ ಬಜ್ಪೆ ಶನೈಶ್ವರ ದೇವಸ್ಥಾನದಲ್ಲಿ ನಡೆದ ಶ್ರೀ ಶನೇಶ್ವರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆಯ ಕೊನೆಯ ಕಂತು ಕೇಳಿದ್ರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 ಎಫ್ಎಂ. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
0: ರೇಡಿಯೋ ಸಾರಂಗ್ 107.8 ಎಫ್ಎಂ ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: നിഖിൽക്കേനുള്ള റേഡിയോ സാരംഗ് 107.8 FM ഇത്തെ ഇഞ്ചിപ്പ കട്ടീലു പദവി പൂർവ കോളേജിദ ശ്രീ വിദ്യാസഭാഭവനട് കട്ടീലു ശ്രീ ദുർഗാപരമേശ്വരി ദേവള ശിക്ഷണ സമൂഹ സംസ്ഥിത സംയോജനട് ഭ്രമര ഇഞ്ചര തുളു ഉച്ചയോ ഈ ലെസിഡ് സാഹിത്യദ ഓതു ഈ വിഷയദ ബഗ്ഗെ പാത്തിരുന്നാറ് സുരേഷ് റാവു അത്തൂരു.
1: ಮಹಾನಾಡಿಗದ ಮನೆಟಿತ್ತಿನ ಮಾತ ಗಣ್ಯರಿಗಳ ಪುಡ್ಯಪಾಡೊಂದು ಮುಖ್ಯವಾದ ಒಂದು ಯಾನು ಬರವು ಕಲ್ದಿನ ಮಲ್ಲ ಶಾಲೆ ಅಂಚಾದ ಎನ್ನ ಪೂಜ್ಯ ಗುರುಕುಲು ಇಂದ ಜನ ಮೂಲು ಎನ್ನ ಎದುರುಡುಲ್ಲೇರು ಅಕ್ಲೆಗಲ ಯಾನು ಭಕ್ತಿಪೂರ್ವಕವಾದ ಪುಡ್ಯಪಾಡೊಂದು ಎಂಕ ಭಾರಿ ಸಂತೋಷ ಇನ್ನಿ ದಯಪನ್ನಾಗ ಯಾನು ಕಲ್ದಿನ ಶಾಲೆಡು ಎಂಗ ಏನನ್ನು ಒಂಜಿ ಪಾತೇರಲ್ಲ ಇದೀರಿ ಪನ್ಪಿನ ನಿಜವಾದ ಹೆಂಗೆ ಧನ್ಯತಾ ಭಾವಂಡು ನಿರ್ದು ಪೋಯ್ಸರ್ತಿ ಇಲ್ಲ ಎನ್ನ ಕನ್ನಡ ರಾಜ್ಯೋತ್ಸವಗಳು ಎಪ್ಪಡು ಪಾಪ ಎನ್ನ ಕನ್ನಡ ಉಪನ್ಯಾಸಕರಾದ ವನಿತಾ ಜೋಶಿ ಜಿಂದೆ ಪ್ರಯತ್ನ ಪಡೆಯರವು ಕೊರೋನಾದ ಸಂದರ್ಭದಾದ್ದು ದುಂಪೋದು ಈ ತಮಟಾರೆಗೆ ಲೆಪ್ಪರಾಯಿಜಿ ಅಂಚಾದ ಈ ಒಂದು ಸಂದರ್ಭಕ್ಕೂ ಏನಲ್ಲ ಇದೀರಿ ಪನ್ಪಿನ ಭಾರಿ ಸಂತೋಷ ಯಾನು ನೆನಪು ಮಲ್ ತಂದುಪ್ಪೆ ಎನ್ನ ಪಾಸಾಡಿಲ್ಲ ಎಮ್ ಎ ಪಾಸಾಡಿಲ್ಲ ನಾ ವಿಜಯಲಕ್ಷ್ಮಿ ಯಾನ್ ಪಾತೇರು ಉಡುತ್ತಿನ ಜಿಂದೆ ವಿಚಾರಣ ಆರ್ಲಪ್ಪಂತೀರಿ ಯಾನು ಅಮೀನ್ ಬುಡ್ದು ಬೇತ ವಿಚಾರನ ಪಾತಿರುವೆ ಸುರುಕಾದ ಯಾನು ತುಳುನಾಡದ ಬಗ್ಗೆ ತುಳು ಸಂಸ್ಕೃತಿದ ಬಗ್ಗೆ ಯಾನೇ ಕಟ್ಟಿದನು ಒಂಜಿ ಪದ್ಯನು ಪಂಡುದು ಬೊಕ್ಕ ದುಂಪೋಪೆ.

ಅದು ಯಾನು ಭದ್ರಾವತಿ ಉಡುಪುನಾಗ ಭದ್ರಾವತಿ ತುಳುಕೂಟದ ಉದೀಪನಗು ಬರೆತಿನ ಈ ಪದ್ಯ. ಈ ಪದ್ಯನು ಇತ್ತೆಲ್ಲ ಭದ್ರಾವತಿದ ತುಳುಕೂಟಡು ಪ್ರತಿ ವರ್ಷ ನಾಲ್ಕು ಕಾರ್ಯಕ್ರಮ ಅಲ್ಪರು ಪ್ರತಿ ಕಾರ್ಯಕ್ರಮಕ್ಕೆ ಒಂದೇ ಪದ್ಯಡು ಆರಂಭ ಮಲ್ಪಿರು ಪನ್ಪಿನ ಹೆಂಗೊಂದು ಸಂತೋಷ ಕೊಡ್ತೀನ ವಿಚಾರ ಇತ್ತೆ ತುಳುತ ಈ ಓದುದ ಬಗ್ಗೆ ತುಳುತ ಓದುದ ಬಗ್ಗೆ ಬರೋದ ಬಗ್ಗೆ ವಿಜಯಲಕ್ಷ್ಮಿ ಬಿರ್ಪಂಡರಿ ಯಾನು ಓದುದ ಬಗ್ಗೆ ಪನ್ನೊಂದುಲ್ಲೆ ತೆಂಕಾಯಿ ಚಂದ್ರಗಿರಿ ತುದಿರ್ದು ಬಡಕಾಯಿದ ಕಲ್ಯಾಣಪುರ ಮುಟ್ಟ ಪರಡ್ದಿನ ಈ ತುಳುನಾಡು ಅವೇ ಮಾತಲ ಪಂಥಿ ಲೆಕ್ಕನೆ ಹರಿವಾಣದಾತು ಉರುಂಟು ಸತ್ತಿಗೆದಾತು ಮಲ್ಲ ಪಣವುದಾತು ಪೊರ್ಲಿತ್ತಿನ ಈ ತುಳುನಾಡದ ಪೊರ್ಲನ್ನು ಏತು ಪುಗರಂಡಲ ಕಡಿಮೆನೆ ಅಂಚ ಈ ತುಳು ಭಾಷೆದ ವಿಚಾರ ಬಂದಾಗ ನಮ್ಮ ತುಳು ಲಿಪಿದ ಬಗ್ಗೆ ಮಲ್ಲ ಒಂಜಿ ಚರ್ಚೆ ಜಿಂದ ಚರ್ಚೆಯಲ್ಲಿ ನಡತೊಂದುಂಡು. ಮುಖ್ಯವಾದ ಒವೇ ಒಂಜಿ ಭಾಷೆ ಕಲ್ಪನಾಗ ನಂಕ ಲಿಪಿತ ತೊಡಕತ್ತೆ ದೇಪನ್ನಾಗ ನಮ್ಗೆ ಲಿಪಿದಾಂತನೇ ಯಥೋ ಭಾಷೆಯಲ್ಲಿ ನಾವು ಕಲ್ಪಲಿ ನಮ್ಮ ಬಳಸಲಿ. ಮುಖ್ಯವಾದ ಇಂಗ್ಲೀಷ್ಗದೆಲ್ಲ ಐತನ ಲಿಪಿ ಎತ್ತವು, ಹಿಂದಿಗೆಲ್ಲ ಐತ ಲಿಪಿ ಎತ್ತ, ಸಂಸ್ಕೃತದ ದೇವನಾಗರಿ ಮುಖ ಇಂಗ್ಲೀಷೆಲ್ಲ ಬೇತೆ ಗ್ರೀಕ್ ಲಿಪಿನೂ ಅವು ಬಳಸೊಂದುಂಡು. ಅಂಚಾದು ನಮ್ಮ ಭಾಷೆನು ವಾ ಲಿಪಿಟ್ಲ ಕಲ್ಪೋ ಲಿಪಿನ ಅಂಡ ನಂಕ್ ನಮ್ಮನೆ ಆಯ್ನ ಅಂಚಿನ ಒಂದು ಲಿಪಿ ಉಂಡು ಅವೇನು ಮಾತ ಕಲ್ತೊಂಡ ಆ ಲಿಪಿಟ ಬರೆತಿನ ಗ್ರಂಥಲೇನು ಓದರೆ ನಂಕ್ ಭಾರಿ ಅನುಕೂಲ ಪನ್ಪಿನ ಒಂದು ಉದ್ದೇಶ ನಮ್ಮ ಲಿಪಿ ಕಲ್ಪಡತ್ತ ಅಂತ ಭಾಷೆ ಕಲ್ಪರಿಗೆ ನಂಕ್ ಲಿಪಿ ಬೋಡೊಂದಿಜ್ಜಿ. ಈತ ಮಾತ ಶ್ರೀಮಂತವಾಯಿ ನಂಚಿನ ನಮ್ಮ ತುಳು ದಯಗ ಪಿರ ಒರಿಂಡು ಪಣ್ಣಗ ಜಾಗ ಎಲ್ಲಿ ಅಂದಾಂಡಲ ನಂಕ್ ಐಕ ಕೆಲವು ಮುಖ್ಯ ಕಾರಣ ಉಂಡು. ದಯಪಂಡಗ ಮೂಳು ಆಳೊಂದಿತ್ತಿನ ತುಳು ರಾಜರ್ನ ಕುಲು ಏರ್ಲ ಸ್ವತಂತ್ರ ರಾಜರ ಆದಿತ್ಯಜೇರಿ ಹೆಚ್ಚಾದ ಕನ್ನಡ ರಾಜರ್ನ ಕಲ್ಲ ಸಾಮಂತ್ಯರ ಆದಿತ್ಯರ್ ಅಂಚಾದ ಅಕುಲು ಆ ಅಕನ್ನ ರಾಜರ್ನ ಕಲ್ನ ಆಡಳಿತ ಭಾಷೆ ಆಯ್ತಿನ ಕನ್ನಡನೇ ಅಕುಲು ಬೇರಿಪತ್ತು ಪೋಯಿನಿರ್ದಾರ ತುಳುಕು ಜಾಸ್ತಿ ಒಂಜಿ ಮಹತ್ವ ಕೊರ್ರೆ ಆ ಸಾಮಂತ ರಾಜರ್ನ ಕಲ್ನ ಇರ್ದಲ್ಲ ಐ ಜಿ ಪನ್ಪಿನ ಒಂಜಿ ಕೊರತಾಂಡ ಬೊಕ್ಕ ನಮ್ಮಿಟ್ಟು ಒಂಜಿ ಕೀಳರಿಮೆ ಉಂಡು. ದಾದ ಪನ್ನಗ ಇಂಗ್ಲೀಷ್ ಪಾತಿರಂಡ ಮಲ್ಲ ಎನ್ನ ಪ್ರತಿಷ್ಠೆ ಹೆಚ್ಚಿನ ಬಂದು ಬೈದಂಡು ನೆರೆದುಂಬು ಕನ್ನಡ ಪಾತಿರಂಡ ಅಂದಿತ್ತಂಡು ಆ ಒಂಜಿ ಕೀಳರಿ ಮೇರಿದವರೆಲ್ಲ ನಮ್ಮ ಬಳಸಂದೆ ಆ ತುಳು ಪಿರೆ ಬೂರುಂಡು ಪನ್ರ ಸಾಧ್ಯತೆ ಉಂಡು. ಈತ ಐಕ ಉದಾಹರಣೆ ಪಣ್ಣಗ ನಮ್ಮ ಈ ಯಕ್ಷಗಾನ ಮುಖ್ಯವಾದ ತುಳುನಾಡದ ಕಲೆ ಅಂಡ ತುಳುನಾಡದ ಕಲೆ ಏತೋ ವರ್ಷ ಮುಟ್ಟಲ್ಲ ಬರೀ ಕನ್ನಡೋಡೆ ನಡತೊಂದಿತ್ತು ತುಳು ಬೊಕ್ಕ ತುಳು ಯಕ್ಷಗಾನ ಬೊಕ್ಕ ಬತ್ತೀನಿ ಬೊಕ್ಕ ಅಪರೂಪಕ್ಕೂ ತುಳು ಯಕ್ಷಗಾನ ಆಂಡಲ ಐಟ್ ನಂಕೆಂಚ ಕನ್ನಡದ ಕಲೆಗೆ ದೇವ ಭಾಷೆ ಸಂಸ್ಕೃತ ಪನ್ಪಿನ ಭಾವ ಇಡ್ತಂಡ ಅಂಚನೆ ತುಳುನಾಡದ ಕಲೆಗೆ ಕನ್ನಡ ಕನ್ನಡಕ್ಕೂ ಅಂಚನ ದೇವ ಭಾಷೆದ ಒಂದು ಮಹತ್ವ ಕೊಡ್ತೇರಿ. ದಯಪನ್ನಗ ತುಳು ಯಕ್ಷಗಾನಡು ದೇವರ ಪ್ರತ್ಯಕ್ಷ ಆದ ದೇವರ ಪಾತ್ರರು ಮಾತ್ರ ಕನ್ನಡೋಡು ಅಂಚ ಪಂಡ ಒಂದು ಉನ್ನತ ಪನ್ಪಿನ ಒಂದು ಭಾವಿನ ತೋಜಾರೆಗೋಸ್ಕರ ಆ ಒಂದು ಈ ಬಳಕೆಯನ್ನು ಮಲ್ತೊಂದಿತ್ತೀರ ಪಂಡ ಸಾಧ್ಯತೆ ಉಂಡು. ಅಂಚಿನೇ ತುಳು ಲಿಪಿತ ಬಗ್ಗೆ ಮೇರ್ಪಂಡೇರು ಮಲಯಾಳಗೆ ಹೆಂಚಪೊಂಡು ಆ ಮಲಯಾಳದ ಭಾಷೆ ಮೂಲ ಲಿಪಿ ಅವು ನಮ್ಮ ತುಳುನಾಡದ ಲಿಪಿ ಅಂತ ಪಂತೇರು ಆನಿರ್ದಾರೆ ಆ ವಿಚಾರದ ಬಗ್ಗೆ ಅನ್ಪನ್ಪುಜಿ ಬೊಕ್ಕ ಇತ್ತ ಎಂಕುಲು ನಿಜವಾದ ತುಳು ಎಮ್ಮೆ ಸೇರಿ ಬೊಕ್ಕ ಸೇರ್ನ ಮುಟ ದಾದಂಡು ತುಳುಟು ಕಲ್ಪರ ಅಂತ ಇನ್ನೊಂದಿತ್ತ ನಿಜವಾದ್ಲ ಅವು ಮಲ್ಲ ಕಡಲು ನಂಕ ನಮ್ಮ ಹಿತಮುಟ ತೆರೆದಿನಿ ಬಜಿ ಎಲ್ಲೆ ಬಿಂದು ಮಾತ್ರ ಅವು ಸಿಂಧು ಪನ್ಪಿನ ಪೋಯ್ಬೊಕ್ಕ ಗೊತ್ತಾಂಡು ಅಂಡ ಒಂಜಿ ಸಂತೋಷದ ವಿಚಾರ ಪಣ್ಣಾಗ ಎಂಕಲ್ನ ಒಂಜಿ ಇತ್ತದ ತುಳು ಎಮ್ಮೆದ ಬ್ಯಾಚಡ್ ಒಂಜಿ 23 ಜನ ಉಳ್ಳೆರು ಒರಿಯರು ದೊರಿ ಮಲಮಲ್ಲ ವಿದ್ವಾಂಸರ್ನಕಲೆ ಸೇರ್ದಿ ನಡ್ದಾರೆ ಆ ಕ್ಲಾಸು ಪೋಂಡನೆ ಒಂದು ಮಲ್ಲ ಸಂತೋಷ. ದೇಪಣ್ಣಗ ಎಂಕಲ್ನ ಬ್ಯಾಚರ್ ಒಂದು 4 ಜನ PhD ಅದು ಡಾಕ್ಟ್ರೇಟ್ ಪಡೆತಿನಕ್ಕೂ ಎಂಕಲ್ನ ಬ್ಯಾಚಡ್ ಉಳ್ಳೇರು ಲೆಕ್ಚರರ್ ಆದ ರಿಟೈರ್ ಆತಿನಕ್ಕೂ ಎಂಕಲ್ನ ಪಾಸ್ ಆಡಿಲ್ಲ ಅದು ಉಳ್ಳೇರು ಆ ನಡ್ದಾರೆ ಕ್ಲಾಸ್ ಎಂಕಲ್ ಆ್ಯಕ್ಚುಲಿ ಎಂಕಲಿಗೆ ಒಂದು ಸಬ್ಜೆಕ್ಟ್ ಕೊಡ್ದು ನಿಕುಲೇ ಚರ್ಚೆ ಮಲ್ತೊಂಡ್ಲೇ ಪಂಡಲೆ ಅವು ಆತೊಂಜಿ ಪೊಲ ಬಿತ್ತಿನ ಪಾಸಾಡಿಲು ಎಂಕಲ್ನ ಜೊತೆಗೊಳ್ಳೇರು ಅಂಡ ಎಂಕಲ್ನ ಏರು ಉಪನ್ಯಾಸಕರು ಪ್ರೊಫೆಸರ್ ಅಯ್ಯನ ಅಕುಳ್ಳು ತುಳು ಎಮ್ಮೆ ಅಕುಳ್ಳ ಜಿಂಜ ಸಾಧನೆ ಮಲ್ತೊಂದು ಬೊಕ್ಕ ಜಿಂಜ ವಿಷಯನ ಸಂಗ್ರಹ ಮಲ್ತೊಂದು ಎಂಕ ಪಂಡ ಅಕಲೆಗಳು ಭಾರಿ ಪೋಡಿಗಂಡು ಎಂಕಲ್ನ ಕ್ಲಾಸ್ ಬರ್ಪಿನಿ ಪಂಡ ಕೆದಕದ ಒಂದು ಚರ್ಚೆ ನಡಪುಂಡು ಪಣ್ಣಾಗ ಅಕುಳ್ಳ ಬಾದಿ 4 ಗುಂಡಿಗೆ ಬೋಡು ಅಕಲೆಗೆ ಕ್ಲಾಸ್ಗೆ ಬರ್ರೆ ಪಂಡ ತಪ್ಪ ಅಂತ ಆಂಡಲ್ ಆತ ತಯಾರು ಮಲ್ತ ಪೊರ್ಲುಡು ಎಂಕಲೇನು ಪಾಠ ಪ್ರವಚನ ಭಾರಿ ಶೋಕ ಒಂದುಂಡು ಐಡಿದ ಎಂಕಲು ಪಾಸಾಡಿಲ್ ನಕಲ್ಲ ಚರ್ಚೆ ನಿಜವಾದ ಒಂದು ಗೇನದ ಪಲಬು ಕೊರ್ಪಿನಿಟ್ಟ ದಾಲ ಪಿರ ಇಜ್ಜಿ ಪನ್ಪಿನಿಟ್ಟು ಯಾನು ಆ ಕ್ಲಾಸನ್ನು ನಿಜವಾದ್ಲ ಸೇರ್ತೀನಿ ಸಾರ್ಥಕ ಪನ್ಪಿನ ಒಂದು ಹೆಮ್ಮೆ ನಾನು ತೋಜ ಪನ್ನೊಂದುಲ್ಲ.

ವರ್ತೇರು ಪಂಡ ದುಂಬುದ ತುಳುಟು ಬತ್ತೇರು ಅಂದು ಅಪಗ ವರ್ತೇರು ಪನೊಂದಿತ ರೀತ ಬತ್ತೇರು ಬತ್ತೇರು ಅಂದು ತುಳುಟು ಆರ್ ಪಂಡಕ್ಕನೆ ಭಾಷಾ ಪ್ರಭೇದಲು ಜಿಂಜಂಡು ಉಡುಪಿ ತುಳು ಉಡುಪಿಡ್ಲ ಸಾಮಾನ್ಯ ತುಳುಬೇತೆ ಬ್ರಾಹ್ಮಣ ತುಳುಬೇತೆ ಮೂಲ ಪುತ್ತೂರುಡ್ಲ ಸಾಮಾನ್ಯ ತುಳುಬೇತೆ ಬ್ರಾಹ್ಮಣ ತುಳುಬೇತ ಶಿವಳ್ಳಿ ತುಳುನ್ ಪನ್ಪೆರೈಕು ಇಂಚ ಬೇತ ಬೇತ ಬೇತ ತುಳುಟ್ಲ ಭಾರಿ ಬಗೆದ ಪ್ರಕಾರಲುಳ್ಳ ಅವೇ ಒಂಜಿ ಎಂಕಲೆಗೆ ತುಳು ಭಾಷೆದ ಪ್ರಭೇದಲುಂದೇ ಒಂಜಿ ಟಾಪಿಕ್ ಉಂಡು ಭಾರಿ ಪುರ್ಲಾಯಿನಂಚಿನ ಒಂಜಿ ಐತ ಐತ ಬುಳಚಿಲೇ ಮಲ್ಪುಂಡಲ ಬೋಡಾನ ಅಥವಾ ನಂಕ ಅವಕಾಶಲುಂಡು ಆತ ಪೊರ್ಲುದ ಸಬ್ಜೆಕ್ಟ್ ಉಂಡವು ಅಂಚ ಅಂಚನೆ ನಂಕ ನಮ್ಮ ಬೊಕ್ಕ ನಮ್ಮ ದುಂಪೋನಗ ಈ ತುಳು ಓದುಡು ಬೊಕ್ಕದಾದ ಓದುಡು ವಿಷ್ಣು ದುಂಗನ ಮಹಾಭಾರತ ಕರ್ಣ ಪರ್ವ ಬೊಕ್ಕ ಮಂದಾರ ಮಂದಾರ ಕೇಶವ ಭಟ್ಟನ ರಾಮಾಯಣ ಆರ್ ಪನ್ಲಕ್ಕನೆ ಅವು ತುಳುನಾಡು ಬಿತ್ತಿದಿನ ರಾಮಾಯಣದ ಬೀಜ ಅವು ರಾಮಾಯಣದ ಬೀಜನ ತುಳುನಾಡು ಬಿತ್ತಂಡ ಎಂಚ ಮರ ಅಪುಂಡು ಪನ್ಪಿನ ಲೆಕ್ಕೋಡೆ ಪ್ರತಿ ಒಂಜಿ ಆ ಮಲೆಕುಡಿಯ ಆಯನಂಚಿನ ವಾಲ್ಮೀಕಿ ಆಯನ ದಿನಚರಿ ಆಯನ ಇಲ್ಲು ಆಯನ ಆಚರಣೆಲು ಪೂರ ನಮ್ಮ ಕೈತಲ್ದ ಇಲ್ಲದ ನಮ್ಮ ಒಕ್ಕೆಲ್ದಾಕುಳು ಅಥವಾ ಬೇತ ದೇತಾಕುಳು ಸಾಗೋಳಿ ಮಲ್ಪುನಕುಲು ಮಲ್ಪುನ ಪ್ರತಿಯೊಂದು ಆಚರಣೆ ಎಲ್ಲ ನಮ್ಮ ದಿನನಿತ್ಯ ತೂವೊಂದುಲ್ಲನ ಪನ್ಪಿನ ಭಾವ ಆಯಿತು ಮೂರ್ದು ಬೈದನು ಭಾರಿ ಪೊರ್ಲುಡವೇನು ಮುಡಿತೇರೆ ಮಂದಾರ ಕೇಶವ ಭಟ್ಟನ ರಾಮಾಯಣಡು ಅಂಚ ಅವು ಮಂದಾರ ಕೇಶವ ಭಟ್ರಿಗೂ ಕುವೆಂಪುನ ರಾಮಾಯಣದ ರಾಮಾಯಣ ದರ್ಶನ ಮಹಾಛಂದಸ್ಸುಡು ಬರೀತಾರೆ ರಾಮಾಯಣ ದರ್ಶನದ ಒಂಜಿ ಪ್ರಭಾವ ಜಿಂಜ ಆತಡು ಆರು ಮಹಾಛಂದಸ್ಸುಡು ಬರೀತಾಡೆ ಮೇರೆ ಲಲಿತ ರಗಳೆಡು ಅವನ ಭಾರಿ ಪೊರ್ಲುಡು ಬರೀತೇರೆ ಆ ಮಂದಾರ ಕೇಶವ ಭಟ್ರನ ರಾಮಾಯಣದ ಒಂಜಿ ರಡ್ಡು ಸಾಲನ ಆಯ್ತ ಪೊಲಬನ್ ಪನ್ಪೆ ಬರವು ಸರವು

ಆಂಕಿನ ಅಮ್ಮೆರೆನ ಎಣ್ಣೊಂದು ತುಳು ಕಬಿಕುಲೆಗು ರಡ್ಡು ಕೈ ಮುಗಿಪೆ ಕತೆ ಬರೆಪೆ ತುಳುವಪ್ಪನೆದುರು ಕಾಣಿಕೆ ದೀಪೆ ಪಂಡದು ಈ ಆರಂಭ ಮಲ್ಪಿರು ತುಳುತ ತುಳುವಪ್ಪೆಗು ತನ್ನ ಕಾವ್ಯನ ಅರ್ಪಣೆ ಮಲ್ಪಿರು. ಇಂಚ ಮೇರು ರಾಮಾಯಣದ ಕಥೆನೇ ಆಧಾರವಾದ ದಿಯೊಂಡೆರಡಲ ಆರ್ ಆರ್ನ ಸ್ವಂತಿಕೆನ ಇಡೀ ಕಾವ್ಯದ ಒರ್ಮೆಲ ಬಳಸಾವಂತ ಬೈದರು. ಓಲು ರಾಮಾಯಣದ ಪಾತ್ರನು ನಿರ್ಲಕ್ಷ್ಯ ಆತನ ಅಂಚಿನ ಪಾತ್ರೊಳಗೆ ಹೆಚ್ಚಿನ ಮಹತ್ವ ಕೊಡ್ಪೇರು. ಮುಖ್ಯವಾದ ಮೇರು ಮಂತರನ ಒಂಜಿ ವಿಶೇಷವಾದ ನಿರ್ಮಾಣ ಮಲ್ಪೇರು. ನಂಕ ಮೂಲ ರಾಮಾಯಣ ಅವಳು ಅಥವಾ ತೊರವೇರ ಮಾತಾ ರಾಮಾಯಣಡ್ಲ ಮಂತರೇನು ಅತಿ ಕುರೂಪಿ ಆಲು ಅತಿ ಕುರೂಪಿಯಿಂದ ಸೃಷ್ಟಿ ಮಾಡಿದ್ದೀರಿ. ಆಂಡ ಈ ಮಂದಾರ ಕೇಶವ ಭಟ್ರು ಮಾತ್ರ ಆ ಮಂತರೆ ಭಾರೀ ಪೊರ್ಲುದ ಸುಂದರಿ ಆಲು ಕೈಕೇನ ದಾಸಿ ಅಂದ ಆಂಡ ಭಾರಿ ಪೊರ್ಲುದ ಆಲು ಆಂಡ ರಾಮನಮಿತ್ತು ಆಲೆಗೆ ಮನಸ್ಸಿತ್ತದು ರಾಮಡ ಪ್ರಣಯ ಭಿಕ್ಷಕೇನುವಳು ಆ ರಾಮೇವಿನ ತಿರಸ್ಕಾರ ಮಲ್ತಿ ನೀಡಿದ ಅವರ ರಾಮನಮಿತ್ತು ಪಗೆಟ್ಟು ಆಯನ ಕಾಡುಗ ಪೋಪಿಲಕ್ಕ ಮಲ್ತಲು ಪಂಡದು ಅವಿನ ಅಂಚ ಬಾರಿ ಅಂಚ ಚಿತ್ರಣ ಮಲ್ಪೇರು. ಬೊಕ್ಕ ರಾಮೆ ಆಲೆಗೆ ಉಪದೇಶ ಕೊಡ್ದು ಧರ್ಮೋಪದೇಶ ಮಲ್ತದೆ ಆಲೇನ ಅಲ್ಲ ಮನಸ್ಸಿನ ಬದಲು ಮಲ್ತದೆ ಆಲೇನ ಎಡ್ಡಾಪಿ ಲೆಕ್ಕ ಮಲ್ತೀರಿ ಪಂಡದು ಪಂಡ ವಿಶೇಷ ರೀತಿಯ ಮಂತರಿನ ಈ ಕಾವ್ಯಡು ಸೃಷ್ಟಿ ಮಲ್ತೀರಿ ಪಂಡ ತಪ್ಪಾವಂದು ಅಂಚೇನಿ. ಈ ತುಳುದ ಬರವುಡ ಬರವುದ ಬಗ್ಗೆ ಓದುದ ಬಗ್ಗೆ ಪನ್ನಗ ನಮ್ಮ ಏತು ಒಂಜಿ ಕನ್ನಡದ ಒಂಜಿ ಕವಿ ನಾಗಚಂದ್ರ ಪನ್ಪೆಗೆ ಎಂಚಿನ ಮಂಡಗ ಕಟ್ಟಿಯುಂಬೇನು ಮುಡಿವ ಕಟ್ಟಿಯುಂಬೇನೆ ಪೊಸ ಪೂಮಾಲಯಂ ಮುಡಿವ ಭೋಗಿಗಳಿಲ್ಲದೆ ಪಂಡ ಆಯ್ತು ಅರ್ಥದಾದ ಪನ್ನಗ ಯಂಕುಲ್ ಪೊಸ ಪೊಸ ಪೂತ ಮಾಲೆನು ಕಟ್ಟುವ ಆಂಡ ಆ ಮಾಲೆನ ಮುಡುಪಿನ ಮುಡುಪು ನಂಚಿನ ಪಂಡ ತಾರೀಕು ದಿವಣ್ಣು ನಂಚಿನ ಆಕುಲು ಇಜ್ಜೇರಡ ಆ ಮಾಲೆ ಪೊಕ್ಕಡೆ ವೇಷ್ಟಾಪುಡತ ಪಂಡ್ ಅಂಚೆನೆ ತುಳು ಕವಿಕುಳು ಬೋಡ್ನಾ ತುಳ್ಳೆರು ತುಳು ಕೃತಿಕುಳ್ಳ ಬೋಡ್ನಾ ತುಂಡು ಆಂಡ ತುಳುನು ಓದುನ ಕಲ್ಲ ಕೊರತೆ ಜಿಂಜ ಉಂಡು ಐಕು ತುಳುತ ಭಾಷೆ ಕೆಲವರು ಭಂಗ ಓದರೆ ಪಂಡ ಐತ ಅರ್ಧ ಅಕ್ಷರ ಜಾಸ್ತಿ ಅಂಚಾದ ಪನ್ಪೆರೆ ಆಂಡ ಒವ್ವೇ ಒಂಜಿ ಭಾಷೆ ನಂಕ ಅಭ್ಯಾಸ ಒಂದು ರಡ್ಡು ಸರ್ತಿ ಭಂಗಾವು ಆಂಡ ಬೊಕ್ಕ ಅವೇನೇ ರೂಢಿ ಮಲ್ತೊಂಡಾವು ಬಹಳ ಬಹಳ ಸುಲಭಾದ ಪುಣ ನೆಡ್ದಾರ ತುಳು ಕೃತಿಕುಳು ಬೈಜ್ಜಿ ಅಥವಾ ಜಾಸ್ತಿ ಬರೆಪುಜರು ಪನ್ಪಿನ ಒಂಜಿ ಆರೋಪದುಲ್ಲ ಬರತಿನಂಚಿನ ಉಪ್ಪು ನಂಚಿನ ಕೃತಿಕುಲನ್ನು ನಾವು ಏತು ಬಳಸೋನೊಂದುಲ್ಲ ಏತು ನಮ್ಮ ಬಳಕೆ ಮಲ್ಪ ಪನ್ಪಿನ ಜಿಂಜ ಮುಖ್ಯ ಆದು ಪುಣಾನೆಡ್ದಾರ ಈ ಕೃತಿಕುಲೇನು ನನಾತು ನನಾತು ಬರೆಪು ನಂಚಿ ಎಂಚ ಬರೆವುಡು ಅಂಚೆನೆ ಬರೆತಿನೇನು ಓದೋಡು ಐಕ ಹೆಚ್ಚು ಇಂಬು ಕೊರಡು ಪನ್ಪಿನ ಪಾತ್ರನನ್ನು ಪನ್ನೊಂದು ಎಂಕ ಅವಕಾಶ ಕೊರನೆ ನಂಚಿನ ಮಾತೆರೆಗಳ ಎನ್ನ ಗುರುವೃಂದದ ಕಲೆಗೆ ಬೊಕ್ಕ ಈ ಕಾರ್ಯಕ್ರಮ ಆಯೋಜನೆ ಮಲ್ತಿನ ಕಲೆಗೆ ಬೊಕ್ಕ ಏನನ್ನು ಎಂಕ ಇಡೇ ಬರ್ರೆ ಅವಕಾಶ ಕೊಡಿಸ್ತೇನೆ ಅನ್ನ ಅಪ್ಪೆ ಕಟೀಲಪ್ಪೆ ದುರ್ಗಗಲ ಮಾತು ವಂದನೆ ಮಲ್ತೊಂದು ಎನ್ನ ಪಾತ್ರೆನು ಯಾನು ಮುಗಿದೊಂದುಲ್ಲೇ ಧನ್ಯವಾದ.

ಈತನೇಟ ಇಂಚಿಪ್ಪ ಕಟೀಲು ಪದವಿ ಪೂರ್ವ ಕಾಲೇಜಿದ ಶ್ರೀ ವಿದ್ಯಾಸಭಾಭವನಡ್ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಳ ಶಿಕ್ಷಣ ಸಮೂಹ ಸಂಸ್ಥೆದ ಸಂಯೋಜನೆಡ್ ಭ್ರಮರ ಇಂಚರ ತುಳು ಉಚ್ಚಯೋ ಈ ಲೇಸಿಡ್ ಸಾಹಿತ್ಯದ ಓದು ಈ ವಿಷಯದ ಬಗ್ಗೆಟ್ ಪಾತೆರ್ನಾರ್ ಸುರೇಶ್ ರಾವ್ ಅತ್ತೂರು ಇಡಗ್ ಈ ಕಾರ್ಯಕ್ರಮ ಮುಗಿಂಡ್ ಮಾತಿರೆಗ್ಲ ಸೊಲ್ಮಲು ಕೇನಂದುಪ್ಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕ.

ಈತನೇಟ ಕೆಲವೊಂಜಿ ತುಳು ಪದಕುಲಿನ ಕೇನೊಂದು ಬರ್ತಾರೆ. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ ಮಾತಿರಿಗ್ಲ ಸೊಲ್ಮೇಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕ.

107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ರಾಯರು ಬಂದರು ಮಾವನ ಮನೆಗೆದ ಯಾಕಿತ್ತು ಹುಣ್ಣಿಮೆ ಹರಿಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು ತುಂಬಿದ ಚಂದಿರ ಬಂದಿತ್ತು ಮಾವನ ಮನೆಯಲ್ಲಿ ಮಲ್ಲಿಗೆ ಹೂಗಳ ಪರಿಮಳ ತುಂಬಿತ್ತು ಬಾಗಿಲ ಬಳಿ ಕಾಲಿಗೆ ಬಿಸಿ ನೀರಿನ ತಂಬಿಗೆ ಬಂದಿತ್ತು ಒಳಗಡೆ ದೀಪದ

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: ಗಮ್ಮತ್ತು.
1: 107.8 FM ರೇಡಿಯೋ ಸರಂ, 107.8 FM ರೇಡಿಯೋ ಸರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.

ನಮಸ್ಕಾರ ಕೇಳುಗ್ರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇವತ್ತಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗ್ರೆ, ಹೊರಗಡೆ ಜಿಟಿ ಜಿಟಿ ಮಳೆ ಹನಿತಾ ಇದೆ, ತಣ್ಣಗಿನ ಗಾಳಿ ಕೂಡ ಬೀಸ್ತಾ ಇದೆ. ಇಂತಹ ಟೈಮ್ನಲ್ಲಿ ಕಂಬಳಿ ಹೊದ್ದು ಮಲಗೋಕೆ ಎಷ್ಟು ಚಂದನೋ. ಕಿಟಕಿ ಹತ್ರ ಕೂತು ಬಿಸಿ ಬಿಸಿ ಖಾರ ಖಾರವಾಗಿ ಏನಾದರೂ ತಿಂತಾ ಇದ್ರೆ ಸಿಗೋ ಮಜಾನೇ ಬೇರೆ ಅಲ್ವಾ? ಇವತ್ತು ಸಂಜೆಯ ಮಳೆಗಾಲದ ಮೂಡನ್ನು ಡಬಲ್ ಮಾಡೋಕೆ ಇವತ್ತಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ತಂದಿದ್ದೀನಿ ಸೂಪರ್ ಕಾಂಬಿನೇಷನ್ ಮಳೆಗಾಲದ ಸ್ಪೆಷಲ್ ಮಸಾಲ ಚಾಯ್ ಮತ್ತು ಗರಿ ಗರಿ ಈರುಳ್ಳಿ ಪಕೋಡ. ಮೊದಲು ಪಕೋಡ ಮಾಡೋಣ. ಹೋಟೆಲ್ ಸ್ಟೈಲ್ನಲ್ಲಿ ಕ್ರಿಸ್ಪಿಯಾಗಿ ಬರೋಕೆ ಒಂದು ಸಣ್ಣ ಸೀಕ್ರೆಟ್ ಟಿಪ್ ಇದೆ ಕೇಳಿ. ಬೇಕಾಗುವ ಸಾಮಗ್ರಿಗಳು: 2 ಕಪ್ ಉದ್ದಕ್ಕೆ ಹೆಚ್ಚಿದ ಈರುಳ್ಳಿ, 1 ಕಪ್ ಕಡಲೆ ಹಿಟ್ಟು, 2 ಚಮಚ ಅಕ್ಕಿ ಹಿಟ್ಟು, 1 ಚಮಚ ಖಾರದ ಪುಡಿ, ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, 1/2 ಚಮಚ ಅಜ್ವಾನ ಅಂದರೆ ಓಂ ಕಾಳು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರಿಯಲು ಎಣ್ಣೆ. ಮಾಡುವ ವಿಧಾನ: 1 ಬೌಲ್ನಲ್ಲಿ ಹೆಚ್ಚಿದ ಈರುಳ್ಳಿ, ಉಪ್ಪು, ಖಾರದ ಪುಡಿ, ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಕೈಯಲ್ಲೇ ಕಿವುಚಿ ಈರುಳ್ಳಿ ನೀರು ಬಿಡಬೇಕು, ಅಲ್ಲಿಯವರೆಗೆ ಮಿಕ್ಸ್ ಮಾಡಿ. ಈಗ ಅದಕ್ಕೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಅಜ್ವಾನ ಹಾಕಿ ಮಿಕ್ಸ್ ಮಾಡಿ. ನೆನಪಿಡಿ, ನೀರು ಹಾಕಬೇಡಿ, ಈರುಳ್ಳಿ ಬಿಟ್ಟಿರೋ ನೀರೇ ಸಾಕು. ಹಿಟ್ಟು ಗಟ್ಟಿಯಾಗಿ ಈರುಳ್ಳಿಗೆ ಅಂಟಿಕೊಳ್ಳಬೇಕು. ಕೊನೆಯಲ್ಲಿ 1 ಚಮಚ ಕಾದ ಎಣ್ಣೆಯನ್ನು ಈ ಮಿಶ್ರಣಕ್ಕೆ ಹಾಕಿ ಕಲಸಿ. ಈಗ ಕಾದ ಎಣ್ಣೆಯಲ್ಲಿ ಈ ಮಿಶ್ರಣವನ್ನು ಉಂಡೆ ಮಾಡದೆ ಬಿಡಿ ಬಿಡಿಯಾಗಿ ಪಕೋಡ ಶೇಪ್ನಲ್ಲಿ ಬಿಡಿ. ಮೀಡಿಯಂ ಉರಿಯಲ್ಲಿ ಗೋಲ್ಡನ್ ಬ್ರೌನ್ ಆಗುವವರೆಗೂ ಕರೆದ್ರೆ ಗರಿ ಗರಿ ಈರುಳ್ಳಿ ಪಕೋಡ ರೆಡಿ. ಪಕೋಡ ಅಂತೂ ರೆಡಿಯಾಯಿತು. ಇನ್ನು ಇದಕ್ಕೆ ಜೋಡಿಯಾಗಿ ಗಮಗಮಿಸೋ ಮಸಾಲ ಟೀ ಬೇಡುವೆ, ಬನ್ನಿ ಚಹಾ ಮಾಡೋಣ. ಬೇಕಾಗುವ ಸಾಮಗ್ರಿಗಳು: 1 ಕಪ್ 1 ನೀರು, 1 ಕಪ್ ಹಾಲು, 2 ಚಮಚ ಟೀ ಪುಡಿ, ರುಚಿಗೆ ತಕ್ಕಷ್ಟು ಸಕ್ಕರೆ. ಮಸಾಲಾಗೆ 1 ಇಂಚು ಶುಂಠಿ, 2 ಏಲಕ್ಕಿ, 2 ಲವಂಗ, 1 ಸಣ್ಣ ಪೀಸ್ ದಾಲ್ಚಿನ್ನಿ. ಮಾಡುವ ವಿಧಾನ: ಮೊದಲು ಶುಂಠಿ, ಏಲಕ್ಕಿ, ಲವಂಗ, ಚಕ್ಕೆಯನ್ನು ಕಲ್ಲಿನಲ್ಲಿ ಕಚ್ಚಾ ಪಚ್ಚಾ ಅಂತ ಜಜ್ಜಿಕೊಳ್ಳಿ. 1 ಪಾತ್ರೆಯಲ್ಲಿ ನೀರು ಕಾಯಲು ಇಟ್ಟು ಈ ಜಜ್ಜಿದ ಮಸಾಲೆಯನ್ನು ಹಾಕಿ 2 ನಿಮಿಷ ಚೆನ್ನಾಗಿ ಕುದಿಸಿ. ಮಸಾಲೆಯ ಸಾರವೆಲ್ಲ ನೀರಿನಲ್ಲಿ ಇಳಿಬೇಕು. ಈಗ ಟೀ ಪುಡಿ ಹಾಕಿ 1 ನಿಮಿಷ ಕುದಿಸಿ. ಆಮೇಲೆ ಹಾಲು ಮತ್ತು ಸಕ್ಕರೆ ಸೇರಿಸಿ. ಟೀ ಚೆನ್ನಾಗಿ ಉಕ್ಕಿ ಬರುವಾಗ ಉರಿ ಕಡಿಮೆ ಮಾಡಿ 2 ನಿಮಿಷ ಸಿಮ್ಮರ್ನಲ್ಲಿ ಇಡಿ. ಆಹಾ, ಮನೆ ತುಂಬ ಮಸಾಲ ಚಹಾದ ಗಮ ಹರಡುತ್ತೆ. ಈಗ ಚಹಾವನ್ನು ಕಪ್ಪಿಗೆ ಸೋಸಿಕೊಂಡ್ರೆ ಮಸಾಲ ಚಾಯ ರೆಡಿ. ಇನ್ನೇಕೆ ತಡ ಕೇಳುಗ್ರೆ, ಬಿಸಿ ಬಿಸಿ ಪಕೋಡವನ್ನು ಪ್ಲೇಟಿಗೆ ಹಾಕಿ ಪಕ್ಕದಲ್ಲಿ 1 ಕಪ್ ಮಸಾಲ ಚಾಯ್ ಇಟ್ಕೊಂಡು ಕಿಟಕಿ ಹತ್ರ ಕೂತು ಮಳೆ ನೋಡ್ತಾ ಎಂಜಾಯ್ ಮಾಡಿ. ಈ ಮಳೆಗಾಲದ ಸಾಯಂಕಾಲ ನಿಮ್ಮದಾಗಲಿ. ಕೇಳುಗ್ರೆ, ಇನ್ನೊಂದು ರೆಸಿಪಿಯನ್ನು ಹೇಳ್ತೀನಿ. ಇಂತಹ ವೆದರ್ನಲ್ಲಿ ಮೈ ಬಿಸಿ ಮಾಡಿಕೊಳ್ಳೋಕೆ, ಮನಸ್ಸಿಗೆ ಖುಷಿ ಕೊಡೋಕೆ ಏನಾದರೂ ಬಿಸಿ ಬಿಸಿ ಹಾಗೂ ಹೆಲ್ದಿಯಾಗಿ ಕುಡಿಯೋಕೆ ಸಿಕ್ಕರೆ ಎಷ್ಟು ಚೆನ್ನ ಅಲ್ವಾ? ಮಳೆಗಾಲ ಅಂದ ತಕ್ಷಣ ನಮಗೆ ನೆನಪಾಗುವುದು ಜೋಳ ಅಥವಾ ಸ್ವೀಟ್ ಕಾರ್ನ್. ಅದಕ್ಕೆ ಈಗ ನಾನು ಹೋಟೆಲ್ ಸ್ಟೈಲ್ನಲ್ಲಿ ಮಾಡಬಹುದಾದ ರೆಸ್ಟೋರೆಂಟ್ ಸ್ಟೈಲ್ ಕಾರ್ನ್ ಸೂಪ್ ಮತ್ತು ಚಟಪಟ ಮಸಾಲ ಕಾರ್ನ್ ರೆಸಿಪಿಯನ್ನು ಹೇಳ್ತೀನಿ. ಮೊದಲು ಬಿಸಿ ಬಿಸಿ ಕಾರ್ನ್ ಸೂಪ್ನ ರೆಸಿಪಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 1 ಕಪ್ ಬೇಯಿಸಿದ ಸ್ವೀಟ್ ಕಾರ್ನ್, ಸಿಹಿ ಜೋಳ, 1 ಚಮಚ ಬೆಣ್ಣೆ, ತಲಾ 1 ಚಮಚ ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ ಮತ್ತು ಶುಂಠಿ, 1/2 ಕಪ್ ಸಣ್ಣಗೆ ಹೆಚ್ಚಿದ ಕ್ಯಾರೆಟ್ ಮತ್ತು ಬೀನ್ಸ್, 1 ಚಮಚ ಕಾರ್ನ್ ಫ್ಲೋರ್ ಜೋಳದ ಹಿಟ್ಟು, 1 ಚಮಚ ಕಾಳು ಮೆಣಸಿನ ಪುಡಿ ಬ್ಲ್ಯಾಕ್ ಪೆಪ್ಪರ್, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು. ಮಾಡುವ ವಿಧಾನ: ಮೊದಲು ತಗೊಂಡಿರೋ 1 ಕಪ್ ಸ್ವೀಟ್ ಕಾರ್ನಲ್ಲಿ 1/2 ಕಪ್ ಕಾರ್ನನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿಕೊಳ್ಳಿ. ಉಳಿದ 1/2 ಕಪ್ ಹಾಗೆ ಇರಲಿ. ಈಗ 1 ಪಾತ್ರೆಗೆ ಬೆಣ್ಣೆ ಹಾಕಿ ಅದು ಕರಗಿದಾಗ ಶುಂಠಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ. ಆಮೇಲೆ ಕ್ಯಾರೆಟ್, ಬೀನ್ಸ್ ಮತ್ತು ಉಳಿದ ಸ್ವೀಟ್ ಕಾರ್ನ್ ಕಾಳುಗಳನ್ನು ಹಾಕಿ 2 ನಿಮಿಷ ಬಾಡಿಸಿ. ಇದಕ್ಕೆ ನಾವು ಮಾಡಿಟ್ಟಿರೋ ಕಾರ್ನ್ ಪೇಸ್ಟ್ ಮತ್ತು 2 ಕಪ್ ನೀರು ಹಾಕಿ ಚೆನ್ನಾಗಿ ಕುದಿಯಲು ಬಿಡಿ. ಸೂಪ್ ಹೋಟೆಲ್ ತರಹ ದಪ್ಪಗೆ ಬರೋಕೆ 1 ಸಣ್ಣ ಬೌಲ್ನಲ್ಲಿ ಕಾರ್ನ್ ಫ್ಲೋರ್ ಹಾಗೂ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಆ ಮಿಶ್ರಣವನ್ನು ಕುದಿಯುತ್ತಿರುವ ಸೂಪಿಗೆ ಸುರಿದು ಕೈಯಾಡಿಸಿ. ಕೊನೆಯಲ್ಲಿ ಉಪ್ಪು ಮತ್ತು ಖಾರಕ್ಕೆ ತಕ್ಕಂತೆ ಕಾಳು ಮೆಣಸಿನ ಪುಡಿ ಉದುರಿಸಿದರೆ ಹಬೆ ಆಡುವ ಕಾರ್ನ್ ಸೂಪ್ ರೆಡಿ. ಹಾಗೆಯೇ ಚಟಪಟ ಮಸಾಲ ಕಾರ್ನ್, ಇದರ ರೆಸಿಪಿಯನ್ನು ಹೇಳ್ತೀನಿ. ಇದಕ್ಕೆ ಬೇಕಾಗುವ ಸಮಯ 4 ನಿಮಿಷ. ಬೇಕಾಗುವ ಸಾಮಗ್ರಿಗಳು:
ಒಂದು ಕಪ್ ಬೇಯಿಸಿದ ಸ್ವೀಟ್ ಕಾರ್ನ್ ಕಾಳುಗಳು, ಒಂದು ಚಮಚ ಬೆಣ್ಣೆ, ಅರ್ಧ ಚಮಚ ಅಚ್ಚ ಖಾರದ ಪುಡಿ, ಅರ್ಧ ಚಮಚ ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಂಬೆ ಹಣ್ಣಿನ ರಸ. ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಬೆಣ್ಣೆ ಹಾಕಿ ಅದು ಬಿಸಿಯಾದಾಗ ಬಿಸಿ ಬಿಸಿ ಬೇಯಿಸಿದ ಸ್ವೀಟ್ ಕಾರ್ನ್ ಕಾಳುಗಳನ್ನು ಹಾಕಿ ಒಂದು ನಿಮಿಷ ಮಿಕ್ಸ್ ಮಾಡಿ ಈಗ ಗ್ಯಾಸ್ ಆಫ್ ಮಾಡಿಬಿಡಿ. ಪ್ಯಾನ್ ಬಿಸಿಗೆನೆ ಖಾರದ ಪುಡಿ, ಚಾಟ್ ಮಸಾಲ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕೊನೆಯಲ್ಲಿ ಇದರ ಮೇಲೊಂದು ಅರ್ಧ ಹೋಳು ನಿಂಬೆ ಹಣ್ಣಿನ ರಸವನ್ನು ಹಿಂಡಿ ಮಿಕ್ಸ್ ಮಾಡಿದರೆ ಚಟಪಟ ಅಂತ ಉಪ್ಪು ಖಾರ ಹುಳಿ ಇರೋ ಮಸಾಲ ಕಾರ್ನ್ ರೆಡಿ. ಮತ್ತೊಂದು ವಿಷಯ ಏನೆಂದರೆ, ಇವೆರಡಕ್ಕೂ ಜೋಳವನ್ನು ಒಟ್ಟಿಗೆ ಬೇಯಿಸಿ ಇಟ್ಟುಕೊಂಡ್ರೆ 10 ನಿಮಿಷದಲ್ಲಿ ಸೂಪ್ ಮತ್ತು ಮಸಾಲ ಕಾರ್ನ್ ಎರಡೂ ಕೂಡ ರೆಡಿಯಾಗಿ ಬಿಡುತ್ತೆ. ಇನ್ನೇಕೆ ತಡ, ಒಂದು ಕೈಯಲ್ಲಿ ಬಿಸಿ ಸೂಪ್ ಕಪ್, ಇನ್ನೊಂದು ಕೈಯಲ್ಲಿ ಮಸಾಲ ಕಾರ್ನ್ ಬೌಲ್ ಹಿಡ್ಕೊಂಡು ಮಳೆ ಬರ್ತಿರೋದನ್ನು ನೋಡ್ತಾ ಸಂಜೆಯನ್ನು ಎಂಜಾಯ್ ಮಾಡ್ಬೋದು. ಹೆಲ್ದಿಯಾಗೂ ಇರ್ಬೋದು, ಟೇಸ್ಟಿಯಾಗೂ ಇರ್ಬೋದು. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ, ಇದು ರೇಡಿಯೋ ಸಾರಂಗ್ 107.85 ಬಣ್ಣ ಬಣ್ಣದ ಬದುಕು.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನೂ ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಆದಿ ಮೋಗಾಗ್ ಬಂದಿಲ್ಲಿ ಅಮ್ಚ ರೀತಿ ಅನಿ ರಿವಾಜಿಂಚಿ ದೋರಿ ಆತ ರೀತ ಅನಿ ರಿವಾಜ್ ನಿಸರ್ಲ್ಯ ಜಶನ್ ದಿವುಡಾನ್ ಕಾತ್ ನಿಸ್ರ ಇಲ್ಲೆ ಬರಿ ಆದಿ ಮೋಗುಬ್ಸತಲೋ ಇಗರ್ಜೆ ಮುಖಾರ್ ಯ ಇಸ್ಕೊಲ ಚಬಾಂಕಾರ್ ಆದಿ ಮೋಗುಬ್ಸತಲೋ ಇಗರ್ಜೆ ಮುಖಾರ್ ಯ ಇಸ್ಕೊಲ ಚಬಾಂಕಾರ್ ಆಸ್ಕಲ್ ಮೋಗುಬ್ಸತ ಫೇಸ್ಬುಕ್ಕಾರ್ ಅನಿ ಇನ್ಸ್ಟಾಗ್ರಾಮರ್ ಆದಿ ಮೋಕರ್ನರ ಲಿ ಸಂಶಿಕ್ತಲಿ ಏಕ ಬುಕಾಂತ್ ಆದಿ ಮೋಕರ್ನರ ಲಿ ಸಂಶಿಕ್ತಲಿ ಏಕ ಬುಕಾಂತ್ ಐಚಿ ಮೋಕರ್ನರ ಮುಟ್ಲಿಶ್ ಜೈತಾತ್ ವಾಟ್ಸ್ಆಪ್ ಅಂತ ಆದಿ ಮೋಕರ್ನರ ಗೈತಲಿ ಮೋಗಾಚಿ ಕಾಂತಾರ ಆಮಿ ದೊ ಗಾಯ ಮೆಲ್ಟನಾ ಸಂಸಾರ ಕಿತ್ಲ ಸುಬೀತ್ ಗೋ ಆಮಿ ದೊ ಗಾಯ ಮೆಲ್ಟನಾ ಸಂಸಾರ ಕಿತ್ಲ ಸುಬೀತ್ ಗೋ ಆಸ್ ಕಲ್ ಚಂಗ್ ಫಗತ್ ಸುಜ್ಲಾಂಗೋ ಫುಗ್ಲಾಂಗೋ ಆದಿ ಮೋಗ್ ಪರ್ಗಡ್ ಕೊರುಂಕ್ ಕಾಗ್ದಾರ್ ಸುಡೈತಲಿ ಪಿಂತೂರ ಕಾಲ್ಜಾಚಿ ಆದಿ ಮೋಗ್ ಪರ್ಗಡ್ ಕೊರುಂಕ್ ಕಾಗ್ದಾರ್ ಸುಡೈತಲಿ ಪಿಂತೂರ ಕಾಲ್ಜಾಚಿ ಆಸ್ ಕಲ್ ದಟ್ಟಾತ್ ಫಕತ್ ಇಮೋಜಿ ಪುನ್ ಜನ್ನ ದೋನ್ ಕಾಳ್ಜಾ ನಿಸ್ಕಳ್ ಮೊಗಾನ್ ಏಕ್ ಸತನಾ ಕುಪಾಂತ್ ಲಿಪ್ತಾತ್ ಸಂದ್ರಿನ ಕೆತ್ರ ವಾರ್ಯಾರ್ ಉಪ್ತಾತ್ ಬರೈಲ್ನಿ ಪತ್ರ ಕುಪಾನ್ ಲಿಪ್ತಾತ್ ಸಂದ್ರಿನ ಕೆತ್ರ ವಾರ್ಯಾರ್ ಉಪ್ತಾತ್ ಬರೈಲ್ನಿ ಪತ್ರ ಶೇವಟಿನ್ ತೆನ್ ಜೋಡೆ ರೆಸ್ಪೆರಾಗ್ ಬೈ ಸರ್ತನಾ ಪರ್ಜಲ್ಟಾತ್ ಸೂರ್ಯಾಚಿ ಕಿರಣ

0: ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ. ಕೇಟುಂಡುಲಾರಿದ್ದೀರಿ ಸಾರಂಗುನ್ 07.8 FM. ಇದು ರಂಗ್ ರಂಗ್ರು ಜೀವನ. ಶ್ರೋತೃಗಳೇ, ಇಂಡ ತೊಂಬ ಇಲಂಜಿ ಬ್ಯಾರಿ ಕಾರ್ಯಕ್ರಮತೆಗೆ ಕಲ್ಬುನೊರಿಯ ಸ್ವಾಗತ. ಶ್ರೋತೃಗಳೇ, ಅಕ್ಟೋಬರ್ 16 ವಿಶ್ವ ಆಹಾರ ತುನಾಲನ್ ಚಿಂತ ಆಚರಣೆ ಆಗ್ರ. ಸೊ ಇದರ ಪ್ರಯುಕ್ತವಾಯಿಟ್ಟು ಇದೀಪ ನಂಗಳೊಟ್ಟಿಗೆ ಸಂತ ಅಲೇಷಸ್ ಕಾಲೇಜ್ ಇರೋ ವಿದ್ಯಾರ್ಥಿನಿಯಾಗ ಜೈನಬಾ ಶೈಮಾ ಐಮಡೋ ಫಲಕಂಗ ಕೇಟೊಂಡು ಬರುವ.
1: ಎಲ್ಲರಿಗೂ ಅಸ್ಸಲಾಮು ಅಲೈಕುಮ್. ಇಂಡತ ನಾಲ್ ವರ್ಲ್ಡ್ ಫುಡ್ ಡೇ ಆಯ್ತಿಕ್ ಚೆನ್ನಂಗ ವಿಶ್ವ ಆಹಾರ ದಿನ. ಈ ನಾಲ್ ನಂಗ ಎಲ್ಲ ವರ್ಷ ಅಕ್ಟೋಬರ್ 16 ವರ್ಲ್ಡ್ ಫುಡ್ ಡೇ ಚಂತ ಅವರು ಆಚರಿಕರೋರು ನಾಲ್ ಐತಿಕ್ಕರದು. ಈ ನಾಲ್ರ ನಂಗ ಎಂದ್ರ ಹಾಕ್ರ ಚೆನ್ನಂಗ ನಂಗ ಅವರು ಫುಡ್ರ ಚೊಮ್ಮ ಬಿಸಿ ಹಾಕ್ರ ಅವ್ರು ಚೆನ್ನಂಗ ಅವರು ಫುಡ್ರ ಮಹತ್ವರ ಬಿಸಿ ಎತ್ಲು, ಅವ್ರ ಫುಡ್ರ ಉಪಯೋಗರ ಬಿಸಿ ಎತ್ಲು, ಪೆನೆ ಫುಡ್ರ ನಲ್ಲತನ ಹಂಗಂತೆಲ್ಲ ಚೊಮ್ಮ ಬಿಸಿ ಹಾಕ್ರ. ಈ ವರ್ಷದ ವರ್ಲ್ಡ್ ಫುಡ್ ಡೇ ಇರೋ ಥೀಮ್ ಐತಿಕ್ರು ರೈಟ್ ಟು ಫುಡ್ಸ್ ಫಾರ್ ಅ ಬೆಟರ್ ಲೈಫ್ ಆ್ಯಂಡ್ ಅ ಬೆಟರ್ ಫ್ಯೂಚರ್. ಸೊ ಎಂದ್ರೆ ಚೆನ್ನಂಗ ಎಲ್ಲಾರ್ಗೂ ತಡಿಗೆ ಉಪಯೋಗ ಬೋಲ್ರು, ಅದೇ ಪಾಲ ಅವ್ರ ತಡಿಗೆ ರಕ್ಷಣೆ ಕಿಟ್ಟರೋಪಂತ ಫುಡ್ ತಿನ್ನೋಗ ಎಲ್ಲಾರ್ಗು ಅವ್ರು ಹಾಕ್ಕೊಂಡು ಅದಕ್ಕೆ ಇತ್ನಂಗ ಈ ಕ್ಯಾಂಪೇನ್ರ ಚಾಲು ಹಾಕಿರ. ಫುಡ್ರ ಮಹತ್ವ ಎಂದ್ರೆ ಚೆನ್ನಂಗ ಎಲ್ಲ ಬಯಸ್ರು ಆಲ್ಮಾರ್ಗು ಸರಿ ಸಮಾನತ್ಲ ಫುಡ್ ಕಿಟ್ಟೋನು ಮುಖ್ಯಮೈತಿಕ್ರು. ಚೆರ ಮೊಕ್ಕ ಗಂಗಲ ಅವರು ಬೆಳವಣಿಗೆಗೈತು ಅವ್ರು ನಲ್ಲ ಫುಡ್ ಕಿಟ್ಟೋನು, ಅದೇ ಪಾಲ ಅವ್ರು ಬಯಸ್ರಂಕು ತಡಿಗೊರ್ ತ್ರಾನ್ ಅಪ್ಪಿನ ಅವ್ರ ತಾಕತ್ ಕಿಟ್ಟರೋಪಂತ ಫುಡ್ ಕಿಟ್ಟೋನು. ಅವರು ಫುಡ್ರ ಬಿಸಿ ಆಯ್ತು, ಅವ್ರು ಫುಡ್ ಹ್ಯಾಂಡ್ಲಿಂಗ್ ಚೆಲ್ರವರು ಚೊಮ್ಮೆ ಅವರು ಅಗತ್ಯ ಮಾಯ ಬಿಸಿ ಅವರು ನಮ್ಮ ಫುಡ್ ಹೆಂಗ ಹ್ಯಾಂಡಲ್ ಹಾಕರವ್ರು ಚೆನ್ನಂಗೆ ಫುಡ್ ತಯಾರಿಕರು ಫುಡ್ ಅವ್ರು ತಯಾರಾಕ್ರೋ ಮುನ್ನಲು ಕೈ ಕಳ್ಕೊಂಡು ಅದೆಲ್ಲರೂ ನಂಗೆ ಪಿಡಿಯೋಂಡು. ಅದೇ ಪಾಲ ಅವರು ನಂಗ್ರವ್ರು ಕಟ್ಟಿಂಗ್ ಬೋರ್ಡ್ ಆವಟ್ಟು ನಂಗ್ರವ್ರು ಅಡಪ್ಕಾರ ತಿಟ್ಟೆ ಆವಟ್ಟು ಅದೆಲ್ಲ ನಂಗೆ ಅವರೆಲ್ಲ ಸುದ್ದ ಬೇಕು. ಅದು ಚೊಮ್ಮೆ ಅಗತ್ಯ ಮತ್ತು ಅಡಪ್ಕಾರಲ್ಲಿ ಪಚ್ಚೆ ಕೋಲಿ ಮೀನು ಮುಟ್ಟೆ ಅದೆಲ್ಲ ಇದ್ದಂಗೆ ಅದೆಲ್ಲ ತರಕಾರಿ ಫಲ ಕೈರೋರು ಬೇರೆ ಮೇ ಸೆಪರೇಟ್ ಆಯ್ತು ಬೇಕು ನೈತಿಕ್ರು ಅದ್ರ ಹಂಗನೆಲ್ಲ ಹಾಕಿಂಗ್ ಕ್ರಿಮಿಗೆಲ್ಲ ಸೇರಿಲ್ಲ. ಇನ್ನು ಬೇಗ ಅರ್ಬಾವ್ರ ಸಾಮಾನೆಲ್ಲ ನಂಗೆಲ್ಲ ಅವರು ಫ್ರಿಡ್ಜಲ್ಲಿ ಬೇಕ್ರ. ಅದೇ ಪಲ ಒಳ್ಳೆ ಸಾಮಾನೆಲ್ಲ ಮಾತಿನಂಗೆ ಅವರು ಅವರು ಗಟ್ಟಿರೋರು ಕಂಟೈನರ್ ಅವ್ರು ಗಟ್ಟಿರೋರು ಡಬ್ಬಿಲ್ ಅವರು ಪ್ಯಾಕ್ ಹಾಕಿ ಬೆಚ್ಚಂಗಾದ್ರು ಅವರು ಇನ್ನು ಮುನಲ್ ಎರ್ತಂಪೋಗ ಇನ್ನು ಕೊರೆನಾಲ್ ಎರ್ತಂಪೋಗ ಅವರು ನಂಗ ಅವರು ಶಾಪಿಂಗ್ ಹಾಕೋ ಪೋಯ ಅವ್ರು ಮಾರ್ಕೆಟ್ ಪೋಯ ಅವ್ರ ಸಾಮಂತಿಗೆ ಎಂದಿರ್ತಗ ಹಿಂಗೆ ಆದ್ರೆ ಅವರು ಫುಡ್ ಲೇಬಲ್ಸ್ ಚಂತಿಕ್ರಲ್ಲಿ ಆದ್ರೆ ಅವರು ಎಕ್ಸ್ಪೈರಿ ಡೇಟ್ ನೋಕರು ಚೊಮ್ಮೆ ಅವ್ರ ಅಗತ್ಯ ಮಾಯ ಬಿಸಿ ಎಕ್ಸ್ಪೈರಿ ಡೇಟ್ ಪಿನ್ ಹತ್ರ ಫ್ರೆಶ್ ಉಂಡು ಫುಡ್ ಎಡ್ಕರ ಮುನಲ್ ಅದೆಲ್ಲ ಜಾಗ್ರತೆ ಹಾಕೋ ನಾಯ ಬಿಸಿಯ ಇಪ್ಪತ್ತಾಲ್ ಮಾರು ಚೊಮ್ಮೆ ಫುಡ್ ರೈಸ್ ರಾಫ್ ಹಾಕ್ರು ಚೆನ್ನಾಗಿ ಬೆಲೆ ಬೆಲೆ ಹೋಟೆಲ್ಗೆ ಹೋಗಿ ತಿನ್ರಾರು ಇಲ್ಲ ಹಿಂಗೆ ಬಿಲ್ ಬಾಟ್ರಾರು ಬೇನ್ ಮಾ ಹತ್ರ ಬಿಲ್ ಬಾಟ್ಲೆ ಅಗತ್ಯ ಇಲ್ಲ ಅದತ್ತೆ ಅಲ್ಲಿ ಯಾರ ಮೇ ಬಿಲ್ ಬಾಟ್ರಾರ ಹಿಂಗೇನೆ ಮೇ ಹಂಗೆ ಇನ್ನತ ನಾಲ್ ನಂಗೆ ಅವ್ರು ಅಗತ್ಯ ಸಾಮಾನ್ಯ ಮೇ ಕಿಟ್ಟಲ್ಲ. 20 ಜನಾಂಗಾಲ್ ಮಾರು ಹೆಂಗನೆ ಫುಡ್ರವರು ಬೆಲವಣಿಗೆ ಹೆಂಗನೆಲ್ಲ ಮುನಲ್ ಕೊಂಪೋಗ ಚೆನ್ನಂಗವರು ಲೋಕಲ್ ಆಯ್ತು ತಯಾರಿಕರು ಬೆಲಪಾಟಿಯ ಫುಡ್ ಎಲ್ಲ ಅವರು ಸಪೋರ್ಟ್ ಆಯ್ತು ನಂಗೆ ಅವರು ರೈತ ಮಾರ್ಗಲ್ಲವ್ರು ಸಹಾಯ ಹಾಕ ಅದೇ ಬೆಲೆ ನಂಗೆ ಅವರು ಮಾತವರು ಪರ್ತು ಪೋ ಹಿಂಗೆ ತಿನ್ನೋ ಗಾವುತ್ರಂಗಲೊಟ್ಟಿಗೆ ಇಲ್ಲಿಂಗ್ ಶೇಂಗಾಯ್ ಮಾರೊಟ್ಟಿಗೆ ಇಲ್ಲಿಂಗ್ ಅವ್ರು ಮಂಗಿಲ್ತು ಪೋಯ ಅಪ್ಪ ನಂಗೆ ಎಂದ್ರೆ ಹಾಕೊಂಡು ಚೆನ್ನಂಗೆ ಅವ್ರು ಬೇನ್ ಮಾ ಎತ್ತರ ಇರ್ತಂಗೆ ನಲ್ಲೋ ಅಗತ್ಯ ಇಲ್ಲಾತದವ್ರು ಇಸ್ರಾಫ್ ಹಾಕಿರೊಂಡು ತೀರ ನಂಗೆ ಮಾತವರು ನಂಗೆ ಮಾತು ಪರ್ತು ಪೋ ಹಿಂಗೆ ಗಾವುತ್ರಂಗಲೊಟ್ಟಿಗೆ ತಿನ್ನೋಗಿ ಇಂದಲೇ ಅವ್ರು ಮಂಗಿಲ್ತು ಪೋ ಹೆಂಗೆ ನಂಗೆ ಬೇನ್ ಮಾ ಎತ್ತರ ಇರ್ತಂಗೆ ಮೈ ಶಿಸ್ತು ಪಾಲನೆ ಹಾಕಿತ್ತು ಒಳ್ಳೆಯದೆಲ್ಲ ಫುಡ್ ನಂಗೆ ಎಂದ ಹಾಕೊಂಡು ಚೆನ್ನಂಗೆ ಎಲ್ಲ ಒಟ್ಟಿಗೆ ಹಾಕಿದ್ ನಂಗೆ ಅವ್ರು ಪಾವ ತಂಗ್ಕೊಡ್ಕ ಹಂಗೆ ಹಿಂಗೆ ಅವ್ರು ಹೆಲ್ಪ್ ಅವ್ರು ನಂಗೆ ಅವ್ರು ಬ್ಯಾಲೆನ್ಸ್ ಡಯಟ್ ಚೆಂತ ತಿನ್ನರದು ಚೊಮ್ಮೆ ನಲ್ಲದೈತಿಕ್ರು ಅವ್ರು ಚೆನ್ನಂಗೆ ಚೆನ್ನಂಗೆ ಎಂದ್ರೆ ಚೆನ್ನಂಗೆ ಅವರು ಚೋರ್ ತರಕಾರಿ ದಾಲ್ ರಂಗಂತೆಲ್ಲ ಬಸ್ತು ಪಿನ ಅವ್ರ ಕೋಲಿ ಅದೆಲ್ಲ ಅವರು ಅವ್ರು ಸಮತ್ತ ಅವರು ಈಕ್ವಲ್ ಕ್ವಾಂಟಿಟಿಲಿ ಕಿಟ್ಟಿಂಗ್ ನಲ್ಲದೈತಿಕ್ರು ನಂಗೆ ಚೆನ್ನಂಗೆ ತಡಿಗೆ ಬೆನ್ ಮಾ ಎಲ್ಲ ಸತ್ವ ಕಿಟ್ರು ಹಂಗೆ ಅವ್ರು ನಲ್ಲತ್ಲೆ ಎಲ್ಲ ಎಲ್ಲ ಒಟ್ಟಿಗೆ ಹಾಕಿ ಹಂಗೆ ತಿಂಡೆಂಗೆ ನಂಗಿಪ್ಪ ಎಲ್ಲ ಸೀಕಗು ಫುಡ್ಲೇ ಮರ್ದುಂಡು ನಂಗೆ ಅವತ್ರ ಫುಡ್ ಎಲ್ಲ ಸಮತ್ಲೆ ಇರ್ತೇಂಗು ನಂಗೆ ಮರಂದ್ರ ಅಗತ್ಯ ಮೇ ಇಕ್ಕಾಲೆ ಹಂಗನೆ ಫುಡ್ ಇಡ್ತೇಂಗೆ ಹಂಗನಲ್ಲೆಲ್ಲ ಅವತ್ರ ಫುಡ್ ಇಡ್ತೇಂಗೆ ಚೊಮ್ಮೆತ ಸೀಕ್ರೆ ತಪ್ಪಿಕು ಗೌರು ಅದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ನಂಗೆ ಸ್ಪ್ರೆಡ್ ಹಾಕು ಗೌರು ಎತ್ತರಮ ನಂತರ ನಮ್ಮ ಫುಡ್ ನಂಗೆ ಅವ್ರು ಮರಂದು ಪೋಲೆ ಐತಿಕ್ರು ಫುಡೇ ನಂಗೆಲ್ಲ ಹಕ್ಕ ಐತಿಕ್ರು ಫುಡೇ ನಂಗೆಲ್ಲ ತಾಕತ್ ಜಜಾಕಲ್ಲಾ ಹೋಯ್ರು.
0: ಶ್ರೋತೃಗಳೇ, ಇದುವರೆಗೂ ವಿಶ್ವ ಆಹಾರ ತುನಾಲ್ಡೆ ಪ್ರಯುಕ್ತ ಸಂತ ಅಲೇಷಸ್ ಕಾಲೇಜ್ ಇರೋ ವಿದ್ಯಾರ್ಥಿನಿ ಜೈನಬಾ ಶೈಮಾ ಐಮಡ ಪಲಕಂಗ ಕೇಟೊಂಡು ಬಂದಾರ. ಕೇಟೊಂಡಿಕರು ಇದು ರೇಡಿಯೋ ಸಾರಂಗುನ್ 07.8 FM ರಂಗ್ ರಂಗ್ರು ಜೀವನ.

0: ಹಲೋ ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕೇಳುಗರೆ. ಈ ಕಾರ್ಯಕ್ರಮದಲ್ಲಿ ನಾನಿದ್ದೀನಿ ಆರ್ಜಿ ಇಡಬಾಡು. ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡನ್ನು ಕೊಡೋಕೆ ಅಂತ ಬಂದಿದ್ದೀನಿ. ನಿಮ್ಮ ಇಷ್ಟದ ಹಾಡನ್ನು ನೀವು ಕೇಳಬೇಕಾದ್ರೆ ಕರೆ ಮಾಡಬೇಕು. ಕರೆ ಮಾಡೋಂಥ ಸಂಖ್ಯೆ 6364220499. ಹಾಗೆ ಯಾವುದೋ ಒಂದು ಹಾಡು ನಿಮ್ಮ ಮನಸ್ಸಿಗೆ ಹಿಡಿಯುತ್ತೆ, ನಿಮ್ಮ ಬದುಕಿನ ದಾರಿಗೆ ಅದು ದಾರಿ ದೀಪ ಆಗುತ್ತೆ, ಕೆಲವೊಂದು ನಿಮ್ಮ ಯಶಸ್ಸಿನಲ್ಲಿ ಪಾಲು ಪಡೆಯುತ್ತೆ, ಸ್ಫೂರ್ತಿಯಾಗುತ್ತೆ, ಅದು ನಿಮ್ಮ ಒಲವಿನ ಹಾಡಾಗುತ್ತೆ. ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡನ್ನು ಕೇಳುವಂಥ ಸಮಯ, ಹಾಗೆ ನನಗೆ ಕೂಡ ಅದನ್ನು ಆಲಿಸುವಂಥ ಕಾರ್ಯಕ್ರಮದಲ್ಲಿ ಹಾಡುಗಳನ್ನು ನೀಡುವಂಥ ಒಂದು ಕೆಲಸ ಕೂಡ ಇದೆ. ಅದರಿಂದ ಒಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ ನಮಸ್ತೆ. ನಮಸ್ತೆ ನಮಸ್ತೆ. ಹಾಂ ಚೆನ್ನಾಗಿದ್ದೀನಿ, ಹೇಳಿ. ಸಂಜೆ ಇತ್ತಲಾಗೆ, ಅಯ್ಯೋ ಸಂಜೆ ಆಗಿಲ್ಲ ಅಲ್ಲ ಇನ್ನು. ಈಗಲೇ ಸೆಟಪ್ ಮಾಡಿದ್ದೀರಾ ಸಂಜೆ ಇತ್ತಲಾಗೆ? ಹೌದಾ? ಹೌದಾ, ಏನ್ರಿ ಯಾರಿದ್ದಾರೆ ಮನಸ್ಸಿನಲ್ಲಿ, ಯಾರಿದ್ದಾರೆ ಹೃದಯದಲ್ಲಿ, ಯಾರಿದ್ದಾರೆ ಮನಸ್ಸಿನಲ್ಲಿ? ಓಕೆ, ಸಂಜೆ ಹಿತ್ತಲಾಗೆ ಯಾವ ಮೂವಿದ್ದು ಹೇಳಿದ್ರಿ? ಯಾವ್ದು? ಹೆಣ್ಣಿನ ಸೇಡು. ಹ್ಞೂ, ಯಾಕ್ರಿ ಹೆಣ್ಣಿನ ಮೇಲೆ ಸೇಡು ಮಾಡ್ತಿದ್ದೀರಿ? ಸಿನಿಮಾದ ಹೆಸರು. ಅದರಲ್ಲಿ ಸಂಜೆ ಹಿತ್ತಲಾಗೆ. ಓಕೆ ಓಕೆ, ಏನು ಮಾಡ್ಕೊಂಡಿದ್ದೀರಾ? ರೈತರು, ಕೃಷಿಕರು. ನೀವು ನಮ್ಮ ಬೆನ್ನೆಲುಬು ದೇಶದ. ಓಕೆ ಓಕೆ, ನಿಮ್ಮ ಇಷ್ಟದ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹೆಣ್ಣಿನ ಸೇಡು ಸಂಜೆ ಹಿತ್ತಲಾಗೆ. ಹೆಣ್ಣಿನ ಸೇಡು ಹಾಡನ್ನು, ಈ ಮೂವಿಯ ಹಾಡನ್ನು ಕೇಳಿದ್ದಾರೆ ನಮ್ಮ ಕೇಳುಗರು. ಹಾಗೆ ಕೇಳುಗ್ರೆ, ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ಹೇಳಬೇಕು, ಮತ್ತು ನಿಮ್ಮ ಹೆಸರು ಕೂಡ ಹೇಳಬೇಕು. ಕರೆ ಮಾಡುವಂಥ ಸಂಖ್ಯೆ 6364240499. ಒಂದೊಂದು ಹಾಡು ಒಂದೊಂದು ರೀತಿ ಇರುತ್ತೆ, ದುಃಖದ ಸಂದರ್ಭದಲ್ಲಿ ಸಾಂತ್ವನ ಕೊಡುತ್ತೆ, ಹಾಗೆ ಸೋಲಿನ ಸಮಯದಲ್ಲಿ ಯಶಸ್ಸನ್ನು ಮೆಟ್ಟಲು ಹತ್ತೋಕ್ಕೆ ಸಹಾಯ ಮಾಡುತ್ತೆ. ಒಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು? ಅಶೋಕ್ ಮಂಗಳದೇವಿಯಿಂದ. ಅಶೋಕನ, ಹೇಗಿದ್ದೀರಾ? ಮಳೆ ಬರಬೇಕಾ, ಕಳಿಸ್ಬೇಕಾ? ಬಂದರೆ ಎಷ್ಟು ದಿನ ಬಿಡದೆ ಬರಬೇಕಾ, ಬಿಟ್ಟು ಬಿಟ್ಟು ಬರಬೇಕಾ?
1: ಬಿಡದೆ ಬರಬೇಕು, ಯಾಕೆ ಬಿಟ್ಟು ಬಿಟ್ಟು ಬಂದರೆ ಡಾಕ್ಟರ್ಗೆ ಜನ ಆಗ್ತದೆ.
0: ಬಿಟ್ಟು ಬಿಟ್ಟು ಬಂದರೆ ಡಾಕ್ಟರ್ಗೆ ಜನ ಆಗ್ತಾರೆ, ಪಾಪ ಅವರು ಅವರು ಬದುಕಬೇಕಲ್ಲ. ಸರಿ, ಯಾವ ಹಾಡು ಈ ಮಳೆಗಾಗಿ?
1: ನನಗೆ ಒಂದು ಒಳಿತು ಮಾಡೋ ಮನುಷ್ಯ ಇರೋದು 3 ದಿವಸ.
0: ಒಳಿತು ಮಾಡುವ ಮನುಷ್ಯ ಇರೋದು 3 ದಿವಸ.
1: ನಾನೇನು
0: ನೀವು ಮಳೆ ಹಾಡು ಕೇಳ್ತೀರಿ ಅಂತ?
1: ಮಳೆ ಹಾಡಬೇಕು, ಯಾಕಂದ್ರೆ
0: ಹಾಡಬೇಡ, ಮಳೆ ಬೇಕು.
1: ಮಳೆ ಬೇಕು.
0: ಸರಿ ಓಕೆ. 3ನೇ ದಿವಸ ಬಹಳ ಒಂದು ಒಳ್ಳೆಯ ಅಶ್ವಥ್ ಅವರು ಹಾಡಿದಂತ, ಋಷಿ ಅವರ ಬರೆದಂತ. ಓಕೆ, ನಿಮಗಾಗಿ ನಿಮ್ಮ ಇಷ್ಟದ ಹಾಡನ್ನು ಪ್ರಸಾರ ಮಾಡ್ತೇವೆ. ಎರಡು ಹಾಡುಗಳನ್ನು ಕೇಳ್ಕೊಂಡು ಬರೋಣ. ನಮ್ಮ ಒಲವಿನ ಹಾಡಿನ ಮೊದಲ ಎರಡು ಕೇಳುಗರಿಗಾಗಿ ಈಗ ಬರ್ತಾ ಇದೆ ರೇಡಿಯೋ ಸಾರಂಗ್ನಲ್ಲಿ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಬ್ಯಾಕ್ ಟು ಬ್ಯಾಕ್ ಎರಡು ಹಾಡುಗಳು.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನೂ ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: ನೀತಿ, ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
3: ಹಾ ಬಂದೆ ಅಮ್ಮ.
2: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
3: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
2: ನೀತಿ, ಹನಿ ಹನಿ ಸೇರಿದ್ರೇ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
3: ಆಯ್ತಮ್ಮ.
4: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡಾ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
2: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ

ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಕೇಳಿದ್ರೆ ಈ ಕಾರ್ಯಕ್ರಮದಲ್ಲಿ ನಾನು ದಿನೇ ಅರ್ಜಿ ಇಡುವುದು ನಮ್ಮ ಅಶೋಕ್ ಮಂಗಳದೇವಿಯವರ ಹಾಡು ಒಳಿತು ಮಾಡು ಮನುಷ್ಯ. ಈ ಹಾಡು ಪ್ರಸಾರದಲ್ಲಿ ಸ್ವಲ್ಪ ಅಡಚಣೆ ಆಗಿದೆ. ಖಂಡಿತ ಅಶೋಕನ್ನ ನಿಮ್ಮ ಹಾಡನ್ನು ಪ್ರಸಾರ ಮಾಡ್ತೇವೆ. ಈ ನಡುವೆ ನಮ್ಮ ಕಾಲರ್ ಯಾರು ಇದ್ದಾರೆ ಅಂತ ನೋಡೋಣ. ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ಕೇಳ್ಬೋದು. ಕರೆ ಮಾಡೋದ ಸಂಖ್ಯೆ 6364240949. ಈ ಸಂಖ್ಯೆಗೆ ಕರೆ ಮಾಡಿ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರು ತಮ್ಮ ಇಷ್ಟದ ಹಾಡನ್ನು ಕೇಳ್ಬೋದು. ಒಬ್ಬರು ಕಾಲರ್ ಇದ್ದಾರೆ. ಹಲೋ, ಯಾಕೋ ಅವರ ಕರೆ ಸಿಗ್ತಾ ಇಲ್ಲ. ಒಂದೊಂದು ಹಾಡಿಗೆ ಒಂದೊಂದು ಏನು ಕತೆ ಇದೆ. ಆ ಕತೆಯ ಹಿಂದೆ ಹಾಡಿನ ನೋವು ನಲಿವು ನಮ್ಮ ಮನಸ್ಸಿನಲ್ಲಿ ಕೂಡ ಅದರ ಜೊತೆ ನಮ್ಮ ಪ್ರಯಾಣ ಸಾಗುತ್ತೆ. ಒಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು? ಮಂಗಳದೇವಿಂದ. ಯಾರು? ವಿನಯ್ ಅವರು ಮಂಗಳದೇವಿಂದ. ಹೇಳಿ ವಿನಯ್. ವಿನಯ್ ಅವರು ಹೇಳಿ. ಯಾವುದು? ಬಿಡೆನು ನಿನ್ನ ಪಾದ. ಹಾಂ ಹಾಂ, ನಾನಿನ್ನ ಬಿಡಲ್ಲ ರೇ. ಹಾಂ, ಹಾಡು ಹೌದಾ? ಬೇರೆ ಯಾವುದು ಹಾಡು? ಮಿಕ್ಸ್ ಹಾಡುಗಳು ಪ್ರಸಾರ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಹೌದು ಹೌದು, ಬಿಡೆನು ನಿನ್ನ ಪಾದ ನಾನಿನ್ನ ಬಿಡಲಾರೆ. ಅನಂತನಾಗ್ ಅವರು ಲಕ್ಷ್ಮೀ ಅವರು ಅಭಿನಯಿಸಿದ ಸಿನಿಮಾದ ಹಾಡು. ಓಕೆ, ಸರಿ. ನಿಮ್ಮ ಇಷ್ಟದ ಹಾಡನ್ನು ಖಂಡಿತ ಪ್ರಸಾರ ಮಾಡ್ತೀವಿ. ಓಕೆ, ವಿನಯ್ ಅವರು ಮಂಗಳದೇವಿಂದ ಕರೆ ಮಾಡಿ ಅವರ ಇಷ್ಟದ ಹಾಡನ್ನು ಕೇಳಿದ್ದಾರೆ. ಬಿಡೆನು ನಿನ್ನ ಪಾದ ನಾನಿನ್ನ ಬಿಡಲಾರೆ, ಭಾಳ ಒಂದು ಸೂಪರ್ ಹಿಟ್ ಆದಂಥ ಸಿನಿಮಾ ಇದು. ಅನಂತನಾಗ್ ಮತ್ತು ಲಕ್ಷ್ಮೀ ಅವರ ಅದ್ಭುತ ಅಭಿನಯದೊಂದಿಗೆ ಮೂಡಿಬಂದಂಥ ಸಿನಿಮಾ. ಕೇಳುಗರೆ, ನೀವು ಕೂಡ ಕರೆ ಮಾಡಿ ಮಾತನಾಡಿ. ಕರೆ ಮಾಡುವಂಥ ಸಂಖ್ಯೆ 6364240. ಒಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಎಲ್ಲಿಂದ? ರಾಯಚೂರಿಂದ. ಹಾಂ ಹಾಂ, ಹೇಳಿ, ಯಾವ ಹಾಡು ಬೇಕು ನಿಮಗೆ? ಜನ್ಮ ಜನ್ಮದ ಅನುಬಂಧ. ಆಕಾಶದಿಂದ ಜಾರಿ. ಈ ಹಾಡು ನಿಮಗಾಗಿ ಪ್ರಸಾರ ಮಾಡಬೇಕು. ಓಕೆ, ಏನು ಮಾಡ್ಕೊಂಡಿದ್ದೀರಾ ರಾಯಚೂರಿನಲ್ಲಿ? ಏನು ಹಳ್ಳಿಯಲ್ಲಿ ಮಳೆ ಬರ್ತಾಯಿದೆಯಾ ಅಲ್ಲಿ? ಮಳೆ ಕಡಿಮೆನಲ್ಲಿ ರಾಯಚೂರಲ್ಲಿ ಮಳೆ ಬರೋದೇ ಇಲ್ವಾ? ಕಡಿಮೆ, ತುಂಬ ಕಡಿಮೆ ಬರ್ತದೆ. ಓ, ರೈತರೆಲ್ಲ ಬೇರೆ ನೀರಿಗೆ ಉಪಾಯ ಇಲ್ಲ. ಬೋರ್ವೆಲ್ ಎಲ್ಲ ಮಾಡ್ತಾ ಇದ್ದೀರಾ? ಬೋರ್ವೆಲ್ ಏನಾದರೂ ಇದೆಯಾ ನಿಮಗೆ? ಬರ್ತಾ ಇಲ್ಲ ನೀರು. ಓಕೆ, ಕೆಲವು ಕಡೆ ನೀರು ಜಾಸ್ತಿ ಮಳೆಗೆ ಮಳೆ ಬರುತ್ತೆ, ಕೆಲವು ಕಡೆ ಬರೋದಿಲ್ಲ ಅಲ್ವಾ? ಜನ್ಮ ಜನ್ಮದ ಅನುಭವದಿಂದ ಆಕಾಶದಿಂದ ಜಾರಿ ಅಲ್ವಾ? ಆಕಾಶದಿಂದ ಜಾರಿ ಮಳೆ ಬರಲಿ ನಿಮಗೆ, ಖಂಡಿತ ನಮ್ಮದು ಆಶಯ ಕೂಡ. ಹಾಂ, ನಂದು ಹೆಸರು ಎಡ್ವರ್ಡ್ ಲೋಬೋ ಅಂತ. ಓಕೆ, ಆರ್ಸ್. ಓಕೆ, ಹೊಸದಾಗಿ ಮಾತಾಡ್ತಾ ಇದ್ರಲ್ವಾ? ಓಕೆ, ತುಂಬ ಖುಷಿಯಾಯಿತು ನಿಮ್ಮ ಜೊತೆ. ರಾಯಚೂರಿಂದ, ರಾಯಚೂರಿಗೆ ಬರಲಿಕ್ಕೆ ಆಗಲಿಲ್ಲ, ಆದರೆ ರಾಯಚೂರಿಂದ ನೀವು ಮಾತಾಡಿದರೆ ತುಂಬ ಖುಷಿಪಟ್ಟಿದ್ದೇನೆ. ಓಕೆ, ಹೀಗೆ ಕರೆ ಮಾಡ್ತಾಯಿರಿ, ಕಾರ್ಯಕ್ರಮ ಕೇಳ್ತಾಯಿರಿ. ಧನ್ಯವಾದಗಳು ಕರೆ ಮಾಡೋದಕ್ಕೆ. ಓಕೆ, ರಾಯಚೂರಿಂದ ನಮ್ಮ ಕೇಳುಗರು ಕೂಡ ಕೇಳ್ತಾ ಇದ್ದಾರೆ. ಬಹಳ ಒಂದು ಆಕಾಶದಿಂದ ಜಾರಿ ಎನ್ನುವ ಒಂದು ಜನ್ಮ ಜನ್ಮದ ಅನುಬಂಧ, ಇದು ಕೂಡ ಅನಂತನಾಗ್ ಅವರು ಅಭಿನಯಿಸಿದಂಥ ಸಿನಿಮಾ. ಭಾಳ ಒಂದು
ಸೂಪರ್ ಹಿಟ್ ಆದಂಥ ಸಿನಿಮಾ ಕೂಡ ಇದು. ಆಕಾಶದಿಂದ ಜಾರಿ ಎನ್ನುವ ಈ ಹಾಡನ್ನು ಕೇಳಿದರೆ ಬ್ಯಾಕ್ ಟು ಬ್ಯಾಕ್ ಎರಡು ಹಾಡು ಮತ್ತು ಅಶೋಕನನ್ನ ಅವರ ಹಾಡನ್ನು ಕೂಡ ಪ್ರಸಾರ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತಾ ಒಲವಿನ ಹಾಡು ಕಾರ್ಯಕ್ರಮ ಮುಂದುವರಿಯುತ್ತೆ.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಹಲೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ. ನಮ್ಮೊಂದಿಗೆ ಭಾಗವಹಿಸುವ ತಜ್ಞರು ಡಾಕ್ಟರ್ ಮನೀಷ ಸಿಕ್ವೇರ, ಮಕ್ಕಳ ತಜ್ಞರು, ಜಿಲ್ಲಾ ಸರ್ಕಾರಿ ಲೇಡಿ ಘೋಷಣಾ ಆಸ್ಪತ್ರೆ ಮಂಗಳೂರು. ಚರ್ಚಿಸುವ ವಿಷಯ ಮಕ್ಕಳ ಮತ್ತು ಶಿಶುಗಳ ಆರೈಕೆ. ತಪ್ಪದೆ ಕರೆ ಮಾಡಿ 6364204949 ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ಹಲೋ ಡಾಕ್ಟರ್ ನೇರ ಫೋನಿನ್ ಕಾರ್ಯಕ್ರಮ ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ನಮ್ಮೊಂದಿಗೆ ಭಾಗವಹಿಸುವ ತಜ್ಞರು ಡಾಕ್ಟರ್ ಮನೀಷ ಸಿಕ್ವೇರಾ, ಮಕ್ಕಳ ತಜ್ಞರು, ಜಿಲ್ಲಾ ಸರ್ಕಾರಿ ಲೇಡಿ ಗೋಷನ್ ಆಸ್ಪತ್ರೆ ಮಂಗಳೂರು. ಚರ್ಚಿಸುವ ವಿಷಯ ಮಕ್ಕಳ ಮತ್ತು ಶಿಶುಗಳ ಆರೈಕೆ. ತಪ್ಪದೆ ಕರೆ ಮಾಡಿ 6364240949 ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ಮತ್ತೊಮ್ಮೆ ಮಲಬೆನ್ ಹಾಡು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಕೇಳುಗರೇ, ನಿಮ್ಮ ಇಷ್ಟದ ಹಾಡನ್ನು ಕೊಡುವಂಥ ಕಾರ್ಯಕ್ರಮ, ಕೇಳುವಂಥ ಕಾರ್ಯಕ್ರಮ ಮಲಬಿನ ಹಾಡು. ಒಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಯಾಕೋ ಕರೆ ಕಡಿತಗೊಂಡಿದೆ. ಹಲೋ ಹಲೋ, ಒಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ಕಾರ. ಓಕೆ, ಸರಿ. ನಿಮಗೂ ಕೂಡ ಸರಿ ಸರಿ. ಯಾವ ಹಾಡು ಪ್ರಸಾರ ಮಾಡಬೇಕು?
1: ಇದು ಆಕಾಶವಾಣಿ ಅಂತ ಒಂದು ಸಿನಿಮಾ ಇತ್ತಲ್ಲ, ಹಳೆ ಕನ್ನಡ ಸಿನಿಮಾ
0: ಆಕಾಶವಾಣಿ ಅಂತ.
1: ಆನಂದಧಾಮವಾಯಿತು ಅಂತ ಒಂದು ಒಳ್ಳೆ ಸೊಗಸಾದ ಹಾಡಿದೆ.
0: ಯಾವುದು?
1: ಆಕಾಶವಾಣಿ.
0: ಆಕಾಶವಾಣಿ ಹಾಡು.
1: ಹಾಡು ಸಿನಿಮಾದ ಹೆಸರು ಅದು ಆನಂದಧಾಮವಾಯಿತು ಅಂತ ಒಂದು ಹಾಡಿದೆ.
0: ಆನಂದಧಾಮವಾಯಿತು ನೆನಪಿಗೆ ಬರ್ತಾ ಇಲ್ಲ.
1: ಆನಂದಧಾಮವಾಯಿತು ಉಡುಪಿ ಆನಂದಧಾಮವಾಯಿತು ಅಂತ ಆ ರೀತಿಯಲ್ಲಿ ಇದೆ ಅಲ್ವಾ?
0: ಸರಿ, ಖಂಡಿತ. ಅದು ಇಲ್ಲದಿದ್ರೆ ಬೇರೆ ಯಾವ ಹಾಡು ಬೇಕು ನಿಮಗೆ?
1: ಇದು ಸುಪ್ಪ ಶಾಸ್ತ್ರಿ ಅಂತ ಒಂದು ಸಿನಿಮಾ ಇದೆ, ಅದರಲ್ಲಿ ಕೃಷ್ಣನ ಕೊಳಲಿನ ಕರೆ ಮೊರೆ.
0: ಕೃಷ್ಣನ ಕೊಳಲಿನ
1: ಕೊಳಲಿನ
0: ಕರೆ ಕರೆ ಅಲ್ವಾ? ಕರೆ ಕರೆ. ವಿಶೇಷ ಹೇಳಬೇಕು ನೀವು? ಬಹಳ ಅಪರೂಪದಕ್ಕೆ ಸಿಕ್ಕಿದಿರಿ ಮಲಬೆನ್ ಹಾಡಲ್ಲಿ. ನಾನು ಬರುವುದೇ ಅಪರೂಪ.
1: ಓಕೆ,
0: ಹೌದಾ? ಸರಿ ಸರಿ, ನಿಮ್ಮ ಮಾತುಗಳು ಕೂಡ ಅಷ್ಟೇ ಸೊಗಸಾಗಿದೆ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಓಕೆ, ನಿಮ್ಮ ಇಷ್ಟದ ಹಾಡನ್ನು ಖಂಡಿತ ಪ್ರಸಾರ ಮಾಡ್ತೇವೆ. ಓಕೆ, ಪ್ರೇಮ್ ಪ್ರದೀಪ್ ದಾಸ್ ಅವರು ಕೃಷ್ಣನ ಕೊಳಲಿನ ಕರೆ ಎನ್ನುವ ಒಂದು ಹಾಡನ್ನು ಕೇಳಿದ್ದಾರೆ. ಅದಕ್ಕಿಂತ ಮುಂಚೆ ಬೇರೆ ಒಂದು ಹಾಡು ಕೇಳಿದರು, ಆನಂದಧಾಮ ಅಂತ. ಅದಕ್ಕೆ ಮೊದಲೇ ಏನು ಹಾಡಿಗೆ ಏನೊಂದು ಏನು ಹಾಡು ಗೊತ್ತಾಗಲಿಲ್ಲ, ಸೊ ನೆನಪಿಗೆ ಬರಲಿಲ್ಲ. ಈಗ ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ
2: ಹಲೋ, ನಮಸ್ತೆ.
0: ನಮಸ್ತೆ ನಮಸ್ತೆ.
2: ಸುಬ್ರಹ್ಮಣ್ಯ
0: ಸಾಲಿಗ್ರಾಮದಿಂದ ಅಲ್ವಾ? ಓಕೆ, ಯಾವ ಹಾಡು ನಿಮಗಾಗಿ ಪ್ರಸಾರ ಮಾಡಬೇಕು? ಒಂದು ಒಂದು ಸಿನಿಮಾ ಕತೆ. ನಿಮಗೆ ಕತೆ ಕತೆ ಪ್ರಸಾರ ಮಾಡಬೇಕಾ ಹಾಡು ಪ್ರಸಾರ ಮಾಡಬೇಕಾ?
3: ಹಾಡು ಹಾಡು ಸರ್, ಅದು ಚಿತ್ರದ ಹೆಸರು. ಒಂದು ಸಿನಿಮಾ ಕತೆ
0: ಅಲ್ರಿ, ಏನ್ ಕತೆ? ಕತೆ ಹೇಳಕ್ಕೆ ಹೊರಟಿದ್ರಲ್ಲ ನೀವು.
3: ಕತೆ ಆ ಚಿತ್ರದ ಹಾಡು ಅಷ್ಟು ಅದ್ಭುತವಾಗಿದೆ ಸರ್, ಕನ್ನಡದ ಬಗ್ಗೆ ಒಂದು ವರ್ಣನೆ ಮಾಡಿರುವಂತ
0: ಸಿನಿಮಾದ ಹೆಸರೇ ಒಂದು ಸಿನಿಮಾ ಕತೆ.
3: ಹೌದು ಹೌದು ಸರ್, ಹೌದು.
0: ನೀವೇನು ಇಲ್ಲಿ ನನಗೆ ಸಿನಿಮಾ ಕತೆ ಹೇಳ್ತೀರಾ ಅಂತ ಅನ್ಕೊಂಡೆ ನಾನು.
3: ಇಲ್ಲ, ಸಿನಿಮಾ ಕತೆ ಹೇಳಿದ್ರೆ ಜನರು ಇನ್ನ ಮುಂಚಿನ ಕಾಲರ್ ನಮಗೆ ಹೊಡಿತಾರೆ.
0: ಏನ್ ಮಾಡ್ಕೊಂಡಿದ್ರೆ ತಾವು?
3: ತಾವು ಅಡಿಗೆ ಕೆಲಸ ಮಾಡ್ಕೊಂಡಿದ್ದೀವಿ ಸರ್, ಉಡುಪಿಜಿ. ಹೌದು ಸರ್, ಸಾಲಿಗ್ರಾಮದಲ್ಲಿ ಅಡಿಗೆ ಕೆಲಸ, ಕ್ಯಾಟ್ರಿಂಗ್ ಎಲ್ಲ
0: ಮಾಡ್ತೀವಿ. ಸೊ ಈ ನಡುವೆ ಮಲಬೆನ್ ಹಾಡು
3: ಕಾರ್ಯಕ್ರಮ ಸರ್, ಟೈಮ್ ಅಲ್ಲಿ ಫ್ರೀ ಇದ್ದಾವಾಗ ನಿಮ್ಮ ಒಂದು ವಾಹಿನಿಗೆ ಕರೆಗಳನ್ನ ಮಾಡ್ತೀವಿ, ಅಪರೂಪಕ್ಕೆ ಕೇಳ್ತೀವಿ ಸರ್.
0: ಸರಿ ಸರ್,
3: ತಾವು ಸಿಕ್ಕಿದ್ದು ನಮ್ಗೆ ಅದೃಷ್ಟ ಸರ್.
0: ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಪ್ರಥಮವಾಗಿ ಮಾತಾಡ್ತಾ ಇದ್ದೀನಿ ಅನಿಸ್ತದೆ ನಿಮ್ಗೆ.
3: ಹೌದು ಸರ್, ಹಾಗೆ ಈ ಒಂದು ಗೀತೆ ನಿಮ್ಗೂ ಕೂಡ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಸರ್.
0: ಖಂಡಿತ ಖಂಡಿತ, ಒಂದು ಸಿನಿಮಾ ಕಥೆಯ ಒಂದು ಹಾಡು.
3: ಹೌದು ಸರ್.
0: ಹಾಡಿನ ಹೆಸರು ಮತ್ತೊಮ್ಮೆ ಹೇಳಿ.
3: ಕನ್ನಡವೇ ನುಡಿವೆ ಅಂತ ಒಂದು ಶ್ರೀ ಅನಂತನಾಗ್ ಹಾಡಿರುವಂತ ಹಾಡು ಸರ್.
0: ಕನ್ನಡವೇ ನುಡಿವೆ.
3: ಕನ್ನಡವೇ ನುಡಿವೇನ ಅಂತ ಒಂದು ಹಾಡು ಇದೆ ಸರ್, ಅದರಲ್ಲಿ ಅನಂತನಾಗ್ ಹಾಡಿರುವಂತ ಹಾಡು ಸರ್.
0: ಖಂಡಿತ, ನಿಮ್ಮ ಕನ್ನಡವೇ ನುಡಿತಾ ಇರಿ, ಹೀಗೆ ಕನ್ನಡದಲ್ಲಿ ಮಾತಾಡಿ, ಕನ್ನಡದಲ್ಲಿ ಕರೆ ಮಾಡಿ
3: ಸರ್, ಕನ್ನಡಕ್ಕಾಗಿ ಪ್ರಾಶಸ್ತ್ಯ ಕೊಡೋಣ ಸರ್.
0: ಖಂಡಿತ ಖಂಡಿತ, ಕರೆ ಮಾಡೋದಕ್ಕೆ
3: ಧನ್ಯವಾದಗಳು ಸರ್. ತಾವು ಕರೆ ಸ್ವೀಕರಿಸಿದಕ್ಕೆ ಧನ್ಯವಾದ ಸರ್.
0: ಓಕೆ ಓಕೆ, ಬ್ಯಾಕ್ ಟು ಬ್ಯಾಕ್ ಎರಡು ಹಾಡುಗಳನ್ನು ನಮ್ಮ ಇಬ್ಬರು ಕೇಳುಗರಿಗಾಗಿ ಈಗ ಪ್ರಸಾರ ಮಾಡ್ತಾ ಇದ್ದೀವಿ. ಕೇಳ್ತಾ ಇರಿ ಮಲಬೆನ್ ಹಾಡು ಕಾರ್ಯಕ್ರಮ.

ಹಲೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ನಮ್ಮೊಂದಿಗೆ ಭಾಗವಹಿಸುವ ತಜ್ಞರು ಡಾಕ್ಟರ್ ಮನೀಷ ಸಿಕ್ವೇರ, ಮಕ್ಕಳ ತಜ್ಞರು, ಜಿಲ್ಲಾ ಸರ್ಕಾರಿ ಲೇಡಿ ಘೋಷಣ ಆಸ್ಪತ್ರೆ ಮಂಗಳೂರು. ಚರ್ಚಿಸುವ ವಿಷಯ ಮಕ್ಕಳ ಮತ್ತು ಶಿಶುಗಳ ಆರೈಕೆ. ತಪ್ಪದೆ ಕರೆ ಮಾಡಿ 6364240949 ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ಮನೆಯಲ್ಲಿ ಎಲ್ಲರೂ ಕೂಡ ರಿಸಲ್ಟಿಗಾಗಿ ಕಾಯ್ತಾ ಇದ್ದಾರೆ. ಈ ಸತಿ ಮಾರ್ಕ್ಸ್ ಏನು ಕಡಿಮೆ ಬರುತ್ತಾ, ಫೇಲ್ ಆಗುತ್ತಾ ಎಂದು ಭಯ ಇದೆ. ಒಂದು ವೇಳೆ ಫೇಲ್ ಆದರೆ ಸ್ಯೂಸೈಡ್ ಒಂದೇ ಗತಿ.
1: ಮನೆಯಲ್ಲಿ ಸ್ವಲ್ಪ ಕೂಡ ಪ್ರೈವಸಿ ಇಲ್ಲ, ಫ್ರೆಂಡ್ಸ್ ಜೊತೆ ಹೊರಗೋಗ್ಲಿಕ್ಕೂ ಇಲ್ಲ, ಮನೆಯಲ್ಲಿ ಮೊಬೈಲ್ ಅಂತೂ ಮುಟ್ಲಿಕ್ಕೆ ಬಿಡುದಿಲ್ಲ. ಅಬ್ಬಾ, ಎಲ್ಲಾದ್ರೂ ಹೋಗಿ ಸಾಯುವ ಅಂತ ಅನ್ಸುತ್ತೆ.
2: ತುಂಬಾ ವರ್ಷದಿಂದ ಅವಳನ್ನು ಪ್ರೀತಿಸ್ತಾ ಇದ್ದೆ, ಅವಳನ್ನು ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಏನು ಮಾಡೋದು, ಕೈ ಕೊಟ್ಟು ಹೋದ್ಲು. ಅವಳನ್ನು ಮರೆಯಲು ಆಗ್ತಾ ಇಲ್ಲ. ಏನು ಮಾಡಲಿ, ಆತ್ಮಹತ್ಯೆ ಮಾಡಿಕೊಳ್ಳ.
3: ಎಲ್ಲದಕ್ಕೂ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ. ಸಾಯಲು ಒಂದು ಕಾರಣ ಇರಬಹುದು, ಆದರೆ ಬದುಕಲು ನೂರಾರು ದಾರಿ. ಬನ್ನಿ ಆ ದಾರಿಯನ್ನು ಹುಡುಕೋಣ, ಬದುಕನ್ನು ಪ್ರೀತಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಮತ್ತೊಮ್ಮೆ ಮರವಿನ ಹಾಡು ನೇರ ಪ್ರಸಾರಕ್ಕೆ ನಿಮಗೆಲ್ಲ ಕೇಳಿದ್ರೆ ಸ್ವಾಗತ. ಈಗ ಕೊನೆಯ ಹಂತದಲ್ಲಿದ್ದೇವೆ. ಒಬ್ಬರಿಗೆ ಮಾತ್ರ ಕರೆ ಮಾಡಲಿಕ್ಕೆ ಮತ್ತು ಹಾಡು ಕೇಳಲಿಕ್ಕೆ ಅವಕಾಶ. ಯಾರು ಲಕ್ಕಿ ಕಾಲರ್ ಅಂತ ನೋಡೋಣ. ಒಬ್ಬರು ಕಾಲರ್ ಈಗಾಗಲೇ ಲೈನಲ್ಲಿದ್ದಾರೆ. ಹಲೋ, ನಮಸ್ತೆ.
5: ಹಲೋ, ನಮಸ್ತೆ ಸರ್.
4: ನಮಸ್ತೆ ನಮಸ್ತೆ. ಯಾರು ಮಾತಾಡೋದು?
5: ನಾನು ಕುಮಾರಿ ಮಾತಾಡೋದು.
4: ಕುಮಾರಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ?
5: ನಾವು ತೋಕೂರು.
4: ತೋಕೂರಿನಿಂದ. ಮಳೆ ಜೋರಿದೆ ತೋಕೂರಿನಲ್ಲಿ?
5: ಇಲ್ಲಿ ಮಳೆ ಇಲ್ಲ ಸರ್.
4: ಮಳೆ ಇಲ್ಲ,
5: ಈಗ ಕಡಿಮೆ ಆಗಿದೆ.
4: ಮಳೆ ಕೂಡ ರಜೆ ಹಾಕಿದೆ ಅಲ್ವಾ, ಅದಕ್ಕೆ ಯಾವಾಗ ಬರುತ್ತೆ ಗೊತ್ತಿಲ್ಲ. ಸರಿ, ಯಾವ ಹಾಡು ನಿಮಗಾಗಿ ಪ್ರಸಾರ ಮಾಡಬೇಕು?
5: ನನಗೆ ಪ್ರೇಮನಾಥ ಪಾಸ್ ಆತ.
4: ಪ್ರೇಮನಾಥ ಪಾಸ್ ಆತ? ರಿಸಲ್ಟ್ ಎಲ್ಲ ಆಯ್ತಲ್ಲ, ಈಗ ಎಂತ ಪಾಸ್ ಫೈಲ್?
5: ನಾನು ಸಡನ್ ಫೋನ್ ಮಾಡಿದ್ದೆ, ನನಗೆ ಲಕ್ಕಿ ಕಾಲ್ ಸಿಕ್ಕಿತಲ್ಲ.
4: ಲಕ್ಕಿ ಕಾಲ್ ಸಿಕ್ಕಿತಲ್ಲ. ಓ, ಇವತ್ತು ಫುಲ್ ಡೇ ನೀವು ಲಕ್ಕಿ ಲಕ್ಕಿ ಪಾಸ್.
5: ನಾನು ಮುಂಚೆ ಎಲ್ಲ ಮಾಡ್ತಿದ್ದೆ, ಫಸ್ಟ್ ಇವತ್ತು ಮಾಡಿದ್ದೆ.
4: ಸರಿ ಸರಿ, ಪ್ರೇಮನಾಥ ಪಾಸ್ ಆದ ಲೆಕ್ಕದಲ್ಲಿ ನಮಗೆ ಸ್ವೀಟ್ ಕೊಡಬೇಕು ನೀವು.
5: ಆಯ್ತಾಯ್ತು,
4: ಸರಿ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಕುಮಾರಿ ಅವರು ಕೊನೆಯ ಒಂದು ಲಕ್ಕಿ ಕಾಲರ್ ಆಗಿ ಕರೆ ಮಾಡಿದ್ದಾರೆ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ. ಪ್ರೇಮನಾಥ ಪಾಸ್ ಆತೆ ಅಂತ ನಮಗೂ ಕೂಡ ಖುಷಿ. ಪಾಸ್ ಆದ ಲೆಕ್ಕದಲ್ಲಿ ಅವರು ಕುಮಾರಿ ಅವರು ಸ್ವೀಟ್ ಕೊಡ್ತಾರಂತೆ. ಸರಿ, ಈ ಹಾಡನ್ನು ಕೇಳ್ಕೊಂಡು ಬರೋಣ. ಈ ಹಾಡಿನೊಂದಿಗೆ ಒಲವಿನ ಹಾಡು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ಅಪರೂಪಕ್ಕೆ ಬಂದಿದ್ದೀನಿ, ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿಪಟ್ಟಿದ್ದೀನಿ. ಹಾಗೆ ಒಂದಿಷ್ಟು ಅಡಚಣೆ ನೀವು ಸಹಿಸ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತಾ ಹೀಗೆ ಬಂದು ಹೀಗೆ ಸುಮ್ಮನೆ ಬರ್ತಾ ಇರ್ತೀನಿ. ಹಾಗೆ ನಿಮ್ಮ ಜೊತೆ ಮಾತಾಡೋಕ್ಕೆ ನಾನಂತೂ ಖಂಡಿತ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: கொட்டை.
1: ಹಲೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ನಮ್ಮೊಂದಿಗೆ ಭಾಗವಹಿಸುವ ತಜ್ಞರು ಡಾಕ್ಟರ್ ಮನೀಷ ಸಿಕ್ವೇರ, ಮಕ್ಕಳ ತಜ್ಞರು, ಜಿಲ್ಲಾ ಸರ್ಕಾರಿ ಲೇಡಿಗೋಷನ್ ಆಸ್ಪತ್ರೆ ಮಂಗಳೂರು. ಚರ್ಚಿಸುವ ವಿಷಯ ಮಕ್ಕಳ ಮತ್ತು ಶಿಶುಗಳ ಆರೈಕೆ. ತಪ್ಪದೆ ಕರೆ ಮಾಡಿ 6364240949 ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಸಮಾಜಮುಖಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ಸಮಾಜದಲ್ಲಿ ಒಂದಿಷ್ಟು ಸೇವೆಯನ್ನ ಮಾಡ್ತಾ, ಸಮಾಜ ಸೇವೆಯನ್ನೇ ತನ್ನ ಬದುಕಾಗಿಸಿಕೊಂಡಿರುವಂತಹ ಅನೇಕರನ್ನ ಈ ಕಾರ್ಯಕ್ರಮದ ಮೂಲಕ ಪರಿಚಯವನ್ನ ಮಾಡಿದ್ದೇನೆ. ಇವತ್ತಿನ ಈ ಹೊತ್ತು ನಮ್ಮ ಜೊತೆಗೆ ಇರುವಂತಹ ಅಂಥದ್ದೇ ಒಂದು ಸಮಾಜಮುಖಿ ವ್ಯಕ್ತಿತ್ವ, ಶ್ರೀಮತಿ ಹರಿಣಿ ಶೆಟ್ಟಿಯವರು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ನಮಸ್ಕಾರ ಮೇಡಮ್.
1: ನಮಸ್ಕಾರ.
0: ಹೇಗಿದ್ದೀರಿ ಮೇಡಮ್? ಆರಾಮ?
1: ಚೆನ್ನಾಗಿದ್ದೇನೆ.
0: ಎಸ್, ಹರಿಣಿ ಶೆಟ್ಟಿಯವರ ಜೊತೆ ಮಾತನ್ನ ಆರಂಭಿಸೋದಕ್ಕಿಂತ ಮುಂಚಿತವಾಗಿ ಒಂದಿಷ್ಟು ಅವರ ಬಗ್ಗೆ ಸಣ್ಣ ಒಂದು ಪರಿಚಯವನ್ನು ನಿಮಗೆ ಮಾಡಬೇಕಾಗಿದೆ, ಕೇಳ್ತಾ ಬನ್ನಿ. ಹರಿಣಿ ಶೆಟ್ಟಿ ಯಾವುದೇ ಪ್ರಚಾರವನ್ನು ಬಯಸದೆ ಬೇರೆ ಬೇರೆ ರೀತಿಯ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ವ್ಯಕ್ತಿತ್ವ. ಅದರಲ್ಲೂ ಪ್ರಮುಖವಾಗಿ ಅಶಕ್ತ ಮಹಿಳೆಯರ ಶ್ರೇಯೋಭಿವೃದ್ಧಿಗೆ ಇವರು ಮಾಡಿದಂಥ ಕೆಲಸ ಅನನ್ಯ. 1999 to 2005 ಲೈಂಗಿಕ ಕಾರ್ಯಕರ್ತೆಯರ ಜೊತೆಗೆ ವೈ ಕೇರ್ ಲಂಡನ್ ಪ್ರಾಜೆಕ್ಟ್ನಲ್ಲಿ ಅತ್ಯಂತ ಸಕ್ರಿಯವಾಗಿ ಕೆಲಸ ಮಾಡಿದವರು. ಅದು ಮಾತ್ರ ಅಲ್ಲದೆ HIV/AIDS ಬಗ್ಗೆ ಇವರು ಮೂಡಿಸಿದ ಜಾಗೃತಿ ಕಾರ್ಯಕ್ರಮಗಳು ಅದೆಷ್ಟು. ನಾಡಿನಾದ್ಯಂತ ಓಡಾಡುತ್ತಾ ಮಹಿಳೆಯರನ್ನು ಒಟ್ಟುಗೂಡಿಸಿ, ಅದರಲ್ಲೂ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಶೈಕ್ಷಣಿಕ, ಸಾಮಾಜಿಕ, ರಾಜಕೀಯ ಹೀಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಅವರಲ್ಲಿ ಜಾಗೃತಿಯನ್ನು ಮೂಡಿಸುತ್ತಾ ಮಹಿಳಾ ಸಬಲೀಕರಣಕ್ಕೆ ಇವರು ನೀಡಿದ ಕೊಡುಗೆ ಅನನ್ಯ. ಮಹಿಳೆಯರ ಶ್ರೇಯೋಭಿವೃದ್ಧಿಗಾಗಿ ಇರುವ ಬೇರೆ ಬೇರೆ ಸರ್ಕಾರದ ಯೋಜನೆಗಳ ಬಗ್ಗೆ ಮಹಿಳೆಯರಲ್ಲಿ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡುತ್ತಾ ಬರುತ್ತಿದ್ದಾರೆ. ಸಮಾಜಮುಖಿಯಾಗಿ ಕೆಲಸ ಮಾಡುವ ಮಂಗಳೂರಿನ ಹೆಚ್ಚಿನ ಸಂಘ ಸಂಸ್ಥೆಗಳಲ್ಲಿ ಹರಿಣಿ ಶೆಟ್ಟಿಯವರು ಸಕ್ರಿಯ. ಹೆಚ್ಚಾಗಿ ಕಾಲ್ನಡಿಗೆಯಲ್ಲಿಯೇ ಸಂಚರಿಸುತ್ತಾ ಕಷ್ಟ ಎಂದು ಹೇಳಿದವರಿಗೆ ನೆರವಾಗುತ್ತಾ, ಶೋಷಿತರು ಮಹಿಳೆಯರ ಹೋರಾಟಗಳಿಗೆ ಕೈಜೋಡಿಸುತ್ತಾ, ತನ್ನನ್ನು ತಾನು ಪೂರ್ಣ ಪ್ರಮಾಣದಲ್ಲಿ ಸಮಾಜ ಸೇವೆಗೆ ಅರ್ಪಿಸಿಕೊಂಡವರು ಹರಿಣಿ ಶೆಟ್ಟಿಯವರು. NGO ಒಕ್ಕೂಟ, ಮಂಗಳೂರು ನಗರ ಪರಿಸರಾಸಕ್ತರ ಒಕ್ಕೂಟ, ಎಜುಕೇಷನ್ ರಿಸೋರ್ಸ್ ಸೆಂಟರ್, ಸಂಚಲನ, ಡೀಡ್ಸ್, ಹೀಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂಥ ಹರಿಣಿ ಶೆಟ್ಟಿಯವರು ಇವತ್ತಿನ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅನೇಕ ವರ್ಷಗಳ ಜೀವನಾನುಭವವನ್ನು ಹೊಂದಿರುವ ಹರಿಣಿ ಶೆಟ್ಟಿಯವರ ಜೊತೆಗೆ ಮಾತಾಡೋಣ. ಅವರ ಜೀವನದ ಪ್ರಯಾಣದ ಒಂದಿಷ್ಟು ಅನುಭವದ ಮಾತುಗಳಿಗೆ ಕಿವಿಯಾಗೋಣ. ಎಸ್, ಹರಿಣಿ ಶೆಟ್ಟಿಯವರ ಬಗ್ಗಿನ ಪರಿಚಯವನ್ನ ಕೇಳ್ತಾ ಬಂದ್ರಿ. ಇನ್ನು ಅವ್ರ ಜೊತೆ ಮಾತಾಡುವಂತಹ ಸಮಯ ಇದು. ಮೇಡಮ್, ನಿಮ್ಗೆ ನಡ್ಕೊಂಡು ಹೋಗುದು ಅಂತೇಳಿ ತುಂಬಾ ಇಷ್ಟ ಅಂತಲ್ಲ?
1: ಹೌದು
0: ಅಲ್ವಾ? ಮೊದಲಿಗೆ ನಾನು ನಿಮ್ಮ ಹತ್ರ ಕೇಳುವಂತದ್ದು, ಈ ಒಂದು ನಿಮ್ಮ ಪ್ರಯಾಣ ಯಾವಾಗ ಆರಂಭ ಆಯ್ತು? ನಿಮ್ಮ ಸಮಾಜ ಸೇವೆಯ ಈ ಒಂದು ಆಸಕ್ತಿ ಹೇಗೆ ನಿಮ್ಗೆ ಬಂತು ಅಂತ ನಾನು ನಿಮ್ಮ ಹತ್ರ ಕೇಳುವಂತದ್ದು.
1: ಮೊದಲಿಗೆ ನಾನು ಸಾರಂಗ್ 107.8 FM ಇವರಿಗೆ ಈ ಅವಕಾಶ ಕೊಟ್ಟದಕ್ಕೆ ಧನ್ಯವಾದವನ್ನು ಅರ್ಪಿಸ್ತೇನೆ. ಅದರ ಜೊತೆಗೆ ನನ್ನ ಪಯಣದ ಬಗ್ಗೆ ಹೇಳಬೇಕಾದ್ರೆ 1997 ನಾನು ಸಮಾಜ ಸೇವಾ ಕಾರ್ಯದಲ್ಲಿ ನನಗೆ ನಿಜವಾಗಿ ಸಮಾಜ ಸೇವೆ ಮಾಡಬೇಕಂತ ನಾನು ಬಂದವಳಲ್ಲ. ನನಗೆ ನನ್ನ ತುತ್ತಿನ ಊಟಕ್ಕೋಸ್ಕರ ಬಂದವಳು ನಾನು, ಅಂದರೆ ಕೆಲಸಕ್ಕೋಸ್ಕರ ಬಂದವಳು. ಆದರೆ ಆ ಕೆಲಸಕ್ಕೋಸ್ಕರ ಬಂದವಳು ಮತ್ತೆ ಹಿಂತಿರುಗಿ ನೋಡಲಿಲ್ಲ. ನಾನು ಯಾವತ್ತೂ ಸಮಾಜ ಸೇವೆಯಲ್ಲಿ ಕೇವಲ ನಾವು ಜನರ ಜೊತೆ ಕೆಲಸ ಮಾಡೋದು ಮಾತ್ರ, ಆದರೆ ಯಾವುದೇ ರೀತಿಯ ಪ್ರತಿಫಲ ಅಪೇಕ್ಷೆ ಪಡದೆ ನಾವು ಕೆಲಸ ಮಾಡೋ ಆದರೂ ನಾನು ಹಿಂದೆ ತಿರುಗಿ ನೋಡಲಿಲ್ಲ. ಇದು ನನಗೆ ತುಂಬ ಹಿಡಿಸಿದ ಒಂದು ಕೆಲಸ. ಯಾಕಂದರೆ ಇಲ್ಲಿ ನಾವು ಸಮಾಜದ ಜೊತೆ ಬೆರೆಯುವುದರ ಜೊತೆಗೆ ನಮ್ಮನ್ನು ನಾವು ತುಂಬ ಅರ್ಥ ಮಾಡಿಕೊಳ್ಳಿಕ್ಕೆ ತುಂಬ ಸಹಾಯ ಮಾಡಿದೆ. ಆದ್ದರಿಂದ ನಾನು ಮತ್ತೆ ಹಿಂತಿರುಗಿ ನೋಡಲಿಲ್ಲ. ಸೊ 1997 ಡೀಡ್ಸ್ನಲ್ಲಿ ನಾನು ನಿಯೋಜನೆಗೊಂಡೆ. ಆದರೆ ಅದು YMCA ಅವರು ನನ್ನನ್ನು ಅಲ್ಲಿ ನಿಯುಕ್ತಿಗೊಳಿಸಿದ್ದು. ಆದರೆ ಡೀಡ್ಸ್ ನನಗೆ ಎಲ್ಲ ಕಲಿಸಿದ್ದು. ನನಗೆ ಅದು ಡೀಡ್ಸ್ ಅನ್ನುವಂಥದ್ದೊಂದು ತಾಯಿ ಮನೆ ಅಂತ ಹೇಳ್ಬಹುದು. ಯಾಕಂದ್ರೆ ನನಗೆ ಎಲ್ಲಾ ವಿಷಯವನ್ನು ಕಲಿಸಿದ್ದು ಅಲ್ಲಿ.
0: ಡೀಡ್ಸ್ ಬಗ್ಗೆ ಸ್ವಲ್ಪ ಹೇಳಿ.
1: ಡೀಡ್ಸ್ ಅಂದ್ರೆ ಡೆವಲಪ್ಮೆಂಟ್ ಎಜುಕೇಶನ್ ಸರ್ವಿಸ್ ಅಂತ. ಸೊ ಇಲ್ಲಿ ನಾವು ಮುಖ್ಯವಾಗಿ ಸಮಾನತೆಯ ಬಗ್ಗೆ, ಹೆಣ್ಣು ಮಕ್ಕಳು ಸಮಾನತೆಯ ಬಗ್ಗೆ, ಮತ್ತೆ ಜೆಂಡರ್ ಈಕ್ವಾಲಿಟಿ ಬಗ್ಗೆ, ಮತ್ತೆ ಪ್ಯಾರಾಲೀಗಲ್ ಫೆಸಿಲಿಟೇಟರ್ ಆಗಿ ನಮ್ಮನ್ನ ಅಣಿಗೊಳಿಸುವಂತ ಒಂದು ಕಾರ್ಯವನ್ನು ಅವರು ಮಾಡ್ತಾರೆ. ಸೊ ಬೇರೆ ಬೇರೆ ಕಾನೂನುಗಳ ಬಗ್ಗೆ ನಾವು ಅಲ್ಲಿಯೇ ತಿಳ್ಕೊಂಡದ್ದು. ತಿಳ್ಕೊಂಡು ನಾವು ಸಮಾಜದಲ್ಲಿ ಈಗ ಡಿವಿ ಆಕ್ಟ್ ಇರ್ಬೋದು, ಪೋಕ್ಸೋ ಇರ್ಬೋದು, ಪಾಶ್ ಇರ್ಬೋದು, ಇದೆಲ್ಲ ಕಾನೂನುಗಳು ತಿಳಿಯಬೇಕಾದ್ರೆ ನಾವು ಅಲ್ಲಿಯೇ ಕಲ್ತವರು ನಾವು. ಅದರಿಂದ ಡೀಡ್ಸ್ ನನಗೆ ತುಂಬಾ ಕಲಿಸಿದೆ. ಅದರ ಮುಖಾಂತರವಾಗಿ ನಾವು ಇದ್ರ ಎಚ್ ಐ ವಿ ಏಡ್ಸ್ ಬಗ್ಗೆ ಸೆಕ್ಸ್ ವರ್ಕರ್ ಜೊತೆ ನಾನು ಕೆಲಸ ಮಾಡಿದ್ದೇನೆ.
0: ಇದು ಸುಮಾರು ಆಗಿನ ಕಾಲ ಅಲ್ವಾ,
1: 1997
0: ಕಾಲಘಟ್ಟ ಅಲ್ವಾ. ಈಗಿನ ಮಂಗಳೂರೇ ಬೇರೆ,
1: ಆಗಿನ ಮಂಗಳೂರೇ ಬೇರೆ ಇತ್ತು. ಆವಾಗ ಸೆಕ್ಸ್ ವರ್ಕರ್ ಎಲ್ಲ ಮಾರ್ಗದ ಬದಿಯಲ್ಲಿ ನಿಂತು ಬೇರೆ ಪುರುಷನನ್ನು ಕರೆಯುವಂತದೆಲ್ಲ ಇತ್ತು.
0: ಆಗ ಆಗಿನ ಪ್ರಮಾಣ ಹೆಚ್ಚಿತ್ತ ಈ ಲೈಂಗಿಕ ಕಾರ್ಯಕರ್ತೆಯರಿದ್ದಂಥದ್ದು?
1: ಆಗಲೂ ಇದೆ, ಈಗ ಅದಕ್ಕಿಂತಲೂ ಜಾಸ್ತಿ ಇದೆ. ಆದ್ರೆ ನಮ್ಗೆ ಓಪನ್ ಇತ್ತು, ಈಗ ಒಳಗಿಂದ ನಡೀತದೆ, ಎಲ್ಲ ಮೊಬೈಲ್ ಅಲ್ಲಿ ನಡೀತದೆ, ಒಳಗಿಂದ ಒಳಗೆ ನಡೀತದೆ. ಈಗ ಅದೆಲ್ಲ ಗೊತ್ತಾಗುದಿಲ್ಲ ಯಾವ ವಿಷಯ ಕೂಡ. ಮೊದ್ಲೆಲ್ಲ ಓಪನ್ ಆಗಿ ನಡೀತಿತ್ತು. ಸೊ ನಾವು ಯಾವಾಗ್ಲೂ ಹಂಪನ್ ಕಟ್ಟ ಹೋಗ್ತಿದ್ದೆವು, ಬಸ್ ಸ್ಟ್ಯಾಂಡ್ ಹತ್ರ ಮತ್ತೆ ರೈಲ್ವೆ ಸ್ಟೇಷನ್ ಹತ್ರ ಅವರ ಜೊತೆ ಮಾತಾಡ್ಲಿಕ್ಕೆ ನಾವೆಲ್ಲ ಅಲ್ಲಿ ಹೋಗಿ ಹೋದ್ರೆ ನಮ್ಗೆ ಸಿಗ್ತಿದ್ರು.
0: ಅಲ್ಲಿ ಯಾವ ರೀತಿಯ ಜಾಗೃತಿ ನೀವು ಅವರಿಗೆ ಮೂಡಿಸೋದು ಅಂತ?
1: ಅವರಿಗೆ ಅಂದ್ರೆ ಸೇಫ್ ಸೆಕ್ಸ್ ಬಗ್ಗೆ ನಾವು ಜಾಗೃತಿ ಮೂಡಿಸಿದ್ದು ಹೆಚ್ಚಂದ್ರೆ. ಈಗ ಅವರನ್ನ ತಡೀಲಿಕ್ಕೆ ನಾವು ಅವರನ್ನ ನೀವು ಆ ಕೆಲ್ಸಕ್ಕೆ ಹೋಗ್ಬೇಡಿ ಅಂತ ಹೇಳಲಿಕ್ಕೆ ನಮ್ಗೆ ಆಗುದಿಲ್ಲ. ಸೊ ಆ ಟೈಮಲ್ಲಿ ಎಚ್ ಐ ವಿ ಏಡ್ಸ್ ಇದ್ದ ಕಾರಣ ನಾವು ಅವರಿಗೆ ಕಾಂಡಮ್ಸ್ ಅನ್ನ ಡಿಸ್ಟ್ರಿಬ್ಯೂಷನ್ ಮಾಡುವಂತದ್ದು, ಮತ್ತೆ ಸೇಫ್ ಸೆಕ್ಸ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಿದ್ದೇವೆ. ಅದರಿಂದ ಅವರು ತುಂಬಾ ಹೆಣ್ಣು ಮಕ್ಕಳು ತಿಳ್ಕೊಂಡ್ರ ಆ ವಿಷಯವನ್ನ. ಅವರು ಕಾಂಡಮ್ಸ್ ಇಲ್ಲದೆ ಗಂಡಸರ ಜೊತೆ ಎಲ್ಲ ಹೋಗ್ತಿರ್ಲಿಲ್ಲ ನಾವು ಅವರಿಗೆ ಅವೇರ್ನೆಸ್ ಕೊಟ್ಟ ನಂತರ. ಸೊ ಇದು ತುಂಬಾ ಹೆಣ್ಣು ಮಕ್ಕಳಿಗೆ ಉಪಯೋಗ ಆಯ್ತು.
0: ಎಲ್ಲರೂ ಕೂಡ ಈ ಸುತ್ತಮುತ್ತನವರೇ ಇದ್ರ ಅಲ್ಲ ಬೇರೆ ಊರುಗಳಿಂದ ಇಲ್ಲಿ ಬರ್ತಾ ಇದ್ರ?
1: ಹೆಚ್ಚಾಗಿ ಬೇರೆ ಊರುಗಳಿಂದ ಬಂದವರು ಹೆಚ್ಚಿದ್ರು. ಎಲ್ಲಿಂದ? ಕೇರಳದಿಂದ ಎಲ್ಲ ಬಂದವರು, ಕಾಸರಗೋಡು ಆ ಸೈಡ್ ಇಂದ ಬಂದವರು ಜಾಸ್ತಿ ಇದ್ರು ಇಲ್ಲಿಗಿಂತ. ಮತ್ತೆ ರೈಲ್ವೆ ಸ್ಟೇಷನ್ ಹತ್ರ ಇರುವವರು ತುಂಬಾ ಬೇರೆ ಬೇರೆ ತಮಿಳ್ನಾಡಿಂದ ಆಚೆಯಿಂದ ಎಲ್ಲ ಬಂದವರು ಇದ್ರು ತುಂಬಾ. ಹಾಗೆ ಆಗ ನಮ್ಗೆ ಭಾಷೆಯ ಸಮಸ್ಯೆ ಕೂಡ ಆಗ್ತಿತ್ತು ಅವರ ಹತ್ರ ಮಾತನಾಡ್ಲಿಕ್ಕೆ. ಅಂದ್ರೆ ಕೇರಳದವರಿಗೆ ಮಲಯಾಳ, ತಮಿಳ್ ಅದೆಲ್ಲ ಬರ್ತಿರ್ಲಿಲ್ಲ. ಆದ್ರೂ ಕೆಲವರು ಇಲ್ಲಿಯವರು ಇದ್ರು, ಅವರ ಜೊತೆ ಮಾತನಾಡಿ ನಾವು ಅವರ ಜೊತೆ ಕಮ್ಯುನಿಕೇಶನ್ ಮಾಡ್ತಿದ್ದೆವು.
0: ಓಕೆ ಓಕೆ. ಆ ಸಂದರ್ಭದಲ್ಲಿ ನಿಮ್ಗೆ ಈ ಎಲ್ಲ ವಿಷಯಗಳನ್ನ ತಿಳಿಸಿಕೊಡ್ಲಿಕ್ಕೆ ನಿಮ್ಮ ಜೊತೆಗಿದ್ದಂತ ಒಡನಾಡಿಗಳು ಅಂತ ಹೇಳಿದ್ರೆ ಯಾರೆಲ್ಲ ನಿಮ್ ಜೊತೆಗಿದ್ರು?
1: ಅದೇ ನಮ್ಗೆ ಒಂದು ಡೀಡ್ಸ್ ನಮ್ಗೆ ಅದ್ರ ಬಗ್ಗೆ, ಮತ್ತೆ ಒಂದು ಕಾರ್ಡ್ಸ್ ಅಂತ ಭಗವಾನ್ ದಾಸ್ ಅಂತ ಒಬ್ರು ಇದ್ರು, ಅವರು ಹೆಚ್ಚು ಎಚ್ ಐ ವಿ ಬಗ್ಗೆ ಎಲ್ಲ ಕೆಲಸ ಮಾಡ್ತಾ ಇದ್ರು. ಸೊ ಅವರು ನಮ್ಗೆ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ರು ಬಂದು. ಸೊ ಅದ್ರ ಬಗ್ಗೆ ಹಾಗೆ ನಮ್ಗೆ ಹೆಚ್ಚು ಮಾಹಿತಿ ಸಿಕ್ತು. ಆಗ ಇದ್ದ ಕಳಂಕ ತಾರತಮ್ಯ ಮಾತ್ರ ಈಗ ಇಲ್ಲ ಎಚ್ ಐ ವಿ ಏಡ್ಸ್ ಬಗ್ಗೆ. ಆಗ ತುಂಬಾ ಒಂದು ಎಚ್ ಐ ವಿ ಆಯ್ತು ಅಂತ ಹೇಳಿದ್ರೆ ಅವನನ್ನು ಮನೆಯಿಂದ ಹೊರಗೆ
0: ಹಾಕ್ತಿದ್ರು.
1: ಬಂದದ್ದು ಆ ಟೈಮಲ್ಲಿ ತುಂಬಾ ತಾರತಮ್ಯ ಕಳಂಕ ಮಾಡ್ತಿದ್ರು. ಸೊ ಮನೆಯಿಂದ ಹೊರಗೇನೆ ಅವನು ವಿದಿನ್ 1 ಇಯರ್ ಅಲ್ಲಿ ಅವ ಸಾಯ್ತಿದ್ದ. ಅಂದ್ರೆ ಆ ಒಂದು ಡಿಪ್ರೆಷನ್ಗೆ ಹೋಗಿ ಅವರು ಸಾಯ್ತಿದ್ರು. ಆ ಟೈಮಲ್ಲಿ ನಾನು ಒಂದು ಗ್ರೂಪ್ ಮಾಡಿದ್ದೆ ಎಚ್ ಐ ವಿ ಏಡ್ಸ್ ಇರುವ ಗಂಡಸರು ನನ್ನ ವಯಂಸೆಯಲ್ಲಿ ಬರ್ತಿದ್ರು. 12 ಜನ ಇದ್ರು. ಅವರೆಲ್ಲ ಚಿಕ್ಕ ಚಿಕ್ಕ ಪ್ರಾಯದವರು, ಎಲ್ಲ ಬಾಂಬೆಯಿಂದ ಹಿಂದಿರುಗಿ ಬಂದವರು ಚಿಕ್ಕ ಪ್ರಾಯದಲ್ಲಿ. ಅಲ್ಲಿ ಹೋಟೆಲ್ ಕೆಲಸದಲ್ಲಿದ್ದಾಗ ಅವರು ಹೀಗೇನೆ ಹೋಗಿ ಎಲ್ಲ ಆಗಿ ಅವರು ಬಂದರು. ಅವರು ಬಂದಾಗ ನಮ್ಮ ಕಾಲಿಗೆ ಬೀಳ್ತಿದ್ರು, ಮೇಡಮ್ ಎಲ್ಲಿಯಾದ್ರೂ ಮದ್ದಿದ್ರೆ ಹೇಳಿ. ಆ ಟೈಮಲ್ಲಿ ಅದಕ್ಕೆ ಅಂತ ಮದ್ದುಗಳು ಎಂತ ಇರಲಿಲ್ಲ. ಸೊ ನಂಬ್ತೀರ ಇಲ್ವಾ, ಆ 12 ಜನ ಕೂಡ ಸುಸೈಡ್ ಮಾಡಿದ್ರು ಆ ಟೈಮಲ್ಲಿ. ಸೊ ಮತ್ತವರು ನಮ್ಗೆ ಸಿಗ್ಲಿಲ್ಲ. ಅಂದ್ರೆ ಆಗ ಮದ್ದು ಇಲ್ಲದೆ ಇಲ್ಲ ಅಂತ ಹೇಳಿದ ಕಾರಣದಿಂದಾಗಿ ಅದು ಒಂದೇ ಆಪ್ಷನ್, ಸಾಯೋದೊಂದೇ ಆಪ್ಷನ್ ಅಂತ ತಿಳ್ಕೊಂಡಿದ್ದಾರೆ. ಅದರಿಂದ ಅವರೆಲ್ಲ ಸುಸೈಡ್ ಮಾಡಿದ್ರು. ಮತ್ತೆ ನಾನು ಆ ಗುಂಪನ್ನೇ ಇದು ಮಾಡ್ಲಿಲ್ಲ, ಮತ್ತೆ ರೀ ಮಾಡ್ಲಿಲ್ಲ.
0: ರೀತಿಯಲ್ಲಿತ್ತು.
1: ಹೌದೌದು, ಆ ಟೈಮಲ್ಲಿ ಕಳಂಕ ತಾರತಮ್ಯ, ಅಷ್ಟು ಜನರು ಹೊರಗೆ ಹಾಕುದು ಅವರನ್ನು.
0: ಸೊ ಆ ಸಂದರ್ಭದಲ್ಲಿ ನೀವು ಎದುರಿಸಿದಂತ ಸವಾಲುಗಳು ಏನು ಅಂತ ಆ ಸಮಯದಲ್ಲಿ ಜಾಗೃತಿ ಮೂಡಿಸುವುದು ಅಂತ ಹೇಳಿದ್ರೆ ಸಣ್ಣ ವಿಷಯ ಅಲ್ಲ.
1: ಹೌದು.
0: ಸೊ ಏನೆಲ್ಲ ಸವಾಲು?
1: ನಾನು ಅಂದ್ರೆ ಈಗ ರೈಲ್ವೆ ಸ್ಟೇಷನ್, ಹಂಪನಕಟ್ಟ ಅಲ್ಲೆಲ್ಲ ಹೋಗುವಾಗ ಒಂದು ನಮ್ಮ ಹಿಂದೆನೆ ಎಲ್ಲ ಗಂಡಸರು ಬರುದಿತ್ತು. ನಾವು ಸೆಕ್ಸ್ ವರ್ಕರ್ಗೆ ಅವೇರ್ನೆಸ್ ಕೊಡ್ಲಿಕ್ಕೆ ಹೋಗ್ತಿದ್ದೇವಲ್ಲ, ಎಲ್ಲರೂ ನಮ್ಮ ಹಿಂದೆನೆ ಬರುದು. ಅದನ್ನ ಯಾವಾಗ್ಲೂ ನಾನು ನಮ್ಮ ಡೀಡ್ಸ್ ಅಲ್ಲಿ ಹೇಳ್ತಿದ್ದೆವು. ಮತ್ತೆ ನಾವು ಎಸ್ ಪಿ ಇಂದ ಒಂದು ಕಾರ್ಡ್ ಅನ್ನ ಮಾಡಿದ್ದೆವು. ಕಾರ್ಡ್ ಮಾಡಿಕೊಂಡು ಏನಾದ್ರೂ ಅಂತ ಸಮಸ್ಯೆ ಆದಾಗ ನಾವು ಎಸ್ ಪಿ ಯ ಕಾರ್ಡ್ ಅನ್ನ ತೋರಿಸ್ತಿದ್ದೆವು. ಸೊ ಆವಾಗ ಏನು ಸಮಸ್ಯೆ ಆಗ್ತಿರ್ಲಿಲ್ಲ. ಒಂದ್ಸಲ ಹಾಗೇನೆ ಆಯ್ತು. ಒಂದು ಕಡೆ ನಾನು ಅವೇರ್ನೆಸ್ಗೆ ಅಂತ ಒಂದು ಮನೆಗೆ ಹೋಗಿದ್ದೆ. ಮನೆಗೆ ಹೋದಾಗ ಅಲ್ಲಿ ಆ ಮಹಿಳೆ ಇದ್ಲು ಒಂದು, ಆನಂತರ ಅವಳಿಗೆ ಸಂಬಂಧಪಟ್ಟ ಒಬ್ಬ ಪುರುಷ ಬಂದ ಮಾತಾಡ್ತಿದ್ರು. ಸೊ ಮಳೆ ಬರ್ತಿತ್ತು. ನಾನು ಹೋಗ್ತೇನೆ ಅಂತ ಹೇಳುವಾಗ ಆ ಗಂಡಸ ಹೇಳಿದ್ರು, ಇಲ್ಲ ಮೇಡಮ್ ನಿಲ್ಲಿ, ಮಳೆ ಬರ್ತದಲ್ಲ, ಹೊರಗೆ ಹೋಗ್ಬೇಡಿ ಅಂತ ಹೇಳಿದ್ರು. ಸೊ ನಾನು ನಿಂತೆ. ಅಷ್ಟೊತ್ತಿಗೆ ಒಂದು 10 ಜನರ ಗುಂಪು ಬಂದು ನನ್ಗೆ ಜೋರು ಮಾಡಿದ್ರು. ಜೋರು ಮಾಡಿ ನೀವು ಯಾರು ಹಾಗೆ ಅಂತ, ನಮ್ಗೆ ಕಂಪ್ಲೇಂಟ್ ಬಂದಿದೆ ಅಂತ. ಆನಂತರ ಆ ಗಂಡಸಿಗೆ ಸರಿ ಹೊಡೆದ. ನಾನು ನನ್ನ ಕಾರ್ಡ್ ಅನ್ನ ತೋರಿಸಿದೆ, ನನ್ಗೆ ಮತ್ತೇನ್ ಮಾಡ್ಲಿಲ್ಲ ಅವರು. ಆ ಗಂಡಸಿಗೆ ಸರಿ ಹೊಡೆದಿದ್ದಾರೆ. ಮತ್ತೆ ನಾನು ಇಮಿಡಿಯೇಟ್ ಫೋನ್ ಮಾಡಿ YMCAಗೆ ಫೋನ್ ಮಾಡಿ ಮತ್ತೆ ಉಳ್ಳಾಲ ಪೊಲೀಸ್ ಸ್ಟೇಷನ್ ಇಂದ ಪೊಲೀಸರು ಬಂದು ಮತ್ತೆ ಸಾಲ್ವ್ ಆಯ್ತದ. ಅಂತದ್ದು ಕೆಲವು ನಡೆದಿದೆ.
0: ಬಹಳ ಸವಾಲುಗಳು ಆ ಟೈಮ್.
1: ಹೌದು. ಮತ್ತೆ ನಾನು ಒಬ್ಳೆ ಹೋದಾಗ ತುಂಬಾ ನನ್ನ ಹಿಂದೆ ಮುಂದೆ ಎಲ್ಲ ಗಂಡಸರು ಬರುವುದು. ಒಂದ್ಸಲ ಹಾಗೇನೆ ಮಧ್ಯಾಹ್ನದ ಹೊತ್ತು ನಾನು ಹಂಪನಕಟ್ಟದಲ್ಲಿ ಹೋಗ್ತಾ ಇದ್ದೇನೆ, ನನ್ನ ಹಿಂದಿನಿಂದ ಇಬ್ರು ಬರ್ತಾರೆ, ಬರ್ತೀಯಾ ಬರ್ತೀಯಾ ಅಂತ ಕೇಳ್ತಾರೆ. ಸೊ ನಾನು ಏನ್ ಮಾಡುದು, ಇಲ್ಲಿ ಎಲ್ಲೂ ಪೊಲೀಸ್ ಇಲ್ಲ. ಸೀದಾ ಸಿಗ್ನಲ್ ಹತ್ರ ಹೋದೆ. ಸಿಗ್ನಲ್ ಹತ್ರ ಒಬ್ಬ ಪೊಲೀಸ್ ಇದ್ದ. ಇಮಿಡಿಯೇಟ್ ಅವನಿಗೆ ಕಾರ್ಡ್ ತೋರಿಸಿ, ಸರಿ ಹೀಗೆ ಹೀಗೆ ನಂಗೆ ಇಬ್ರು ಪದ್ರ ಕೊಡ್ತಾ. ಇಮಿಡಿಯೇಟ್ ಅವರ ಅಲ್ಲೇ ಹೊಡೆದ್ರು ಪೊಲೀಸ್ ಅವರಿಗೆ ಇಬ್ಬರಿಗೆ ಸಹ. ಸೊ ಅಂತದೆಲ್ಲ ಇದೆ, ಸಮಸ್ಯೆಗಳು ತುಂಬಾ ಇದೆ ಅದರಲ್ಲಿ. ಹೌದು. ಈವನ್ ಮೀಡಿಯಾದವರು ಕೂಡ ಸಮಸ್ಯೆ ಮಾಡ್ತಿದ್ರು, ಪೊಲೀಸರು ಸಮಸ್ಯೆ ಮಾಡ್ತಿದ್ರು, ಬೇರೆ ಜನರು ಸಮಸ್ಯೆ ಮಾಡ್ತಿದ್ರು.
0: ಈ ಕಾಲಘಟ್ಟದಲ್ಲಿ ಅಂತ ಕಷ್ಟಗಳು ಯಾವ್ದು ಕೂಡ ಇಲ್ಲ ಅಂತ ನಾನು ಅನ್ಕೊಳ್ತೀನಿ.
1: ಈಗ ಅಂತದೆಲ್ಲ ಯಾವ್ದು ಕಷ್ಟ ಇಲ್ಲ, ಬದಲಾಗಿದೆ.
0: ಮೊಬೈಲ್ ಅಲ್ಲಿ
1: ಮೊಬೈಲ್ ಯಾರು ಏನ್ ಮಾಡ್ತಾರಂತ ಯಾರಿಗೂ ಗೊತ್ತಾಗುದಿಲ್ಲ
0: ಅಂತ. ಎಸ್. ಹಾಗೆ ಹರಿಣಿ ಶೆಟ್ಟಿ ಅವರು, ಯಾವುದೇ ಪ್ರತಿಭಟನೆಗಳು ಇದ್ರೂ ಕೂಡ ಅಲ್ಲಿ ಹರಿಣಿ ಶೆಟ್ಟಿ ಅವರು ಇರ್ತಾರೆ ಅನ್ನುವಂಥ ಮಾತು ಅಲ್ವಾ? ಈಗಲೂ ಹೋಗ್ತಾ ಇರ್ತೀರಾ?
1: ಈಗ ಸ್ವಲ್ಪ ಕಡಿಮೆ ಆಗಿದೆ. ಯಾಕಂದ್ರೆ ನಾನು ಈಗ CWC ಮೆಂಬರ್ ಆಗಿದ್ದೇನೆ. ಸೊ ಹಾಗೆ ನಮ್ಗೆ ತುಂಬಾ ಕೆಲಸ ಇರ್ತದೆ, 20 ಸಿಟ್ಟಿಂಗ್ ಇದೆ ನಮ್ಗೆ. ಸೊ ಹಾಗೆ ನಮ್ಗೆ ಎಲ್ಲೂ ಹೋಗ್ಲಿಕ್ಕೂ ಆಗುದಿಲ್ಲ. ಸೊ ನಾನು ಈಗ ತುಂಬಾ ಕಡಿಮೆ ಮಾಡಿದ್ದೇನೆ.
0: ಹೌದು. CWC ಅನ್ನುವಂಥದ್ದು ಬಹಳ ಒಂದು ಪ್ರತಿಷ್ಠಿತವಾದಂತ ಸಂಸ್ಥೆ, ಸರ್ಕಾರದ ಕಣ್ಗಾವಲಿನಲ್ಲಿ ಇರುವಂತ ಒಂದು ಸಂಸ್ಥೆ ಇದಾಗಿದೆ, ಮಕ್ಕಳ
1: ಕಲ್ಯಾಣ
0: ಸಮಿತಿ. ಇದಕ್ಕೆ ಒಂದಿಷ್ಟು ಜನ ಸದಸ್ಯರಿರ್ತಾರೆ, 5 ಜನರ ಇಷ್ಟು
1: 5 ಜನರ
0: ಟ್ರೀಮ್ ಇದು. ಅದರಲ್ಲಿ ಒಬ್ಬರು ಹರಿಣಿ ಶೆಟ್ಟಿಯವರು ಕೂಡ ಅನ್ನೋದು ನಮ್ಗೆಲ್ಲರಿಗೂ ಕೂಡ ಬಹಳ ಸಂತೋಷದ ವಿಷಯ. ಪ್ರತಿ ಎಷ್ಟು ವರ್ಷಗಳಿಗೆ ಮೇಡಮ್ ಅದು ಇರುವಂತಹ?
1: ಅದು 3 ವರ್ಷ.
0: 3 ವರ್ಷ
1: ಒಂದು ಟರ್ಮ್ ಅಂದ್ರೆ 3 ವರ್ಷ.
0: 3 ವರ್ಷ ಕೆಲಸ ಮಾಡ್ತದೆ ಅಂತ. ಇನ್ನು ಇದಾದ ನಂತರ, ಡೀಡ್ಸ್ನ ನಂತರ ಮುಂದೆ ನಿಮ್ಮ ಪ್ರಯಾಣ ಎಲ್ಲಿಗೆ ಹೋಯಿತು ಅಂತ? ಯಾವ
1: ಮುಂದೆ ನಾನು ಅರ್ಬನ್ ರಿಸರ್ಚ್ ಸೆಂಟರ್ ಅಂತ ಸಂಸ್ಥೆಯಲ್ಲಿ ಕೆಲಸ ಮಾಡಿದೆ. ಅಲ್ಲಿ ನಮಗೆ ಮುಖ್ಯವಾಗಿ ನನಗೆ ವಾರ್ಡ್ ಜನಸಂಪರ್ಕ ಸಭಾ ಅಂತ ಒಂದು ಮಂಗಳೂರಲ್ಲಿ ಮೂರು ವಾರ್ಡ್ ಜನಸಂಪರ್ಕ ಸಭಾ, 3 ವಾರ್ಡಲ್ಲಿ ನಾನು ಮಾಡ್ತಿದ್ದೆ. ಜನರನ್ನು ಮತ್ತು ಜನಪ್ರತಿನಿಧಿಗಳನ್ನು ಒಟ್ಟು ಸೇರಿಸುವಂಥ ಒಂದು ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಅವರನ್ನು ತಂದು ಜನರ ಕುಂದುರತೆಗಳು ಏನು, ಅದನ್ನು ವಾರ್ಡ್ ಕಾರ್ಪೊರೇಟರ್ ಹೇಗೆ ನಿವಾರಿಸ್ತಾರೆ ಅನ್ನುವಂಥ ವಿಷಯದಲ್ಲಿ ಕೆಲಸ ಮಾಡಿದ್ದೇನೆ. ಅದು ಒಂದು 3-4 ವರ್ಷ ಕೆಲಸ ಮಾಡಿದ್ದೇನೆ. ಮತ್ತೆ ಇಡೀ ಕರ್ನಾಟಕ ಅದೇ ಅರ್ಬನ್ ರಿಸರ್ಚ್ ಸೆಂಟರ್ ಮುಖಾಂತರ ನಾವು ಇಲೆಕ್ಟೆಡ್ ಮೆಂಬರ್ಸ್ ಇದ್ದಾರಲ್ಲ ನಗರಾಡಳಿತದಲ್ಲಿ, ಅಂದರೆ ಕಾರ್ಪೊರೇಷನ್ ಅಂತ ನಗರಾಡಳಿತ ಇರ್ತದಲ್ಲ, ಅದರಲ್ಲಿ ಇಲೆಕ್ಟೆಡ್ ಮೆಂಬರ್ ವಿಮೆನ್ ಇರ್ತಾರೆ, ಅವರಿಗೆ ನಾವು ಟ್ರೈನಿಂಗ್ ಮಾಡ್ತಿದ್ದೆವು. ಸೊ ಹಾಗೆ ನಾವು ಅಕ್ರಾಸ್ ಕರ್ನಾಟಕ ಬೇರೆ ಬೇರೆ ರೀಜನಲ್ ಟ್ರೈನಿಂಗ್ ಮಾಡಿದ್ದೆವು. ಹಾಗೆ ಅದರಲ್ಲಿ ಬಿಸಿ ಇದ್ದೆ ನಾನು. ಸಾಧಾರಣ 2005 ಸಾಧಾರಣ 2019 ತನಕ ನಾವು ಮಾಡಿದ್ದೇವೆ ಆ ಟ್ರೈನಿಂಗ್ ಅನ್ನ ಇಡೀ ಕರ್ನಾಟಕ.
0: ಓಕೆ. ಹಾಗಾದ್ರೆ ಕರ್ನಾಟಕದ ಎಲ್ಲಾ ಜಿಲ್ಲೆ ಕೂಡ ನೀವು ಸುತ್ತಿದ್ದೀರಿ?
1: ಹೌದು, ಜಿಲ್ಲೆ ತಾಲೂಕು
0: ಎಲ್ಲ.
1: ಹೌದು.
0: ಸೊ ಒಟ್ಟಿನಲ್ಲಿ ಹರಿಣಿ ಶೆಟ್ಟಿ ಅವರ ಎಲ್ಲಾ ವಿಷಯಗಳನ್ನು ನೋಡಿದಾಗ, ಹಿಂತಿರುಗಿ ನೋಡಿದಾಗ ಹೇಗೆ ನೀವು ಸ್ಯಾಟಿಸ್ಫೈಡ್ ಇದ್ದೀರಾ? ಸಂತೃಪ್ತ ಭಾವನೆ ಖಂಡಿತ.
1: ನನಗೆ ನನ್ನ ಈ ಸಮಾಜ ಸೇವೆ ಅನ್ನುವಂಥದ್ದು, ಸಮಾಜ ಸೇವೆ ಅಲ್ಲ ಜನರ ಒಡನಾಟ ಅಷ್ಟೇ, ಸಮಾಜ ಸೇವೆ ಅಂದ್ರೆ ನಾನು ಅಂಥದ್ದೇನು ಇದು ಮಾಡಲಿಲ್ಲ, ಅದೇ ಜನರ ಒಡನಾಟ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ತಂದಿದೆ. ಅದೇ ಅಲ್ವಾ ನಮಗೆ ಜೀವನದಲ್ಲಿ ಇರೋದು, ಜನರು ಅಂದರೆ ನಾವು ಎಣಿಸ್ತೇವೆ ನಮ್ಮದೇ ಕಷ್ಟ ದೊಡ್ಡದು ಅಂತ, ಆದರೆ ನಮಗಿಂತ ಎಷ್ಟೋ ಕಷ್ಟದವರು ಈ ಸಮಾಜದಲ್ಲಿದ್ದಾರೆ, ನಮ್ಮ ಒಂದು ಮಾತು ಅವರಿಗೆ ಒಂದು ಜೀವನ ಸ್ಫೂರ್ತಿ ಆಗ್ತದೆ. ಹೌದು, ಅದು ಎಷ್ಟೋ ಹೆಣ್ಣು ಮಕ್ಕಳು ನಾವು ಮಾತನಾಡಿದ್ರಿಂದಲೇ ತುಂಬ ಧೈರ್ಯವಂತರಾಗಿ ಇವತ್ತು ಸಮಾಜದಲ್ಲಿ ಅವರು ಬದುಕ್ತಾ ಇದ್ದಾರೆ, ಅದು ತುಂಬ ಸಂತೋಷ ನನಗೆ.
0: ಓಕೆ, ಈಗ ನೀವು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಬೇರೆ ಬೇರೆ ಈ ಮಹಿಳೆಯರ ಸಮುದಾಯಗಳನ್ನು ಮೀಟ್ ಆಗಿದ್ದೀರಿ. ನಮ್ಮ ಜಿಲ್ಲೆಯಲ್ಲಿ ನಮ್ಮ ಮಂಗಳೂರಲ್ಲೂ ಕೂಡ ಒಂದಿಷ್ಟು ಮಹಿಳಾ ಸಮುದಾಯಗಳನ್ನು ನೀವು ಭೇಟಿಯಾಗಿದ್ದೀರಿ. ಅಲ್ಲಿನ ಮಹಿಳೆಯರ ಜೀವನ ಸ್ಥಿತಿಗತಿ ಅಥವಾ ಅವರಿರುವಂಥ ಏನಿದೆ ಅವರ ಜೀವನ ಪದ್ಧತಿಗೂ, ನಮ್ಮ ಮಂಗಳೂರು ನಮ್ಮ ಜಿಲ್ಲೆಯ ಮಹಿಳೆಯರ ಏನು ಜೀವನ ಇದಕ್ಕೂ ಏನಾದರೂ ತುಂಬ ವ್ಯತ್ಯಾಸಗಳು ಇದೆ ಅಂತ ನಿಮ್ಗೆ?
1: ತುಂಬ ವ್ಯತ್ಯಾಸ ಇದೆ. ಈಗ ನಾವು ಉತ್ತರ ಕರ್ನಾಟಕಕ್ಕೆ ಎಲ್ಲ ಹೋದಾಗ ಅಲ್ಲಿ ಎಜುಕೇಷನ್ ಹೆಣ್ಣು ಮಕ್ಕಳಿಗೆ ಕಡಿಮೆ, ತುಂಬ ಸಮಸ್ಯೆಗಳು, ಏನು ಅವರಿಗೆ ಗಂಡ ಹೆಂಡತಿಯ ಸಮಸ್ಯೆಗಳು ಇರ್ಬೋದು ಅಥವಾ ಮಕ್ಕಳ ಸಮಸ್ಯೆ ಇರ್ಬೋದು, ಅದನ್ನೆಲ್ಲ ಹೇಗೆ ಫೇಸ್ ಮಾಡೋದು ಅನ್ನುವಂಥದ್ದು ಅವರಿಗೆ ಗೊತ್ತೇ ಇಲ್ಲ, ಎಜುಕೇಷನ್ ಇಲ್ಲ. ಮಕ್ಕಳಾಗ್ತಾರೆ, ಆದರೆ ಮಕ್ಕಳಾದರೆ ಆ ಮಕ್ಕಳನ್ನು ಹೇಗೆ ನೋಡ್ಕೊಳ್ಳೋದು ಅನ್ನುವಂಥದ್ದೆಲ್ಲ ತುಂಬ ಕಡಿಮೆ ಗೊತ್ತು. ಸೊ ಅವರಿಂದ ತುಂಬ ಈ ಪೋಕ್ಸೋ ಕೇಸಸ್ ಎಲ್ಲ ಬರುವಂಥದ್ದು ಅಂಥದ್ದೆಲ್ಲ ತುಂಬ ಬರ್ತದೆ. ಸೊ ನಮ್ಮಲ್ಲಿ ಅಂಥ ಒಂದು ಸಮಸ್ಯೆಗಳು ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಉತ್ತರ ಕರ್ನಾಟಕಕ್ಕೆ ಕಂಪೇರ್ ಮಾಡಿದರೆ ನಮ್ಮ ಜಿಲ್ಲೆ ಸ್ವಲ್ಪ ಸುರಕ್ಷಿತವಾಗಿದೆ, ಮತ್ತೆ ಸ್ವಲ್ಪ ಗೊತ್ತಿರುವವರು ಎಲ್ಲ ಇದ್ದಾರೆ.
0: ಓಕೆ, ಈ ಒಂದು ಬೇರೆ ಈ ಹೋರಾಟಗಳ ಬಗ್ಗೆ ನಾವು ಮಾತಾಡುವಾಗ ಈ ನಮ್ಮ ಜಿಲ್ಲೆಯಲ್ಲಿ ಹೋರಾಟದ ಮನಸ್ಸುಗಳ ಬಗ್ಗೆ ನಾವು ಮಾತಾಡುವಾಗ ನಾವು ಯಾವಾಗಲೂ ನಾವು ಹೇಳ್ತೇವೆ ನಮ್ಮ ಜಿಲ್ಲೆಯಲ್ಲಿ ಹೋರಾಟ ಮಾಡುವವರು ಬಹಳ ಕಡಿಮೆ, ಹೋರಾಟಗಳಿಗೆ ಮುಂದೆ ಹೋಗುವವರು ಬಹಳ ಕಡಿಮೆ ಅನ್ನುವಂಥ ಮಾತಿದೆ. ಇಂಥ ಅನುಭವ ನಿಮಗೆ ಈ ಅನುಭವ ಆಗಿದೆಯಾ ಹೋರಾಟಗಳನ್ನು ಮಾಡುವಾಗ, ಹೋರಾಟ ಮಾಡುವವರ ಸಂಖ್ಯೆ ಕಡಿಮೆ ಇದೆ ಮುಂದೆ ಬರುವುದಿಲ್ಲ ಯಾರು ಕೂಡ ಅಂತ?
1: ತುಂಬ ಕಂಫರ್ಟ್ ಝೋನ್ ಅಲ್ಲಿ ಇರುವವರು ಜಾಸ್ತಿ ಮಂಗಳೂರಲ್ಲಿ, ಅವರು ಹೊರಗೆ ಬರುವುದಿಲ್ಲ ಯಾರು ಸಹ. ಆ ಹೋರಾಟ ತುಂಬಾ ಕಡಿಮೆ ಬರುವಂತದ್ದು.
0: ಈ ಮಹಿಳಾ ಹೋರಾಟಗಾರರ ಸಂಖ್ಯೆ ಹೇಗಿದೆ ನಮ್ಮ ಜಿಲ್ಲೆ?
1: ತುಂಬಾ ಕಡಿಮೆ, ಈಗ ಮೊದ್ಲಿಗಿಂತ ಕಡಿಮೆ. ಮೊದ್ಲಾದ್ರೂ ಸ್ವಲ್ಪ ಆದ್ರೂ ಇದ್ರು, ಈಗಂತೂ ಯಾರು ಇಲ್ಲ, ಹೋರಾಟವೇ ಎಲ್ಲ ನಿಂತು ಹೋಗಿದೆ. ಆ ಟೈಮ್ ಅಲ್ಲಿ ಇದ್ದ ಹೋರಾಟ ಈಗ ಇಲ್ಲ.
0: ಕಾಲರ್ ಇದ್ದಾರೆ ಯಾರು ಅಂತ ನೋಡುವ. ನಮಸ್ಕಾರ.
2: ಅಭಿಷೇಕ್ ನೀವು ನೋಡಿ ನಾನು ಕಾಲ್ ಮಾಡ್ತಿದ್ದೆ, ಮತ್ತೆ ನೀವು ಬಂದದ್ದು, ಮತ್ತೆ ಕೆಲವರಿಗೆ ನಾನು ಕೂಡ ಕೆಲವರಿಗೆ ಕರೆ ಮಾಡಿದಾಗ ನೀವು ಅವರನ್ನು ಕೂಡ ಸೇವ್ ಮಾಡಿದ್ದೀರಿ. ಅಜಕರಲ್ಲಿ, ಕಾರ್ಕಳದಲ್ಲಿ ತುಂಬಾ ಕಡೆ. ಮೇಡಮ್ ನಂಗೆ ಯಾರಂತ ಅರ್ಥ ಆಗ್ಲಿಲ್ವಾ? ಅಮ್ಮಯ್ಯ ಕಾರ್ಕಳ ಅಂದ್ರೆ
1: ಗೊತ್ತಾಯ್ತು. ನಮಸ್ತೆ ಅಮ್ಮ, ನಿಮ್ಮ ಮನೆಗೆ ಬಂದಿದ್ದೆ.
2: ಹೌದು, ಎಲ್ಲ ಇಲ್ಲ ಸಲ್ಲದ ಅನಾಹುತಗಳೆಲ್ಲ ಕೆಲವೊಂದು ಮೊಬೈಲ್ ಆಗ್ತದೆ. ನಾನು ಹೇಗೆ ಹೇಳಿ
3: ನೀವು ಶಾಲೆ ಶಾಲೆಯಿಂದ ಮಕ್ಕಳನ್ನೆಲ್ಲ ಕೆಟ್ಟ ದಾರಿಗೆ ಕೊಟ್ಟಿದ್ದಾರೆ. ಅಜ್ಜನಿಗೆ ಏನು ಹೇಳ್ತೀರಿ ಮೇಡಮ್?
4: ಓಕೆ ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಅವ್ರು ಕೇಳ್ತಿರೋದು ಏನಂತ ಹೇಳಿದ್ರೆ, ಇವತ್ತಿನ ಕಾಲಗಳಲ್ಲಿ ಮೊಬೈಲ್ ಎಲ್ಲ ಕೈ ಬಿಟ್ಟು ಇದೆ, ಇದು ತೊಂದರೆ ಕೊಡ್ತಿದೆಯಾ, ಹೇಗೆ ಅಂತ ಅವ್ರು ಕೇಳ್ತಾರೆ. ಏನು ಹೇಳ್ತೀರಿ?
5: ಹೌದು, ಇಂಥದ್ದು ಸಮಸ್ಯೆಗಳು ನಮಗೆ ತುಂಬ ಬರ್ತವೆ. ಅಂದರೆ ಮಕ್ಕಳು ಎಡಿಕ್ಟ್ ಆಗಿರುವಂಥದ್ದು, ತಾಯಿಯವರು ಬಂದು ಹೇಳ್ತಾರೆ ಮಕ್ಕಳಿಗೆ ನಮಗೆ ಬೇಡ ಮಕ್ಕಳು ಅನ್ನುವಂಥ ಸ್ಥಿತಿಗೆ ಬಂದಿದೆ. ಯಾಕಂದರೆ ಮಕ್ಕಳು ಹೆಚ್ಚು ಟೈಮನ್ನು ಮೊಬೈಲಲ್ಲಿ ಇಡೀ ದಿವಸ ಮೊಬೈಲಲ್ಲೇ ಇದೆ. ಸೊ ಇಂಥ ಮಕ್ಕಳಲ್ಲಿ ನಾನು ಇತ್ತೀಚೆಗೆ ಒಂದು ಹುಡುಗಿ ಹತ್ರ ಮಾತಾಡಿ ಅವಳನ್ನು ಅವಳಿಗೆ ಒಂದು ಕೌನ್ಸಿಲಿಂಗ್ ಥರ ಮಾಡಿದ್ದೆ ನಾನು. ಅವರ ಮನೆಗೆ ಹೋಗಿ ಅಷ್ಟು ಅವಳು ತುಂಬ ಹೊಡಿತಿದ್ದೆ ತಂದೆ ತಾಯಿಗೆ, ಅಷ್ಟು ತನಕ ಇದ್ದೆ. ಸೊ ಈಗ ಸರಿಯಾಗಿ ಆಗಿದೆ ಅಂತ ಮೊನ್ನೆ ಕೇಳಿದ್ದೀನಿ ನಾನು ವಿಷಯ. ಯಾಕಂದರೆ ತುಂಬ ಪ್ರಾಬ್ಲಮ್ಸ್ ಇಲ್ಲಿ ಮೊಬೈಲಿಂದ ಬರ್ತಾ ಇದೆ. ಅದಕ್ಕೆ ಈಗ ಅದನ್ನು ಮೊಬೈಲ್ ಡಿ ಅಡಿಕ್ಷನ್ ಅಡಿಕ್ಷನ್ ಈಗ ಇದೆಲ್ಲ ಇರಲ್ಲ, ಆಲ್ಕೋಹಾಲ್ ಡಿ ಅಡಿಕ್ಷನ್ ಅಂಥದ್ದು ಇನ್ನು ಅಂಥದ್ದು ಒಂದು ಸ್ಟಾರ್ಟ್ ಆಗಬೇಕು ಅಂತ ಸ್ಥಿತಿಯಲ್ಲಿ ಇದ್ದೇವೆ
4: ಈಗ. ನಿಮ್ಮ ಮಕ್ಕಳ ಇಲಾಖೆ ಸಮಿತಿಯಲ್ಲಿ
5: ಮುಖ್ಯವಾಗಿ ನಾವು ಅನಾಥ ಮಕ್ಕಳು, ತಂದೆ ತಾಯಿ ಇಲ್ಲದ್ದು, ಮತ್ತೆ ಪರಿತ ಮಕ್ಕಳು, ಮತ್ತೆ ಭಿಕ್ಷೆ ಬೇಡುವ ಮಕ್ಕಳು, ಇವರಿಗೆಲ್ಲ ನಮ್ಮ ಬಾಲ ಕಾರ್ಮಿಕ ಮಕ್ಕಳು, ಬಾಲ್ಯ ವಿವಾಹ ಆದ ಮಕ್ಕಳು ಇವರೆಲ್ಲ ನಮ್ಮ ಮುಂದೆ ಬರ್ತಾರೆ. ಕಾರ್ಮಿಕ ಇಲಾಖೆಯವರು ಬಾಲ ಕಾರ್ಮಿಕ ಮಕ್ಕಳನ್ನು ನಮ್ಮ ಎದುರಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅವರಿಗೆ ಸರಿಯಾದ ಶಾಲೆಗಳಿಗೆ ಹೋಗಲಿಕ್ಕೆ ಆಗಲಿ, ಅಥವಾ ಅವರಿಗೆ ವ್ಯವಸ್ಥೆ ನಿಲ್ಲುವಂಥ ವ್ಯವಸ್ಥೆ, ಪಾಲನೆ ಮತ್ತು ರಕ್ಷಣೆಯನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತೇವೆ. ಯಾರಿಗೆಲ್ಲ ಅನಾಥ ಮಕ್ಕಳಿಗೆ, ಪರಿತಕ್ತ ಮಕ್ಕಳಿಗೆ, ಮತ್ತೆ ತಂದೆ ತಾಯಿ ಇಲ್ಲದ ಮಕ್ಕಳಿಗೆ ಅವರ ಪಾಲನೆ ಪೋಷಣೆ ರಕ್ಷಣೆ ಮಾಡುವಂತದ ಕೆಲಸ ನಮ್ಮ ಸಿ ಡಬ್ಲ್ಯೂ ಸಿಗೆ ಇರುವಂತದ್ದು.
4: ಹೇಗೆ ನೀವು ಅದನ್ನ ಫೈಂಡ್ ಔಟ್ ಮಾಡ್ತೀರಿ?
5: ಫೈಂಡ್ ಔಟ್ ಅಲ್ಲ, ಇದು ನಮಗೆ ಕೆಲವು ಈಗ ಚೈಲ್ಡ್ ಲೈನ್ಗೆ ಈಗ ಇಂಥ ಮೊಬೈಲ್ ಅಡಿಕ್ಷನ್ ಅಂತ ಇವರು ಹೇಳಿದ್ರು ಅಮ್ಮಣ್ಣಿ ಅವರು. ಸೊ ಅಂಥದ್ದು ಸಮಸ್ಯೆ ಏನಾದಾದರೆ ಚೈಲ್ಡ್ ಲೈನ್ಗೆ ಫೋನ್ ಮಾಡಿದರೆ ಅಲ್ಲಿಂದ ಕೌನ್ಸಿಲಿಂಗ್ ಕೊಡಿಸುವಂಥದ್ದು ಅಂಥದ್ದೆಲ್ಲ ಕೆಲಸ ಮಾಡಿಸ್ತಾರೆ. ಸೊ ಏನಿದ್ರು 10 9 8ಗೆ ಫೋನ್ ಮಾಡಬೇಕು, ಏನು ಸಮಸ್ಯೆ ಇದ್ರು ಅದು ನಮ್ಮ ಮುಂದೆ ಬರ್ತದೆ. ರೆಸ್ಕ್ಯೂ ಮಾಡಿಸ ತರ್ತಾರೆ, ಮತ್ತೆ ಯಾರಾದ್ರೂ ಕರ್ಕೊಂಡಾದ್ರೂ ಬರ್ತಾರೆ ನಮ್ಮ ಎದುರು. ಒಂದು ಸಮಾಜ ಸೇವಕರು 10 9 8 ಅಲ್ಲಿ ಇರ್ತಾರೆ, ಅವ್ರು ಕರ್ಕೊಂಡು ಬರ್ತಾರೆ. ಅಥವಾ ಬೇರೆ ಪಬ್ಲಿಕ್ ಕರ್ಕೊಂಡು ಬರ್ಬೋದು, ಪೊಲೀಸ್ ಕರ್ಕೊಂಡು ಬರ್ಬೋದು, ಯಾರು ಕರ್ಕೊಂಡು ಬರ್ಬೋದು.
4: ಕೇಂದ್ರ ಅಂತ ಇದೆಯಾ?
5: ಹೌದು, ನಮ್ಗೆ ಈಗ ಮಕ್ಕಳನ್ನ ಇರಿಸ್ಲಿಕ್ಕೆ ಈಗ ರೈಲ್ವೆ ಸ್ಟೇಷನ್ ಅಲ್ಲಿ ಕೆಲವು ಮಕ್ಕಳು ಸಿಗ್ತಾರೆ, ಅವರ ರೈಲ್ವೆ ಪೊಲೀಸರು ನಮ್ಮ ಎದುರು ತಂದ್ರೆ ನಾವು ಅವರಿಗೆ ಸರ್ಕಾರದ ಬಾಲಕರ ಬಾಲ ಮಂದಿರ ಇರ್ಬೋದು, ಬಾಲಕಿಯರ ಬಾಲ ಮಂದಿರ ಇರ್ಬೋದು, ಅಲ್ಲಿ ನಾವು
4: ಇರಿಸ್ತೇವೆ. ಎಸ್, ಕೇಳುಗರೆ ಹರಿಣಿ ಶೆಟ್ಟಿ ಅವ್ರ ಜೊತೆ ಮಾತಾಡ್ತಿದ್ದೀವಿ. ತಮ್ಗೂ ಕೂಡ ಕರೆಯನ್ನು ಮಾಡ್ಲಿಕ್ಕಿದ್ರೆ ನೀವು ಕಾಲ್ ಅನ್ನು ಮಾಡಬಹುದು. ಕಾಲ್ ಮಾಡಬೇಕ ಸಂಖ್ಯೆ 6364204949. ಈ ಸಂಖ್ಯೆಗೆ ನೀವು ಕರೆಯನ್ನ ಮಾಡಿ ನಿಮ್ಮಲ್ಲೂ ಕೂಡ ಏನಾದರೂ ಪ್ರಶ್ನೆಗಳಿದ್ರೆ ಅಥವಾ ನಿಮ್ಮದು ಏನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ರೆ ನೀವು ಅದನ್ನು ಹಂಚಿಕೊಳ್ಳಬಹುದು ಅನ್ನೋದನ್ನು ಹೇಳ್ತಾ ಒಂದು ಸಣ್ಣ ವಿರಾಮವನ್ನು ಪಡ್ಕೊಳ್ತೀವಿ. ಅದಾದ ನಂತರ ಮಾತುಕತೆ ಮತ್ತೆ ಮುಂದುವರಿಯುತ್ತದೆ. ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಸಮಾಜಮುಖಿ ಕಾರ್ಯಕ್ರಮ.

0: ಎಸ್ ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಹರಿಣಿ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಜೀವನದ ಒಂದಿಷ್ಟು ಪ್ರಯಾಣವನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ. ನೀವು ಕೂಡ ಕರೆಯನ್ನು ಮಾಡಬಹುದು. ಕಾಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆ 6364204949 ಈ ಸಂಖ್ಯೆಗೆ ಕರೆಯನ್ನು ಮಾಡಿ ಅನ್ನೋದನ್ನು ಹೇಳ್ತಾ. ಇನ್ನು ಮೇಡಮ್, ನೀವು ಒಂಟಿ ಮಹಿಳೆಯರ ಒಂದಿಷ್ಟು ಅವರಿಗೆ ಏನು ಸಾಂತ್ವನವನ್ನು ಹೇಳುವಂಥ, ಅವರಿಗೆ ಜೊತೆಯಾಗುವಂಥ ಕೆಲಸವನ್ನು ನೀವು ಮಾಡಿದ್ದೀರಿ. ಸೊ ಅದರ ಬಗ್ಗೆ ಸ್ವಲ್ಪ ಹೇಳುವುದಾದರೆ ಅಂತ.
1: ನಾನು 2014 ಒಂಟಿ ಮಹಿಳೆಯರ ಜೊತೆ ಕೆಲಸ ಮಾಡಿದ್ದೆ. ಯಾಕಂದರೆ ನಾನು ಯಾಕೆ ಮಾಡಿದಂದರೆ ಅದು ಮುಖ್ಯವಾಗಿ ನಾನು ಒಂಟಿ ಮಹಿಳೆಯಾಗಿದ್ದೆ. ಆವಾಗ ನನಗೆ ನನಗೆ ಬೇಕಾದಷ್ಟು ಕಷ್ಟಗಳು ಬಂದವು. ಹೇಗೆ ಅಂದರೆ, ಒಂದು ಗಂಡನ ಮನೆ ಆಗಿರ್ಬೋದು ಅಥವಾ ತಾಯಿ ಮನೆ ಆಗಿರ್ಬೋದು, ಒಂದು ಒಂಟಿ ಮಹಿಳೆ ಆದಾಗ ನಮ್ಮನ್ನು ಈ ಸಮಾಜ ಹೇಗೆ ನೋಡ್ತದೆ ಅನ್ನುವಂಥದ್ದು ನಮ್ಮ ಲೆನ್ಸಲ್ಲಿ ನೋಡಿದರೆ ನಮಗೆ ಎಲ್ಲ ಅರ್ಥ ಆಗ್ತದೆ. ಆವಾಗ ಮತ್ತೊಂದು, ನಮಗೆ ಈ ಸರ್ಕಾರದಿಂದ ಸಿಗುವ ಪೆನ್ಷನ್ಸ್ಗಳು, ಇವುಗಳು ಎಲ್ಲರಿಗೆ ಸಿಗುವುದಿಲ್ಲ, ಎಲ್ಲರಿಗೆ ಸಿಗುವುದಿಲ್ಲ. ಇಂಥ ಸಂದರ್ಭದಲ್ಲಿ ನಾನು ಕೂಡ ಒಂದ್ಸಲ ಪೆನ್ಷನ್ಗೆ ಹಾಕಿದಾಗ ನನಗೆ ನಿರಾಕರಿಸಿದ್ರು. ಅದು ನಾನು ಅದರ ವಿಷಯವಾಗಿ ನಾನು ಫೈಟ್ ಮಾಡಿ ಮತ್ತೆ ನನಗೆ ವಿಧವಾ ವೇತನ ಬರುವಂತೆ ಮಾಡಿದೆ. ಸೊ ನನಗೇನೆ ಎಷ್ಟು ಕಷ್ಟ ಆಗಿರ್ಬೇಕಾದ್ರೆ ಎಷ್ಟು ಜನರಿಗೆ ಕಷ್ಟ ಆಗಿರ್ಬೋದು ಅನ್ನುವಂಥ ವಿಷಯದಲ್ಲಿ ನಾನು ತುಂಬಾ RTI ಎಲ್ಲ ಹಾಕಿದೆ ಈ ವಿಷಯದಲ್ಲಿ. ನಮ್ಮ ತಾಲೂಕು ಆಫೀಸಿಗೆಲ್ಲ ಎಷ್ಟು ಜನ ಪೆನ್ಷನ್ಸ್ ಪಡೀತಾರೆ ಅದು ಇದೆಲ್ಲ ತುಂಬಾ RTI ಎಲ್ಲ ಹಾಕಿ ಆವಾಗ ಮಾಹಿತಿಯನ್ನು ತಗೊಂಡೆ. ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಎಷ್ಟು ಜನ ಸಿಂಗಲ್ ವಿಮೆನ್ ಇದ್ದಾರೆ, ಮತ್ತು DLSCಗೆ ಕೂಡ ಇದರ ಬಗ್ಗೆ ನಾನು ಒಂದು ಇದರ ಬಗ್ಗೆ ನಾನು ಕೆಲಸ ಆಗಬೇಕು, ಸಿಂಗಲ್ ವಿಮೆನ್ ಬಗ್ಗೆ ಕೆಲಸ ಆಗಬೇಕು ಅಂತ ನಾನು ಅದರ ಮೆಂಬರ್ ಸೆಕ್ರೆಟರಿ ಹತ್ರ ಎಲ್ಲ ಮಾತಾಡಿದ್ದೆ. ಸೊ ಒಂಟಿ ಮಹಿಳೆಯರಿಗೆ ತುಂಬ ಕಷ್ಟಗಳು ಏನಂದರೆ, ಒಂದು ಗಂಡ ತೀರಿ ಹೋದ ನಂತರ ಅವರ ಸ್ಥಿತಿ ಅತಂತ್ರ ಆಗ್ತದೆ. ಒಂದು ಮನೆಯಲ್ಲೂ ಯಾರೂ ಅವರನ್ನು ತಗೊಳ್ಳೋದಿಲ್ಲ, ಗಂಡನ ಮನೆಯಲ್ಲೂ ಅವರನ್ನು ಹೊರಗೆ ಹಾಕುವಂಥದ್ದು ತುಂಬ ಇನ್ಸಿಡೆಂಟ್ಸ್ಗಳು ಆಗಿವೆ. ಇದರಿಂದ ಮಹಿಳೆಗೆ ಅಲ್ಲಿ ಇರುವುದ ಇಲ್ಲಿ ಇರುವುದ ಅಂತ ಗೊತ್ತಾಗುವುದಿಲ್ಲ. ಮತ್ತೊಂದು, ಆಸ್ತಿ ವಿಚಾರದಲ್ಲಿ ಅವರಿಗೆ ಆಸ್ತಿ ಸಿಗುವುದೇ ಇಲ್ಲ. ಗಂಡನ ಮನೆ ಆಸ್ತಿಯನ್ನ ಕೊಡ್ಲಿಕ್ಕೆ ಗಂಡನ ಮನೆಯವರು ಕೊಡುವುದೇ ಇಲ್ಲ. ಸೊ ಇಂಥ ಪರಿಸ್ಥಿತಿಯಲ್ಲಿ ಅವರು ಬಾಡಿಗೆ ಮನೆಯಲ್ಲಿ ಇರುವಂಥದ್ದು, ಅವರಿಗೆ ಊಟಕ್ಕೆ ಗತಿ ಇಲ್ಲದೆ ಇರುವಂಥದ್ದು, ಮತ್ತೆ ಹೆಚ್ಚಿನ ಕಡೆಗಳಲ್ಲಿ ಏನಾಗ್ತದೆ ಅಂದ್ರೆ ಇಂಥ ಒಂದು ಪರಿಸ್ಥಿತಿಯನ್ನ ಬೇರೆ ಗಂಡಸರು ಉಪಯೋಗಿಸುವಂಥದ್ದು ಆ ಮಹಿಳೆಗೆ. ಆದ್ರಿಂದ ಅವಳಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ ರೀತಿಯಾಗಿ ಮಾಡಿ ಅವಳನ್ನ ಅಲ್ಲದೆ ಅವಳ ಮಕ್ಕಳನ್ನು ಲೈಂಗಿಕವಾಗಿ ಶೋಷಣೆ ಮಾಡುವಂಥದ್ದು ತುಂಬ ಕೇಸಸ್ ಇತ್ತು. ಅದಲ್ಲದೆ ಒಂದು ಹೆಣ್ಣಿಗೆ ತನ್ನ ಹೆಣ್ಣಿನ ಮಗುವಿಗೆ HIV ಕೊಟ್ಟಿದ್ದು ಕೇಸಸ್ ಇದೆ ನನ್ನ ಹತ್ರ. ಸೊ ಇಂಥದ್ದು ಕೇಸನ್ನ ನೋಡುವಾಗ ನಾವು ಇದರ ಒಂಟಿ ಮಹಿಳೆಯರ ಜೊತೆ ಕೆಲಸ ಮಾಡೋದು ಅಗತ್ಯ. ಒಂದು, ಅವರಿಗೆ ಅವರ ಆಸ್ತಿಯನ್ನು ಒದಗಿಸುವಂಥ, ಮತ್ತೊಂದು ಅವರಿಗೆ ಲೈಂಗಿಕ ಶೋಷಣೆಯಾಗದಂತೆ ನೋಡುವಂಥದ್ದು, ಮತ್ತೊಂದು ಸರ್ಕಾರದ ವೇತನಗಳನ್ನು ಒದಗಿಸುವಂಥ ಕೆಲಸಗಳನ್ನು ನಾನು ಮಾಡ್ತಿದ್ದೆ.
0: ಒಬ್ಬರು ಕಾಲ್ ಇದ್ದಾರೆ, ಮಾತಾಡ್ಬಿಡುವ. ನಮಸ್ಕಾರ.
2: ನಮಸ್ಕಾರ, ನಾನು ರತ್ನ ಶೆಟ್ಟಿ.
0: ಮೇಡಮ್
2: ನಮಸ್ತೆ.
1: ನಮಸ್ತೆ.
2: ನೀವು ಅನುಭವಿಸಿದ ಕಷ್ಟ ಹೇಳ್ತಾ ಇದ್ದೀರಿ, ಮತ್ತೆ ನೀವು ಮಾಡಿದ ಕೆಲಸ ಅದಿದೆಲ್ಲ ಕೇಳುವಾಗ ತುಂಬಾ ಖುಷಿ ಆಗ್ತದೆ. ಮತ್ತೆ ಅದೇ ಮಹಿಳಾ ಮತ್ತು ಮಕ್ಕಳ ಸಹಾಯವಾಣಿ ಅದು ಹೇಳ್ತಾರೆ 10-9 ಅಂತ. ಮತ್ತೆ ನೀವು ಇಷ್ಟ ತನಕ ಆಡಿದ ಮಾತೆಲ್ಲ ಕೇಳಿ ತುಂಬಾ ಖುಷಿ ಆಯ್ತು. ನೀವು ಮಾಡುವ ಕೆಲಸ ನೋಡಿ, ಅಂದ್ರೆ ನೀವು ಅನುಭವಿಸಿದ ಕಷ್ಟ ಮತ್ತೆ ಇದೆಲ್ಲ ನಮ್ಮ ಸ್ಟುಡಿಯೋಗೆ ಬಂದು ನೀವು ಹಂಚಿಕೊಂಡಿದ್ದಕ್ಕೆ ನೀವು ತುಂಬಾ ಧನ್ಯವಾದಗಳು ಮೇಡಮ್ ನಿಮ್ಗೆ.
0: ಅದೇ ನೀವು ಹೇಳ್ತಾ ಇದ್ರಿ, ಒಂದಿಷ್ಟು ಒಂಟಿ ಮಹಿಳೆಯರಿಗೆ ಈ ರೀತಿಯ ಸಾಂತ್ವನಗಳು ಅಥವಾ ಈ ರೀತಿಯ ಪ್ರೋತ್ಸಾಹಗಳು ಅತಿ ಅಗತ್ಯ ಇದೆ ಅಂತ.
1: ಖಂಡಿತ ಅಗತ್ಯ ಇದೆ, ಅಂದ್ರೆ ಅವರಿಗೆ ಅದರ ಬಗ್ಗೆ ಅವೇರ್ನೆಸ್ ಇರುವುದಿಲ್ಲ. ನಾವು ಅವರಿಗೆ ಮಾತನಾಡಿ ಅವರಿಗೆ ಧೈರ್ಯ ತುಂಬಿದಾಗ ಅವರು ತುಂಬಾ ಆತ್ಮವಿಶ್ವಾಸದಿಂದ ಜೀವನ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗ್ತದೆ. ಮುಖ್ಯವಾಗಿ ಆ ಸಂದರ್ಭದಲ್ಲಿ ಅವರ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ಸರ್ಕಾರದಿಂದ ಸಿಗುವ ಪೆನ್ಷನ್ಸ್ಗಳು ಅಗತ್ಯ ಇರ್ತದೆ. ಆದರೆ ನಾನು ಒಂದು 360 ಜನ ಒಂಟಿ ಮಹಿಳೆಯರದು ಅಧ್ಯಯನ ಕೂಡ ಮಾಡಿದ್ದೆ. ಅದರಲ್ಲಿ ನಿಜವಾಗಿ ಸಿಗಬೇಕಾದ ಮಹಿಳೆಯರಿಗೆ ಪೆನ್ಷನ್ಸ್ ಸಿಕ್ಕದೇ ಇರುವಂತದ್ದು, ನಿಜವಾಗಿ ಅಗತ್ಯ ಇಲ್ಲದವರಿಗೆ 3-4 ಪೆನ್ಷನ್ಗಳು ಇರುವಂತದ್ದು ಅಂತದೆಲ್ಲ ಸಿಕ್ಕಿದೆ ತುಂಬಾ. ಅಂದ್ರೆ ಅವರ ಗಂಡಂದಿರು ಸಾಧಾರಣ 30-40 ವರ್ಷದಲ್ಲೇ ಕುಡಿತದ ಚಟದಿಂದ ಆತ್ಮಹತ್ಯೆ ಆಕ್ಸಿಡೆಂಟ್ ಇದರಿಂದ ತೀರಿ ಹೋಗಿರುವಂತದ್ದು ನನ್ನ ಅಧ್ಯಯನದಲ್ಲಿ ತಿಳಿದು ಬಂದಿತ್ತು ನನಗೆ.
0: ಈಗಲೂ ಕೂಡ ಅಂತವರು
1: ಈಗಲೂ ಇದೆ, ತುಂಬಾ ಒಂಟಿ ಮಹಿಳೆಯರು ಅವರು ಅತಂತ್ರ ಸ್ಥಿತಿ ಇರ್ತದೆ. ಅವರಿಗೆ ಒಂಥರ ಭಯ ಆಗ್ತದೆ, ಮಕ್ಕಳನ್ನ ಹೇಗಪ್ಪ ನಾನು ನೋಡ್ಕೊಳ್ಳೋದು. ಆ ಸಂದರ್ಭದಲ್ಲಿ ಕೆಲವರು ಅವರನ್ನು ದುರುಪಯೋಗ ಪಡಿಸ್ತಾರೆ, ದುರುಪಯೋಗ ಪಡಿಸಿ ಅವರನ್ನ ಮದುವೆ ಆಗ್ತೇನೆ ಅಂತ ಹೇಳಿ ಮದುವೆ ಆಗೋದು, ನಂತರ ಅವರು ಇನ್ನಷ್ಟು ಕಷ್ಟಕ್ಕೆ ಸಿಲುಕೋದು, ಇಂಥದೆಲ್ಲ ತುಂಬಾ ಕೇಸಸ್ ಅನ್ನೆಲ್ಲ ನಾವು ಹ್ಯಾಂಡಲ್
0: ಮಾಡಿದ್ದೇವೆ. ಈಗ ಬೇರೆ ಬೇರೆ ರೀತಿಯ ಸಹಾಯವಾಣಿಗಳು ನಮ್ಮ ಸುತ್ತಮುತ್ತ ಇದೆ, ನಮ್ಮ ಸಮಾಜದಲ್ಲಿ ವ್ಯವಸ್ಥೆಯಲ್ಲಿ ಇದೆ. ಸೊ ಇದರ ಬಗ್ಗೆ ಸ್ವಲ್ಪ ನೀವು ಮಾಹಿತಿಯನ್ನು ಕೊಡೋದಂದ್ರೆ ಯಾವೆಲ್ಲ ಹೆಲ್ಪ್ ಲೈನ್ ನಂಬರ್ಗಳಿದೆ ಅಂತ.
1: ಒಂದು ನಮಗೆ ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ 181 ಇದೆ. ಇದು ಗಂಡ ಹೆಂಡತಿಯ ಸಮಸ್ಯೆ ಇರ್ಬೋದು ಅಥವಾ ಮೋಸ ಮಾಡಿರುವಂಥದ್ದು ಇಂಥದ್ದೆಲ್ಲ ಸಮಸ್ಯೆಗಳನ್ನು 181 ಮಾಡ್ಬೋದು. ಮತ್ತು ಇಮಿಡಿಯೇಟ್ ಏನಾದರೂ ಕಷ್ಟ ಬಂದಾಗ 112 ಪೊಲೀಸ್ ಸಹಾಯವಾಣಿ, ಪೊಲೀಸರಿಗೆ ಕರೆ ಮಾಡಿದರೆ ಅವರು ಇಮಿಡಿಯೇಟ್ ಬರ್ತಾರೆ, ವಿದಿನ್ 10 ಮಿನಿಟ್ಸಲ್ಲಿ ಅವರು ಬರ್ತಾರೆ. ಸೊ ಇದನ್ನು ಹೆಚ್ಚು ಹೆಚ್ಚು ಜನರು ಉಪಯೋಗಿಸಬೇಕಾಗ್ತದೆ. ಮಕ್ಕಳ ಸಹಾಯವಾಣಿಯಲ್ಲಿ 10-9-8 ಉಪಯೋಗಿಸ್ಬೋದು.
0: ಮಕ್ಕಳು ಕೂಡ ಕರೆಯನ್ನು ಮಾಡಬಹುದು,
1: ಮಕ್ಕಳು ಮಾಡಬಹುದು.
0: ಓಕೆ, ಹಾಗೆ ಏನಾದರೂ ಯಾವ್ದಾದ್ರು ಮಕ್ಕಳು ಕಷ್ಟದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಜನರು ಕೂಡ ನಂಬರಲ್ಲಿ
1: ಯಾರು ಮಾಡಬಹುದು. ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಮಕ್ಕಳಿಗೆ ಹೇಳಲಿಕ್ಕೆ ಆಗುದು. ಈಗ ನಮ್ಮ ಮನೆ ಎದುರುಗಡೆ ಒಬ್ರು ಯಾರೋ ಮಕ್ಕಳಿಗೆ ಸರಿ ಹೊಡಿತಾ ಇದ್ದಾರೆ, ಇನ್ನೇನು ಅವರು ಮಕ್ಕಳು ಕಷ್ಟದಲ್ಲಿದ್ದರೆ ಇವರು ಕೂಡ ಮಾಡಬಹುದು. ಇಂಥದ್ದು ಅಡ್ರೆಸ್ ಹೇಳಿದ್ರೆ ಅಲ್ಲಿ ಸಮಾಜ ಕಾರ್ಯಕರ್ತರು ಹೋಗ್ತಾರೆ.
0: 24 hours ಇರುವಂತ ಇದೆಲ್ಲ ನಂಬರ್ಸ್ ಗಳಾಗಿರ್ತದೆ. ಇನ್ನು ನೀವು ಒಂದಿಷ್ಟು ಪರಿಸರದ ಹೋರಾಟಗಳಲ್ಲೂ ಕೂಡ ಪರಿಸರದ ವಿಷಯ ಕೂಡ ನಿಮಗೆ ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್.
1: ಹೌದು, ನನಗೆ ಪರಿಸರ ಅಂದರೆ ತುಂಬ ಇಷ್ಟ. ಚಿಕ್ಕಂದಿನಿಂದಲೂ ನಾನು ಪರಿಸರದ ಬಗ್ಗೆ ತುಂಬ ಕಾಳಜಿ ವಹಿಸ್ತೇನೆ. ಮತ್ತು ನಾನು ಈಗಲೂ ನಮ್ಮ ಕಸದ ನಿರ್ವಹಣೆಯನ್ನು ನಾನು ನನ್ನ ಮನೆಯಲ್ಲಿ ನಾನೇ ಮಾಡುವಂಥದ್ದು. ಇದರ ಬಗ್ಗೆ ಬೇರೆಯವರಿಗೂ ನಾನು ತುಂಬ ಅವೇರ್ನೆಸ್ ಕೊಡ್ತೇನೆ, ಎಷ್ಟು ಸುಲಭವಾಗಿ ನಿರ್ವಹಿಸಬಹುದು ಇದು ಕಸದ ಒಂದು ಸಮಸ್ಯೆಯನ್ನು. ಆದರೆ ನಮ್ಮ ಈಗ ಈ ಸಿಟಿ ನಮ್ಮ ನಗರ ಎಷ್ಟು ಕಾಂಪ್ಲಿಕೇಶನ್ ಇದೆ ಈ ಕಸದ ಸಂಬಂಧಪಟ್ಟದ್ದು, ಅದನ್ನು ಸುಲಭವಾಗಿ ನಿರ್ವಹಿಸಬಹುದು. ಆದರೆ ಯಾರು ಅದನ್ನು ಮನಸ್ಸು ಮಾಡ್ತಾ ಇಲ್ಲ. ಪ್ರತಿಯೊಬ್ಬರು ಅವರವರು ಜವಾಬ್ದಾರಿಯನ್ನು ತೆಕ್ಕೊಳ್ಬೇಕಾಗ್ತದೆ ಮನೆಯಲ್ಲೇ, ಆಗ ಈ ಸಮಸ್ಯೆ ತುಂಬಾ ಈಸಿಯಾಗಿ ಪರಿಹಾರ ಆಗ್ಬೋದು
0: ಅಂತ. ಎಸ್, ನಾನು ಒಂದು ಮಾತನ್ನಿಲ್ಲಿ ಮೆನ್ಷನ್ ಮಾಡಬೇಕು, ನೀವು ಪರಿಸರದ ವಿಷಯ ಮಾತಾಡುವಾಗ ನಿಮ್ಮ ಸುಪುತ್ರಿ ಅಲ್ವಾ ಬಿಂದ್ಯಾ ಶೆಟ್ಟಿ, ಅವರು ಕೂಡ ಇಲ್ಲಿ ನಾನು ಅವರ ಜೊತೆ ಅನೇಕ ಸಂದರ್ಶನಗಳನ್ನು ಮಾಡಿದ್ದೇನೆ, ನಮ್ಮ ಕೇಳುಗರಿಗೆ ಕೂಡ ಪರಿಚಯ ಇರಬಹುದು. ಅವರು ಕೂಡ ಇದರಲ್ಲಿ ಬಹಳ ಇಂಟ್ರೆಸ್ಟೆಡ್ ಅಂತ, ಪರಿಸರದ ಅನೇಕ ಕೆಲಸಗಳನ್ನು ಅವರು ಮಾಡಿದವರು, ಈಗಲೂ ಕೂಡ ಅದೇ ರೀತಿಯ ಜಾಬ್ ಅಲ್ಲಿ ಅವರು ಇದ್ದಾರೆ ಅಲ್ವಾ. ಸೊ ಒಟ್ಟಿನಲ್ಲಿ ನಿಮ್ಮ ಪ್ರೇರಣೆ ನಿಮ್ಮ ಮಗಳಿಗೂ ಬಂದಿದೆ.
1: ಹೌದು, ಖಂಡಿತ ಹೇಳ್ಬೋದು. ನಾನು ನನ್ನ ವಿಷಯವನ್ನು ಅವಳು ತುಂಬಾ ಮಕ್ಕಳಿಗೆಲ್ಲ ಹೇಳ್ತಾಳೆ, ನಾನು ಹೇಗೆ ಕಸವನ್ನು ಸೆಗ್ರಿಗೇಟ್ ಮಾಡ್ತೇನೆ, ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತೇನೆ, ಅದು ಅವಳಿಗೆ ಸ್ಫೂರ್ತಿ. ಈಗ ಅದರ ಬಗ್ಗೆನೆ ಅವರು ಒಂದು 6 ಕೋರ್ಸ್ ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ. ಇದೇ ಅವಳು ತುಂಬಾ ಚೆನ್ನಾಗಿ ಅದನ್ನು ಮ್ಯಾನೇಜ್
0: ಮಾಡ್ತಾಳೆ. ನಮಸ್ಕಾರ.
3: ನಮಸ್ತೆ ಸರ್, ಜಯಪ್ರಕಾಶ್ ಶೇಖರ್ ಮಾತಾಡ್ತಾ.
0: ನಮಸ್ಕಾರ ಜಯಪ್ರಕಾಶ್ ಅವರೇ, ಮಾತಾಡಿ.
3: ಮೇಡಮ್ ನಮಸ್ತೆ. ಮೇಡಮ್
1: ನಮಸ್ತೆ.
3: ಅದೇ ಸರ್ ಆಗ ಹೇಳಿದ್ರು ಮೇಡಮ್ಗೆ ನಡೆದುಕೊಂಡು ಹೋಗೋದು ತುಂಬಾ ಇಷ್ಟ ಅಂತ ಹೇಳಿ, ನಿಮ್ಮ ಜೊತೆ ನಾನು ಕೂಡ ಹೆಜ್ಜೆ ಹಾಕಿದ್ದು ನೆನಪು ಮೇಡಮ್.
1: ಹೌದೌದು, ನಾವು ಒಟ್ಟಿಗೆ ಗಿಡ ಎಲ್ಲ ನೆಟ್ಟಿದ್ದೇವಲ್ಲ.
3: ನಿಮ್ ಜೊತೆ ನಾನು ಹೆಜ್ಜೆ ಹಾಕಿದ್ದೇನೆ.
1: ಹೌದು,
3: ತುಂಬಾ ಸಲ ನಿಮ್ ಜೊತೆ ಕಳೆದಿದ್ದೇನೆ, ಅದೇ ಇವತ್ತು ಹೆಚ್ಚು ವಿಷಯ ಗೊತ್ತಾಯ್ತು ನಿಮ್ಮ ಬಗ್ಗೆ. ನೀವು ಇವತ್ತು ಸಾರಂಗೆ ಬಂದದ್ದು ಸಮಾಜಮುಖಿಯಾಗಿ ತುಂಬಾ ಖುಷಿ ಆಯ್ತು ಮೇಡಮ್, ಅಭಿನಂದನೆಗಳು.
1: ಥ್ಯಾಂಕ್ ಯು ಸರ್,
3: ಇನ್ನೊಮ್ಮೆ ಸಿಕ್ಕುವ ಮೇಡಮ್, ಧನ್ಯವಾದ.
1: ಓಕೆ, ಥ್ಯಾಂಕ್ ಯು ಸರ್.
0: ಎಸ್ ಎಸ್ ಎಸ್, ಜಯಪ್ರಕಾಶ್ ಶೇಖರ್ ಅವರು, ನನಗನ್ಸುತ್ತೆ ನಿಮ್ಮೆಲ್ಲ ಈ ಒಂದಿಷ್ಟು ಹೋರಾಟದ ಮನಸ್ಸುಗಳು ಅಲ್ವಾ, ವಿಷಯಗಳು
1: ಒಟ್ಟಿಗೆ ಮರ ಗಿಡ ನಡ್ಲಿಕ್ಕೆ ಎಲ್ಲ ಹೋಗ್ತಿದ್ದೆವು, ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲೆಲ್ಲ
0: ಇರ್ತಿದ್ದೆವು. ಸೊ ನಿಮ್ಮ ಒಂದು ರೀತಿಯಲ್ಲಿ ನಿಮಗೆ ನಡೆದುಕೊಂಡು ಹಾಕ್ತಾನೆ ಹೇಳುವಾಗ ಸರಿ ನಮಗೆ ಮಾತಾಡಲಿಕ್ಕೆ ಆಗ್ಲಿಲ್ಲ, ನಡ್ಕೊಂಡು ಹೋಗುವುದು ಅಂತೇಳಿ ತುಂಬಾ ಇಷ್ಟ ಅಂತ.
1: ಹೌದು, ಒಂದ್ಸಲ ನಾವು ಪೇಪರ್ ಸೀಡ್ನವರು ಒಂದು ಕಾರ್ಯಕ್ರಮ ಮಾಡಿದ್ರು ಪಚ್ಚನಾಡಿಯಿಂದ ಇಲ್ಲಿ ಅವರದ್ದು ಊರು ಪಕ್ಷಿಕೆರೆ ತನಕ ಅಂತ, ಅಲ್ಲಿಂದ ಅಲ್ಲಿಂದ ಅಲ್ಲಿ ತನಕ ನಾಲ್ಕು ಐದು ದಿನ ನಾವು ನಡ್ಕೊಂಡೇ ಹೋಗಿರೋದು
0: ಅಲ್ವಾ. ಸೊ ಆರೋಗ್ಯಕ್ಕೂ ಒಳ್ಳೇದು ಅಂತ.
1: ಹೌದು,
0: ವಾಹನಗಳು ಕೂಡ ಕಡಿಮೆ ಆಗ್ತದೆ.
1: ಹೌದು, ಒಳ್ಳೇದು ನಡ್ಕೊಂಡು ಹೋದ್ರೆ
0: ಅಲ್ವಾ. ಸೊ ಇನ್ನು ಎಲ್ಲ ವಿಷಯಗಳನ್ನು ಮಾತಾಡುವಾಗ ಈಗ ನೀವು ಮಕ್ಕಳ ಕಲ್ಯಾಣ ಸಮಿತಿಯಲ್ಲಿ ನೀವಿದ್ದೀರಿ, ಅದರ ಬಗ್ಗೆ ಮಾತಾಡ್ತೇನೆ. ಒಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ. ನಮಸ್ತೆ. ಹಲೋ,
4: ನಮಸ್ತೆ ಸರ್.
0: ನಮಸ್ತೆ ನಮಸ್ತೆ, ಹೇಳಿ, ಯಾರಿದು?
4: ಪೂರ್ಣಿಮಾ ಸಾಲತೂರು.
0: ಪೂರ್ಣಿಮಾ ಸಾಲತೂರು, ಮಾತಾಡಿ ಪೂರ್ಣಿಮಾ ಅವರೇ.
4: ಮೇಡಮ್ ನಮಸ್ತೆ.
1: ನಮಸ್ತೆ ಮೇಡಮ್.
4: ನಿಮ್ಮ ಬಗ್ಗೆ ಅನೇಕ ಹೋರಾಟಗಳ ಬಗ್ಗೆ ಎಲ್ಲ ತಿಳಿಸಿದ್ರಿ, ಖುಷಿ ಆಯ್ತು ಕೇಳಿ. ಮತ್ತೆ ಒಂದು ನನ್ನ ಪ್ರಶ್ನೆ ಅಂದ್ರೆ, ಇಲ್ಲಿ ಕೇಳಿಕೆ ಅರ್ಹವೋ ಏನೋ ಗೊತ್ತಿಲ್ಲ, ಕೇಳ್ತೀನಿ ಅಂದ್ರು, ಅಂದ್ರೆ ಈ ಕೆಲವು ಪ್ರತಿಷ್ಠಿತ ವ್ಯಕ್ತಿಗಳೆಲ್ಲ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಅತ್ಯಾಚಾರ ಮಾಡಿ ಒಮ್ಮೆಗೆ ಪೊಲೀಸರಿಂದ ಬಂಧಿಸಲ್ಪಟ್ಟು ವಾಪಸ್ ಜೈಲಿಗೆ ಹೋಗಿ ಕೆಲವು ದಿನ ಅಥವಾ ತಿಂಗಳಿಂದ ಹೊರಗೆ ಬಂದು ಮತ್ತೆ ಅದೇ ಸ್ಥಾನ ಎಲ್ಲ ಪಡಿತಾರಲ್ಲ, ಇಂತ ಇಂದಿನ ಸಮಾಜದಲ್ಲಿ ನಿಜವಾಗಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಗ್ತಾ ಇದೆಯಾ?
0: ಮತ್ತೆ
4: ಅಂದ್ರೆ ಈ ರೀತಿ ಆಗುದ್ರಿಂದ ಅಂತ ವ್ಯಕ್ತಿಗಳಿಗೆ ಸಪೋರ್ಟ್ ಕೊಟ್ಟಾಗೆ ಆಗ್ತದಲ್ಲ, ಹಾಗೆ
1: ಸಪೋರ್ಟ್ ಕೊಡಬಾರ್ದಮ್ಮ ಇಂತ ವ್ಯಕ್ತಿಗಳಿಗೆ
4: ಅಂತ ಹೆಚ್ಚಾಗಿದೆ, ಅದೇ ತರ
1: ಆಗ್ತಾ ಇದೆ. ಇದಕ್ಕೆ ನಾವೆಲ್ಲ ಒಟ್ಟು ಸೇರಿ ಹೋರಾಟ ಮಾಡ್ಬೇಕಾಗ್ತದೆ.
4: ಏನಂದ್ರೆ ಭಿಕ್ಷಾಟನೆ ಮಾಡುವ ಮಕ್ಕಳನ್ನ ಈಗ ಹೆಚ್ಚಾಗಿ ಕಾಣ್ತಿದ್ದೇವೆ, ಅಂದ್ರೆ ನಿಜವಾಗಿ ಮಕ್ಕಳಿಗೆ ಇದೀಗ ಸರ್ಕಾರ ಎಲ್ಲ ಸೌಲಭ್ಯ ಕಲ್ಪಿಸ್ತಿದೆ ಅಂತ ಹೇಳಿದ್ರಲ್ಲ, ಅಂದ್ರೆ ಇಂಥ ಮಕ್ಕಳನ್ನೆಲ್ಲ ಹೇಗೆ ರಕ್ಷಿಸಬಹುದು?
0: ಭಿಕ್ಷಾಟನೆ, ಈಗ ನೀವು ಮಕ್ಕಳ ಕಲ್ಯಾಣ ಸಮಿತಿಯಲ್ಲಿದ್ದೀರಿ, ನಾವೀಗ ರೋಡಲ್ಲಿ ನೋಡ್ತಾ ಹೋದ್ರೆ ಒಂದೊಂದು ರೀತಿಯಲ್ಲಿ, ಮೊದಲು ಈಗ ಅವರ ಏನು ಭಿಕ್ಷೆ ಬೇಡುವಂತ ರೀತಿ ಬದಲಾಗಿರ್ಬೋದು, ಮೊದಲು ಡೈರೆಕ್ಟ್ ಬಂದು ಹಣ ಕೇಳ್ತಾ ಇದ್ರು, ಈಗ ಕೈಯಲ್ಲಿ ಏನೋ ಒಂದು ಸ್ಟಿಕ್ಕರ್ ಅಲ್ಲಿ ಇಟ್ಕೊಂಡು ಬಂದು ಅದನ್ನ ಮಾರುವ ರೀತಿಯಲ್ಲಿ ಬಂದು ಅದು ಇಂಡೈರೆಕ್ಟ್ ಆಗಿ ಒಂದು ರೀತಿಯಲ್ಲಿ ಭಿಕ್ಷೆ. ಸೊ ಇದು ನಿಮ್ಮ ಸಮಿತಿ ಅಂಡರಲ್ಲಿ ಬರ್ತದೆ, ಹೇಗೆ ಇದು ಕಂಟ್ರೋಲ್?
1: ಈಗ ಯಾರಾದರೂ ಈಗ ಜವಾಬ್ದಾರಿಯುತ ವ್ಯಕ್ತಿ, ಯಾರೇ ನಾಗರಿಕರಾಗಿರ್ಬೋದು, ಇವರು ಇಂಥ ಒಂದು ಸ್ಥಿತಿಯನ್ನು ನೋಡಿದೆ, ಯಾರು ಮಕ್ಕಳು ಭಿಕ್ಷೆ ಬೇಡುವುದನ್ನು ನೋಡಿ ಫೋಟೋ ತೆಗೆದು ಕಳಿಸ್ಬೋದು ಅಥವಾ 1098 ಫೋನ್ ಮಾಡ್ಬೋದು. ಅವರು ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಇವರು ಯಾರು DCP ಎಲ್ಲರೂ ಸೇರಿ ಆ ಮಕ್ಕಳನ್ನು ಹಿಡ್ಕೊಂಡು ಬರ್ತಾರೆ. ತುಂಬಾ ಕೇಸಸ್ ನಮ್ಮಲ್ಲಿ ಕರ್ಕೊಂಡು ಬರ್ತಾರೆ, ನಾವು ಅವರಿಗೆ ಶೆಲ್ಟರ್ ಕೊಡ್ತೇವೆ.
0: ಈಗ ಅವರ ಮನೆಯವರೇ ಅದನ್ನು ಕಳಿಸೋದಾದ್ರೆ?
1: ಹೌದು, ಹೆಚ್ಚು ಕಡೆಗಳಲ್ಲಿ ಮನೆಯವರೇ ಕಳಿಸ್ತಾರೆ,
0: ನಂತರ ಅವರು ಬರುದಿಲ್ವಾ ಮಕ್ಕಳನ್ನು ಬಿಡಿಸಿಕೊಂಡು?
1: ಬಿಡಿಸಿಕೊಂಡು ಹೋಗ್ಲಿಕ್ಕೆ ಬರ್ತಾರೆ ಅವರು. ನಾವು ಅವರ ಹತ್ರ ಎಲ್ಲ ಇದು ಕಂಡೀಷನ್ ಎಲ್ಲ ಹಾಕ್ತೇವೆ ನಾವು ಅವರಿಗೆ, ನೆಕ್ಸ್ಟ್ ಸಿಕ್ಕಿದ್ರೆ ಮತ್ತೆ ಬಿಡುದಿಲ್ಲ, ಮತ್ತೆ ನಿಮ್ಗೂ ಜೈಲಿಗೆ ಹಾಕ್ತೇವೆ ಅನ್ನುವಂಥದ್ದು ಕಂಡೀಷನ್ ಇಟ್ಕೊಂಡು ಮತ್ತೆ ಬಿಡುಗಡೆ ಮಾಡೋದು ಅವರನ್ನು, ಈಸಿಯಲ್ಲಿ ಬಿಡುಗಡೆ ಮಾಡೋದಿಲ್ಲ ಅವರನ್ನು.
0: ಸೊ ಈ ರೀತಿಯಲ್ಲೆಲ್ಲ ಕಂಡು ಬಂದ್ರೆ ನಮಗೂ ಕೂಡ
1: ತಿಳಿಸ್ಬಹುದು. ತುಂಬಾ ಕೇಸಸ್ ಇಂಥದ್ದು ಬಂದಿದೆ, ಮಕ್ಕಳನ್ನು ಹಿಡ್ಕೊಂಡು ಬರ್ತಾರೆ. ನಮ್ಮಲ್ಲಿ ಬಾಲಕರ ಬಾಲ ಮಂದಿರದಲ್ಲಿ ಅವರನ್ನ ಇರಿಸ್ತೇವೆ ಮಕ್ಕಳನ್ನ. ಕೆಲವು ಮಕ್ಕಳು ಅಪ್ಪ ಅಮ್ಮ ಇಲ್ಲದವರು ಶಾಲೆಗೆ ಹೋಗಿ ಅವರೀಗ ದೊಡ್ಡ ವ್ಯಕ್ತಿಗಳು ಆದವರು ಇದ್ದಾರೆ.
0: ಇಲ್ಲಿ ಎಲ್ಲಿದೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಎಲ್ಲ ಇಂತ ಮಂದಿರಗಳು ಅಂದ್ರೆ?
1: ಅದು ನಮ್ಮ ಬೋಂದೆಲಲ್ಲೇ ಇದೆ ಒಂದು, ಮತ್ತೆ ಹುಡುಗಿಯರದು ಕಾವೂರಲ್ಲಿದೆ. ಹುಡುಗರದು ಬೇರೆ, ಹುಡುಗಿಯರದು ಬೇರೆ, ಇದು ಸರ್ಕಾರ ನಡೆಸುವಂತದ್ದು.
0: ಇನ್ನು ಪ್ರೈವೇಟ್ ಆಗಿರುವಂತದ್ದು
1: ಪ್ರೈವೇಟ್ ಆಗಿ ತುಂಬಾ ಇದೆ ಅಲ್ಲಿ. ಅದರಲ್ಲಿ ಕೂಡ ನಮ್ಮ DCP ರಿಜಿಸ್ಟ್ರೇಷನ್ ಮಾಡಿದ ಸಂಸ್ಥೆಗಳು, ಮಕ್ಕಳನ್ನು ನೋಡ್ಕೊಳ್ಳುವ ಸಂಸ್ಥೆಗಳು ಒಂದು 60-70 ಇದೆ ನಮ್ಮ ಜಿಲ್ಲೆಯಲ್ಲಿ.
0: ಸೊ ಇಲ್ಲಿ ಎಲ್ಲ ಜನರು ಈಗ ನೀವು ಅನೇಕ ನಾವು ಇನ್ಸಿಡೆಂಟ್ಗಳನ್ನು ನೋಡ್ತೇವೆ, ಆದ್ರೆ ಏನು ಮಾಡೋದು ಅಂತ ಕೆಲವೊಮ್ಮೆ ಗೊತ್ತಿರೋದಿಲ್ಲ ಅಂತ. ಇದರ ಬಗ್ಗೆ ಜಾಗೃತಿ ಕೂಡ ತುಂಬಾ ಕಡಿಮೆ ಇದೆ ಅಂತ ಜನಸಾಮಾನ್ಯರಲ್ಲಿ.
1: ಜಾಗೃತಿ
0: ಏನು ಮಾಡೋದು ಅನ್ನೋದು ಗೊತ್ತಿಲ್ಲ.
1: ಹೌದೌದು, ಜನರಿಗೆ ಜಾಗೃತಿ ಅವೇರ್ನೆಸ್ ಬರಬೇಕು, ಇದು ಹೆಚ್ಚು ಹೆಚ್ಚು ನಡಿಬೇಕು. ಮತ್ತೆ ಜನರು ಯಾರು ಭಿಕ್ಷಾಟನೆಯನ್ನು ಹಾಕಬಾರ್ದು, ಭಿಕ್ಷಾಟನೆ ಹಣವನ್ನು ಯಾರಿಗೂ ಮಕ್ಕಳಿದ್ದಾಗ ಕೊಡಲೇಬಾರ್ದು. ಇಮ್ಮಿಡಿಯೇಟ್ ಫೋಟೋ ತೆಗೆದು 1098 ಕಳಿಸಬೇಕು
0: ಅಲ್ವಾ. ಓಕೆ, ಎಸ್, ಕೇಳುಗರೆ ನೋಡಿ, ಇದೊಂದು ಒಳ್ಳೆ ಮಾಹಿತಿ. ಇಂಥ ಸಂದರ್ಭಗಳು ನಮ್ಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲದಾಗ 1098 ಈ ಸಂಖ್ಯೆಗೆ ಕಳಿಸಿದ್ರೆ, ಚೈಲ್ಡ್ ಲೈನ್ ಈ ಸಂಖ್ಯೆಗೆ ಕಳಿಸಿದ್ರೆ ಅದಕ್ಕೆ ಕ್ರಮಗಳಾಗುತ್ತೆ ಅನ್ನೋದು ಹರಿಣಿ ಮೇಡಮ್ ಅವರು ಹೇಳ್ತಾ ಇರುವಂತದ್ದು. ಇನ್ನು ನಿಮಗೂ ಕೂಡ ಕರೆಯನ್ನು ಮಾಡ್ಲಿಕ್ಕಿದ್ರೆ, ಏನಾದರೂ ಪ್ರಶ್ನೆಗಳಿದ್ರೆ ಖಂಡಿತವಾಗಿಯೂ ನೀವು ಕಾಲ್ ಮಾಡಬಹುದು. ಕಾಲ್ ಮಾಡಬೇಕಾದಂತ ಸಂಖ್ಯೆ 6364204949 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅನ್ನೋದನ್ನು ಹೇಳ್ತಾ, ಇನ್ನು ಹರಿಣಿ ಮೇಡಮ್ ಅವರು ಒಂದಿಷ್ಟು ಸಮಯಗಳ ಹಿಂದೆ ರೇಡಿಯೋ ಸಾರಂಗಲ್ಲೂ ಕೂಡ ಒಂದು 8 ತಿಂಗಳುಗಳ ಕಾಲ ಒಂದು ಜವಾಬ್ದಾರಿಯನ್ನ ವಹಿಸಿದವರು. ಹಿಂಸೆಗೆ ನೋವನ್ನಿ ಅಲ್ವಾ, ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಕೆಲಸವನ್ನ ಮಾಡಿದವರು, ಅನೇಕ ಕಡೆಗೆ ಸುತ್ತಾಡಿದವರು, ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಕಲೆಕ್ಟ್ ಮಾಡಿ ತಂದವರು. ಸೊ ಇಂತೆಲ್ಲ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಮೇಡಮ್, ನಿಮ್ಗೆ ಅನ್ಸುತ್ತಾ ಈಗ ಸಮಾಜ ಬದಲಾಗ್ತಾ ಇದೆ, ತುಂಬಾ ಮುಂದೆ ಹೋಗ್ತಾ ಇದ್ದೇವೆ ನಾವು, ಈ ಮಹಿಳೆಯರಿಗೆ ಆಗ್ತಿರುವಂತ ದೌರ್ಜನ್ಯ, ಇದು ಸಂಖ್ಯೆ ಕಡಿಮೆ ಆಗ್ತಾ ಇದೆಯಾ, ಹೇಗೆ ನಿಮ್ಮ ಒಂದು ಅನಿಸಿಕೆ?
1: ಸಂಖ್ಯೆಯನ್ನು ಕಡಿಮೆ ಆಗುವುದು ಕಾಣ್ತಾ ಇಲ್ಲ, ಅವೇರ್ನೆಸ್ ಇದೆ, ಆದ್ರೆ ಅದು ಅದರ ರೂಪಗಳೆಲ್ಲ ಬೇರೆ ಬೇರೆ ಆಗಿರ್ತದೆ. ಒಂದು ಇವತ್ತು ಬಂದ ಕೇಸಲ್ಲಿ ಮಕ್ಕಳಿಗೆ ಮನೆ ದೊಡ್ಡಾದ ನಂತರ ಮಕ್ಕಳಿಗೆ ಗಂಡ ಮನೆಗೆ ಬರಬಾರ್ದು ಅನ್ನುವಂಥದ್ದು, ಅಂಥದ್ದೆಲ್ಲ ಬೇರೆ ಬೇರೆ ರೂಪಗಳು. ಅದು ಏನು ಅಂತ ನನಗೆ ಒಂದು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹಿಂಸೆಗಳು ಸೇಮ್ ಇದೆ, ಈಗಲೂ ಇದೆ, ಕಡಿಮೆ ಏನು ಅಂತ ಕಾಣುವುದಿಲ್ಲ. ಇಲ್ಲಿ ಮುಖ್ಯವಾಗಿ ಏನಾಗಬೇಕಾಗಿದೆ ಅಂದರೆ ಹೆಣ್ಣು ಮಕ್ಕಳು ಹೆಚ್ಚು ಅವೇರ್ ಆಗಿರಬೇಕು ಅಂತ. ಇದಕ್ಕೆ ಏನು ಮಾಡ್ಬೋದು ಅನ್ನುವಂಥದ್ದು, ಬೇರೆ ಬೇರೆ ಆಪ್ಷನ್ಸ್ಗಳನ್ನು ಹುಡುಕುವಂಥದ್ದು. ನನಗೆ ದೌರ್ಜನ್ಯ ಆಗ್ತದೆ ಅನ್ನುವಂಥ ಸಂದರ್ಭದಲ್ಲಿ ನಾವು ಹೇಗೆ ಇದ್ರನ್ನ ತಪ್ಪಿಸ್ಕೊಳ್ಬಹುದು ಅನ್ನುವಂಥದ್ದು ಹೆಣ್ಣು ಮಕ್ಕಳು ಮೊದಲೇ ಅದನ್ನ ತಿಳ್ಕೊಳ್ಬೇಕು. ಇಲ್ಲಾಂದ್ರೆ ಅವಳು ಕಂಟಿನ್ಯೂಸ್ ದೌರ್ಜನ್ಯಕ್ಕೆ ಒಳಗಾಗ್ತಾಳೆ. ಅದರಿಂದ ತಪ್ಪಿಸ್ಬೇಕು, ಮತ್ತೆ ಆ ಒಂದು ದೌರ್ಜನ್ಯ ಮುಂದೆ ಆಗದಂತೆ ಅವಳು ನೋಡ್ಲಿಕ್ಕೆ ಅವಳು ಪ್ರಯತ್ನ ಪಡಬೇಕಾಗ್ತದೆ.
0: ಈಗ ಮೊದಲೆಲ್ಲ ಈ ರೀತಿಯ ದೌರ್ಜನ್ಯಗಳು ಮಹಿಳೆಯರಿಗೆ ಆದಾಗ ಅವ್ರು ಯಾರಿಗೂ ಕೂಡ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೆದರ್ತಿದ್ರು, ಅಥವಾ ಸಮಾಜ ಮರ್ಯಾದೆ ಇಂತ ವಿಷಯಗಳು ತುಂಬಾ ಇತ್ತು. ಈಗ ಹೇಗಿದೆ? ಈಗ ಸ್ವಲ್ಪ
1: ಈಗ ಎಲ್ಲರೂ ಕಂಪ್ಲೇಂಟ್ ಕೊಡ್ತಾರೆ. ಇವತ್ತು ಎಲ್ಲಿ ತನಕ ಬಂದಿದೆ ಅಂದ್ರೆ ಹೆಣ್ಣು ಮಕ್ಕಳು ಸ್ವಲ್ಪ ಏನಾದಾದ್ರೂ ಡೈವೋರ್ಸ್ಗೆ ಹೋಗ್ತಾರೆ. ಇವತ್ತು ಕೋರ್ಟ್ ಅಲ್ಲಿ ಡೈವೋರ್ಸಿನ ಇದು ಜಾಸ್ತಿ. ಹೌದು, ಕೊಡ್ತಾರೆ. ಆದ್ರೆ ಕೆಲವೊಮ್ಮೆ ಕೆಲವೊಂದು ವಿಷಯವನ್ನು ನಾವು ನೋಡ್ಬೇಕು, ಹೇಗಿದೆ ಅದು, ಸರಿ ಆಗ್ಬೋದಾ ಏನು ಅಂತ, ಅದನ್ನು ನಾವು ಮಾಡಬೇಕಾಗ್ತದೆ. ಒಮ್ಮೆಲೆ ಒಂದು ಮದುವೆ ಆದ ಕೂಡಲೇ ಒಂದು ವಿಷಯಕ್ಕೆ ಹೋಗಿ ಡೈವೋರ್ಸ್ ಪಡೆಯೋದಲ್ಲ. ಇಂಥದ್ದು ಇದು ಸರ್ಕಾರದಿಂದ ಇರುವ ಸಖಿ ಸಂಸ್ಥೆ ಇರ್ಬೋದು, ಇಲ್ಲಿಗೆಲ್ಲ ಹೋಗಿ ಮಾತಾಡಬೇಕು ಅಥವಾ ಕೌನ್ಸಿಲಿಂಗ್ ತಗೊಳ್ಬೇಕು ನಾವು ಯಾರ ಹತ್ರ, ಅದು ಇದು ಸರಿ ಆಗ್ಬೋದಾ ಏನು ಅಂತ. ಕೆಲವೊಂದು ಆಪ್ಷನ್ಸ್ಗಳನ್ನು ನೋಡಿ ಮತ್ತೆ ನಾವು ಡೈವೋರ್ಸಿಗೆ ಹೋಗ್ಬೇಕಾಗ್ತದೆ. ಆದ್ರೆ ಇವತ್ತಿನ ಒಂದು ಇದೇನಂದ್ರೆ ಇಮಿಡಿಯೇಟ್ ಹೋಗ್ತಾರೆ ಡೈವೋರ್ಸಿಗೆ. ಆದ್ರೆ ಇವತ್ತು ಡೈವೋರ್ಸ್ ತಕೊಂಡ್ರು ನೆಕ್ಸ್ಟ್ ಇನ್ನೊಬ್ಬರ ಹತ್ರ ಮದ್ವೆ ಆದ್ರು ಅದಕ್ಕಿಂತ ಜಾಸ್ತಿ ಕಷ್ಟವನ್ನ ಹೆಣ್ಣು ಮಕ್ಕಳು ಅನುಭವಿಸ್ತಾ ಇದ್ದಾರೆ. ಅದು ತುಂಬಾ ಗಮನಕ್ಕೆ ಬಂದಿದೆ. ಒಂದು ಡೈವೋರ್ಸ್ ಆಗಿ ಇಮಿಡಿಯೇಟ್ ಇನ್ನೊಬ್ರು ಯಾರಾದ್ರೂ ಸಿಗ್ತಾರೆ, ಅವರನ್ನು ಮದ್ವೆ ಆಗ್ತಾರೆ. ಮದ್ವೆ ಆದನ ಅದಕ್ಕಿಂತ ಜಾಸ್ತಿ ಕಷ್ಟವನ್ನ ಅನುಭವಿಸ್ತಾರೆ. ಎರಡು ಆದದ್ದು, ಮೂರು ಆದದ್ದು, ಅಂತದೆಲ್ಲ ಇರ್ತದೆ. ಆದ್ರೆ ಕಷ್ಟಗಳೇನು ಕಡಿಮೆ ಆಗಿರುವುದಿಲ್ಲ
0: ಅಲ್ವಾ. ಇನ್ನು ಈ ರೀತಿಯ ಒಂದು ಬೇರೆ ಬೇರೆಯವರಿಗೆ ನಾವು ಜಾಗೃತಿಯನ್ನು ಮೂಡಿಸಬೇಕು ಅಂತೇಳಿ ನಾವು ಕೂಡ ಇನ್ಫಾರ್ಮೇಶನ್ ನಮಗೂ ಕೂಡ ಬೇಕು. ನಾನು ಕೇಳಿದೆ ನೀವು ಬೇರೆ ದೇಶಗಳಿಗೂ ಕೂಡ ಹೋಗಿದ್ದೀರಿ ಅಲ್ವಾ?
1: ಹೌದು, ನಾನು ಇಸ್ರೇಲಿಗೆ ಹೋಗಿದ್ದೆ. ಅಲ್ಲಿ ಕಾಂಬೇಟಿಂಗ್ ವಯಲೆನ್ಸ್ ಅಗೇನ್ಸ್ಟ್ ವಿಮೆನ್ ಆ್ಯಂಡ್ ಚಿಲ್ಡ್ರನ್ ಅಂತ ಒಂದು ತಿಂಗಳ ಕೋರ್ಸಿಗೆ ಹೋಗಿದ್ದೆ. ಅಲ್ಲಿ ಬೇರೆ ಬೇರೆ ಮಹಿಳೆಯರ ಜೊತೆ ನಮ್ಗೆ ಮಾತುಕತೆ ಇತ್ತು. ಈಗ ಇಲ್ಲಿ ಸ್ವಾಧಾರ ಹೇಗಿದೆ ಅಲ್ಲ, ಸ್ವಾಧಾರ ಅಂದ್ರೆ ಹೆಣ್ಣು ಮಕ್ಕಳಿಗೆ ಯಾರು ಇರುವುದಿಲ್ಲ, ಅವರಿಗೆ ಒಂದು ಮನೆಯಾಗೆ 6 ಮಂತ್ಸ್ ನಿಲ್ಲುವಂಥದ್ದು. ಅಲ್ಲಿ ಒಂದು ವರ್ಷ ತನಕ ನಿಲ್ಬಹುದು, ಅವರನ್ನು ಆರ್ಥಿಕ ಸಬಲರನ್ನಾಗಿ ಮಾಡಿ ಮತ್ತೆ ಮುಖ್ಯವಾಹಿನಿಗೆ ಅವರು ತರ್ತಾರೆ. ಇಲ್ಲಿ ಅಷ್ಟು ಇದಿಲ್ಲ. ಅಂದ್ರೆ ಒಮ್ಮೆ ಸ್ವಾದರಿಗೆ ಹೋಗಿ ಅವರು ಯಾರಾದ್ರೂ ಇದಾದ್ರೆ ಹೊರಗೆ ಹೋಗ್ಬಹುದು, ಆದ್ರೆ ಅಲ್ಲಿ ಅವರು ಆರ್ಥಿಕ ಸಬಲರಾದ ನಂತರ ಅವರನ್ನ ಸಮಾಜಕ್ಕೆ ಬಿಡ್ತಾರೆ, ಅವರ ಮಕ್ಕಳನ್ನು ಕೂಡ. ಅಂತ ಸೆಕ್ಸ್ ವರ್ಕರ್ ಜೊತೆ, ಮತ್ತೆ ಟ್ರಾಫಿಕಿಂಗ್ ಆದವರ ಜೊತೆ, ಮತ್ತೆ ಬೇರೆ ಬೇರೆ ಮಹಿಳೆಯರ ಜೊತೆ, ಮಕ್ಕಳ ಜೊತೆ ನಾವು ಅಲ್ಲಿ ಮಾತಾಡಿದ್ದೇವೆ, ಇಂಟರಾಕ್ಷನ್ ಮಾಡಿದ್ದೇವೆ
0: ಇಸ್ರೇಲ್ನಲ್ಲಿ.
1: ಮತ್ತೆ ಬ್ರಸೆಲ್ಸ್ ನಲ್ಲಿ ನಾವು ಮುಖ್ಯವಾಗಿ ಯು ಕಂಟ್ರಿಯಲ್ಲಿ ಕಮಿಷನ್ಗೆ, ಮತ್ತೆ ಅಲ್ಲಿಯ ಪಾರ್ಲಿಮೆಂಟ್ಗೆ, ಅಲ್ಲಿ ಟ್ರೇಡ್ ಯೂನಿಯನ್ಗೆ.
0: ಇನ್ನು ಈ ಹೋರಾಟದ ದಿನಗಳು, ಹೋರಾಟದ ಬಗ್ಗೆ ನಾವು ಮಾತಾಡ್ತಾ ಹೋದಾಗ ಒಂದಿಷ್ಟು ಖರ್ಚುಗಳಿರ್ತದೆ ಅಂತ, ಖರ್ಚುಗಳನ್ನ ಯಾರು ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ನಾವು ಕೆಲವೊಮ್ಮೆ ನಾವೇ ಕೈಯಿಂದ ಹಾಕಬೇಕಾದಂತ ದಿನಗಳು ಕೂಡ ಕೆಲವೊಮ್ಮೆ ಬರ್ತದೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ?
1: ಹೋರಾಟ ಆಗುವಾಗ ಖರ್ಚುಗಳ ಬಗ್ಗೆ ನಾನೇನು ಅಂತ ಇದು ಮಾಡ್ಲಿಲ್ಲ ಎಷ್ಟನಕ, ಯಾಕಂದ್ರೆ ನಾವು ಆ ಸ್ಥಿತಿಯಲ್ಲಿ ಇಲ್ಲ. ಯಾರು ಹೋರಾಟಗಳನ್ನು ಆರ್ಗನೈಸ್ ಮಾಡ್ತಾರೆ ಅವರು ಮಾಡ್ತಾರೆ, ನಮ್ಗೆ ಅಂತಹ ಆದ್ರೆ ನಾವು ಹೋಗುದು ಬರುದು ನಮ್ಮ ಟೈಮ್ ಅದಕ್ಕೆ ಕೊಟ್ಟಿದ್ದೇವೆ, ಅದು ನಮ್ಮ ಕಾಂಟ್ರಿಬ್ಯೂಷನ್ ಅಂತ ಹೇಳ್ಬಹುದು. ಹಣ ಕೊಟ್ಟು ನಮ್ಮ ಹತ್ರ ಅಂತ ಸ್ಥಿತಿಯಲ್ಲಿ ನಾವಿಲ್ಲ, ನಮ್ಗೇನೆ ಬದುಕಲಿಕ್ಕೆ ಮಾತ್ರ ನಾವು ಒಂದು ಹಣ ಸಿಕ್ತಿತ್ತು, ವಿನಃ ನಮ್ಗೆ ಅಂತ ಕಾಂಟ್ರಿಬ್ಯೂಷನ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಕೇವಲ ನಮ್ಮ ಟೈಮ್ ಅದನ್ನ ಕೊಡಬಹುದು ಅಷ್ಟೇ.
0: ಕೆಲವೊಮ್ಮೆ ಲೀಗಲ್ ಆಗಿ ಹೋಗುವಂತ ಸಂದರ್ಭದಲ್ಲಿ ಖರ್ಚುಗಳು ಕೂಡ ಇರ್ತದೆ,
1: ಖರ್ಚುಗಳು ಇರ್ತವೆ. ಆದ್ರೆ ನಮ್ಗೆ ಲೀಗಲ್ ಆಗಿ ಹೋಗುವಾಗ ಹೆಚ್ಚಾಗಿ ಆ ಕೇಸ್ ಇರುವವರು ಅವರು ಇದು ಭರಿಸ್ತಾರೆ, ನಾವು ಭರಿಸ್ತಿರ್ಲಿಲ್ಲ. ಮತ್ತೆ ನಾವು ಡೀಡ್ಸ್ ಅಲ್ಲಿ ಇರುವಾಗ ಡೀಡ್ಸ್ ಅಲ್ಲಿ ಲಾಯರ್ ಇದ್ರು, ಅವರು ಆ ಕೇಸನ್ನ ಹ್ಯಾಂಡಲ್ ಮಾಡ್ತಿದ್ರು. ನಾವು ಯಾರಿಗಾದ್ರೂ ಕೊಡ್ತೇವೆ ಆ ಕೇಸನ್ನ, ಅವರು ಹ್ಯಾಂಡಲ್ ಮಾಡ್ತಾರೆ.
0: ಓಕೆ, ಸೊ ಈಗ ಯಾವೆಲ್ಲ ಸಂಘ ಸಂಸ್ಥೆಗಳಲ್ಲಿ ಮೇಡಮ್ ಆಕ್ಟಿವ್ ಇದ್ದೀರಿ?
1: ಈಗ ಸದ್ಯಕ್ಕೆ ಯಾವ ಸಂಘ ಸಂಸ್ಥೆನೂ ಇಲ್ಲ,
0: ಇಲ್ಲ
1: ಇಲ್ಲ. ನಾನು ಅಂದ್ರೆ ಫುಲ್ ಟೈಮ್ ನಾನು CWC ಅಲ್ಲೇ ಇರೋದಲ್ಲ, ಸೊ ನನ್ಗೆ ಎಲ್ಲೂ ಹೋಗ್ಲಿಕ್ಕೆ ಆಗುದಿಲ್ಲ.
0: ಓಕೆ, ಸೊ ಇದು ಪೂರ್ತಿ ದಿನ ನನಗೆ ಆಫೀಸಲ್ಲಿ ಇರಬೇಕಾ?
1: ಹೌದು.
0: ಓಕೆ ಓಕೆ ಓಕೆ,
1: ಅದರಿಂದ ನನಗೆ ಎಲ್ಲೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಇದೊಂದು ಜುಡಿಷಿಯರಿ ಇದಲ್ಲ, ಪೋಸ್ಟ್ ಅಲ್ಲ, ನಮ್ಗೆ ಹೆಚ್ಚು ಅಂತದಕ್ಕೆ ಹೋಗ್ಲಿಕ್ಕೂ ಆಗುದಿಲ್ಲ.
0: ಕಾನೂನಾತ್ಮಕವಾಗಿರುವಂತದ್ದು. ಓಕೆ, ಇದು ಒಂದು ಜಿಲ್ಲೆಗೆ ಸಂಬಂಧಿಸಿದಂತದ್ದು.
1: ಹೌದು,
0: ಆ ಜಿಲ್ಲೆಗೆ ಆಯಾ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಇದು ಇದೆ. ಓಕೆ, ಸೊ ಕೇಳುಗರೆ, ಕೊನೆಯ ಒಂದು 4-5 ನಿಮಿಷಗಳು ಮಾತ್ರ ಬಾಕಿ ಉಳಿದಿದೆ. ಯಾರಿಗಾದರೂ ಕರೆಯನ್ನು ಮಾಡಲಿಕ್ಕಿದ್ರೆ ಕರೆಯನ್ನು ಮಾಡ್ಬೋದು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 6366

0: ಮಾಡಿದವರು. ಸೊ ಅದೆಲ್ಲೆಲ್ಲಿ ಎಲ್ಲೂ ಕೂಡ ಅವರು ಅದನ್ನು ಹೇಳಿಕೊಳ್ಳೋದು ಇಲ್ಲ, ಹಂಚಿಕೊಳ್ಳೋದು ಇಲ್ಲ. ಯಾಕೆಂತೇಳಿದರೆ ಅವರ ಒಂದು ಅದು ಏನು ಮನಸ್ಸಂತೃಪ್ತಿಗೆ ಮಾಡಿದಂಥ ಕೆಲಸ ಇದು. ಸೊ ಒಟ್ಟಿನಲ್ಲಿ ಇವೆಲ್ಲದರಲ್ಲೂ ಕೂಡ ನಮ್ಮ ಹರಿಣಿ ಶೆಟ್ಟಿಯವರು ಖುಷಿಯನ್ನು ಕಂಡಿದ್ದೀರಿ ಅಲ್ವಾ ಮೇಡಮ್?
1: ಹೌದು ಖಂಡಿತ.
0: ಎಲ್ಲ ಮಾಡಿದ್ದೆಲ್ಲವೂ ಕೂಡ ಖುಷಿಯನ್ನು ಕೊಡುತ್ತೆ ಅಂತಲ್ಲ ಅಲ್ವಾ, ಕೆಲವೊಂದಿಷ್ಟು ಬೇಸರವನ್ನು ಕೊಟ್ಟಿರಬಹುದು, ಎಲ್ಲ ಅನುಭವ
1: ಅನುಭವ ಎಲ್ಲ ಅನುಭವ.
0: ಸೊ ಒಟ್ಟಿನಲ್ಲಿ ಇಷ್ಟು ವರ್ಷಗಳ ನಿರಂತರ 1997 ಆರಂಭಿಸಿದ್ದೀರಿ ಅಲ್ವಾ, ಸುಮಾರು 20-25 ವರ್ಷಗಳ ನಿರಂತರ ಪ್ರಯಾಣ ನಿಮ್ದು. ಸೊ ಮುಂದೆ ಏನು, ವಾಟ್ ನೆಕ್ಸ್ಟ್ ಅಂತ ಹೇಳುವಾಗ ಏನಾದರೂ ಕಲ್ಪನೆ ಇದೆಯಾ?
1: ಈಗ ನನಗೆ 60 ವರ್ಷ ಆಯಿತು, ಇನ್ನು 3 ವರ್ಷ ನಾನು CWC ಅಲ್ಲಿ ಇದ್ದೇನೆ. ಮತ್ತೇನು ಅಂತ ನನಗೆ ಗೊತ್ತಿಲ್ಲ,
0: ಹೇಗೆ ಬರುತ್ತೆ ಹಾಗೆ
1: ತಗೊಂಡು.
0: ಸೊ ಇವೆಲ್ಲವೂ ಕೂಡ ಹರಿಣಿ ಶೆಟ್ಟಿಯವರ ಜೊತೆಗಿನ ಮಾತುಕತೆಗಳು, ಅವರ ಜೀವನದ ಈ ಪ್ರಯಾಣದ ಮಾತುಗಳು ನಿಮ್ಗೆಲ್ಲರೂ ಕೂಡ ಖುಷಿಯನ್ನು ಕೊಟ್ಟಿರಬಹುದು ನಾನು ಅಂದ್ಕೊಂಡಿದ್ದೇನೆ. ಈಗ ಅನೇಕರು ಹೋರಾಟದ ಮನಸ್ಸುಗಳಿರೋರು ತುಂಬ ಜನ ಇದ್ದಾರೆ, ಯಂಗ್ ಜನರೇಷನ್ಸ್ ಏನಾದರೂ ನೋಡಿದರೆ ಪ್ರತಿಭಟಿಸಬೇಕು ಅನ್ನುವಂಥ ಮನಸ್ಸು ಅವರಲ್ಲಿ ಇರ್ತದೆ. ಅದು ಹೇಗೆ ಹೋಗೋದು, ಎಲ್ಲಿಗೆ ಹೋಗೋದು, ಏನು ಮಾಡೋದು ಇದೆಲ್ಲ ಗೊತ್ತಿರೋದಿಲ್ಲ. ಅಂಥವ್ರಿಗೆ ನೀವು ಕೊಡುವಂಥ ಕಿವಿಮಾತು ಏನು ಅಂತ?
1: ಈಗ ಹೋರಾಟದ ಮನಸ್ಥಿತಿಯ ಕಡಿಮೆ ಆಗಿದೆ
0: ಅಲ್ವಾ,
1: ಇನ್ನು ಏನು ಕೊಡೋದಂತ ನನಗೆ ಗೊತ್ತಾಗೋದಿಲ್ಲ. ಈಗಿನ ಯಾರು ಹೋರಾಟಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ಏನಾದರೂ ಮಾಡುವ ಅಂತ ಕಾರ್ಯಕ್ರಮ, ಹೋರಾಟ ಮಾಡುವ ಅಂತ ಹೇಳಿದ್ರೆ ಒಂದು 10 ಜನ ಬರ್ತಾರೆ ಅಷ್ಟೇ, ಅದರಲ್ಲಿ ಇಂಟ್ರೆಸ್ಟೇ ಇಲ್ಲ. ಯಾಕಂದರೆ ಸಿಸ್ಟಮ್ ಬಗ್ಗೆ ನಮ್ಮ ಯಂಗ್ ಜನ್ರೇಷನ್ ಅವರು ತುಂಬ ನೋವಿದೆ ಯಂಗ್ ಜನ್ರೇಷನಿಗೆ. ಸೊ ಇವರು ಒಂದು ಮುಂದೆ ಬಂದು ರಾಜಕೀಯದಲ್ಲಿ ಮುಂದೆ ಬಂದು ಒಂದು ಉತ್ತಮ ಕೆಲಸ ಆಗಬೇಕು ಅಂತ, ರಾಜಕೀಯವಾಗಿ ಮುಂದುವರಿಬೇಕು ನಮ್ಮ ಇವತ್ತು. ಹೌದು, ಇವತ್ತು ಯಾರು ಯಂಗ್ ಜನ್ರೇಷನ್ ಉಂಟಲ್ಲ, ರಾಜಕೀಯವಾಗಿ ಮುಂದೆ ಬರಲಿಕ್ಕೆ ಇಷ್ಟಪಡೋದಿಲ್ಲ. ಅದರಿಂದ ಯಾರು ಗೊತ್ತಿಲ್ಲದವರು, ಹೆಚ್ಚು ತಿಳಿದಿರುವವರು ರಾಜಕೀಯಕ್ಕೆ ಬರ್ತಾರೆ, ಅವರ ಬೆಳೆಯನ್ನು ಬೇಯಿಸ್ತಾರೆ. ತಿಳಿದವರು ಅಂದರೆ ಒಳ್ಳೆ ಎಜುಕೇಟೆಡ್ ಬರಬೇಕು ರಾಜಕೀಯಕ್ಕೆ. ನಮ್ಮ ದೇಶವನ್ನು ಉತ್ತಮವಾಗಿ ಮುನ್ನಡೆಸಲಿಕ್ಕೆ ಎಜುಕೇಷನ್ ಬೇಕು ಒಳ್ಳೆ ರೀತಿಯಲ್ಲಿ. ಸೊ ಅವರು ಬಂದರೆ ಮಾತ್ರ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಅಂತ ಅನ್ನಿಸ್ತದೆ ನನಗೆ. ಹೌದು, ರಾಜಕೀಯವಾಗಿ ಮುಂದೆ ಬರಬೇಕು. ಮತ್ತೆ ತುಂಬಾ ವಿಷಯಗಳ ನಾಲೆಜ್ ಅನ್ನ ನಾವು ಹೆಚ್ಚು ಹೆಚ್ಚು ಪಡ್ಕೊಳ್ಬೇಕು, ಆತ್ಮವಿಶ್ವಾಸ ಪಡ್ಕೊಳ್ಬೇಕು. ಇವತ್ತು ನಾವು ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಕ್ಕೆ ಎಷ್ಟೋ ಸ್ಟೂಡೆಂಟ್ ಆದವರು ಭಯ ಪಡ್ತಾರೆ. ಸೊ ಇಂಥ ಇದನ್ನ ಎಕ್ಸ್ಪೋಜರ್ ವಿಸಿಟ್ ಮಾಡಿ ಮಕ್ಕಳಿಗೆ, ಅವರಿಗೆ ಆ ಭಯವನ್ನು ನಿವಾರಿಸಬೇಕು. ಯಾವುದೇ ವಿಷಯ ಭಯದ ವಾತಾವರಣ ಇದ್ರೆ ಅಲ್ಲಿ ಏನು ಹೆಚ್ಚು ರಿಸಲ್ಟ್ ಬರಲಿಕ್ಕೆ ಸಾಧ್ಯ ಆಗುದಿಲ್ಲ. ನಾವು ಒಂದು ಯಾವುದೇ ಕೆಲಸ, ಈಗ ನಾವು ಸಮಾಜಮುಖಿಯಾಗಿ ಕೆಲಸ ಮಾಡಿದ್ವಿ, ನಮಗೆ ಖುಷಿಯಿಂದ ಇದ್ರೆ ಮಾತ್ರ ನಾವು ಅದನ್ನ ಸಕ್ಸಸ್ ಆಗಿ ಮಾಡಬಹುದು. ಭಯ ಇದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಹೋರಾಟ ಮಾಡ್ಲಿಕ್ಕೂ ಆಗುದಿಲ್ಲ, ಯಾವ ವಿಷಯಕ್ಕೂ ಬರ್ಲಿಕ್ಕೆ ಆಗುದಿಲ್ಲ.
0: ನಿಮ್ಗೆ ಯಾವಾಗಾದ್ರೂ ಇಷ್ಟು ವರ್ಷದ ಪ್ರಯಾಣದಲ್ಲಿ ಯಾವತ್ತಾದ್ರೂ ಭಯ ಆಗಿದೆ ಯಾವ್ದಾದ್ರೂ ಇನ್ಸಿಡೆಂಟ್ ಅಲ್ಲಿ?
1: ನನಗೆ ಭಯ ಆಗ್ಲಿಲ್ಲ, ಭಯ ನಾನು ಯಾರಿಗೂ ಎದುರುದಿಲ್ಲ, ಯಾರಿಗೂ ರಾಜಕೀಯದವರಿಗೂ ಯಾರಿಗೂ ನಾನು ಎದುರೇ ಇದ್ ಮಾಡ್ತೇನೆ, ಮಾತಾಡ್ತೇನೆ, ಭಯ ಇಲ್ಲ.
0: ಒಟ್ಟಿನಲ್ಲಿ ಮಾತಾಡುವಂತದ್ದು ಎದುರಿಸುವಂತ ಶಕ್ತಿ ಇರಬೇಕು.
1: ಹೌದು, ಆದ್ರೆ ಮತ್ತೊಂದು ನಮ್ಗೆ ಮಾತನಾಡುವ ಒಂದು ಸ್ಕಿಲ್ ಇರಬೇಕು. ಯಾವ ರೀತಿ ಎಲ್ಲಿ ಮಾತಾಡಬೇಕು ಅನ್ನುವ ಸ್ಕಿಲ್ ಇದ್ರೆ ನಾವು ಹೇಗೂ ಕನ್ವಿನ್ಸ್ ಮಾಡ್ಬೋದು. ನನ್ಗೆ ಸ್ವಲ್ಪ ಮಾತನಾಡುವ ಸ್ಕಿಲ್ ಸ್ವಲ್ಪ ಕಮ್ಮಿ ಇತ್ತು, ಅದರಿಂದ ಮಾತಾಡ್ಲಿಕ್ಕೆ ಕಷ್ಟ ಆಗ್ತಿತ್ತು. ಅದು ಒಂದು ಬಿಟ್ರೆ ಬೇರೆ ಯಾವ ಭಯ ಇಲ್ಲ.
0: ಎಸ್, ಬಹಳ ಸಂತೋಷ ಮ್ಯಾಮ್, ಇಷ್ಟು ಹೊತ್ತುಗಳ ಕಾಲ ನಮ್ಮ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ನಿಮ್ಮ ಅನೇಕ ಜೀವನದ ವಿಷಯಗಳನ್ನು ಇಲ್ಲಿ ಹಂಚಿಕೊಂಡ್ರಿ. ನೀವು ಇಟ್ಕೊಂಡಿರುವಂತ ಕನಸು, ಹಾಗೆಯೇ ನೀವು ಜವಾಬ್ದಾರಿ ವಹಿಸಿರುವಂತ ಸಮಿತಿ, ಅದರಲ್ಲಿ ಒಳ್ಳೆ ಕೆಲಸಗಳು ಆಗ್ಲಿ, ನಿಮ್ಮ ಎಲ್ಲ ಕಾರ್ಯಗಳು ಎಲ್ಲ ಯುವ ಸಮುದಾಯಕ್ಕೆ ಸ್ಫೂರ್ತಿಯಾಗಲಿ ಅನ್ನೋದು ರೇಡಿಯೋ ಸಾರಂಗ್ನ ಆಶಯ. ಸೊ ಮತ್ತೊಮ್ಮೆ ರೇಡಿಯೋ ಸಾರಂಗ್ ವತಿಯಿಂದ ನಿಮ್ಗೆ ವಂದನೆಗಳನ್ನು ಸಲ್ಲಿಸಿದ್ದೇನೆ.
1: ವಂದನೆಗಳು.
0: ಥ್ಯಾಂಕ್ ಯು ಸೋ ಮಚ್. ಶ್ರೋತೃಗಳು, ಇಷ್ಟು ಹೊತ್ತು ನಮ್ಮ ಜೊತೆ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಹರಿಣಿ ಶೆಟ್ಟಿಯವರಿದ್ದರು. ಅವರೆಲ್ಲ ಮಾತುಗಳು ನಮಗೆ ಅನೇಕ ವಿಷಯಗಳನ್ನು ತಿಳಿಸಿಕೊಟ್ಟಿದೆ ಅನ್ನೋದನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗ್ತೇನೆ. ಕೇಳ್ತಾ ಇದ್ದೀನಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

ಹಲೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ನಮ್ಮೊಂದಿಗೆ ಭಾಗವಹಿಸುವ ತಜ್ಞರು ಡಾಕ್ಟರ್ ಮನೀಷ ಸಿಕ್ವೇರಾ, ಮಕ್ಕಳ ತಜ್ಞರು, ಜಿಲ್ಲಾ ಸರ್ಕಾರಿ ಲೇಡಿ ಘೋಷಣ ಆಸ್ಪತ್ರೆ ಮಂಗಳೂರು. ಚರ್ಚಿಸುವ ವಿಷಯ ಮಕ್ಕಳ ಮತ್ತು ಶಿಶುಗಳ ಆರೈಕೆ. ತಪ್ಪದೆ ಕರೆ ಮಾಡಿ 6364240949 ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ಸಾಧನೆ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
1: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
2: ಕೈ ಹಿಡಿದು ನಡೆಸೆನ್ನನು.
1: ಎಲ್ಲ ಸಹೃದಯರಿಗೆ ನಮಸ್ಕಾರ.
3: ಇವ್ಯಾಲ್ಯುಯೇಷನ್ ತುಂಬಾ ಮಾಡಬೇಡಿ, ತುಂಬಾ ವಿಚಾರ ಮಾಡಬೇಡಿ. ಆದದ್ದಕ್ಕೆ ಬಿಟ್ಬಿಡಿ, ಅದು ಅಲ್ಲಿಗೆ ಬಿಟ್ಬಿಡಿ. ಎಲ್ಲ ನಂಗೆ ಬಿಟ್ಕೊಂಡು ಹೋದ್ರೆ ಹೆಂಗ್ರಿ ಅಂತ ಕೆಲವರು ಕೇಳ್ತಾರೆ. ಬಿಡಬೇಡಿ, ರಿಸಲ್ಟ್ ಏನಾಗ್ತದೆ, ಮಿಸರಬಲ್ ಆಗ್ತೀರಿ ಅಷ್ಟೇ. ಈಗ ನಿಮ್ಮ ಕೋಪ ಬಂದರೆ ಯಾರ ಬಿ ಪಿ ಹೆಚ್ಚಿಗೆ ಆಯಿತು? ನಿಮ್ಮದೇ ತಾನೇ, ನನಗೇನಾಗೋಲ್ಲ. ಸಿಂಪಲ್ ಹೇಳ್ತೀನಿ, ಯಾರು ಕೋಪ ಮಾಡ್ಕೋತಾರೆ ಅವ್ರದೇ ಬಿ ಪಿ ಜಾಸ್ತಿ ಆಗೋದಲ್ಲ. ಅದರಿಂದ ಅದು ಹೇಳ್ತಾನೆ ಅವನು, ಸೆಕೆಂಡ್ ಇದೆಯಲ್ಲ ಇವ್ಯಾಲ್ಯುಯೇಷನ್ನು, ಅದು ನಮ್ಮ ಕೈಯಲ್ಲಿದೆ. ಹರ್ಟ್ ನಮ್ಮ ಕೈಯಲ್ಲಿಲ್ಲ, ಇವ್ಯಾಲ್ಯುಯೇಷನ್ ಜಾಸ್ತಿ ಮಾಡಬೇಡಿ. ಮುಂದೆ ಮೂರನೇದ್ದು, ರಿಯಾಕ್ಟ್ ಆರ್ ರೆಸ್ಪಾನ್ಸ್. ಇದ್ರ ಬಗ್ಗೆ ಯಾವ್ದು ಮಾಡ್ಬೇಕು ನಾನು? ಆದಷ್ಟು ರಿಯಾಕ್ಟ್ ಮಾಡೋಕೆ ಹೋಗಬೇಡಿ. ಹೋಲ್ಡ್ ಆನ್ ಹಿಡ್ಕೊಳ್ಳಿ. ತಕ್ಷಣ ಉತ್ತರ ಕೊಡಬೇಕು ಅಂತೇನಿಲ್ಲ, ವಿಚಾರ ಮಾಡಿ ಹೇಳ್ತೀನಿ ಅನ್ನಿ. ಬಹಳಷ್ಟು ಆತುರದ ನಿರ್ಣಯಗಳೇ, ಆತುರದ ಮಾತುಗಳೇ ಮನಸ್ಸಿಗೆ ನೋವು ಮಾಡುವಂಥದ್ದು. ಅದರಿಂದ ರೆಸ್ಪಾನ್ಸ್ ಇದ್ದಾಗ ಔಟ್ಕಮ್ ಇದೆಯಲ್ಲ, ನಮ್ಮ ಕೈಯಲ್ಲಿ ಬೇಕಾಗಿಲ್ಲ, ಅದು ರಿಸಲ್ಟ್. ಅದು ನೀವು ರಿಯಾಕ್ಟ್ ಮಾಡಿದರೆ ಮಿಸರಬಲ್ ಆಗ್ತೀರಿ, ರಿಸ್ಪಾನ್ಸ್ ತೋರಿಸಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಇಷ್ಟೇ, ಹರ್ಟ್ ನಮ್ಮ ಕೈಯಲ್ಲಿಲ್ಲ, ಔಟ್ಕಮ್ ಇಸ್ ದ ರಿಸಲ್ಟ್. ನಡುವಿನ ಎರಡು ಮಾತ್ರ ನಮ್ಮ ಕೈಯಲ್ಲಿದ್ದಾವೆ, ಇವ್ಯಾಲ್ಯುಯೇಷನ್ ಆರ್ ರಿಸ್ಪಾನ್ಸ್ ಆರ್ ರಿಯಾಕ್ಷನ್. ಇದನ್ನು ನಾವು ಮುಖ್ಯವಾಗಿ ಹೇಳ್ಕೋಬೇಕಾದ್ದು. ದುಃಖ ಸುಖ ಅನ್ನೋದು ಯಾರ ಕಡೆ ಇದೆ ಅಂತ, ಇದು ನನ್ನ ಚಾಯ್ಸ್. ಅದು ಇಫ್ ಐ ವಾಂಟ್ ಟು ಬಿ ಮಿಸರಬಲ್ ಐ ಕ್ಯಾನ್ ರಿಯಾಕ್ಟ್, ಇಫ್ ಐ ಆಲ್ವೇಸ್ ರಿಸ್ಪಾಂಡ್ ಐ ಆಮ್ ಆಲ್ವೇಸ್ ಗೋಯಿಂಗ್ ಟು ಹ್ಯಾವ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ಪೀಪಲ್. ಆದ್ದರಿಂದ ಅದಕ್ಕೆ ಹೇಳ್ತಾರೆ, ಆ ಝೆನ್ ಮಾಸ್ಟರ್ ಹೇಳಿದ ಮಾತ್ರ ಇವತ್ತಿಗೂ ಮರೆಯಲ್ಲ ನಾನು. ಕೋಪ ಬಂದಾಗ ಒಂದು ಘಟನೆ ಇದೆ, ಅದು ಹೇಳ್ಬಿಡ್ತೀನಿ. ನಾನು ಹೆಂಡತಿ ಹೇಳಿಲ್ಲ ಅದನ್ನು, ಫಸ್ಟ್ ಟೈಮ್ ಹೇಳ್ತಿರೋದು ಆಕೆಗೂ. ಆಕೆಗೂ ಗೊತ್ತಿಲ್ಲ, ಯಾಕಂದ್ರೆ ಮನಸ್ಸಿಗೆ ನೋವಾಗ್ತದೆ ಅಂತ ಹೇಳಿಲ್ಲ. ಯಾಕೋ ಹೇಳಬೇಕು ಅನಿಸ್ಬಿಡ್ತು, ಹೇಳಿಬಿಡ್ತೀನಿ. ನಾನು ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದೆ ಭಾಳ ವರ್ಷ. ಅಡ್ಮಿಷನ್ ಸಿಗೋದೇ ಸಾಧ್ಯ ಇಲ್ಲ, ಅಲ್ಲಿ ಭಾಳ ಪ್ರೆಷರ್ ಇರೋದು, ತುಂಬ ಪ್ರೆಷರ್ ಬರೋದು. ಬಂದವರಿಗೆಲ್ಲ ಇಲ್ಲ, ಸಾರಿ ನೋ ಸೀಟ್ ಅಂತ ಹೇಳಿ ಹೇಳಿ ಹೇಳಿ ಉಸಿರು ಕಟ್ಬಿಡ್ಬೇಕು. ಮನೆಗೆ ಹೋದಾಗ ಆಕೆ ಮೊಸರು ಹಾಕಲ ಅಂದರೆ ನೋ ಸೀಟ್ ಅನ್ನೋಂಗೆ ಆಗ್ತಿತ್ತು ಪರಿಸ್ಥಿತಿ. ಅಷ್ಟು ನೋ ಅಂತ ಬಂದ್ಬಿಟ್ಟಿತ್ತು ತಲೆಗೆ ನನಗೆ. ಒಂದು ದಿವಸ ಹೀಗೆ ಸಾಯಂಕಾಲ 6 ಗಂಟೆಗೆ, ಮುಗಿತಪ್ಪ ಇವತ್ತಿನ ಕೆಲಸ ಅಂತ ಕೂತಿದ್ದೀನಿ. ತಮ್ಮ ಕಣ್ಣಿಗೆ ಬರಬೇಕು ಟೇಬಲ್ಲು, ಮುಂದೆ 3 ಚೇರ್ ಇರ್ತವೆ, ಅಷ್ಟು ದೂರ ಡೋರು, ಆಟೋಮೆಟಿಕ್ ಡೋರ್ ಕ್ಲೋಸರ್ ಇರುವಂಥ ಬಾಗಿಲು. ಹೊರಗಡೆ ನನ್ನ ಸೆಕ್ರೆಟ್ರಿ ಇರ್ತಿತ್ತು. ನನಗೊಂದು ಅಭ್ಯಾಸ, ಯಾರಾದರೂ ಜೋರಾಗಿ ಮಾತಾಡಬಾರ್ದು ಕ್ಯಾಂಪಸ್ ಒಳಗೆ. ಒಂದು ಕಿರ್ಚಿಗಳು ಸರಿ ಇರಲ್ಲ. ಆಕೆ ಒಂದೇ ಸಲ ಕೂಕೊಳ್ಳೋದು ಕೇಳಿಸ್ತು, ಹೋಗ್ಬೇಡಿ ಸರ್, ಮೀಟ್ ಮಾಡಲ್ಲ ನಿಮ್ಮನ್ನು. ಅಡ್ಮಿಷನ್ ತಾನೇ? ಇಲ್ಲಪ್ಪ ಅಡ್ಮಿಷನ್ ಇಲ್ಲ, ಮೀಟ್ ಮಾಡಬೇಡಿ ಅವ್ರನ್ನ, ಆಗೋಲ್ಲ ಅಂತ ಹೇಳ್ತಾ ಇದ್ದಾಳಕ್ಕೆ, ಜೋರಾಗಿ ಮಾತಾಡ್ತಾಳಕ್ಕೆ. ಆಮೇಲೆ ಏ ಬೇಡ ಬೇಡ ಅಂತಿದ್ಲು. ದಡ್ಡ ನನ್ನ ಬಾಗಿಲ ಸಪ್ಪಳ ಆಯಿತು, ಬಾಗಿಲು ತಳ್ಕೊಂಡು ಇಬ್ಬರು ಒಳಗೆ ಬಂದುಬಿಟ್ರು, ಗಂಡ ಹೆಂಡತಿ ಇಬ್ಬರು ಬಂದರು. ಆಕೆ ಓಡಿ ಬಂದರು, ಸೆಕ್ರೆಟ್ರಿ ನೋಡಿ ಸರ್ ಏನಿದ್ದಾರೆ ಇವರು, ನಾನು ತಳ್ಕೊಂಡು ಬರ್ತಾರೆ ಸರ್ ಒಳಗಡೆ, ಇವರು ಹೇಳಿದ್ರೆ ಕೇಳಲ್ಲ ಅಂತ. ಆಯ್ತು ಬಿಡಮ್ಮ, ನೀವು ಹೋಗಿ ಬಂದಿದ್ದಾರೆ ಒಳಗಡೆ ಹಾಗಿದ್ರು. ಅಲ್ಲಿಂದ ಒಂದು 8 ಹೆಜ್ಜೆ ಹತ್ತಿ ನಡ್ಕೊಂಡು ಬರಬೇಕು ನಾನು ಟೇಬಲ್ ತನಕ ಬರಬೇಕಾದ್ರೆ. ನಾನೇನು ಮಾಡಿದೆ, ಒಳಗೆ ಬಂದಿದ್ದಾರಲ್ಲ ಕೂತ್ಕೊಳ್ಳಿ ಎಂದೆ. ಗಂಡ ಹೆಂಡತಿ ಬಂದವರು, ನಿಮ್ಮ ಕಣ್ಣು ಒಂದು ಚಿತ್ರ ಬರುತ್ತೆ. ಆ ಹೆಂಡತಿ ಒಂದು ಹೆಜ್ಜೆ ಮುಂದಿಟ್ಟಂದ್ರು, ಕೂತ್ಕೊಳ್ಳೋಕೆ ಬರಲಿಲ್ಲರಿ ಅಂದರು. ನಾನೇ ಸಾಮಾನ್ಯವಾಗಿ ಪಾಲಕರು ಅಡ್ಮಿಷನ್ ಹೊತ್ತಿಗಾದರೂ ಪ್ರಿನ್ಸಿಪಾಲ್ ಜೊತೆ ಒಳ್ಳೆಯವರು ಇರ್ತಾರೆ, ಆಮೇಲೆ ಏನಾಗ್ತದೆ ಮತ್ತೆ ಬೇರೆ. ಅವರು ಕೂತ್ಕೊಳ್ಳೋಕೆ ಬರಲಿಲ್ಲರಿ ಅಂದರು, ಕೊಂಕಿತ್ತು ಮಾತೊಳಗೆ. ಆಯ್ತಮ್ಮ ನೀವು ಕೂತ್ಕೊಳ್ಳೋದು, ನಾನು ನಿಂತ್ಕೋಬೇಕಾಗತ್ತೆ ಅಂದೆ. ಗಂಡ ಒಂದು ಹೆಜ್ಜೆ ಮುಂದೆ ಬಂದ, ಚೆನ್ನಾಗಿ ರಿಹರ್ಸಲ್ ಮಾಡ್ಕೊಂಡು ಬಂದಿದ್ದಾರೆ. ಬಂದು ನಾಟಕ ಸಹ ಮಾಡ್ರಿ ಅಂದ, ನಾಟಕ ಬಂದ್ ಮಾಡ್ರಿ ಅಂದ. ಯಾವ ನಾಟಕ ಅಂತ ಕೇಳಿದೆ. ನೋಡಿ ನಾವು ಯಾರು ಗೊತ್ತಿಲ್ವಾ ನಿಮಗೆ ಅಂದ. ನಿಜವಾಗ್ಲೂ ಗೊತ್ತಿಲ್ಲರಿ ನನಗೆ, ನೀವು ಯಾರು ಒಂದು ಗೊತ್ತಿಲ್ಲ, ಅಥವಾ ಮರ್ತಿರ್ಬೇಕು ನಾನು, ಯಾರು ಅಂತ ಹೇಳಿದ್ರೆ ಗೊತ್ತಾಗ್ತದಪ್ಪ ಅಂದೆ. ನೋಡು ನನಗೆ ಗೊತ್ತಿಲ್ಲ ಅಂತ ಇವರಿಗೆ ಅಂತ ಆಕೆ ಹೇಳ್ದ. ಆಕೆ ಬಂದರು, ಮಾತಾಡ್ಕೊಂಡು ಬಂದು ನನ್ನ ಕುರ್ಚಿ ಹಿಂದೆ ನಿಂತಿದ್ದಾರೆ, ನಾ ಎದ್ದು ನಿಂತಿದ್ದೇನೆ ಅವ್ರು ಬಂದಿದ್ದಾರೆ ಅಂತ. ಅಲ್ಲಿ ನಿಂತ್ಕೊಂಡು ನಿಮಗಲ್ಲೇ ಹೊಗಳೋಕೆ ಬರಲಿಲ್ಲರಿ, ಶಾಪ ಹಾಕೋಕೆ ಬಂದಿದ್ದೀವಿ ನಿಮಗೆ ಅಂದರು. ನಂದು ಇದೇನಪ್ಪ ಹೊಸದಿದು, ಯಾಕೇನಾಯಿತು ಅಂತ ಕೇಳಿದೆ. ಆಕೆ ನನ್ನ ಕಣ್ಣು ಕೆಟ್ಟದಂಗಿದೆ ಒಂದ್ಸಲ, ಅದು ಹೇಳ್ತಿಲ್ಲ ಅದು ಇವು ದುಃಖ ಮರಿಬಾರ್ದು ಅಂತೀವಲ್ಲ, ಆದರೆ ನನಗೀಗ ಸಂತೋಷವಾಗಿ ನೆನೆಸ್ಕೊಂಡು ಆರ್ಟಿಕಲ್ ಬರೆದಿದ್ದೀನಿ ಅದ್ರ ಮೇಲೆ. ಈಗ ಆಕೆ ನನ್ನ ಮುಖದ ಕಡೆ ಕೈ ಮಾಡಿ, ಐ ಕಮ್ ಹಿಯರ್ ಟು ಕರ್ಸ್ ದಟ್ ಬೋತ್ ಯುವರ್ ಸನ್ ಶುಡ್ ಡೈ. ನಾನು ಮನುಷ್ಯ ಸ್ವಾಮಿ, ಸಣ್ಣ ವಯಸ್ಸು ಇನ್ನೂ, ಅವಾಗ ನನ್ನ ಸ್ಟೂಡೆಂಟ್ ಇಲ್ಲೇ ಇದ್ದಾರೆ, ಸುಮ್ಮ ಇಲ್ಲೇ ಇದ್ದಾರೆ, ಕೈ ಮಾಡಿಬಿಟ್ಟು ಬೋತ್ ಯುವರ್ ಸನ್ ಶುಡ್ ಡೈ ಅಂದು. ನನಗೊಂಚೂರು ರಕ್ತ ತಲೆಗೆ ಏರ್ಬಿಡ್ತು. ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕಾಕೆಗೆ, ಯಾಕಂದರೆ ಇಬ್ಬರು ಮಕ್ಕಳು ಅಂತ ಗೊತ್ತಿದೆ ಆಕೆಗೆ, ನನಗಿಬ್ಬರು ಮಕ್ಕಳಿದ್ದಾರೆ ಅಂತ, ಅಂದ್ರೆ ಇಬ್ಬರು ಗಂಡು ಮಕ್ಕಳು ಅಂತೂ ಗೊತ್ತಿದೆ ಆಕೆಗೆ. ಯಾಕಂದ ನಾನೇನು ಮಾಡಿದೆ, ಕೈ ಸೀದಾ ಬಟನ್ ಕಡೆ ಹೋಯಿತು, ಬಜರ್ ಇರ್ತದಲ್ಲ, ಬಜರ್ ಪ್ರೆಸ್ ಮಾಡಿ ಥ್ರೋ ದೀಸ್ ಫೆಲೋಸ್ ಔಟ್ ಅನ್ಬೇಕಂತ ಮಾಡಿದ್ದೆ ನಾನು. ಅವನು ಝೆನ್ ಮಾಸ್ಟರ್ ತಲೆಗೆ ಬಂದುಬಿಟ್ಟ ನನಗೊಂದೇ ಸಲ, ಡೋಂಟ್ ರಿಯಾಕ್ಟ್ ಅವನು ಹೇಳಿದ್ದಲ್ಲ, ಡೋಂಟ್ ರಿಯಾಕ್ಟ್ ರೆಸ್ಪಾಂಡ್. ಕೈ ತಕ್ಕೊಂಡೆ, ಐ ಮೇಡ್ ಎನ್ ಎಫರ್ಟ್ ಟು ಸ್ಮೈಲ್. ಆಯ್ತಪ್ಪ, ಶಾಪ ಕೊಟ್ಟದ್ದಾಯ್ತೋ, ನೀವು ಯಾರು ಹೇಳಿ ಎಂದೆ. ಗಂಡ ಹೇಳ್ದ, ಅಂತೂ ನನ್ನ ಮಗನಿಗೆ ಸೀಟ್ ಸಿಗಲಾರ್ದಂಗೆ ಮಾಡಿದ್ರಲ್ಲ ನೀವು ಅಂದ. ನಾನೆಲ್ಲೋ ರಾಂಗ್ ನಂಬರ್ ಅನ್ನಿಸ್ತು, ನಂದು ಹೆಣ್ಮಕ್ಳು ಕಾಲೇಜು, ಮಗನಿಗೇನು ಕೆಲಸ ಅಲ್ಲಿ, ನಂತೂ ನನ್ನ ಮಗನಿಗೆ ಸೀಟ್ ಸಿಗಲಾರ್ದಂಗೆ ಮಾಡಿದ್ರಲ್ಲ ಅಂದ. ಅದು ಏನು ತಪ್ಪು ತಿಳ್ಕೊಂಡಿದ್ದೀರಿ, ಇದು ಹೆಣ್ಮಕ್ಳು ಕಾಲೇಜ್ ಗೊತ್ತ್ರೀ ಗೊತ್ತು ಅಂದ. ಮತ್ತು ಮಗನಿಗೆ ಹೆಂಗೆ ಅಡ್ಮಿಷನ್ ಕೊಡೋದು ನಾನು, ಇಲ್ಲಲ್ಲ ಸರ್ದಾರ್ ಪಟೇಲ್ ಹೈಸ್ಕೂಲಿಗೆ ಕೊಡಿಸಿಲ್ಲ ನಾನು. ನೀನು ಸರ್ದಾರ್ ಪಟೇಲ್ ಹೈಸ್ಕೂಲ್ ಅಂತ ನಮ್ಮದೇ ಸಂಸ್ಥೆ, ಆ ಸಂಸ್ಥೆಗೆ ನಾನು ಚೇರ್ಮನ್ ಆಗಿದ್ದೆ ಲೋಕಲ್ ಕಮಿಟಿಗೆ. ಓಹೋ, ಹಿಂಗೆ ಪರಿಸ್ಥಿತಿ ಇದು, ಏನು ಅಡ್ಮಿಷನ್, ಏಟ್ ಸ್ಟ್ಯಾಂಡರ್ಡ್ ಸಿಗಲಾರ್ದಂಗೆ ಮಾಡಿದ್ರಲ್ಲ ಸೀಟು ಅಂದ. ಅದು ನೀವು ಯಾರು ಅಂತ ಗೊತ್ತಿಲ್ಲಪ್ಪ, ನಾನೇ ಯಾಕೆ ಸ್ಟಾಪ್ ಮಾಡಲಿ? ಈಗ ಜಗತ್ತು ಹೇಗಿದೆ ಸ್ವಾಮಿ ಅಂದರೆ, ನೀವು ಒಳ್ಳೆಯವರಾಗಿರೋದು ಅಷ್ಟೇ ಅಲ್ಲ, ಒಳ್ಳೆಯವರಾಗಿದ್ದೀರಿ ಅಂತ ತೋರಿಸ್ಕೋಬೇಕಾಗತ್ತೆ. ಈಗ ಜಗತ್ತು ಹಂಗಿದೆ. ಈಗ ನಾನೇನು ಮಾಡಿದೆ, ಕೂತ್ಕೊಳ್ಳಿ, ಹಾಗೂ ಅಂದಿದ್ದೀರಲ್ಲ, ಶಾಪ ಕೊಟ್ಬಿಟ್ಟಿದ್ದೀರಿ, ಕೂತ್ಕೊಳ್ಳಿ, ನಾನು ಒಂದು ನಿಮಿಷ ಪ್ರೂವ್ ಮಾಡಿಬಿಡ್ತೀನಿ. ಇದು ನನ್ನ ಮೇಲೆ ಚಾರ್ಜ್ ಮಾಡಿದ್ದೀರಿ, ನನ್ನ ಮಗನಿಗೆ ಸೀಟ್ ಸಿಗಲಾರ್ದಂಗೆ ಮಾಡಿದ್ದೀರಿ ಅಂತ ಹೇಳಿದ್ದೀರಿ, ನಾನು ನೋಡ್ತೀನಿ. ನಾನು ನನ್ನ ಸೆಕ್ರೆಟ್ರಿಗೆ ಫೋನ್ ಮಾಡಿ ರಾಮನಾಥನ್ ಕನೆಕ್ಟ್ ಮಾಡು ಅಂತ ಹೇಳಿದೆ, ಹೆಡ್ ಮಾಸ್ಟರ್ ಆಫ್ ದಿ ಹೈಸ್ಕೂಲ್. ನಾನು ಸ್ಪೀಕರ್ ಫೋನ್ ಆನ್ ಮಾಡಿದೆ, ಕೈಯಲ್ಲಿ ಎತ್ಕೊಳ್ಳಿಲ್ಲ ಫೋನು. ಯಾಕೆ ಗೊತ್ತಾ, ಏನು ಮಾತಾಡಿದ್ರು ನಾನು ಏನು ಗೊತ್ತೋ ಅಂದರೆ, ಬೇಡ ಆಕಿನೂ ಕೇಳಿಸ್ಕೊಳ್ಳಿ. ಸ್ಪೀಕರ್ ಫೋನ್ ಆನ್ ಮಾಡಿ ರಾಮನಾಥನ್ ಒಂದೆಲ್ಲ ಏನು ಬಂದರು, ರಾಮನಾಥನ್ ಒಂದು ಕೆಲಸ ಮಾಡಿ, ನಿಮ್ಮ ಹುಡುಗನ ನಂಬರ್ ಏನಪ್ಪ ಅಡ್ಮಿಷನ್ ನಂಬರು ಅಂತ ಕೇಳಿದೆ. ಅವ್ರು ಹೇಳಿದರು, ನೋಡಿ ಈಗ ಏನೋ ನಂಬರ್ ಅಂತೆ, ಅದು ಸೀಟ್ ಸಿಕ್ಕಿದೆಯಾ ನೋಡಿ ಸ್ವಲ್ಪ ಹೇಳ್ತೀರಾ ನನಗೆ ಅಂದರು. ಸರ್ ಒಂದು 5 ನಿಮಿಷ ಹೇಳ ಆಮೇಲೆ ಫೋನ್ ಮಾಡಲ, ಇಲ್ಲ ಇಲ್ಲ ನಾನು ಹಿಡ್ಕೊಂಡಿರ್ತೀನಿ ಅಂದೆ. ಇಲ್ಲ ಸರ್ ಸ್ವಲ್ಪ ಚೆಕ್ ಮಾಡಿ ನಿಮಗೆ ಒಂದೆ. ಅವರಲ್ಲಿ ಕೂಗೋದು ಕೇಳಿಸ್ತಾ ಇತ್ತು, ಏ ಕೇಳ್ತಿದ್ದಾರೆ ರೀ ಚೇರ್ಮನ್, ಅದು ಇದು ಕೊಡ್ರಿ, ಲಿಸ್ಟ್ ಕೊಡ್ರಿ, ಅಡ್ಮಿಷನ್ ಲಿಸ್ಟ್ ಕೊಡ್ರಿ ಅಂತೆಲ್ಲ ತರಿಸ್ಕೊಂಡು ಎಲ್ಲ ಮಾತಾಡೋದು ಕೇಳಿಸ್ತಾ ಇತ್ತಲ್ಲ. ಅವ್ರು ಇಲ್ಲ ಸರ್ ಕೊಟ್ಟಿಲ್ಲ ಅಡ್ಮಿಷನ್ ಅಂದರು. ಯಾಕೆ ಕೊಟ್ಟಿಲ್ಲ? ನಾವೊಂದು ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತೀವಲ್ಲ ಸರ್, ಅದರಲ್ಲಿ ಮ್ಯಾಥಮೆಟಿಕ್ಸು ಸೈನ್ಸ್ ಎರಡರಲ್ಲೂ ಒಂದು ಸಿಂಗಲ್ ಡಿಜಿಟ್ ಮಾರ್ಕ್ಸ್ ಬಂದಿದೆ ಅವನಿಗೆ, ಅದು ಕೊಟ್ಟಿಲ್ಲ. ನಾನಿದೆ ಅದು ಬಿಟ್ಟು ಬೇರೆ ಕಾರಣ ಏನಾದ್ರು ಉಂಟಾ? ಇನ್ನೇನು ಇರುತ್ತೆ ಸರ್, ನಾನು ಬಂದ್ಬಿಡಲ ಸರ್ ಅದು. ಬರಬೇಡ್ರಿ ನೀವು, ಅಲ್ಲೇ ಹೇಳ್ರಿ, ನಿಮಗೆ ಸೀಟ್ ಕೊಡಬೇಡ ಅಂತ ಯಾರಾದರೂ ಹೇಳಿದ್ರಾ ಅಂತ ಕೇಳಿದೆ. ಅದು ಯಾರು ಹೇಳ್ತಾರೆ ಸರ್ ಕೊಡು ಅಂತ ಪ್ರಾಣ ತೆಗಿತಾರೆ ಹೊರತಾಗಿ, ಇಲ್ಲ ಅಂತ ಯಾರು? ವಿಚಾರ ಮಾಡ್ಕೊಳ್ಳಿ, ನಾನೇನಾದರೂ ಹೇಳಿದ್ನ ಕೊಡಬೇಡ ಹುಡುಗನಿಗೆ ಸೀಟು ಅಂಥೇಳಿ? ಇಲ್ಲ ಸರ್ ಅಂದರು. ಬಿಟ್ಬಿಡಿ ಹಾಗೆ, ಥ್ಯಾಂಕ್ ಯು, ಓನ್ ಇಟ್. ಹೇಳಿಪ್ಪ ನೀವು ಯಾರು ಅಂತ ಹೇಳಿ ನನಗೆ ಗೊತ್ತಿಲ್ಲ. ತಮಾಷೆ ನೋಡಿ ಹೇಗಿರುತ್ತೆ ಜಗತ್ತು ಅಂದರೆ, ಗಂಡ ಹೆಂಡತಿ ಬಂದಿದ್ದಾರಲ್ಲ, ಆ ಗಂಡನ ಅಕ್ಕ ನಮ್ಮಲ್ಲಿ ಕೆಲಸ ಮಾಡ್ತಿದ್ರು 10 ವರ್ಷದ ಹಿಂದೆ. ಒಳ್ಳೆ ಹೆಣ್ಮಗಳು ಮತ್ತು ಒಳ್ಳೆ ಟೀಚರ್ ಅಲ್ಲ, ಏನು ಮಾಡೋದು, ಒಳ್ಳೆ ಹೆಣ್ಮಗಳು ಅಂದರೆ ಒಳ್ಳೆ ಟೀಚರ್ ಅಲ್ಲ. ನಾನು ಬುದ್ಧವಂತ ಹುಡುಗರು ನಮ್ಮ ಕಾಲೇಜಲ್ಲಿ ಎಲ್ಲ, ಅವಾಗ ಪ್ರಶ್ನೆ ಕೇಳೋರು ಕಷ್ಟ ಆಗ್ತಿತ್ತು. ಒಂದು ವರ್ಷ ಹೇಗೋ ಹೇಳಿದೆ, ಮಾಡಿ ಮಾಡಿ ಅಂದೆ, ಆಗಲಿಲ್ಲ. ಆಕೆ ಅಮ್ಮ ಆಗೋಲ್ಲಮ್ಮ, ಮುಂದೆ ವರ್ಷ ನೀನು ರೆಕಮೆಂಡ್ ಮಾಡಲ್ಲ ನಾನು ಅಂತ ಹೇಳಿದೆ. ಮೊದಲು ಹೇಳಿದ್ದೆ 3 ತಿಂಗಳು ಮೊದಲು, ಮುಂದೆ ವರ್ಷ ಕಂಟಿನ್ಯೂ ಮಾಡಲಿಲ್ಲ. ಆಕೆ ನಿಮ್ಮಲ್ಲಿ ತುಂಬ ಪ್ರೆಷರ್ ತಂದರು, ಏನೋ ಮಾಡಿದರು, ಆಗಲಿಲ್ಲ. ಅವ್ರು ಹೋದರು, ಅವ್ರ ಮನೇಲಿ ನಾನು ವಿಲನ್ ಅಲ್ವಾ, ತೆಗೆದಾಕಿದ ಪ್ರಿನ್ಸಿಪಾಲ್ ಒಂದು ನೌಕರಿಯಿಂದ ಅಂತ ಆಗಿರ್ಬೇಕಲ್ಲ, ನನ್ನ ಮಕ್ಕಳ ಬಗ್ಗೆ ಜವಾಬ್ದಾರಿ ಇದೆ ನಾನು ಮಾಡಬೇಕಲ್ಲ. ಆಕೆ ತಮ್ಮ ಇವನು, ಅವನ ಮಗ 8th ಅಡ್ಮಿಷನ್ ಪರೀಕ್ಷೆ ತೊಗೊಂಡಿದ್ದಾನೆ ಅಲ್ಲಿ. 100 ಜನ ತಗೋತಾರೆ, 5-6 ಜನ ಕೊಡ್ತಿದ್ರು ಪರೀಕ್ಷೆ ಮಾಡಿ. ಲಿಸ್ಟಲ್ಲಿ ಹಾಕಿದ್ದಾರೆ, ನೋಡೋಕೆ ಹೋಗಿದ್ದಾರೆ ಗಂಡ ಹೆಂಡ್ತಿಬ್ರು. ಅಲ್ಲೂ ಏನು ದುಃಖ ಆಗಿರ್ಲಿಕ್ಕಿಲ್ಲ ಅವರಿಗೆ, ನನ್ನ ಮಗನಿಗೆ ಸಿಕ್ಕಿಲ್ಲ ಅಂತ. ಕೆಳಗೆ ನಾನು ಸೈನ್ ಮಾಡಬೇಕಲ್ಲ ಚೇರ್ಮನ್ ಅಂತ. ಓ ಇವನೇ ಪಾಪಿ, ಇವನೇ ನನ್ನ ಮಗನಿಗೆ ಸೀಟ್ ಸಿಗಲಾರ್ದಂಗೆ ಮಾಡಿದವನು ಅಂತ ಕೋಪದಲ್ಲಿ ಬಂದು ನನಗೆಲ್ಲ ಬೈದರು. ನಾನು ಹೇಳಿದೆ, ನೋಡಿಮ್ಮ ಹೆಂಗಿದೆ, ನಂಗೆ ಸಂಬಂಧ ಇಲ್ಲ ಅದು, ನಾನು ನೋಡೋದು ಇಲ್ಲ, ಲಿಸ್ಟ್ ಅವ್ರು ಮಾಡ್ತಾರೆ, ಸುಮ್ಮನೆ ಸೈನ್ ಮಾಡೋದಷ್ಟೇ ನಾನು ಅಂತೆಲ್ಲ ಹೇಳಿ ಕಾಫಿ ಕೊಟ್ಟು ಕಳಿಸಿದೆ. ಹೋಗುವಾಗ ಒಂದು ತಮಾಷೆ ಆಯಿತು, ಇಬ್ಬರು ಬಾಗಿಲವರೆಗೆ ಹೋದವರು ಆಕೆ ವಾಪಸ್ ಬಂದು ತಾಯಿ, ಕಣ್ಣು ತುಂಬ ನೀರು ಆಕೆಗೆ ತುಂಬಿಕೊಂಡು, ಸರ್ ನಾನು ಹಂಗೆ ಅನ್ಬಾರ್ದಾಗಿತ್ತು ಸರ್, ದೇವ್ರು ನನಗೆ ಶಾಪ ಕೊಡ್ತಿದ್ರೆ ಸಾಕು ಸರ್ ಅಂದರು. ನಾಯಿದೆ, ಅಮ್ಮ ಈಗಿನ ಕಾಲದಲ್ಲಿ ಅಟೆಂಡ್ರೇ ಹೇಳಿದಂಗೆ ಕೇಳೋಲ್ಲ, ಇನ್ನು ದೇವ್ರು ಕೇಳ್ತಾನ, ಅಟೆಂಡ್ರೇ ಹೇಳಿದ ಕೆಲಸ ಮಾಡೋಲ್ಲ, ದೇವ್ರು ಕೇಳ್ತಾನ. ಇನ್ನೊಂದು, ಆತ ನೀವು ವರ ಕೊಟ್ಟರು ನನಗೆ ಶಾಪ ಕೊಡ್ಬೋದು, ಆತ ನೀವು ಶಾಪ ಕೊಟ್ಟರು ನನಗೆ ವರ ಕೊಡ್ಬೋದು, ಅರೆ ಯಾಕೆ ಕೆಟ್ಟ ಮಾತಾಡ್ತೀರಿ, ಮತ್ತೊಬ್ಬರು ಮನಸ್ಸು ನೋವು ಮಾಡ್ತೀರಿ ಅಂದೆ. ಅವ್ರು ಹೋದರು, ಮರು ವರ್ಷ ಹುಡುಗನಿಗೆ 9th ಅಡ್ಮಿಷನ್ ಮಾಡಿದೆ, ಕಲ್ಕೊಂಡು ಚೆನ್ನಾಗಿ ಓದೀಗ ಆರ್ವಿ ಇಂಜಿನಿಯರಿಂಗ್ ಕಾಲೇಜ್ ಓದೀಗ ಅಮೇರಿಕಾದಲ್ಲಿದ್ದಾನೆ. ಈಗಾದರೂ ಒಳ್ಳೆಯ ಸ್ನೇಹಿತರಾಗಿದ್ದಾರೆ. ಅದಕ್ಕೊಂದು ಆರ್ಟಿಕಲ್ ಬರೆದಿದ್ದೆ ನಾನು, ದ ಡಿಫ್ರೆನ್ಸ್ ಬಿಟ್ವೀನ್ ಎ ಫ್ರೆಂಡ್ ಆ್ಯಂಡ್ ಎನ್ ಎನಿಮಿ ಈಸ್ ಓನ್ಲಿ 1 ಸೆಕೆಂಡ್ ಅಂತ. ಸ್ನೇಹಿತ ಮತ್ತು ವೈರಿ ನಡುವೆ ಇರುವಂಥ ಅಂತರ 1 ಸೆಕೆಂಡು. ನಾನು ಬಟನ್ ಪ್ರೆಸ್ ಮಾಡಿ ಅವನು ಹೊರಗೆ ಹಾಕಿದರೆ ಅವ್ರ ಜೀವ ಇರೋವರೆಗೂ ನಾನು ವೈರಿ ಆಗಿರ್ತಿದ್ದೆ. ನನಗೂ ಮನಸ್ಸಲ್ಲಿ ಛೇ ಯಾರೋ ಪೀಡಿಗಳು ಬಂದೇನೋ ಕೆಟ್ಟ ಮಾತಾಡಿ ಹೋಗ್ಬಿಟ್ರು ಅಂತ ನನ್ನ ಮನಸ್ಸಿಗೆ ನೋವು ಇರ್ತಿತ್ತು. ಈಗ ಅದು ಯಾವುದೂ ಇಲ್ವೋ, ಅದಕ್ಕೆ ನನಗೆ ಅರ್ಥ ಆಗಿರೋದು, ವೆನ್ ಯು ರಿಸ್ಪಾಂಡ್ ದೇರ್ ಇಸ್ ಅಂಡರ್ಸ್ಟ್ಯಾಂಡಿಂಗ್, ವೆನ್ ಯು ರಿಯಾಕ್ಟ್ ಯು ಬಿಕಮ್ ಮಿಸರಬಲ್.

0: रेडियो सारंग 107.8 एफएम।
1: ನಿನ್ನೆ ದಿವಸ ನಮ್ಮ ಮನೆಗೆ ಹೋಗುವಾಗ ವಿಚಾರ ಮಾಡ್ತಿದ್ದೆ, 4 ದಿವಸ ಉಪನ್ಯಾಸದಲ್ಲಿ ಏನೋ ಬುದ್ಧ ಹುಟ್ಟಲೇ ಇಲ್ಲಲ್ಲ ಅಂತ. ಅದಕ್ಕೊಂದು ಕಾರಣ ಇದೆ, ಅಡಿಪಾಯ ಗಟ್ಟಿ ಇದ್ದಷ್ಟು ಮೇಲ್ ಸೂಪರ್ ಸ್ಟ್ರಕ್ಚರ್ ಬೇಗ ಎದ್ದುಬಿಡುತ್ತೆ, ಫೌಂಡೇಶನ್ ಟೈಮ್ ತಗೊಳುತ್ತೆ. ನಾನು ಯಾಕೆ ಮುಖ್ಯ ಹೇಳಬೇಕಾಗಿತ್ತು ಅಂದರೆ, ಸಾಕಷ್ಟು ನಮ್ಮ ಮನಸ್ಸಿನಲ್ಲಿ ಗೊಂದಲಗಳು ಬಹಳ ಇದ್ದಾವೆ, ಅದರಲ್ಲೂ ಬುದ್ಧನ ಬಗ್ಗೆ ಗೊಂದಲ ಜಾಸ್ತಿ ಇಲ್ಲ, ಬೌದ್ಧ ಧರ್ಮದ ಬಗ್ಗೆ ತುಂಬ ಗೊಂದಲಗಳಿದ್ದಾವೆ. ಎಷ್ಟೋ ನಂಬಿಕೆಗಳು ಬುದ್ಧ ಧರ್ಮ ಹಿಂದೂ ಧರ್ಮವನ್ನು ವಿರೋಧಿಸಿ ಬಂತು ಅಂತ ಹಾಗೆ. ಅದಕ್ಕೆ ನಾನು ನಿನ್ನೆಯಿಂದ ಪ್ರಯತ್ನ ಮಾಡಿದ್ದೇನು ಅಂದರೆ, ವಿವೇಕಾನಂದರ ಮಾತಾಗಲಿ, ಪರಮಹಂಸರ ಮಾತಾಗಲಿ, ಉಪನಿಷತ್ತಿನ ಮಾತೇನಾದರೂ ಅಂದರೆ, ಬುದ್ಧ ಉಪನಿಷತ್ ಪರಂಪರೆಯನ್ನು ವಿರೋಧಿಸಲಿಲ್ಲ ಅನ್ನೋದನ್ನು ಮುಖ್ಯವಾಗಿ ಹೇಳಬೇಕಾದದ್ದು. ಆತ ವಿರೋಧಿಸಿದ್ದೇನು ಅನ್ನೋದನ್ನು ಇವತ್ತು ಸ್ವಲ್ಪ ಗಮನಿಸೋಣ. ಆತನ ಮನಸ್ಥಿತಿ ಯಾಕೆ ಹಂಗಾಯಿತು, ಆ ದೃಷ್ಟಿ ಯಾಕೆ ಹುಡ್ಕೋಕೆ ಹೋದ ಅಂತ ವಿಚಾರ ಮಾಡಿದಾಗ ನನಗನಿಸಿದ್ದು, ಬುದ್ಧ ನಾವು ಆತ ಫಾಲೋ ಮಾಡಿದ್ದೆಲ್ಲ ಉಪನಿಷತ್ ಪರಂಪರೆಯನ್ನೇ ಫಾಲೋ ಮಾಡಿದ್ದು. ಸಂಸ್ಕೃತ ಚೆನ್ನಾಗಿ ಕಲಿತ, ಪ್ರಾಕೃತ ಭಾಷೆಯಲ್ಲಿ ಪಾಲಿ ಭಾಷೆಯಲ್ಲಿ ಹೇಳಬೇಕು ಅಂತ ಬಯಸಿದ, ಕರುಣೆ ಅಸಾಧ್ಯವಾದಂಥ ಕರುಣೆ ಒಂದು. ಅದು ಏನು ಕಾರಣ ಅಂತ ಮುಂದೆ ನಾನು ಜೀವನ ಚರಿತ್ರೆ ತಗೊಂಡಾಗ ಹೇಳ್ತೀನಿ ಇವತ್ತಿಂದ. ಆದರೆ ಮುಖ್ಯವಾಗಿ ಹೇಳಬೇಕಾದದ್ದು ಅಂದರೆ, ಎಲ್ಲಿ ದಾರಿ ತಪ್ಪಿತು ಅಂತ. ನಮ್ಮಲ್ಲಿ ಎಲ್ಲ ಮಹಾನುಭಾವರೆಲ್ಲ ಅದದ ಪರಿಸ್ಥಿತಿ ಅದೇನೆ, ತುಂಬ ದೊಡ್ಡವರು ಜಗದ್ಗುರುಗಳಿರ್ತಾರೆ, ದೊಡ್ಡ ಸಾಧನೆ ಮಾಡಿದವರು, ಅವ್ರ ದರ್ಶನ ಯಾವ ಮಟ್ಟದ್ದಾಗಿರುತ್ತೆ ಅಂದರೆ, ಹಿಂದೆ ಬಂದವ್ರಿಗನ್ನು ಹಿಡ್ಕೊಳೋಕ್ಕಾಗಲ್ಲ, ಆ ದರ್ಶನದ ಎತ್ತರವನ್ನು ಮುಟ್ಟೋಕ್ಕಾಗದೆ ಹೋದಾಗ ತಮ್ಮ ಮಟ್ಟಕ್ಕೆ ಅದನ್ನು ಇಳಿಸ್ಕೊಂಡ್ಬಿಡ್ತಾರೇನೋ ಅಂತ ಅನಿಸುತ್ತೆ. ಇದು ಎಲ್ರಿಗೂ ಆದಂಥದ್ದಿದೆ. ಅದಕ್ಕೆ ನಿನ್ನೆ ನಾನು ನೋಡ್ತಾ ಬುದ್ಧನ ಬಗ್ಗೆ ಹೇಳ್ತಾ, ಉಪನಿಷತ್ ಪರಂಪರೆಯಲ್ಲಿ ದುಃಖಕ್ಕೆ ಜಾಸ್ತಿ ಒತ್ತಿಲ್ಲ. ನಮ್ಮಲ್ಲಿರೋದು ಯಾವಾಗಲೂ ನಮ್ಮ ತೈತ್ರಿ ಉಪನಿಷತ್ ನೋಡಿದರೆ ಕೂಡ ಗೊತ್ತಾಗತ್ತೆ, ಮನುಷ್ಯನ ಅಭೀಪ್ಸೆಗಳಲ್ಲಿ ಅತ್ಯಂತ ಎತ್ತರ ಮಟ್ಟದ್ದು ಸಚ್ಚಿದಾನಂದ ಅಂತ. ಆನಂದ, ದುಃಖ ಇಲ್ಲ, ನೋವಿಲ್ಲ ಅಲ್ಲಿ. ಅಂದರೆ ಜಗತ್ತಲ್ಲಿ ನೋವಿಲ್ಲ ಅಂತ ಒಪ್ಕೊಳ್ಳಿಲ್ಲ ಅಂತಲ್ಲ, ನೋವಿದೆ, ಅದನ್ನು ಮೀರಿ ಎಂತಾಗಿರುವಂಥ ಸುಖ ಇದೆಯಲ್ಲ ಅದು ಶಾಶ್ವತವಾದ ಸುಖ ಅಂತ. ಕೆಲವರು ನಂಬಿಕೊಳ್ಳೋದು ದುಃಖನೇ ಮುಖ್ಯ ಮನುಷ್ಯನಿಗೆ, ಆಗಾಗ ಸಣ್ಣ ಗಾಳಿ ಹಾಗೆ ಸುಖ ಬಂದು ಹೋಗ್ತದೆ ಅಂತ ಹೇಳ್ತಾರೆ. ಅದು ಹಾಗಲ್ಲ, ಅದು ನಮಗೆ ನೋವನ್ನು ಭಾಳ ದಿವಸ ಉಳಿಸ್ಕೋತೀವಿ ಮನಸ್ಸಲ್ಲಿ, ಹೀಗಾಗಿ ಭಾಳ ದಿವಸ ಇದ್ದಂಗೆ ಅನಿಸುತ್ತೆ, ಸುಖವನ್ನು ಬೇಗ ಮರೆತು ಬಿಡ್ತೀವಿ. ನೀವು ಕಲ್ಪನೆ ಮಾಡ್ಕೊಳ್ಳಿ, ಒಂದು ಹೊಸ ಕಾರೋ ಸ್ಕೂಟರೋ ತೊಗೊಂಡ್ರಿ, ಅದ್ರ ಬಗ್ಗೆ ಪ್ರೀತಿ 8 ದಿವಸ ಇರ್ತದೆ ಅಂದ್ಕೊಂಡಿದ್ದೀರಿ, ಲಕ್ಷಗಟ್ಟಲೆ ಕೊಟ್ಟು ತೊಗೊಂಡಿದ್ದೀವಿ, ಅದನ್ನು ತೊಳೆದಿದ್ದೇ ತೊಳೆದದ್ದು ಹೊಸದಾಗಿದ್ದಾಗ, ಆವಾಗ ತೊಳೆಯೋ ಕಾರಣ ಇಲ್ಲ, ಚೆನ್ನಾಗೇ ಇರ್ತದೆ ಅದು, ಆದರೆ ಆವಾಗೇ ತೊಳೆಯೋದು ನಾವು ಅದನ್ನು. ಮೊದಲನೇ ಗೆರೆ ಏನಾದರೂ ಬಿದ್ದರೆ ಬಾನೆಟ್ ಮೇಲೆ, ಎದೆ ಮೇಲೆ ಗೆರೆ ಬಿದ್ದಂಗೆ ಆಗುತ್ತೆ. ಇದು ಸುಮಾರು ಒಂದು 4-5 ತಿಂಗಳು ಅಷ್ಟೇ, ಆಮೇಲೆ ಇನ್ನೊಂದು 4 ಗೆರೆ ಬಿದ್ದರೂ ಏನು ತಲೆ ಕೆಡಲ್ಲ, 2 ವರ್ಷಕ್ಕೆ ಏನು ಬದಲಾಯಿಸ್ಬಿಡೋಣ, ಚೇಂಜ್ ಮಾಡಿಬಿಡೋಣ ಅನಿಸುತ್ತೆ ಅಲ್ವಾ? ಅಕಸ್ಮಾತ್ ಕಾರಿಗೊಂದು ಏನಾದರೂ ಪೆಟ್ಟಾಗಿ ಆಕ್ಸಿಡೆಂಟ್ ಆದರೆ 10 ವರ್ಷ ಮರೆಯಲ್ಲ ನಾವು ಅದನ್ನು. ಒಂದು ನೆನಪಿದೆಯಾ, ಇಲ್ಲೇ ಅದದ್ದು ಆ ಜಾಗದ ಕಾರಣ ಅನ್ನೋ ಮಾಡ್ತೀವಿ. ಅದನ್ನ ಮನಸ್ಸಲ್ಲಿ ಸ್ವಭಾವ ಹೇಗೆ ಬಂದುಬಿಟ್ಟಿದೆ ಅಂದರೆ, ದುಃಖ ನೋವನ್ನು ಭಾಳ ದಿವಸ ಭಕ್ತಿಯಿಂದ ಕಾಪಾಡ್ಕೊಂಡು ಹೋಗ್ತೀವಿ, ಸುಖವನ್ನು ಬೇಗ ಮರೆತು ಬಿಡ್ತೀವಿ. ಹೀಗಾಗಿ ನಮಗೇನು ಅನಿಸುತ್ತೆ ಅಂದರೆ, ದುಃಖನೇ ಕಾಯಮು ಅಂತ ಅನಿಸುತ್ತೆ. ಅದಲ್ಲ ಅಂತ ಹೇಳಬೇಕಾದದ್ದು.

0: You're listening to Radio Sarang, 107.8 FM.
1: How to become a hero when you are hurt? Anta hurt adaga naavu zero aagbekagilla, naavu hero aagabodu. ಅದು ಮನಸ್ಥಿತಿ ನಾವು ಬೆಳೆಸ್ಕೊಂಡಾಗ ಎಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ನಾವು ಎತ್ತರ ಬರ್ಬೋದು ಅಂತ ಅದು ಮುಖ್ಯವಾಗಿ ಹೇಳಬೇಕಾದದ್ದು. ಈ ಸುಖ ದುಃಖ ಅನ್ನೋದು ನಾವು ನೋಡುವ ದೃಷ್ಟಿಯಲ್ಲಿದೆ ಅಂತ ಮುಖ್ಯವಾಗಿ ಹೇಳಬೇಕಾದದ್ದು. ಯಾವ ರೀತಿಯಿಂದ ನೋಡ್ತೀವೋ ಸುಖ ದುಃಖ. ಈಗ ಬೆಟ್ಟ ಹತ್ಕೊಂಡು ಹೋಗಬೇಕು, ಏನ್ರಿ ಬೆಟ್ಟ ಹತ್ಕೊಂಡು ಹೋಗ್ಬೇಕಲ್ಲ ಬಹಳ ಕಷ್ಟ ಅಂತ ಒದ್ದಾಡ್ಬೋದು. ಇನ್ನೊಬ್ರು ಹೇಗಿದ್ರು ಎರಡು ದಿವಸ ವಾಕಿಂಗ್ ಹೋಗಿಲ್ಲಲ್ವಾ ತೊಳೆದಾಯ್ತು ಬಿಡು, ನೋಡೋ ದೃಷ್ಟಿ ಅಷ್ಟೇನೆ. ಅದನ್ನು ಬೆಟ್ಟ ಅಥವಾ ವ್ಯಾಕ್ ವಾಕಿಂಗ್ ಆಗಲಿಲ್ಲ ಎರಡು ದಿವಸ ಚೆನ್ನಾಗಾಯ್ತು ಮಾಡ್ಬೋದು ಅಂತ ನೋಡ್ಕೋಬೋದು. ಒಂದು ಮುಖ್ಯ ಹೇಳಬೇಕಾದದ್ದಂದರೆ ಸುಖ ಇಲ್ಲದೆ ದುಃಖ ಅರ್ಥ ಆಗಲ್ಲ, ದುಃಖ ಇಲ್ಲದೆ ಸುಖ ಗೊತ್ತಾಗಲ್ಲ. ಆ ಥಿಯರಿ ಆಫ್ ಕಾಂಪ್ಲಿಮೆಂಟ್ಯಾರಿಟಿ ಅಂತ ಕರಿತೀವಿ. ಒಂದಿಲ್ಲದೆ ಇನ್ನೊಂದು ಅರ್ಥವೇ ಆಗಲ್ಲ. ಜೀವನದಲ್ಲಿ ಸುಖ ಅನ್ನೋದು ಇಲ್ಲದೆ ಹೋದರೆ ದುಃಖ ಡಿಫೈನ್ ಮಾಡೋಕ್ಕೆ ಆಗಲ್ಲ. ಕಲ್ಪನೆ ಮಾಡಿಕೊಳ್ಳಿ, ಕತ್ಲೆ ಇಲ್ಲದೆ ಹೋದರೆ ಹಗಲಿಗೆ ಏನಾದರೂ ಬೆಲೆ ಇದೆಯಾ? ಹಗಲು ಅಂತ ಪದ ಬಂದದ್ದು ಯಾಕೆ ಅಂದರೆ ರಾತ್ರಿ ಅಂತ ಒಂದಿದೆ, ರಾತ್ರಿ ಆದಮೇಲೆ ಹಗಲು ಬರ್ತದೆ ಅಂತ. ಹಗಲು ಇರೋದ್ರಿಂದ ರಾತ್ರಿಗೆ ಬೆಲೆ ಬಂತು, ರಾತ್ರಿ ಇರೋದ್ರಿಂದ ಹಗಲಿಗೆ ಬೆಲೆ ಬಂತು. ಅದೇ ರೀತಿ ಸಾವಿರೋದ್ರಿಂದ ಜೀವನಕ್ಕೊಂದು ಬೆಲೆ ಬಂತು. ಕಲ್ಪನೆ ಮಾಡ್ಕೊಳ್ಳಿ, ಯಾರೂ ಸಾಯೋದೇ ಇಲ್ಲ ಅಂದರೆ ಇಷ್ಟು ಸಾಕಾಗಿ ಹೋಗ್ತದೆ ಜೀವನ, ಎಂದು ಮುಗ್ದಿತ್ತೋ ಮರೆಯ ಇದು, ಮುಗಿಯೋದೇ ಇಲ್ಲಲ್ಲ, ನಾನ್ ಎಂಡಿಂಗ್ ಇದು. ಆದ್ದರಿಂದ ಸಾವಿರೋದ್ರಿಂದ ಬದುಕಿಗೊಂದು ಘನತೆ ಬಂತು, ಒಂದು ಭಯ ಬಂತು, ಯಾವಾಗ ಮುಗಿದು ಹೋಗ್ತದೆ ಗೊತ್ತಿಲ್ಲಪ್ಪ, ಇರೋಷ್ಟು ದಿವಸ ಚೆನ್ನಾಗಿ ಬದುಕೋಣ, ಇರೋಷ್ಟು ದಿವಸ ಅಂತ ಯಾಕೆ ಬಂತು ಅಂದರೆ ಎಂಡ್ ಖಾತ್ರಿ ಇದೆ ನಮಗೆ. ಆ ಸಾವಿರೋದ್ರಿಂದ ಬದುಕಿಗೊಂದು ಅರ್ಥ ಬಂತು. ಆದ್ದರಿಂದ ಮುಖ್ಯವಾಗಿ ಹೇಳಬೇಕಾದದ್ದು ಸುಖ ಒಂದು ಘಟನೆ, ದುಃಖವೂ ಒಂದು ಘಟನೆ. ಯಾವುದನ್ನು ಜಾಸ್ತಿ ದಿವಸ ಹೃದಯದಲ್ಲಿ ಹೊತ್ಕೋತೀವೋ ನಮ್ಮ ಜೀವನ ಅದಾಗಿಬಿಡುತ್ತೆ. ಮುಖ್ಯವಾಗಿ

0: Sarang 107.8 FM.
1: ಮಾಸ್ತಿಯವರಿಂದ ತುಂಬ ಕಲ್ತುಬಿಟ್ಟಿದ್ದೇನೆ ನಾನು. ಅವರು ಎಷ್ಟು ದೊಡ್ಡ ದಾರ್ಶನಿಕರು, ಬರೀ ಸಣ್ಣ ಕಥೆಗಾರರು ಅಂತ ಹೇಳ್ತೀವಿ. ಅವರು ಒಂದೊಂದು ಮಾತು ಒಂದೊಂದು ಘಟನೆಗಳನ್ನು ಬರೆದಿದ್ದಾರೆ. ಒಂದು ಘಟನೆ ನನಗೆ ನೆನಪಿದೆ. ಅವ್ರ ಮಾಸ್ತಿಯವ್ರ ಮನೆಗೆ ಕೂತಾಗ ಇಬ್ಬರು ಗಂಡ ಹೆಂಡತಿ ಬಂದರು ಅವ್ರ ಕಡೆಗೆ, ವಯಸ್ಸಾದವರು, ಪರಿಚಯದವರು. ಕೂತ್ಕೊಳ್ಳಿ ಅಂದರು ಮಾಸ್ತಿ. ಅವ್ರು ಕೂತ್ಕೊಂಡು ಹೋ ಅಂತ ಅಳೋಕೆ ಶುರು ಮಾಡಿಬಿಟ್ರು ಗಂಡ ಹೆಂಡತಿ ಇಬ್ಬರು. ಇವ್ರಿಗೆ ಗಾಬರಿ, ಯಾಕ್ರಿ, ಏನಾಯಿತು, ಯಾಕೆ ಅಳ್ತಾ ಇದ್ದೀರಿ ಇಬ್ಬರು ಅಂತ. ನನ್ನ ಮಗ ಅನ್ನೋದು ಅಳೋದು. ಮಗನಿಗೆ ಏನಾಯಿತು ಪಾಪ ಅಂತ ಇವ್ರು ಕಾಳಜಿ. ಏನಾಯ್ತು ಮಗನಿಗೆ, ಅವನಿಗೇನಾಗತ್ತೆ ಸ್ವಾಮಿ, ನಾನು ಮೋಸ ಮಾಡಿ ಹೋಗ್ಬಿಟ್ಟ, ನಾನು ಹಾಳು ಮಾಡಿಬಿಟ್ಟ, ಜೀವನ ದುಃಖ ತುಂಬಿಟ್ಟ ಅಂತ ಒಳಗೆ ಶುರು ಮಾಡಿದರು. ಏನು ಮಾಡಿದೆ ನಿಮ್ಮ ಮಗ? ನನ್ನ ಮಗನ ಗೊತ್ತಲ್ಲ ಸ್ವಾಮಿ ನಿಮಗೆ, ಈಗ ನೋಡಿ ಮದುವೆ ಆಗಿ ಒಂದು 2 ವರ್ಷ ಆಗಿದೆ, ಹೆಂಡ್ತಿನ ಕಟ್ಟಿಕೊಂಡು ಬೇರೆ ಮನೆಗೆ ಹೋಗ್ಬಿಟ್ಟ, ಅದನ್ನು ಬಿಟ್ಟು ವಯಸ್ಸಾದ ಅಪ್ಪ ಅಮ್ಮನ ಬಿಟ್ಟು ಹೋದ. ನಿನ್ನ ಜೀವನ ತುಂಬ ಬರೀ ದುಃಖನೇ, ಅವನೇ ಸಂತೋಷನೇ ಪಟ್ಟಿಲ್ಲ ನಾನು ಜೀವನದಲ್ಲಿ ಅಂತ ಶುರು ಮಾಡಿದರು. ಹತ್ರ ಒಂದು 5 ನಿಮಿಷ ಇಬ್ಬರು ಗಂಡ ಹೆಂಡ್ತಿ ಪಾಳಿ ಪ್ರಕಾರ, ನನ್ನ ಮಗ ಮೋಸ ಮಾಡಿಬಿಟ್ಟ, ನನ್ನ ಮಗ ಮೋಸ ಮಾಡಿದ, ಬರೀ ದುಃಖ ಆಯಿತು ನಮ್ಮ ಜೀವನದಲ್ಲಿ ಅಂತ. ಅದಕ್ಕೆ ಮಾಸ್ತಿ ಕೇಳಿದಂತೆ, ಒಂದು ನಿಮಿಷ ರೀ, ನಿಮ್ಮ ಮದುವೆ ಆದಮೇಲೆ ಭಾಳ ವರ್ಷದಲ್ಲಿ ಹುಟ್ಟಿದ್ನಲ್ಲ ನಿಮಗ? ಹೌದು ಸ್ವಾಮಿ, ಭಾಳ ವರ್ಷದಲ್ಲಿ ಹುಟ್ಟಿದ. ನೀವು ತಂದೆಲ್ಲ ನಮಗೆ ಪೇಡೆ ಎಲ್ಲ ಕೊಟ್ಟಿದ್ರಲ್ಲ, ಸ್ವೀಟ್ ತಂದು ಕೊಟ್ಟಿರಲಿಲ್ಲ, ಮಗ ಹುಟ್ಟಿದ ಅಂಥೇಳಿ. ಆ ಕೊಡಲಾರ್ದು ಹೇಳೋಕ್ಕಾಗತ್ತೆ ಸರ್, ಮಗ ಹುಟ್ಟಿದ್ರೆ ಕೊಡಬೇಕಲ್ವ? ಕೊಟ್ಟಿರಿ ಸ್ವೀಟ್ ಅವಾಗ. ಆಮೇಲೆ ಶಾಲೆಗೆ ಹೋಗುವಾಗ ಆ ಹುಡುಗನಿಗೆ ಯೂನಿಫಾರ್ಮ್ ಹಾಕಿ ಫೋಟೋ ತೆಗೆಸಿ ಎಲ್ಲರಿಗೂ ತೋರಿಸಿ ಮಗ ಹೆಂಗೆ ಕಾಣ್ತಾನೆ ನೋಡಿ ಅಂತ ಸಂತೋಷ ಪಟ್ಟಿರಲಿಲ್ಲ? ಆಗಲ್ವ ಸರ್, ಮಗ ಶಾಲೆಗೆ ಹೋಗ್ಬೇಕಾದ್ರೆ ಸಂತೋಷ ಅಲ್ವಾ? ಮಾಡಿದ್ದೀವಿ. ಮತ್ತು ಅವ್ನು ಶಾಲೆಯಲ್ಲಿ ಹೈಸ್ಕೂಲಲ್ಲಿ ರ್ಯಾಂಕ್ ಬಂದ ಅಂತಲ್ಲ? ಹೌದು ಸರ್, ರ್ಯಾಂಕ್ ಬಂದ. ಆವಾಗಲೂ ತಂದೆಲ್ಲ ಸಿಹಿ ಹಂಚಿದ್ರಿ ಎಲ್ಲರಿಗೂ ನೀವು? ಹೌದು ಸರ್, ಹಂಚಿದ್ವಿ ಸರ್, ಸಿಹಿ ಹಂಚಿದ್ವಿ. ಮತ್ತೆ ಸಂತೋಷ ಆಗಿತ್ತಲ್ಲ ಸರ್, ಹಚ್ಚಬೇಕಲ್ಲ ಅಂದರು. ಮತ್ತು ಅವನಿಗೆ PUC ಆದಮೇಲೆ ಇಂಜಿನಿಯರಿಂಗ್ ಸೀಟ್ ಸಿಗ್ತಲ್ಲ ಮೆರಿಟಲ್ಲಿ? ಹೌದು ಸ್ವಾಮಿ, ಭಾಳ ಮೆರಿಟಲ್ಲಿ ಬಂದು ಹುಡುಗ ಬುದ್ಧಿವಂತ ಅವನು. ಅವಾಗ ಗೊತ್ತು ನನಗೆ, PUC ಆದಮೇಲೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕಾಗೂ ಸ್ವೀಟ್ ಕೊಟ್ಟಿದ್ರಿ ಬಂದು ಎಲ್ಲರಿಗೂ ನೀವು? ಹೌದು ಸ್ವಾಮಿ, ಕೊಡದೇ ಇರೋಕ್ಕಾಗತ್ತಾ? ಆಮೇಲೆ ಅವ್ನು ಕ್ಯಾಂಪಸ್ ಇಂಟರ್ವ್ಯೂ ಆಯಿತು, ತಾನೇ ಸೆಲೆಕ್ಷನ್ ಆಯಿತು, ದೊಡ್ಡ ಸಂಬಳ, ಮೊದಲೇ ಸಂಬಳ ತಂದು ಅಮ್ಮನ ಕೈಯಲ್ಲಿ ಕೊಟ್ಟ. ಹೌದು ಸ್ವಾಮಿ, ಕೊಟ್ಟಿದ್ದ. ಎಷ್ಟು ಸಂತೋಷ ಪಟ್ಟಿದ್ರಲ್ವ ನೀವು? ಹೌದು ಸ್ವಾಮಿ, ಸಂತೋಷ ಪಟ್ಟಿದ್ವಿ. ನೀವೇ ತಾನೇ ಮದುವೆ ಮಾಡಿದ್ದು? ನನ್ನ ಮಗ ರಾಮ, ಅವನ ಹೆಂಡತಿ ಸೀತಾದೇವಿ ಅಂತ ಕರ್ಕೊಂಬಂದು ಮದುವೆ ಮಾಡಿದ್ದಲ್ಲ, 1000 ಜನ ಊಟಕ್ಕೆ ಬಂದಿದ್ರು, ನಾನು ಬಂದಿದ್ದೆ ಮದುವೆಗೆ. ಹೌದಲ್ಲ? ಹೌದು ಸರ್, ಒಬ್ಬನೇ ಮಗ, ಸಂತೋಷ ಅಲ್ವಾ ಸರ್, ಸಂಭ್ರಮ ಪಡಲಿಲ್ವಾ? ಅವ್ರು ಕೇಳಿದ ಮತ್ತೆ, ಇಲ್ಲರಿ, ಸಂತೋಷನೇ ಕೊಡಲಿಲ್ಲ, ದುಃಖನೇ ಕೊಟ್ಟ ಅಂದ್ರಿ? ಇನ್ಸ್ಟಾಲ್ಮೆಂಟ್ ಮೇಲೆ ಕೊಟ್ಟಿದ್ದಾನೆ ಸಂತೋಷ ನಿಮಗೆ, ಅವನು ಹುಟ್ಟಿದಾಗಿನಿಂದ. ಇನ್ನೂ ಏನು ಕೊಡಬೇಕು ನಿಮಗೆ?

ಅಸಲೆಲ್ಲ ಮುಗಿದೋಗಿದೆ, ಕೊಟ್ಟರೆ ಬಡ್ಡಿ ಅಷ್ಟೇನೆ. ಯಾಕೆ ಹೇಳ್ತೀನಿ ಅಂದಾಗ, ಇಷ್ಟು ಸಲ ಮಗ ಸಂತೋಷ ಕೊಟ್ಟ 25 ವರ್ಷ ಅಂತ ನೆನಪಿಲ್ಲ, ಅವನ ಹೆಂಡತಿನ ಕರ್ಕೊಂಡು ಹೋದಮ್ಮ ಜೀವ ದುಃಖ ತುಂಬೋಯ್ತು ಅಂತಂತೀವಿ. ಇದು ಒಂದು ಘಟನೆನೆ. ಅವನು ರ್ಯಾಂಕ್ ಬಂದಾಗ ಏನು ಸಂತೋಷ ಬಂದಿತ್ತು ಅದು ಒಂದು ಘಟನೆ, ಅವನ ಮನೆ ಬಿಟ್ಟು ಹೋಗ್ತೀನಿ ಅಂದಾಗೂ ಒಂದು ಘಟನೆ. ಇದೆಲ್ಲೋ ಘಟನೆಗಳು ತಾನೆ, ಅದನ್ನು ಯಾವುದನ್ನು ಜಾಸ್ತಿ ಹೊತ್ಕೋತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ಇರ್ತದೆ.

0: Radio Sarang 107.8 FM.
1: ಉಪನಿಷತ್ತುಗಳು ಬಹಳ ದೊಡ್ಡ ಮಾತು, ನಮ್ಗೆ ಇಷ್ಟ ಆಗೋದದು. ಅವ್ರು ಹೇಳ್ತಾರೆ, ನೀನೊಬ್ಬ ಕೇವಲ ಪರಿಮಿತವಾದ ಒಬ್ಬ ವ್ಯಕ್ತಿ, ಸಮುದ್ರದಂತೆ ಇರುವಂತಹ ಈ ಅಸ್ತಿತ್ವದಿಂದ ನಾ ಬೇರೆ ಆದವನು ಅಂತ ನೀ ತಿಳ್ಕೊಂಡ ದಿವಸ ನಿಮ್ ಬರೀ ದುಃಖ ದುಃಖ ದುಃಖ ಮಾತ್ರ ಸಿಗೋದು. ನಾನೊಬ್ಬನೇ ಬೇರೆ, ಅಸ್ತಿತ್ವ ಬೇರೆ ಅಂತ ಅನ್ಕೊಂಡಾಗ ಯಾಕೆ ದುಃಖ ಬರುತ್ತೆ ಅಂತ ಉಪನಿಷತ್ತು ಉದಾಹರಣೆ ಕೂಡ ಕೊಡ್ತದೆ. ಯಾಕೆ ಆಗ್ತದೆ ದುಃಖ, ಯಾಕೆ ಬರ್ತದೆ ಅಂದರೆ, ನಾನು ಜೀವನ ಏನು ಮಾಡ್ಕೊಂಡಿದ್ದೀನಿ, ನಾನು ವಿಶೇಷ, ನಾನು ಬೇರೆ ಅಂದ್ಕೊಂಡಾಗ ಅದರ ಮೂಲ ಕೇಂದ್ರ ಯಾರು? ನಾನೇ. ಬರೀ ನನ್ನ ಬಗ್ಗೆನೇ ಚಿಂತೆ ನನಗೆ. ಯಾವಾಗ ಬರೀ ನನ್ನ ಬಗ್ಗೆನೇ ಚಿಂತೆ ಮಾಡ್ತೀನೋ ದುಃಖ ಕಟ್ಟಿಟ್ಟದ್ದೇ. ಯಾಕಂದ್ರೆ ನಾನು ಪ್ರತಿಯೊಂದು ಏನು ಮಾಡ್ತೀನಿ, ನನಗೇನು ಸಿಕ್ತು, ನನಗೇನು ಲಾಭ ಆಯಿತು, ನನಗೆ ಸಂತೋಷ ಆಯ್ತಾ, ನನಗೆ ದುಃಖ ಆಯ್ತಾ ಅಂತ ಮೂಲ ಕೇಂದ್ರ ಆಗ್ಬಿಡ್ತದೆ. ಆದರೆ ನಾನು ಅಸ್ತಿತ್ವದಲ್ಲಿ ನಾನೊಬ್ಬ ಅಂದಾಗ, ಸಮುದ್ರದಂತಹ ದೊಡ್ಡ ಅಸ್ತಿತ್ವ ನಾನು ಒಬ್ಬ ಅಂದಾಗ ನಿನ್ನ ದುಃಖ ಕರಗಿ ಹೋಗ್ಬಿಡ್ತದೆ. ಅದಕ್ಕೆ ಹೇಳ್ತಾರೆ, ಅದಕ್ಕೆ ನಮ್ಮ ಮಂತ್ರಗಳೆಲ್ಲ ಬರೋದು ಅದೇ ಅಲ್ವಾ? ಸಂಗಚ್ಛದ್ವಂ ಅಂತ ಅನ್ನೋದಾಗ್ಲಿ, ಸಹನಾಭವತ್ತು ಸಹನೋ ಭುನಕ್ತು ಹೇಳು ಮಾತು ಉದ್ದೇಶ ಅದು. ನಾನು ಒಬ್ಬನೇ ಹೋಗೋಕ್ಕಾಗಲ್ಲ, ಜೊತೆಗೆ ಹೋಗಬೇಕು. ಜೊತೆಗೆ ಹೋದಾಗ ಸಹಾನುಭೂತಿ ಹೇಗೆ ಸಿಗ್ತದೆ ಒಬ್ಬರಿಂದ ಒಬ್ಬರಿಗೆ ಅಂತಂದರೆ, ಅವರನ್ನು ನೋಡಿ ಅಯ್ಯೋ ನನ್ನ ತೊಂದರೆ ಏನೂ ಅಲ್ಲ ಬಿಡ್ರಿ ಪಾಪ ಅವ್ರನ್ನ ನೋಡ್ರಿ ಇಷ್ಟು ತೊಂದರೆ ಇದೆ ಅವರಿಗೆ ಅಂತ ಹೇಳಿ ನನ್ನ ಮನಸ್ಸಿಗೆ ಹಾಯ ಅನಿಸುತ್ತೆ. ಅದನ್ನು ಉಪನಿಷತ್ತು ಹೇಳೋ ಮಾತು ಅದು. ಎಲ್ಲಿವರೆಗೂ ನಾನು ಒಬ್ಬನೇ ಅಸ್ತಿತ್ವದಿಂದ ಬೇರೆ ಅಂತ ತಿಳ್ಕೊತೀವೋ ದುಃಖ ಮಾತ್ರ ಕಟ್ಟಿಟ್ಟದ್ದು, ನಾನು ಎಲ್ಲರಲ್ಲೂ ಒಂದು ಅಂತ ಅನ್ನೋದಾದರೆ ನನ್ನ ದುಃಖ ಹಂಚ್ಕೊಂಡ್ಬಿಡ್ತದೆ ಅಂತ ನೋಡಿ. ಇವನು ಭಾರತೀಯ ಅಲ್ಲ ಮನುಷ್ಯ, ಎಂಥ ಅದ್ಭುತವಾದ ಘಟನೆ ಬರೀತಾನೆ ನಾರ್ಮನ್ ವಿನ್ಸೆಂಟ್ ಪೀಲ್ ಅಂತ. ತಾವು ಓದಿರ್ಬೇಕು ಪುಸ್ತಕ ಒಂದು, ದಿ ಪವರ್ ಆಫ್ ಪಾಸಿಟಿವ್ ಥಿಂಕಿಂಗ್ ಅಂತ, ಕೋಟ್ಯಾತರದಲ್ಲಿ ಕಾಪಿ ಖರ್ಚಾದಂಥ ಪುಸ್ತಕ ಅದು.

0: Radio Sarang 107.8 FM.
1: ಈ ನಾರ್ಮಲ್ ವಿನ್ಸೆಂಟ್ ಪೀಲ್ ಅನ್ನೋನು ಪಾದ್ರಿ, ಚರ್ಚಲ್ಲಿ ಪಾದ್ರಿ, ವಯಸ್ಸಾಗಿದೆ ಅವನಿಗೆ. ಹಡಗಿನಲ್ಲಿ ಹೋದರೆ ಆಗಲ್ಲ, ಹಡಗಿನಲ್ಲಿ ಹೋದರೆ ಈ ಕೆಲವು ಸೀ ಸಿಕ್ನೆಸ್ ಅಂತ ಬರುತ್ತದೆ. ಸ್ವಲ್ಪ ಸಮುದ್ರೊಳಗೆ ಹೋದ ತಕ್ಷಣ ವಾಂತಿ ಆಗೋಕ್ಕೆ ಶುರು ಆಗುತ್ತೆ, ಸಂಕಟ ಆಗುತ್ತೆ, ತಡ್ಕೊಳ್ಳೋಕ್ಕಾಗಲ್ಲ. ಇವನಿಗೆ ಆ ಪ್ರಾಬ್ಲಮ್ ಇತ್ತು. ಒಂದ್ಸಲ ಎಲ್ಲೋ ಹೋಗಬೇಕಾಗಿದೆ, ಹಡಗೆಲ್ಲ ಇದು ವಿಮಾನ ಕ್ಯಾನ್ಸಲ್ ಆಗಿಬಿಡ್ತು, ಬೇರೆ ಗತಿ ಇಲ್ಲ, ಹಡಗಿಗೆ ಹೋಗ್ಬೇಕು. ಹಡಗಿನಲ್ಲಿ ನಿಮಗೆ ಗೊತ್ತಿದೆ, ಹೀಗಿದ್ದಾಗ ಕೆಳಗಿನ ಜಾಗ ಇರ್ತಾವಲ್ಲ ಅದಕ್ಕೆ ಸ್ವಲ್ಪ ಬೆಲೆ ಜಾಸ್ತಿ, ಯಾಕಂದರೆ ಅದು ಹೊಯ್ದಾಟ ಕಮ್ಮಿ ಇರುತ್ತೆ. ಮೇಲೆ ಹೋದಂಗೆ ಹೊಯ್ದಾಟ ಜಾಸ್ತಿ ಆಗುತ್ತೆ. ಅದಕ್ಕೆ ಇವನೇನು ಮಾಡಿದೆ, ಹೆಚ್ಚಿನ ದುಡ್ಡು ಕೊಟ್ಟು ಆ ಕೆಳಗಿನ ಕ್ಯಾಬಿನ್ ತೊಗೊಂಡ. ಅವನಿಗೆ ವಾಂತಿ ಬರ್ತಿತ್ತಲ್ಲ, ಅದಕ್ಕೇನು ಮಾಡಿದೆ, ಸ್ಮೆಲ್ಲಿಂಗ್ ಸಾಲ್ಟ್ ಅಂತ ಬರ್ತದೆ, ಆ ಸ್ಮೆಲ್ಲಿಂಗ್ ಸಾಲ್ಟು, ಲಿಂಬೆಹಣ್ಣು ಏನೇ ಇಟ್ಕೊಂಡು ಕೂತಿದ್ದಾನೆ, ಮಾತ್ರೆ ತೊಗೊಂಡಿದ್ದಾನೆ. ನಮ್ಮ ಕಡೆಯೆಲ್ಲ ವಿಚಿತ್ರ ಇರ್ತದೆ, ಹುಬ್ಬಳ್ಳಿ ಧಾರವಾಡ ಕಡೆ ಬಸ್ಸಿನ ಗುಳಿಗೆ ಅಂತಾರೆ, ಕೇಳಿದಿರಲ್ಲ ಗೊತ್ತಿಲ್ಲ ನಿಮಗೆ. ಕೆಲವು ಬಸ್ಸಿಗೆ ಹೋಗೋರಿಗೆ ವಾಂತಿ ಬಂದಂಗೆ ಆಗ್ತದೆ. ವಿಚಿತ್ರ ಅಂದರೆ ಡೀಸೆಲ್ ಬಸ್ಸಲ್ಲೂ ಪೆಟ್ರೋಲ್ ವಾಸನೆ ಬರ್ತದೆ ಅವರಿಗೆ, ಪೆಟ್ರೋಲ್ ವಾಸನೆ ಅಂತ, ಅದು ಡೀಸೆಲ್ ಕಾರ್ ಅದು. ಅಂದರೆ ಒಟ್ಟು ಅದು ಪ್ರವಾಸಕ್ಕೆ ಹೊಂಟಾಗ ವಾಂತಿ ಬರ್ತದೆ ಅಂತ. ಆ ಗುಳಿಗೆ ತೊಗೊಳ್ಳೋದು ಆ್ಯಂಟಿಎಮೆಟಿಕ್ ಅಂತ, ಅದು ಸೈನ್ಸ್ ಪ್ರಕಾರ ಹೇಳುವಂಥದ್ದು, ವಾಂತಿ ಬರಲಾರ್ದಂಗೆ ತೊಗೋಬೇಕು ಅಂತ. ಅದಕ್ಕೆ ಅವ್ರು ಬಸ್ಸಿನ ಗುಳಿಗೆ ಅಂತ ಹೆಸರಿಟ್ಟಿದ್ದಾರೆ. ಹಂಗೆ ಅವನು ಹಡಗಿನ ಗುಳಿಗೆ ತೊಗೊಂಡು ಕೂತಿದ್ದ ವಾಂತಿ ಬರಬಾರ್ದು ಅಂತ. ಅವನು ಯಾರ ಹತ್ರ ಮಾತಾಡೋ ಮನಸ್ಸಿಲ್ಲ, ತಲೆ ದಿಮ್ಮ ಅಂತ ಇದೆ. ಇವನು ದುರ್ದೈವ ಏನಾಯಿತು ಅಂದರೆ, ಹಡಗು ಹೊಂಟು ಒಂದು ಅರ್ಧ ಗಂಟೆಗೆ ಬಿರುಗಾಳಿ ಬೀಸೋಕೆ ಶುರು ಆಯಿತು. ಬಿರುಗಾಳಿ ಬೀಸೋಕೆ ಶುರು ಆದಾಗ ಇದೊಂಥರ ಕಾರ್ಕಿನ ಥರ ಹೊಯ್ದಾಡೋಕೆ ಶುರು ಆಯಿತು ಹಡಗು. ಇವನು ಗಾಬರಿ ಆಗಿಬಿಟ್ಟ, ಕೂತಿದ್ದಾನೆ, ಜಪ ಮಾಡ್ತಿದ್ನೋ ಗಾಬರಿ ಆಗಿದ್ನೋ ಗೊತ್ತಿಲ್ಲ, ನಮ್ಮ ಗಾಬರಿ ಆದಾಗಲೇ ಜಪ ಬರೋದು. ಅಷ್ಟೊತ್ತಿಗೆ ಯಾವನೋ ಹುಡುಗ ಬಂದ, ತರುಣ, ಒಂದು ಬಾಗಲು ತೆಗ್ದ. ಫಾದರ್, ವಾಟ್ ಆರ್ ಯು ಡೂಯಿಂಗ್ ಅಂದ. ಏನು ಮಾಡ್ತಿದ್ದೀರಿ ಇಲ್ಲಿ ಅಂದ. ಇವನು ಯಾರ ಹತ್ರ ಮಾತಾಡೋ ಮನಸ್ಸಿಲ್ಲ ಇವನಿಗೆ.

ಪ್ರಾರ್ಥನೆ ಮಾಡ್ತಿದ್ದೀನಿ ಅಂದ. ಫಾದರ್, ಇಲ್ಲೇನು ಪ್ರಾರ್ಥನೆ ಮಾಡ್ತೀರಿ, ಹೋಗೋಣ ಬನ್ನಿ ಮೇಲೆ ಅಂದ. ಇಲ್ಲೇ ಸಾಕಾಗಿ ಹೋಗಿದೆ ಅವನಿಗೆ, ಇನ್ನು ಡೆಕ್ ಮ್ಯಾಲೆ ಹೋದ್ರು ಅಂತ ಎದೆ ಒಡೆದು ಹೋಗುತ್ತೆ. ಆ ಹುಡುಗ ಬಿಡ್ತಾ ಇಲ್ಲ, ಬನ್ನಿ ಬನ್ನಿ ಅಂತ ಕೈ ಹಿಡಿದು ಕರ್ಕೊಂಡೋದ ಎಳ್ಕೊಂಡೋದ. ಮೆಟ್ಲು ಹತ್ಕೊಂಡು ಹತ್ಕೊಂಡು ಮೇಲೆ ಹೋದರು, ಡೆಕ್ ಮೇಲೆ ಹೋದರು. ಅದು ನೀವು ಅನುಭವ ಮಾಡಿದರೆ ಗೊತ್ತಿರುತ್ತೆ ಡೆಕ್ ಮೇಲೆ ಇದ್ರೆ ಹೆಂಗಿರುತ್ತೆ ಅಂತ. ಸಮುದ್ರ ಶಾಂತವಾಗಿದ್ದಾಗಲೇ ತೆರೆ ಹೆದರಿಕೆ ಬರೋಂಗಿರ್ತವೆ. ಇವನು ಬಿರುಗಾಳಿ ಬಿಟ್ಟರಂತೂ ಎಂತಿಂಥ ತೆರೆಯೋದು, ಅದು ದೊಡ್ಡ ತೆರೆ ಬರ್ತದೆ. ಇವನ ಮೇಲೆ ಹೋದ, ಎದೆ ಹೊಡೆದೋಯ್ತು, ಆಯ್ತು ನಮ್ಮ ಹಡಗು ಮುಣುಗೋಯ್ತು ಅಂದ. ಒಂದು ಬಂತು ದೊಡ್ಡ ತೆರೆಯೋದು, ಬೆಟ್ಟದ ಆಕಾರದ ತೆರೆ, ಹಡಗಿನಕ್ಕಿಂತ ಎತ್ತರ. ಅಯ್ಯೋ ನಾನು ಹಡಗು ಮುಣುಗ್ತು ಅಂದ. ಅದು ಬಂದು ರಪ್ಪ ಅಂತ ಹೊಡಿತು. ಹೊಡೆದಾಗ ಆ ದಂಡೆ ಹೊಡೆದಾಗ ನೀರಿನ ತೊರೆ ಹಾರ ಬಂದು ಇವ್ರ ಮುಖದ ಮೇಲೆಲ್ಲ ಸಿಡಿದು ತುಟಿಗೆಲ್ಲ ಉಪ್ಪಿನ ರುಚಿ ಗೊತ್ತಾಯಿತು. ಹಡಗು ಮುಣುಗಲಿಲ್ಲ, ಅದ್ರ ಮೇಲೆ ಹೋಗ್ಬಿಡ್ತೀಗೆ. ಮತ್ತೊಂದು ಹಡಗು ತೆರೆ ಬಂತು, ಮತ್ತೊಂದು ತೆರೆ ಬಂತು. ಒಂದು 15-20 ತೆರೆ ನೋಡಿದ್ಮೇಲೆ ಅವನಿಗೆ ಇದು ಮುಣುಗಲ್ಲ ಅಂತ ಗೊತ್ತಾಯಿತು. ತೆರೆ ಎಷ್ಟೇ ದೊಡ್ಡದು ಬಂದರೂ ಅದ್ರ ಮೇಲೆ ಹೋಗುತ್ತೆ ಹಡಗಿದು ಅಂತ ಅನಿಸ್ತು. ಅವ್ನು ಹೇಳ್ತಾನೆ ಅವನ ಭಾಷೆ ಅದು, ಐ ವಾಸ್ ಲಾಸ್ಟ್ ಇನ್ ಅಮೇಸ್ಮೆಂಟ್ ಎಟ್ ದ ನೇಚರ್ಸ್ ಫ್ಯೂರಿ. ಈ ನಿಸರ್ಗದ ಅದ್ಭುತ ರಮ್ಯ ರುದ್ರ ಅದ ಇಲ್ಲ, ಅದು ನನಗೆ ಬೆರಗು ಮಾಡಿಬಿಡ್ತು. ನಾನು ಆಶ್ಚರ್ಯಪಟ್ಟುಬಿಟ್ಟೆ, ಏನಪ್ಪ ನಿಸರ್ಗ ಶಕ್ತಿ ಇದು ಅಂತ ಆಶ್ಚರ್ಯಪಟ್ಟೆ. ಆಗ ಒಂದು ಮನಸ್ಸಿಗೆ ವಿಚಾರ ಬಂತು, ಇಂಥ ದೊಡ್ಡ ಹಡಗು ಇಷ್ಟು ವಾತಾವರಣ ಕೆಟ್ಟ ಹೋಗಿದೆ, ಆ ಕ್ಯಾಪ್ಟನ್ಗೆ ಹೆದರಿಕೆ ಆಗ್ತಿರ್ಬೇಕಲ್ಲ. ಆ ಕ್ಯಾಪ್ಟನ್ ರೂಮ್ ಎಲ್ಲಿದೆ ಅಂತ ಹುಡುಗನ ಕೇಳಿದ. ಫಾದರ್, ಯು ವಾಂಟ್ ಟು ಸೀ ದ ಕ್ಯಾಪ್ಟನ್ಸ್ ಡೆಕ್, ಐ ವಿಲ್ ಶೋ ಯು. ಕರ್ಕೊಂಡು ಹೋಗ್ತೀನಿ ಮಾನಿನ ಕೈ ಹಿಡಿದು ಕರ್ಕೊಂಡು ರೈಲಿಂಗ್ ಹಿಡ್ಕೊಂಡು ಹಿಂಗೆ ಹಿಂಗೆ ಹೋಗ್ತು ಒಯ್ದಾಡ್ತಾ ಇತ್ತಲ್ಲ ಮೇಲೆ ಹಿಡ್ಕೊಂಡು ಹೋದರು. ಆ ಮಧ್ಯಭಾಗದಲ್ಲಿ ಒಂದು ಕ್ಯಾಪ್ಟನ್ ಕ್ಯಾಬಿನ್ ಇರ್ತದೆ, ಅಲ್ಲಿ ಕರ್ಕೊಂಡು ಹೋದ. ನೋಡ್ತಾನೆ ಕಾಜಿನ ಕಿಂಡಿಯಲ್ಲಿ ಹುಡುಗ, ಅವನು ಭಾಳ ಸೀನಿಯರ್ ಅಲ್ಲ, 32-33 ವರ್ಷ ಹುಡುಗ, ಆರಾಮಾಗಿ ಸೆಲ್ಲೆ ಹೊಡ್ಕೊಂಡು ಓಡಿಸ್ತಾ ಇದ್ದಾನೆ. ಅವನೊಂದು ಚೂರು ಹೆದರಿಕೆ ಇಲ್ಲ. ಅವನು ಹೇಳ್ತಾನೆ, ಸೋ ಫಾರ್ ಐ ವಾಸ್ ಲಾಸ್ಟ್ ಇನ್ ಅಮೇಸ್ಮೆಂಟ್ ಅಟ್ ದ ನೇಚರ್ಸ್ ಫ್ಯೂರಿ. ನನ್ನ ನಿಸರ್ಗದ ರೌದ್ರತೆಗೆ ನಾನು ಬೆರಗಾಗಿಬಿಟ್ಟಿದ್ದೆ, ಈಗ ಇನ್ನೊಂದು ಬೆರಗಾಯಿತು ನನಗೆ. ಅಟ್ ದಿ ಕಾನ್ಫಿಡೆನ್ಸ್ ಆಫ್ ಎ ಪ್ಯೂನಿ ಕ್ಯಾರೆಕ್ಟರ್ ಕಾಲ್ಡ್ ಹ್ಯೂಮನ್ ಬೀಯಿಂಗ್. ಇಷ್ಟು ಹುಡುಗ ಇದ್ದಾನೆ, ಈ ಹಡಗ ತೊಗೊಂಡು ಹೋಗ್ತಾನಲ್ಲಪ್ಪ, ಅವನ ಧೈರ್ಯ ಎಂಥದ್ದು ಅಂತ ಅದ್ಭುತಕ್ಕೆ ಬೆರಗಾಗಿಬಿಟ್ಟೆ ನಾನು. ಈ ಎರಡು ಬೆರಗಿನಲ್ಲಿದ್ದೆ ನಾನು, ಒಂದು ನಿಸರ್ಗದ ರುದ್ರ ವೈಭವಕ್ಕೆ ಬೆರಗಾಗಿದ್ದೆ, ಇನ್ನೊಂದು ಮನುಷ್ಯನ ಆತ್ಮವಿಶ್ವಾಸಕ್ಕೆ ಬೆರಗಾಗಿದ್ದೆ. ಅವನು ಹೇಳ್ತಾನೆ, ವೆನ್ ಐ ವಾಸ್ ರಿಮೆಂಬರಿಂಗ್ ದೀಸ್ ಟು ವಂಡರ್ಸ್ ಐ ಹ್ಯಾಡ್ ಫಾರ್ಗಾಟನ್ ಮೈ ಸೀ ಸಿಕ್ನೆಸ್. ಇದು ಮಾಡುವಾಗ ನನ್ನ ಸಮುದ್ರದಲ್ಲಿ ವಾಂತಿ ಬರ್ತದೆ ಅನ್ನೋದು ಮರೆತು ಹೋಗ್ಬಿಟ್ಟಿತ್ತು. ಕೆಳಗಿದ್ದಾಗೆ ಒದ್ದಾಡ್ತಿದ್ದ ಅವನು, ಅಂಥದ ಮೇಲೆ ಬಂದಾಗ ದಿಕ್ಕು ತಪ್ಪಬೇಕು ಅವನಿಗೆ. ಅದು ಹೇಳ್ತಾನೆ, ಯಾವಾಗ ನಾನು ಸಮುದ್ರ ನೋಡ್ತಿದ್ದೆ, ಆ ಮನುಷ್ಯ ನೋಡ್ತಿದ್ದಾಗ ನನ್ನ ಕಷ್ಟ ಮರೆಯಾಯಿತು. ಕೊನೆಗೊಂದು ಸೆಂಟೆನ್ಸ್ ಬರೀತಾನೆ, ಎಕ್ಸಾಕ್ಟ್ಲಿ ಉಪನಿಷತ್ತಿನ ಮಾತೇ ಅದು. ಅವನು ಹೇಳ್ತಾನೆ, ಆ್ಯಸ್ ಲಾಂಗ್ ಆ್ಯಸ್ ಯು ಥಿಂಕ್ ಆಫ್ ಯುವರ್ ಸೆಲ್ಫ್ ಯು ವಿಲ್ ಬಿ ಬಂಡಲ್ ಆಫ್ ಮಿಸರಿ. ಬರೀ ನನ್ನ ಬಗ್ಗೆನೆ ವಿಚಾರ ಮಾಡ್ತಿದ್ರೆ ನೀವೊಂದು ಕಷ್ಟದ ಮೂಟೆ ಹಾಕಿ ಕೂತ್ಕೊಂಡ್ಬಿಡ್ತೀಯ. ಬಟ್ ವೆನ್ ಯು ಆರ್ ಲಾಸ್ಟ್ ಇನ್ ಅಮೇಸ್ಮೆಂಟ್ ಅಟ್ ಅದರ್ಸ್ ಪ್ರಾಬ್ಲಮ್ಸ್ ಆ್ಯಂಡ್ ಚಾಲೆಂಜಸ್, ಯು ಫೈಂಡ್ ಯುವರ್ ಪ್ರಾಬ್ಲಮ್ಸ್ ಆರ್ ನಥಿಂಗ್. ಮತ್ತೊಂದು ಜಗತ್ತು ನೋಡ್ತಾ ಇದ್ದಾಗ ನಿನ್ನ ಕಷ್ಟಗಳು ಕರಿಗೆ ಹೋಗ್ತವೆ. ಅಟ್ಲೀಸ್ಟ್ ನನ್ನ ಕಷ್ಟ ಕರಗಬೇಕಂತಾದ್ರೆ ಜಗತ್ತಲ್ಲಿ ನೋಡಪ್ಪ ನೀನು ಅಂತ. ಇದು ಮುಖ್ಯ ನನಗೆ. ಉಪನಿಷತ್ ಹೇಳುವಂಥ ಮಾತದು, ಎಲ್ಲಿವರೆಗೂ ನೀನು ಒಬ್ಬನೇ ಆಗಿರ್ತೀಯೋ, ನೀನು ದುಃಖನೇ ಕಟ್ಟಿಟ್ಟದ್ದು, ನಾನು ಅಸ್ತಿತ್ವದಲ್ಲಿ ನಾನು ಒಬ್ಬ ಅಂದಾಗ ಭಾರ ಆಗೋಲ್ಲ.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ

0: ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
1: ಹಲೋ ಡಾಕ್ಟರ್, ನೇರ ಫೋನಿನ್ ಕಾರ್ಯಕ್ರಮ ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ. ನಮ್ಮೊಂದಿಗೆ ಭಾಗವಹಿಸುವ ತಜ್ಞರು ಡಾಕ್ಟರ್ ಮನೀಷ ಸಿಕ್ವೇರಾ, ಮಕ್ಕಳ ತಜ್ಞರು, ಜಿಲ್ಲಾ ಸರ್ಕಾರಿ ಲೇಡಿ ಘೋಷಣ ಆಸ್ಪತ್ರೆ ಮಂಗಳೂರು. ಚರ್ಚಿಸುವ ವಿಷಯ ಮಕ್ಕಳ ಮತ್ತು ಶಿಶುಗಳ ಆರೈಕೆ. ತಪ್ಪದೆ ಕರೆ ಮಾಡಿ 6364204949 ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ಹಲೋ, ಹಾಯ್, ನಮಸ್ಕಾರ. ಕೇಳ್ತಿರುವುದು ರೇಡಿಯೋ ಸಾರಂಗ್ 107.8 FM. ನಾನು ಆರ್ ಜೆ ಅಭಿಷೇಕ್ ನಿಮ್ ಜೊತೆಗಿದ್ದೀನಿ. ಯಾರಾದರೂ ವಿಶೇಷವಾದಂಥ ಅತಿಥಿಗಳು ನಮ್ಮ ಜೊತೆಗಿರ್ತಾರೆ, ಅವರ ಜೀವನದ ಅನುಭವ ಒಂದಿಷ್ಟು ಮಾಹಿತಿಗಳನ್ನು ನಮಗೆ ಕೊಡುವಂಥ ಪ್ರಯತ್ನವನ್ನು ಪ್ರತಿ ಸಂದರ್ಭದಲ್ಲೂ ಅವರು ಮಾಡ್ತಾ ಇರ್ತಾರೆ. ಇವತ್ತು ಕೂಡ ಹಾಗೆ ನಮ್ಮ ಜೊತೆ ಒಬ್ಬರು ವಿಶೇಷವಾದಂಥ ಅತಿಥಿ ಇದ್ದಾರೆ. ನಮಗೆ ದೇಶ ಅಂತ ಹೇಳಿದರೆ ಅಲ್ಲಿ ಎಲ್ಲದರ ಜೊತೆಗೆ ನೆನಪಾಗುವಂಥದ್ದು ಅಲ್ಲಿನ ರಕ್ಷಣಾ ವ್ಯವಸ್ಥೆ ಅನ್ನುವಂಥದ್ದು. ಒಂದು ದೇಶ ಬೇರೆ ಬ್ರಾಂಚ್ಗಳು ನಮ್ಮ ಭಾರತದಾದ್ಯಂತ ಇದೆ. ನಮ್ಮ ಜೊತೆಗೆ ಇವತ್ತಿನ ಈ ಹೊತ್ತು ಇರುವಂಥ ಅತಿಥಿ ಆ ಸಂಸ್ಥೆಯಲ್ಲಿ ತನ್ನ ಸೇವೆಯನ್ನು ಸಲ್ಲಿಸಿದಂಥ ಡಾಕ್ಟರ್ ಕೆ ಜಯಪ್ರಕಾಶ್ ರಾವ್ ಅವರಿದ್ದಾರೆ. ಫಾರ್ಮರ್ ರೀಜನಲ್ ಪಬ್ಲಿಕ್ ರಿಲೇಷನ್ ಆಫೀಸರ್, DRDO, ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ. ಇವರು ನಮ್ಮ ಜೊತೆ ಇವತ್ತಿನ ಹೊತ್ತು ಇದ್ದಾರೆ. ಸುಮಾರು 18 ವರ್ಷಗಳ ಕಾಲ ಇವರಲ್ಲಿ ಸೇವೆಯನ್ನು ಸಲ್ಲಿಸಿದವರು. ಬನ್ನಿ, ಅವ್ರ ಜೊತೆ ಮಾತಾಡೋಣ. ಒಂದಿಷ್ಟು ಕುತೂಹಲಕಾರಿಯಾದಂಥ ಸಂಗತಿಗಳನ್ನು ಅವ್ರ ಜೊತೆ ಚರ್ಚಿಸ್ತಾ ಹೋಗೋಣ. ಮೊದಲನೇದಾಗಿ ಅವರು ನಾನು ಬಹಳ ಪ್ರೀತಿಯಿಂದ ಇವತ್ತಿನ ಇದರಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಾರೆ. ಜಯಪ್ರಕಾಶ್ ಸರ್, ನಮಸ್ಕಾರ.
1: ನಮಸ್ಕಾರ ಮತ್ತೆ ಧನ್ಯವಾದಗಳು.
0: ಸರ್, ಮಂಗಳೂರಿನವರು?
1: ಹೌದು, ಮಂಗಳೂರಿನವರು.
0: ತುಳು ಬರ್ಪುಂಡು?
1: ತುಳು ಎಲ್ಲ ಬರ್ಪುಂಡು, ಕೊಂಕಣ ಎಲ್ಲ ಬರ್ಪುಂಡು.
0: ಓಕೆ. ಅಂಡ್ ಇಡೀ ಕರ್ನಾಟಕಕ್ಕೆ ಅರ್ಥ ಆಗ್ಬೇಕು ಸರ್. ಹೌದು, ನಾವು ಕನ್ನಡದಲ್ಲಿ
1: ಮಾತಾಡೋದು. ಹೌದು, ಕನ್ನಡದಲ್ಲಿ ಮಾತಾಡುವ
0: ಸರ್. ಮೊದಲನೇದಾಗಿ ನಮ್ಮ ಅನೇಕ ಕೇಳುಗರು ನಿಮ್ಮ ಮಾತನ್ನು ಕೇಳ್ತಾ ಇದ್ದಾರೆ. ಹೆಚ್ಚಿನವರು DRDO ಅಂತ ಕೇಳಿರ್ಬೋದು, ಇನ್ನು DRDO ಅನ್ನೋದನ್ನು ಕೇಳದಿರುವವರು ಕೂಡ ತುಂಬಾ ಜನ ಇರ್ಬೋದು. ಒಂದು ಹತ್ರ ಪರಿಚಯವನ್ನು ಮಾಡಿಕೊಡೋದ್ರೆ DRDO ಅಂದ್ರೆ ಏನು, ಏನ್ ಕೆಲಸ ಮಾಡ್ತಾ ಇದೆ?
1: ಇದನ್ನು ಕನ್ನಡದಲ್ಲಿ ರಕ್ಷಣಾ ಸಂಶೋಧನೆ ಮತ್ತು ಅನುಸಂಧಾನ ವಿಭಾಗ ಅಂತ ಹೇಳ್ತಾರೆ. ಮುಖ್ಯವಾಗಿ ದೇಶಕ್ಕೆ ಸ್ವಾಯತ್ತೆ, ಸೆಲ್ಫ್ ರಿಲಯನ್ಸ್ ಅಂತ ಹೇಳ್ತಾರಲ್ಲ, ಅದು ತರಬೇಕಾದ್ರೆ ಈ ರಕ್ಷಣಾ ಇಲಾಖೆಯಲ್ಲಿ ಕೇಂದ್ರದ ಬಜೆಟ್ ಪ್ರತಿ ವರ್ಷ 1,000 ಕೋಟಿ ಇರ್ತದೆ. ನಮ್ಮ ದೇಶ, ನಾವು ಶಾಂತಿ ಪ್ರಿಯರು, ಆದರೆ ನಮ್ಮ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ನಮ್ಮ ರಕ್ಷಣಾ ಇಲಾಖೆ ಸೈನ್ಯ ಇದೆಯಲ್ಲ, ಅಲ್ಲಿ 3 ವಿಭಾಗಕ್ಕೆ ಕೂಡ ಹಲವು ಬೇಡಿಕೆಗಳು ಇರ್ತವೆ. ಶಸ್ತ್ರಾಸ್ತ್ರಗಳು, ರಾಡರ್ಗಳು, ಬಹಳಷ್ಟು ಸಲಕರಣೆ ನಮ್ಮ ಯೋಧರಿಗೆ ಕೊಡಬೇಕಾಗ್ತದೆ. ಅವ್ರ ಕೈಯಲ್ಲಿರುವ AK-47 ರೈಫಲಿಂದ ಹಿಡಿದದ್ದು, ಅವರು ಹಾಕುವ ದಿರಿಸು, ಸಾಕ್ಸು, ಆಮೇಲೆ ಶೂಗಳು, ಶಿರಾಸಾಸ್ತ್ರಣ, ಅಥವಾ ಎಲ್ಲವೂ ಹಲವು ವಿಚಾರ ಇದರಲ್ಲಿ ಬರ್ತದೆ. ಜನಸಾಮಾನ್ಯರಿಗೆ ಇದ್ಯಾವುದು ಗೊತ್ತಿರಲ್ಲ. ಕೇವಲ ಅವರು ಮದ್ದುಗುಂಡುಗಳು, ಕ್ಷಿಪಣಿ, ಟ್ಯಾಂಕ್ ಅಥವಾ ಜೆಟ್ ವಿಮಾನಗಳು ಅಂತ ಹೇಳ್ಬೋದು. ಆದರೆ ಈ 3 ವಿಭಾಗಕ್ಕೆ ಹಲವು ವಿಚಾರಗಳಿಂದ ಹಿಡಿದದ್ದು, ಹೇಗೆ ನಾವು ಅದನ್ನು ನೋಡುವಂಥದ್ದು, ಮತ್ತು ಯಾವ ರೀತಿಯ ದಿರಿಸುಗಳನ್ನು ಅವರು

ಏನೇ ಮುಖಂಡರೊಟ್ಟಿಗೆ ಸೇರಿ ನಾವು ಡ್ರಾಯಿಂಗ್ ಬೋರ್ಡಲ್ಲಿ ಕೂತ್ಕೊಂಡು ನಮಗೆ ಇಂಥದ್ದನ್ನು ನಾವು ಮಾಡೋಣ ಅಂತ ಹೇಳಿ ಪ್ರಾರಂಭ ಮಾಡಿದರೆ ಅದರ ರಚನೆ, ಅದರ ನಾವು ಎಲ್ಲ ತಂತ್ರಜ್ಞಾನ ಬಳಸಿ ಅದರ ಮಾಡೆಲ್ಗಳನ್ನು ಮಾಡೋದು, ಇವರಿಗೆ ಹೇಗಿರಬೇಕು ಎಂಬುದನ್ನು ಅವ್ರ ಹತ್ರವೇ ಕೇಳ್ಕೊಳ್ಳೋದು. ಯಾಕೆ ಹೇಳಿದ್ರೆ ತಂತ್ರಜ್ಞಾನವು ಎಲ್ಲ ಕಡೆ ಮೇಳೈಸಿರುವ ಕಾರಣ 3 ವರ್ಷದ ಮೇಲೆ ಕೆಲವು ಹಳತ್ತಾಗ್ಬೋದು. ಈಗ ನೀವು ಕೈಲಿರುವ ನಿಮ್ಮ ಮೊಬೈಲ್ ಹೇಳಿದ ಹಾಗೆ ಪ್ರತಿ ಬಾರಿ ನೀವು ಬದಲಾವಣೆ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ಪರ್ಸನಲ್ ಕಂಪ್ಯೂಟರ್ ಕೂಡ. ಹೀಗಾಗಿ ಇವೆಲ್ಲ ನೀವು ರಾಡರ್ ಇಟ್ಕೊಳ್ಳಿ, ಯುದ್ಧ ವಿಮಾನ ಇಟ್ಕೊಳ್ಳಿ, ಬಹಳ ದೊಡ್ಡ ಇದಾದ್ರೆ ಏನೋ ಗಾತ್ರದ ಟ್ಯಾಂಕ್ ಇರಲಿ, ಅಲ್ಲಿ ಕೂಡ ನೀವು ತಂತ್ರಜ್ಞಾನವನ್ನು ತಂತ್ರಾಂಶವನ್ನು ನೀವು ಬಯಸ್ತೀರಿ, ಸಾಫ್ಟ್ವೇರ್ ಅಂತ ಹೇಳಿ. ಹಾಗೆ ಈ ಎಲ್ಲ ಯಾಂತ್ರಿಕ ಕಾರ್ಯಾಚರಣೆಯಲ್ಲಿ ಕೂಡ ತಂತ್ರಾಂಶಗಳು ಮತ್ತು ತಂತ್ರಜ್ಞಾನವೂ ಇದ್ದ ಕಾರಣ ಇಲ್ಲಿ ನಾವು ದೇಶದ ರಕ್ಷಣಾ ಸಂಶೋಧನಾ ವಿಜ್ಞಾನಿಗಳು ಹಾಗೂ ಸೈನ್ಯದ ಪ್ರಾಯೋಗಿಕವಾಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಯೋಧರು ಮತ್ತು ಅಧಿಕಾರಿಗಳು, ಆಮೇಲೆ ನಮ್ಮ ಬೇರೆ ಬೇರೆ ವಿಶ್ವವಿದ್ಯಾಲಯದ ಮುಖ್ಯಸ್ಥರುಗಳು ಮತ್ತು ಅಲ್ಲಿ ಬಹಳ ವಿಜ್ಞಾನದೊಳಗೆ ತಿಳ್ಕೊಂಡವರಿದ್ದಾರೆ. ನಾವು ಎಲ್ಲ ಇದನ್ನು ಒಂದು ರಾಷ್ಟ್ರೀಯ ಯೋಜನೆ ಅಂತ ಮಾಡಿ ಕೈ ಸೇರಿಸಿ ನಾವು ಮಾಡಿದ್ದೇವೆ. ಯಾಕಂದರೆ ಇವು ರಚನೆ ಮಾಡಿ ಒಂದು ಮಾಡೆಲ್ ಪ್ರೋಟೋಟೈಪ್ ಅಂತ ಹೇಳ್ತಾರೆ, ಅದೆಲ್ಲ ಮಾಡಿ ಆರು ಅದಕ್ಕಿಂತದ ರೂಪ ಎಲ್ಲ ಕೊಟ್ಟು ಎಲ್ಲವನ್ನು ಅಳೆದು ಮಾಡಿ ಅದನ್ನು ಕಡೆಗೆ ಪ್ರಾಯೋಗಿಕವಾಗಿ ಎಷ್ಟೋ ಗಂಟೆ ಕಾಲ ನಾವು ಪರೀಕ್ಷಾರ್ಥ ಹಾರಾಟ ಪರೀಕ್ಷಾರ್ಥ ಅದನ್ನು ಬಳಸಬೇಕು. ನಾವು ಅದಕ್ಕೆ ಒಂದು ಮಾನದಂಡ ಇದೆ, ಪ್ರತಿಯೊಂದು ರೈಡರ್ ಆಗಲಿ ನಿಮ್ಮ ಯುದ್ಧ ವಿಮಾನ ಆಗಲಿ ಆಮೇಲೆ UAV ಅಂತ ಹೇಳ್ತೀರಿ ನೀವು, ಅದು ಎಲ್ಲದವನ್ನು ನಾವು ಪ್ರಾಯೋಗಿಕವಾಗಿ ಪರೀಕ್ಷೆ ಒಳಗಿಸ್ತೇವೆ, ಕಠಿಣ ಪರೀಕ್ಷೆ ಮಾಡ್ತೇವೆ ನಾವು. ಯಾಕಂದರೆ ಒಂದು ನಮ್ಮ ಬಳಸುವಂಥ ಒಂದು ಅಂಥ ಯುದ್ಧ ವಿಮಾನ ಯುದ್ಧ ವಾಹಕಗಳು ರಾಜಸ್ಥಾನದಲ್ಲಿ ಕೂಡ ಅದು ಹಿಗ್ಬಾರ್ದು, ಯಾವುದರಿಂದಾಗಿ ಉಷ್ಣಾಂಶ ಹೆಚ್ಚಿಕೊಂಡು ಹಿಗ್ಬಾರ್ದು, ಅದೇ ನಾವು ಲೇಯಲ್ಲಿ ಹೋದಾಗ ಅದು ಕುಗ್ಗಬಾರ್ದು. ಈ ಎರಡೂ ವಿಚಾರಗಳಿಂದ ಅದನ್ನು ಆ ಯಂತ್ರಕ್ಕೆ ಈ ವಿಮಾನ ಕೆಳಗೆ ಬಿಡ್ತದೆ ಹಾಗೆಲ್ಲ ಆದರೆ. ಹೀಗಾಗಿ ಅನೇಕ ನಮ್ಮಲ್ಲಿ ಇರುವಂತಹ ಈ ನಾವು ಸಂಶೋಧನೆ ಮಾಡಿ ಅಭಿವೃದ್ಧಿಗೊಳಿಸಿದ ಮೇಲೆ ಅದಕ್ಕೆ ಒಂದು ಮಾನದಂಡದಿಂದ ಅದನ್ನು ಏನು ಹೇಳ್ತೀರಿ ಸರ್ಟಿಫಿಕೇಷನ್ ಅಂತ ಮಾಡಿದ ಮೇಲೆ ಅದೆಲ್ಲ ಕೈ ಜೋಡಿಸ್ತಾರೆ. ಸರ್ಟಿಫಿಕೇಷನ್ ಮಾಡಬೇಕಾದ್ರೆ ಇಷ್ಟು ಗಂಟೆ ಆಗಿರಬೇಕು, ಎಲ್ಲಿಯೂ ತೊಂದರೆ ಆಗಿರಬಾರ್ದು, ಅನುಕೂಲವಾಗಿರಬೇಕು, ಮುಂದಿನ ತಂತ್ರಾಂಶವನ್ನು ಕೂಡ ಸೇರಿಸುವಂಥ ಒಂದು ಅವಕಾಶ ಅದರಲ್ಲಿ ಅದ ಪ್ರೊವಿಷನ್ ಅಂತ ಹೇಳ್ತೀವಿ, ಅವಕಾಶಗಳಿರಬೇಕು. ಅದಿದ್ದ ಮೇಲೆ ಅದನ್ನು ನಾವು ಭಾರತದ ನಮ್ಮ ಉದ್ದಿಮೆಗಳ ರಂಗಗಳಿದೆಯಲ್ಲ, ಬೆಲ್, BHEL, HAL, BEML, ಅವರಿಗೆಲ್ಲ ಅದನ್ನು ದೊಡ್ಡ ಮಟ್ಟದಲ್ಲಿ ಅಂದರೆ ಮಾಸ್ ಪ್ರೊಡಕ್ಷನ್ ಮಾಡಲಿಕ್ಕೆ ನಾವು ಅವ್ರಿಗೆ ಕೊಡ್ತೇವೆ. ಅವರು ಅದನ್ನು ಮಾಡಿ ಅದನ್ನು ಕೂಡ ಸ್ವಲ್ಪ ಪರೀಕ್ಷೆ ಎಲ್ಲ ಮಾಡಿದ ಮೇಲೆ ಅದನ್ನು ನಾವು ವಿವಿಧ ಅದಕ್ಕೆ ನೇವಿಯವರಿಗೆ ಬೇಕಾದ ನೇವಿಯವರಿಗೆ, ಏರ್ಫೋರ್ಸ್ನವರಿಗೆ, ಈ ಕಡೆ ಸೈನ್ಯದಕ್ಕೆ ಅದನ್ನೆಲ್ಲ ನಾವು ಕೊಡ್ತೇವೆ. ಆದರೆ ಇದು ಮುಖ್ಯವಾಗಿ ಯಾಕೆ ನಾವು ಇದನ್ನ ಕೆಲಸಕ್ಕೆ ಹೋಗ್ತೇವೆ ಅಂತ ಹೇಳಿದರೆ, ಈ ದೇಶಕ್ಕೆ 70 ವರ್ಷದಿಂದ ಸ್ವಾತಂತ್ರ್ಯ ಲಭಿಸಿ ಸಾಮಾಜಿಕ, ಆರ್ಥಿಕ ಅಥವಾ ರಾಜಕೀಯ ಸ್ವಾತಂತ್ರ್ಯವನ್ನು ನಾವೆಲ್ಲ ಸುಖ ಪಡಿತಾ ಇದ್ದೇವೆ. ಆದರೆ ಈ ನಿರ್ಯಾತ ವ್ಯವಸ್ಥೆ ಆಮದು ಮಾಡ್ಕೊಳ್ಳೋದುಂಟಲ್ಲ, ಅದರಿಂದ ನಾವು ಹೊರತಾಗಲಿಲ್ಲ. ಯಾಕೇಳಿ ಎಲ್ಲಿ ನಮ್ಮ ನಾಗರಿಕ ವ್ಯವಸ್ಥೆಯಲ್ಲಿ TVಗಳು, ಪ್ರೆಷರ್ ಕುಕ್ಕರ್ಗಳು ಜನರಿಗೆ ಅನುಕೂಲವಾಗದನ್ನೆಲ್ಲ ಯಾರು ಯೋಚನೆ ಮಾಡೋದಿಲ್ಲ. ಆದರೆ ದೇಶಕ್ಕೆ ಬಳಸುವ ವಿಮಾನ ಮತ್ತು ಬೇರೆಲ್ಲ ಶಸ್ತ್ರಾಸ್ತ್ರಗಳಿಗೆ ನಾವು ಮಿಲಿಯಾಂತರ ಡಾಲರ್ಗಳನ್ನು ಕೊಡಬೇಕಾಗ್ತದೆ, ಬೇರೆ ಕಡೆಯಿಂದ ಕತ್ತರಿಸಬೇಕಾಗ್ತದೆ. ಹೀಗಾಗಿ ತಂತ್ರಜ್ಞಾನದಲ್ಲಿ ನಾವು ಇನ್ನೊಬ್ಬರಿಗೆ ಗುಲಾಮರಾಗಿಬಿಡ್ತೇವೆ. ಯಾಕಂದರೆ ನಮ್ಮ ದ್ವಿಪಕ್ಷೀಯ ಒಪ್ಪಂದಗಳು ಮತ್ತು ದೇಶದ ಒಂದು ಅವರ ಒಟ್ಟಿಗಿದ್ದ ಸ್ನೇಹ ಭಾವ ಕಡಿಮೆ ಆದರೆ ಅವರು ನಾಳೆ ಅವರು ನಮಗೆ ಅದನ್ನು ರಫ್ತು ಮಾಡೋದಿಲ್ಲ. ಹಾಗಾಗಿ ನಮಗೆ ಸಂಭಾವ್ಯ ವೈರಿಗಳು ಎಲ್ಲ ಇರುವಾಗ ಶಾಂತಿಪ್ರಿಯರಾದರೂ ನಾವು ನಮ್ಮ ಗಡಿಯಲ್ಲಿ ನಾವು ನಮ್ಮನ್ನು ಕಾದುಕೊಳ್ಬೇಕಾಗ್ತದೆ. ಹಾಗೆ ಮಾಡಬೇಕಾದ್ರೆ ನಮ್ಮಲ್ಲಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಮತ್ತು ಅದಕ್ಕೆ ಬೇಕಾದ ಸಲಕರಣೆಗಳು ಬೇಕಾಗ್ತದೆ. ಅದಲ್ಲದೆ ಆಂತರಿಕವಾಗಿ ನಮ್ಮ ದೇಶದೊಳಗೆ ಭಯೋತ್ಪಾದನೆ ಮಾಡುವವರೆಲ್ಲ ಇದ್ದಾರೆ, ಆಂತರಿಕ ಶತ್ರುಗಳೇ ಇದ್ದಾರೆ, ಅವರು ಹಾಗೆಯೇ ಅವರು ಕಳ್ಳತನದಿಂದ ಬೇರೆ ಕಡೆಯಿಂದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ತಗೊಂಡು ಬಾಂಬ್ ಸ್ಫೋಟ ಅಥವಾ ಇನ್ಯಾದೆಲ್ಲ ಮಾಡ್ತಾರೆ ಅವರು. ಹಾಗೆ ಅವರನ್ನು ನಿಗ್ರಹಿಸ್ಲಿಕ್ಕೆ ಕೂಡ ಅದೊಂದು ಕೆಲಸ. ಮತ್ತು ಸಂಭಾವ್ಯ ನಮ್ಮ ಯುದ್ಧದ್ದು ಯಾವತ್ತೂ ಆಗಬಹುದು ಅಂತ ಆಗಿದೆ. ಈಗ ನಾವು ನೋಡಿದ್ದೇವೆ ಸಿಂಧೂರ್ ಆಪರೇಷನ್ನಲ್ಲಿ

0: ಹೇಗೆ ನಡೆದಿದೆ ಅಂತೇಳಿ. ಹಾಗಾಗಿ ನಾವು ಸರ್ವಸನ್ನದ್ಧರಾಗಬೇಕು. ಸರ್ವಸನ್ನದ್ಧರಾಗುವ ಸ್ಥಿತಿಯಲ್ಲಿ ಸೇನೆ ಇರಬೇಕಾದರೆ ಸೇನೆಯವರಿಗೆ ಮೂರು ವಿಭಾಗ ಕೂಡ ಅದಕ್ಕೆ ಬೇಕಾದ ಶಸ್ತ್ರಾಸ್ತ್ರಗಳನ್ನು ಅಭಿವೃದ್ಧಿಪಡಿಸಿ ಮತ್ತು ಸಾಬೀತುಗೊಂಡ ಅದರ ಬಳಕೆ ಸಮರ್ಪಕವಾಗಿ ಇದೆ ಅಂತೇಳಿ ಆದಮೇಲೆ ಅದನ್ನು ಅವರಿಗೆ ಕೊಡ್ತೇವೆ. ಮತ್ತು ಅದಕ್ಕೆ ಆಗಾಗ ಉನ್ನತೀಕರಣ ಅಂತ ಹೇಳಿದರೆ ಅಪ್ಗ್ರೇಡೇಷನ್ ಅಂತ ಹೇಳ್ತೇವೆ, ಅದು ಮಾಡಬೇಕು. ಹೀಗಾಗಿ ಈ ನಮ್ಮ ಸಂಸ್ಥೆ 56 ಪ್ರಯೋಗಾಲಯಗಳನ್ನು ಹೊಂದಿದೆ ದೇಶದಲ್ಲಿ. ನಿರಂತರ ಅದರ ಬಗ್ಗೆ ನಾವು ಸಂಶೋಧನೆ ಮತ್ತು ಅಭಿವೃದ್ಧಿ ಮಾಡ್ತೇವೆ. ಆದರೂ ನಮಗೆ 100% ಒಂದು ಈ ಒಂದು ಉತ್ಪನ್ನವನ್ನು ನಮ್ಮ ಭಾರತದಲ್ಲೇ ಅಂತ ಮಾಡಲಿಕ್ಕೆ ಭಾಳ ಕಷ್ಟ ಉಂಟು. ಯಾಕಂದರೆ ನಾವು ಹಂತ ಹಂತವಾಗಿ ಮಾಡಬೇಕಾಗ್ತದೆ. ಯಾಕಂದರೆ ನೀವು ಉದಾಹರಣೆಗೆ ಒಂದು ಯುದ್ಧ ವಿಮಾನ ತಗೊಳ್ಳಿ, ಯುದ್ಧ ವಿಮಾನದ ಹೊರ ಕವಚ ಭಾಳ ವಿಷಯಗಳಿವೆ, ಅದೆಲ್ಲ ಬಿಡಿ ಭಾಗಗಳು. ಅದು ಅಲ್ಲದೆ ಮುಖ್ಯವಾದ ಇಂಜಿನ್, ಈಗ ನಮ್ಮ ನೋಡಿದ ಹೋದರೆ ನಮಗೆ ಆಟೋಮೊಬೈಲ್ ಇಂಜಿನ್, ನೆಲದಲ್ಲಿ ಓಡೋ ವಾಹನದವೇ ನಮ್ಮಲ್ಲಿ ಟಾಟಾದವರು ಒಂದು ಮಾಡಿಬಿಟ್ರೆ ಉತ್ಪನ್ನ ಮಾಡಿದ್ದು ನೋಡಿದರೆ ಬಿಟ್ಟರೆ ಮತ್ತು ಬೇರೆ ಯಾರೂ ನಮ್ಮಲ್ಲಿ ಒಂದು ಕಾರ್ ಇಂಜಿನ್ ಕೂಡ ಮಾಡಿಲ್ಲ, ಎಲ್ಲ ನಾವು ಬೇರೆ ಕಂಡ ನಿರ್ಯಾತ ಮಾಡಿ ಇಲ್ಲಿ ನಾವು ಅದನ್ನು ಜೋಡಿಸ್ತೇವೆ. ಆಯಿತಾ? ಹೀಗಾಗಿ ನಮಗೆ ಕೂಡ ಈಗ ಜೆಟ್ ಇಂಜಿನ್ನು ಅಥವಾ ರಾಡರ್ಗೆ ಬೇಕಾದ ವ್ಯವಸ್ಥೆ ಅಥವಾ ಟ್ಯಾಂಕ್ಗಳಿಗೆ ಬೇಕಾದ ಇಂಜಿನನ್ನು ನಾವು ಈಗ ನಿರ್ಯಾತ ಮಾಡಿಕೊಳ್ತೇವೆ. ಆದರೆ ಉಳಿದ ವಿಚಾರಗಳನ್ನೆಲ್ಲ ನಾವು ದೇಶೀಯವಾಗಿ ನಮ್ಮ ತಂತ್ರಜ್ಞಾನದಲ್ಲಿ ಮಾಡಿ ಅದನ್ನೊಂದು ಸಮರ್ಪಕ ಯುದ್ಧ ವಾಹಕ ಮಾಡ್ತೇವೆ. ಮತ್ತು ಆಗ ಕ್ರಮೇಣ ನಿಧಾನವಾಗಿ ಎಲ್ಲ ಬಿಡಿ ಭಾಗಗಳನ್ನು ಮತ್ತು ಅದರ ವ್ಯವಸ್ಥೆಗಳನ್ನು ದೇಶೀಯವಾಗಿ ನಿರ್ಮಾಣ ಮಾಡುವ ಯೋಜನೆ ಉಂಟು.
1: ಆತ್ಮನಿರ್ಭರ್ ಭಾರತ್.
0: ಅದೇ ಆತ್ಮನಿರ್ಭರ್ ಭಾರತ್ ಅಂತ ಇದು
1: ಕಾಂಟ್ರಿಬ್ಯೂಷನ್ ಈಗ ಆಗ್ತಾ ಇದೆ.
0: ಹೌದು, ನಾನು ಈ ಸಂದರ್ಭದಲ್ಲಿ ಎಷ್ಟೇನು ಹೇಳ್ತಾ ಹೇಳಿದರೆ ನಮ್ಮ ರಕ್ಷಣಾ ಇಲಾಖೆಗೆ ಬೇಕಾದ ಒಟ್ಟು ಸಾಮಗ್ರಿಗಳೇನಿದೆಯಲ್ಲ ನಮಗೆ ಅವರ ಸಲಕರಣೆಗಳು, ಅದರಲ್ಲಿ 65% ನಾವು ಭಾರತದಲ್ಲೇ ವಿನ್ಯಾಸಗೊಳಿಸಿ ಅಭಿವೃದ್ಧಿಗೊಳಿಸಿ ಭಾರತದಲ್ಲೇ ನಾವು ಅದನ್ನು ಉತ್ಪನ್ನ ಮಾಡ್ತೇವೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. 65%. ಈ ಬಗ್ಗೆ ಸ್ಪಷ್ಟ ಕಲ್ಪನೆ ಕೊಟ್ಟವರು ಡಾಕ್ಟರ್
1: ಅಬ್ದುಲ್ ಕಲಾಂ ಅವರು ಕೂಡ DRDO ನಿರ್ದೇಶಕರಾಗಿದ್ದಾರೆ.
0: ಅವರು ನಮ್ಮ ಏನು ನಮ್ಮ ಸಂಸ್ಥೆಯ ಏನು ಮುಖ್ಯಸ್ಥರಾಗಿದ್ದರು. ಆಮೇಲೆ ರಕ್ಷಣಾ ಸಚಿವರ ವೈಜ್ಞಾನಿಕ ಸಲಹೆಗಾರರಾಗಿದ್ದರು. ಆಮೇಲೆ ನಮ್ಮ ಇಲಾಖೆಯ ಕಾರ್ಯದರ್ಶಿ ಕೂಡ ಆಗಿದ್ದರು. ಅವರು ಮೂರು ಇದನ್ನು ಹೊಂದಿದ್ದರು. ಅವರದ್ದು ಏನು ಒಂದು ಚಿಂತನೆ ಹೇಳಿದ್ರೆ, ಇವತ್ತಲ್ಲ ನಾಳೆ ನಾವು ಸ್ವಂತ ಕಾಲಲ್ಲಿ ನಿಲ್ಲಬೇಕು. ಅಂದರೆ ಈ ತಂತ್ರಜ್ಞಾನ ಮತ್ತು ವಿಜ್ಞಾನದ ಬಳುವಳಿಯನ್ನು ಪಡಿಬೇಕಾದ್ರೆ ನಾವು ಮೊದಲು ಅದಕ್ಕೆ ವಿನ್ಯಾಸ ಉತ್ಪನ್ನ ಮಾಡುವ ಕೇಂದ್ರಗಳನ್ನು ನಾವು ಬೆಳೆಸಬೇಕಾಗ್ತದೆ. ಅದಕ್ಕೆ ಏನು ಮೂಲಭೂತ ವ್ಯವಸ್ಥೆಗಳು ಆಗಬೇಕು. ಮೂಲಭೂತ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ನಮಗೆ ಭಾಳಷ್ಟು ವರ್ಷ ತಗೊಂಡಿತ್ತು. ಆ ಮೂಲಭೂತ ವ್ಯವಸ್ಥೆಗಳಿಲ್ಲದಿದ್ದರೆ ನಾವು ಮುಂದೆ ಹೋಗಲಿಕ್ಕೆ ಆಗೋದಿಲ್ಲ. ಹಾಗೆ ಮೊದಲಾಗಿ ಮೂಲಭೂತ ವ್ಯವಸ್ಥೆಗಳನ್ನು ಮಾಡಿ ಮತ್ತು ನಮ್ಮ ದೇಶದಲ್ಲಿರುವೆಲ್ಲ ವಿಜ್ಞಾನ ಸಂಸ್ಥೆಗಳನ್ನು ಜೊತೆಗೂಡಿಸಿ ಒಂದು ರಾಷ್ಟ್ರೀಯ ಯೋಜನೆ ಅಂತ ಮಾಡುವ ಒಂದು ಪರಿಕಲ್ಪನೆಯನ್ನು ಡಾಕ್ಟರ್ ಕಲಾಂ ಮಾಡಿದರು. ಅಂದರೆ ಉದಾಹರಣೆಗೆ ಈಗ ನಮ್ಮ ಯುದ್ಧ ವಿಮಾನ ತೇಜಸ್ ಎಂಬುದು ಕೇವಲ ಅದನ್ನು ಮಾಡುವಂಥ DRDO ಅಥವಾ ADA ಅಂತ ಒಂದು ಸಂಸ್ಥೆ ಇದೆ. ಅದು ಮಾತ್ರ ಅಲ್ಲ, ಅವರೊಟ್ಟಿಗೆ ಎಲ್ಲರೂ ಕೈಜೋಡಿಸ್ತಾರೆ. ಈವನ್ ಏನು ಎಷ್ಟು ಇದೆ ಹೇಳಿದ್ರೆ ನಾವು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳನ್ನು ಕೂಡ ನಮ್ಮೊಟ್ಟಿಗೆ ನಾವು ಕರ್ಕೊಳ್ತೇವೆ. ಅಂದರೆ ತರುಣರ ತಲೆಗೆ ಕೆಲವೆಲ್ಲ ಬೇಗ ನಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ದಾರಿ ಹುಡುಕ್ತಾರೆ ಅವರು. IIT ಇಂಡಿಯೂನಿವರ್ಸಿಟಿ ಆಫ್ ಸೈನ್ಸ್ ವಿಶ್ವವಿದ್ಯಾಲಯಗಳನ್ನೆಲ್ಲ ನಾವು ಈ ಒಂದು ಸಮಿತಿಯಲ್ಲಿ ಹಾಕಿ ಮತ್ತು ಎಲ್ಲ ಈ ಇಸ್ರೋ DRDO ಎಲ್ಲರೂ ಕೈಜೋಡಿಸ್ತಾರೆ ಒಂದು ಯೋಜನೆಯಲ್ಲಿ. ಅಂದರೆ ಎಲ್ಲ ಒಂದಕ್ಕೊಂದು ಸಂಬಂಧ ಇದೆ, ನಾವೇ ಮಾಡಲಿಕ್ಕಾಗೋದಿಲ್ಲ. ಅದು ಪೂರ್ಣಗೊಳ್ಳಲಿಕ್ಕೆ ಬೇಕಾದರೆ ಇವರೆಲ್ಲ ನಾವು ಒಂದು ರಾಷ್ಟ್ರೀಯ ಯೋಜನೆ ಅಂತ ಮಾಡ್ತೇವೆ, ಕನ್ಸೋರ್ಟಿಯಂ ಅಂತ ಹೇಳ್ತಾರೆ ಅದಕ್ಕೆ ಇಂಗ್ಲೀಷಲ್ಲಿ. ಅಂತಹ ಸಮೂಹ ಒಂದು ವ್ಯವಸ್ಥೆಯನ್ನು ಕಲಾಂ ಪ್ರತಿಪಾದಿಸಿ ಒಂದು ರಾಷ್ಟ್ರೀಯ ಯೋಜನೆ ಅಂತ ತಗೊಂಡು ಎಲ್ಲರೂ ಇದನ್ನು ಮಾಡಿ ಆದಷ್ಟು ಬೇಗ ನಾವು ಅದನ್ನು ಪೂರ್ಣಗೊಳಿಸಿದರೆ ಮುಂದೆ ಅದರ ಬದಲಾವಣೆಗಳು ಅದರ ಉನ್ನತೀಕರಣಕ್ಕೆ ಎಲ್ಲ ಸಾಧ್ಯ. ಮುಖ್ಯವಾಗಿ ನಮ್ಮ ವಿಜ್ಞಾನಿಗಳಲ್ಲಿ ಅದಕ್ಕೆ ಆತ್ಮಸ್ಥೈರ್ಯ, ನಾವು ಮಾಡಬಲ್ಲ ಎಂಬ ಕಿಚ್ಚು, ದೇಶಾಭಿಮಾನ ಮತ್ತು ಅವರಿಗೆ ಬೇಕಾದ ನೆರವು, ಇದನ್ನೆಲ್ಲ ಸರ್ಕಾರ ಕೊಡುವಂಥದ್ದು. ಹೀಗಾಗಿ ಸರ್ಕಾರಕ್ಕೂ ಕೂಡ ಇದರ ಬಗ್ಗೆ ತಿಳಿ ಹೇಳುವ ಕೆಲಸವನ್ನು ನಮ್ಮ ಇಲಾಖೆಯ ಮುಖ್ಯಸ್ಥರು ಮಾಡ್ತಾರೆ. ಅವರು ರಕ್ಷಣಾ ಸಚಿವರ ವೈಜ್ಞಾನಿಕ ಸಲಹೆಗಾರರು. ನಾವು ಶಾಂತಿಪ್ರಿಯರು ಹೌದು, ಆದರೆ ನಮ್ಮ ತೆರಿಗೆದಾರರು ಕಟ್ಟಿದ ದೊಡ್ಡ ಮೊತ್ತವನ್ನು, ಕೋಟಿಗಟ್ಟಲೆಯನ್ನು ನಾವು ಇಷ್ಟು ವರ್ಷ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಕೂಡ ನಾವು ನಿರ್ಯಾತಕ್ಕೆ, ಆಮದು ಮಾಡಲಿಕ್ಕೆ ನಾವು ಬಳಸೋದು ಅಂತ ಹೇಳಿದರೆ, ಈ ದೊಡ್ಡ ಹಣವನ್ನು ನಾವು ನಮ್ಮ ಬೇರೆ ವಿಚಾರಗಳಿಗೆ, ಅಂದರೆ ಅಭಿವೃದ್ಧಿಶೀಲ ಕಾರ್ಯಗಳಿಗೆ, ಅಂದರೆ ಆಸ್ಪತ್ರೆಗಳು, ಗ್ರಾಮೀಣ ವ್ಯವಸ್ಥೆಗಳು, ವಿದ್ಯುದೀಕರಣ, ವಿಶ್ವವಿದ್ಯಾಲಯಗಳು, ಆಸ್ಪತ್ರೆಗಳು, ಆರೋಗ್ಯ ಜನರಿಗೆ ನೇರವಾಗಿ ನೀಡುವಂಥ ವ್ಯವಸ್ಥೆ, ಇದಕ್ಕೆ ಬಹು ಬೇಕಾದ ಅವಶ್ಯಕತೆ ಇರುವಲ್ಲಿ ಈ ಧನ ನಿಯೋಜನೆ ಆಗದೆ ಇದನ್ನು ನಾವು ಈ ಆಮದು ಮಾಡಲಿಕ್ಕೆ ಬಳಸಬೇಕಾಗ್ತದೆ. ಒಂದು ವಿಷಯ ನಮ್ಮೊಂದು ಆರ್ಥಿಕ ವ್ಯವಸ್ಥೆಯಲ್ಲಿ ದೊಡ್ಡ ಪಾಲಲ್ಲಿ ಹೋಯಿತು. ಇನ್ನೊಂದು, ನಾವು ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ನಮಗೆ ಯಾರು ಅದನ್ನು ಕೊಡ್ತಾರೋ ಅವರ ಗುಲಾಮರಾಗಿರ್ತೇವೆ ನಾವು. ಅವರು ನಾಳೆ ಕೊಡೋದಿಲ್ಲ ಅಂತ ಹೇಳಿದರೆ ನಾವು ನಾಳೆ ಕೊನೆಗಳಿಗೆಯಲ್ಲಿ ನಾವು ಚಡಪಡಿಸಬೇಕಾಗ್ತದೆ. ಇದೀಗ ನಮಗೆ ಮೊನ್ನೆ ಸಿಂಧೂರು ಆಪರೇಷನ್ ಅಂತ ವೇಳೆಯಲ್ಲಿ ನಾವು ಸ್ವಲ್ಪ ವರ್ಷ ತಗೊಂಡ್ರೂ ಕೂಡ ಇಷ್ಟು ಸರ್ವ ಸಿದ್ಧರಾದದ್ದು ನೋಡಿದರೆ, ಮೊನ್ನೆಯ ವಿಚಾರದಲ್ಲಿ ಅಥವಾ ಘಟನೆಯಲ್ಲಿ ನಾವು ಅಷ್ಟು ಸಿದ್ಧರಾಗಿದ್ದ ಕಾರಣ ನಾವು ಅಲ್ಲಿ ನಮ್ಮ ಗಡಿಗಳನ್ನು ನಾವು ಕಾದೆವು. ಅಲ್ಲಿ ನೌಕಾದಳ, ಸೈನ್ಯ ಮತ್ತು ವಾಯುದಳ ಎಲ್ಲ ಕೈ ಜೋಡಿಸಿದ್ದಾರೆ. ಉಳಿದದೆಲ್ಲ ಎಲ್ಲರಿಗೂ ಗೊತ್ತುಂಟು. ಯಾಕೆಂದರೆ ಕದನ ವಿರಾಮ ಘೋಷಿಸಿದ ಮೇಲೆ ಕೂಡ ಅವರು ನಮ್ಮ ಮೇಲೆ ಆಕ್ರಮಣಕ್ಕೆ ಬೇರೆ ಬೇರೆ ಬಂದರೂ ಕೂಡ ಒಂದು ನರಪಿಳ್ಳೆ ಅಥವಾ ಒಂದು ವಾಹನ ಯುದ್ಧ ವಾಹಕ ಒಳಗೆ ಬರದಾಗೆ ಅಷ್ಟು ಎಚ್ಚರಿಕೆಯಿಂದ ತಗೊಂಡು ನಮಗೆ ಹಾನಿಯಾಗಿಲ್ಲ. ಹೀಗಾಗಿ ಈ ರಕ್ಷಣಾ ಸಂಶೋಧನಾ ವಿಭಾಗಕ್ಕೆ ನಮಗೆ ಸರ್ಕಾರದ ನೆರವು ಎಲ್ಲ ಉಂಟು. ದೇಶದ ಅಭಿಮಾನ ಬರಲಿಕ್ಕೆ ಶುರು ಆಗಿದೆ. ಡಾಕ್ಟರ್ ಕಲಾಂ ಹೇಳ್ತಾ ಇದ್ದರು ಏನು ಅಂತ ಹೇಳಿದರೆ, ನಮ್ಮ ಈ ಸ್ವದೇಶೀಯವಾದ ಸಂಶೋಧನಾ ಕೇಂದ್ರಗಳಿಗೆ, ವೈಜ್ಞಾನಿಕ ಕೇಂದ್ರಗಳಿಗೆ ನಮ್ಮ ಯುವಕರು ಈಗ ಸೇರ್ತಾ ಇಲ್ಲ. ಅದೇ ಒಂದು ತೊಂದರೆ ಆಗಿರೋದು. ಯಾಕಂದರೆ ಇವರೆಲ್ಲ ಇವತ್ತಿನ ತಂತ್ರಜ್ಞಾನ ಅಥವಾ ಸಾಫ್ಟ್ವೇರ್ ಅಂತೇಳಿ ಇಲ್ಲಿ ಭಾರತ ಮಾತೆಯ ಎಲ್ಲ ಸವಲತ್ತನ್ನು ಆಶೀರ್ವಾದ ತಗೊಂಡೋಗಿ ವಿದೇಶದಲ್ಲಿ ಕೆಲಸ ಮಾಡ್ತಾರೆ. ಈಗ ನೋಡಿ, ವಿದೇಶದಲ್ಲಿ ನೋಡಿದರೆ ಎಷ್ಟೆಷ್ಟೋ ದೊಡ್ಡ ತಂತ್ರಾಂಶಗಳು ಅಥವಾ ಸಾಫ್ಟ್ವೇರ್ ಹೇಳ್ತಾರಲ್ಲ ದೊಡ್ಡ ಕಂಪನಿಗಳು, ಅದಕ್ಕೆಲ್ಲ ಮುಖ್ಯಸ್ಥರು ನಮ್ಮವರೇ. ಗೂಗಲ್ ಇರ್ಬೋದು, ಮೈಕ್ರೋಸಾಫ್ಟ್ ಇರ್ಬೋದು, ಎಲ್ಲ ಕಡೆ ಹಾಗೆ ಆಗಿದೆ. ಅಮೆರಿಕದಂಥ ನಾಸಾ ಸಂಸ್ಥೆಯಲ್ಲಿ ಕೂಡ ವಿಜ್ಞಾನಿಗಳು ಭಾರತೀಯರು, ಡಾಕ್ಟರ್ಗಳು ಕೂಡ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಈ ಹಿನ್ನೆಲೆಯಲ್ಲಿ ಡಾಕ್ಟರ್ ಕಲಾಂ ಅವರ ಅಭಿಪ್ರಾಯ ಅಂತ ಹೇಳಿದರೆ, ಭಾರತವನ್ನು ಕಟ್ಟೋಣ, ಹೊಸ ಭಾರತವನ್ನು ನಾವು ನಿರ್ಮಾಣ ಮಾಡಬೇಕಾಗ್ತದೆ. ಅದಕ್ಕೆ 2020 ದೇಶದ ಪುರಾಗಾಮಿ ಚಿಂತನೆಯನ್ನು ಮಾಡಿದವರು ಅಂತೇಳಿ ದೂರದರ್ಶನ ಇಟ್ಕೊಂಡು 2020 ನಮ್ಮ ದೇಶ ಜಗತ್ತಿನ ಅಭಿವೃದ್ಧಿಶೀಲ ರಾಷ್ಟ್ರಗಳು, ಅಂದರೆ ಅಭಿವೃದ್ಧಿ ಪಡೆದ ರಾಷ್ಟ್ರಗಳಲ್ಲಿ ಒಂದಾಗಿ ಜಗತ್ತಿನ ಒಂದು ಶಕ್ತಿಯಾಗಬೇಕು ಅಂತೇಳಿ ಅವತ್ತು ಅವರು ಕನಸು ಕಟ್ಟು, ಮತ್ತು ಈ ಎಲ್ಲ ರಾಷ್ಟ್ರೀಯ ಯೋಜನೆ ಅಂತ ಹೊಸ ಒಂದು ಧೋರಣೆಗಳನ್ನು ಮಾಡಿ ಅನುಷ್ಠಾನಕ್ಕೆ ತಂದದ್ದು, ಮತ್ತು ನಮ್ಮೆಲ್ಲ ವಿಜ್ಞಾನಿಗಳಿಗೆ ಹುರುಪು ಉತ್ಸಾಹ ಕೊಟ್ಟು ಪ್ರೇರಣೆ ನೀಡಿದರು. ನೀವು ಬೇರೆ ಯಾವ ದೇಶದ ವಿಜ್ಞಾನಿಗಳಿಗೆ ಕಡಿಮೆ ಇಲ್ಲ, ನೀವು ಮಾಡಬಲ್ಲಿರಿ, ಯು ಕ್ಯಾನ್ ಡೂ ಇಟ್ ಅಂತ ಹೇಳಿ ಆ ಥರದ ಒಂದು ಛಲವನ್ನು ಅವರಲ್ಲಿ ತಂದು ಇವತ್ತು ದೇಶ 65% ಸ್ವತಂತ್ರತೆಯನ್ನು, ಸ್ವತಂತ್ರವನ್ನು ನಾವು ಆ ಕ್ಷೇತ್ರದಲ್ಲಿ ಪಡೆದಿದ್ದೇವೆ.
1: ಹಾಗಾದರೆ ಕಲಾಂ ಅವರ ಕನಸು ಏನಿತ್ತು ಅದು ಸ್ವಲ್ಪ ಮಟ್ಟಿಗಾದರೂ ಗುರಿ ಮುಟ್ಟಿದೆ ಅಂತ ನೀವು?
0: ಹೌದು ಹೌದು. ಆಮೇಲೆ ಇದು ಮುಂದಿನ ದೊಡ್ಡ ಯಾತ್ರೆ. ಇಲ್ಲಿ ನಾವು ನಿಮ್ಮ ರಿಲೇ ರೇಸ್ ಇದ್ದ ಹಾಗೆ, ನೀವು ಒಬ್ಬ ಓಡಿ ಬರ್ತಾನೆ, ಅದರ ಬ್ಯಾಟನ್ ಇನ್ನೊಬ್ಬರಿಗೆ ಕೊಡ್ತಾನೆ. ಹಾಗೆ ಇಲ್ಲಿ ಹಾಗೆ ವಿಜ್ಞಾನಿಗಳು ತಮ್ಮ ಯಾವುದೇ ಸ್ವಾರ್ಥ ಅಥವಾ ಆರ್ಥಿಕ ಇದನ್ನೆಲ್ಲ ನೋಡದೆ ನಮ್ಮ ವಿಜ್ಞಾನಿಗಳು ಬಹಳ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದಾರೆ ದೇಶ ಪ್ರೇಮದಿಂದ.
1: ಓಕೆ ಸರ್, ಇನ್ನೊಂದು, ಈಗ ನೀವು ಹೇಳಿದೆ ನಾವು ಅನೇಕ ಯುದ್ಧೋಪಕರಣಗಳನ್ನು ಆಮದು ಮಾಡ್ತಿದ್ದೇವೆ ಅಂತ, ಭಾರತದಿಂದ ಯುದ್ಧ ಸಾಮಗ್ರಿಗಳು ರಫ್ತು ಕೂಡ ಆಗ್ತಾ ಇದೆಯಾ? ಹೇಗೆ?
0: ಇಲ್ಲ, ನಾವು ಇಲ್ಲ ಮಾಡ್ತಾ ಇಲ್ಲ. ಯಾಕಂದ್ರೆ ನಮಗೆ ಸಣ್ಣ ರಾಷ್ಟ್ರಗಳಿಂದ ಬೇಡಿಕೆ ಉಂಟು, ನಮಗೆ ಮಾಡಲಾದ ಸ್ಥಿತಿಯಲ್ಲಿ ಇಲ್ಲ. ಈಗ ನಾವು ಯುದ್ಧ ವಿಮಾನವನ್ನು ಕೂಡ ರಫ್ತು ಮಾಡುವಷ್ಟು ನಮಗೆ ಚೈತನ್ಯ ಬಂದಿದೆ. ಆದರೆ ನಮ್ಮ ಮೂಲ ಉದ್ದೇಶ ಅದಲ್ಲ. ನಮ್ಮ ಮೂಲ ಉದ್ದೇಶ ನಮ್ಮಲ್ಲಿ ಆಗುವಂಥದ್ದು ನಮ್ಮಲ್ಲೇ ಇಟ್ಟುಕೊಂಡು ನಮ್ಮ ಗಡಿಯನ್ನು ದೇಶವನ್ನು ಕಾದು ಮತ್ತೆ ಮತ್ತೆ ಅದರಲ್ಲಿ ನಾವು ಸಂಶೋಧನೆ ಮಾಡಿ ಅದನ್ನು ಉನ್ನತೀಕರಣಗೊಂಡು ನಮಗೆ ನಾವು ಬಳಸಿ ಆ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯ ಪಡಿಬೇಕು. ಅದಕ್ಕೆ ಒಂದು ಮಿತಿ ಇಲ್ಲ. ನಾವಂದರೆ ಮತ್ತೆ ಅದು ಹೋದರೆ ನಮ್ಮ ರಕ್ಷಣೆಗೆ ಇದ್ದ ಒಂದು ಏನು ಜಾಗರೂಕನ ಅಲ್ಲ ಜಾಗರೂಕತೆ ಎಲ್ಲ ಹೋಗ್ತದೆ ನಾವು ಮತ್ತೆ

ಏನು ವಾಣಿಜ್ಯಕರಣ ಆಗಿಬಿಡ್ತದೆ. ಹಾಗೆ ವಾಣಿಜ್ಯಕರಣವನ್ನು ಕಾಲಂ ಯಾವತ್ತೂ ಬಳಸಿ ಬಯಸಿರಲಿಲ್ಲ ಅವರು. ಈ ಕ್ಷೇತ್ರದಲ್ಲಿ ಕೂಡ ನಾವು ಸ್ವತಂತ್ರರು ಅಂತ ಎನಿಸುವ ಸ್ಥಾಲಿಗೆ ಬರಬೇಕಾದ್ರೆ ಇನ್ನೂ 35% ಕೆಲಸ ಆಗಬೇಕು. ಅಂದರೆ ಮುಖ್ಯವಾಗಿ ಕೆಲವು ಅತಿ ಮುಖ್ಯವಾದ ವಿಭಾಗಗಳಾದ ಎಂಜಿನ್ಗಳು, ನಿಮ್ಗೆ ಗೊತ್ತಿಲ್ಲ ರಾಷ್ಟ್ರ ದೇಶದಲ್ಲಿ ವೈಮಾನಿಕ ಯಂತ್ರಗಳು ಮೆಷಿನ್ಗಳನ್ನು ಕೆಲವೇ ರಾಷ್ಟ್ರಗಳು ಮಾಡ್ತಾಯಿದೆ. ಹೇಗೆ ನಾಗರಿಕ ಕ್ಷೇತ್ರದಲ್ಲಿ ಬೋಯಿಂಗ್ ಮತ್ತು ಏರ್ಬಸ್ನವರು ಮಾಡಿದ ಹಾಗೆ ಫೈಟರ್ ಜೆಟ್ ಯುದ್ಧ ವಿಮಾನಗಳಿಗೆ ಕೂಡ ವಿವಿಧ ಹಂತದ್ದು ಇದೆ. ಅಂತಂದರೆ ಮಲ್ಟಿ ಕಾಂಬ್ಯಾಟ್, ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್, ದೊಡ್ಡ ವಿಮಾನ ಸುಖಾಯ್ ಅಂಥದ್ದು. ನಾವು ಈಗಿನ ಅಗತ್ಯಗಳಿಗೆ ಬೇಕಾದಷ್ಟು ಮಾತ್ರ ನಮ್ಮ ಅವಶ್ಯಕತೆಗಳಿಗೆ ಬೇಕಾಗಿ ನಾವು ಆಮದು ಮಾಡಿ ಸರ್ವಸಿದ್ಧರಿದ್ದೇವೆ. ಅಲ್ಲೂ ಕೂಡ ನಾವು ತಂತ್ರಾಂಶಗಳನ್ನು ಬದಲಾಯಿಸಬೇಕಾಗ್ತದೆ. ಅದಕ್ಕೇನಾಗಿದೆ ಹೇಳಿದ್ರೆ ಅದು ಹೊಸ ಒಂದು ಯೋಜನೆ ಹೆಸರಾಗಿದೆ.

ನಮ್ಮವರಿಗೆ ಇಂಜಿನಿಯರ್ಗಳ ಕೆಲಸ ಸಿಗ್ತದೆ ಮತ್ತು ನಮ್ಮ ತಂತ್ರಜ್ಞಾನದ ಗೌಪ್ಯತೆ ಕೂಡ ಇರ್ತದೆ. ಯಾಕಂದರೆ ಈ ಆ ಯುದ್ಧವನ್ನು ಮಾಡುವವರು ವ್ಯಾಪಾರ ದೃಷ್ಟಿಯಿಂದ ನಮ್ಮ ವೈರಿಗಳಿಗೆ ಕೂಡ ಮಾರ್ಬೋದು ಅಲ್ವಾ. ಈಗಿನ ಮಟ್ಟಿಗೆ ಯಾರು ಚೆನ್ನಾಗಿಲ್ಲ ಅವ್ರಿಗೆ ಕೂಡ ಈ ವಿಮಾನವು ಅವರಿಂದ ಉನ್ನತೀಕರಣ ಕೊಟ್ಟ ಏನು ಹೇಳ್ತೀರಿ ನೆಕ್ಸ್ಟ್ ಮಾಡೆಲ್ ಅವ್ರಿಗೆ ಕೊಡ್ಬೋದು. ಹಾಗಿದ್ರೆ ನಮ್ಮದು ಇದು ಅದರ ನಡೆಯೋದಿಲ್ಲ. ಹಾಗಾಗಿ ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ನಾವೆಲ್ಲ ಬೇಡಿಕೆಗಳನ್ನು ಸೇನೆಯ ಬೇಡಿಕೆಗಳನ್ನು ನಾವು ಪೂರೈಸುವ ದಿನ ಬರಬೇಕು. ನಾವು ಆಮದಿಗೆ ದುಡ್ಡು ಖರ್ಚು ಮಾಡಬಾರ್ದು. ಮತ್ತು ಗೌಪ್ಯತೆ ಮತ್ತು ನಮ್ಮ ದೇಶದ ತಂತ್ರಜ್ಞಾನದ ಒಂದು ಹಿರಿಮೆಯನ್ನು ನಾವು ಇಟ್ಕೊಳ್ಬೇಕು. ಯಾಕಂದರೆ ಈಗ ತಂತ್ರಜ್ಞಾನದ ಸೋರಿಕೆ ಕೂಡ ಆಗ್ತಾ ಉಂಟು. ಆಮೇಲೆ ಈಗ ಶಸ್ತ್ರಾಸ್ತ್ರಗಳ ಒಂದು ದೊಡ್ಡ ಲಾಬಿ ಜಗತ್ತಲ್ಲಿ ಇಟ್ಕೊಂಡಿದೆ. ಇವರು ಶಾಂತಿಪ್ರಿಯ ರಾಷ್ಟ್ರಗಳ ನಡುವೆ ಯುದ್ಧವನ್ನು ಹುಟ್ಟು ಹಾಕ್ತಾರೆ. ಆಮೇಲೆ ಯಾರಿಗೋ ಅವರು ಉಚಿತವಾಗಿ ಸ್ವಲ್ಪ ಯುದ್ಧ ಸಾಮಗ್ರಿಗಳನ್ನು ಕೊಟ್ಟು ಯುದ್ಧ ಮಾಡಿ ಅಂತ ಹೇಳ್ತಾರೆ. ಹಳೆಯ ಸಾಮಗ್ರಿಗಳನ್ನು ಅವರು ಖಾಲಿ ಮಾಡಿಸ್ತಾರೆ ಅವರು. ಆಮೇಲೆ ಉಳಿದದ್ದು ಹೊಸ ತಗೊಳ್ಬೇಕಾದ್ರೆ ಊಟಕ್ಕೆ ಅನ್ನ ಇಲ್ಲದ ರಾಷ್ಟ್ರಗಳು ಕೂಡ ಜೆಟ್ಟನ್ನು ಪರ್ಚೇಸ್ ಮಾಡಬೇಕು, ಫೈಟರ್ ಪ್ಲೇನ್ಗಳನ್ನು. ಯಾಕೆಂದರೆ ಅವರು ಯುದ್ಧ ಅಂತ ಈಗ ನೋಡಿರಲ್ಲ ಎಲ್ಲ ಯುಕ್ರೈನ್ ಆಗಲಿ ಸೂಡಾನ್ ಎಲ್ಲ ಕಡೆ ಹೊರಗೆ ನೋಡ್ತೀರಿ ಅಶಾಂತಿಗಳಿದೆ ಎಲ್ಲ ಕಡೆ. ಈಗ ಒಂದು ಕಡೆ ಅಮೇರಿಕಾ ಕೊಟ್ಟರೆ ಇನ್ನೊಂದು ಕಡೆ ರಷ್ಯಾ ಕೊಡ್ತೇವೆ. ಅವರೇನು ಉದಾರತೆ ಕೊಡೋದಿಲ್ಲ, ಅವರೇನೋ ಉದ್ದೇಶ ಇಟ್ಟು ತಮ್ಮ ಏನು ಹಿರಿಮೆ ಸಾಧಿಸಲಿಕ್ಕೆ ರಾಜಕೀಯವಾಗಿ ಬೇರೆ ದೃಷ್ಟಿಯಿಂದ ಅವ್ರು ಮಾಡ್ತಾರೆ, ಆರ್ಥಿಕ ದೃಷ್ಟಿಯಲ್ಲಿ ಮಾಡ್ತಾರೆ. ಹಾಗೆ ಯುದ್ಧಗಳನ್ನು ಅವರು ಪ್ರೇರೇಪಿಸ್ತಾರೆ, ಹುಟ್ಟಾಕ್ತಾರೆ, ತಮ್ಮ ಹಳೆ ಸಾಮಗ್ರಿಯನ್ನು ಖಾಲಿ ಮಾಡ್ತಾರೆ, ಹೊಸ ತಂತ್ರಜ್ಞಾನಕ್ಕೆ ಬೇಡಿಕೆ ಉಂಟು ಮಾಡ್ತಾರೆ. ಪುನಃ ಈ ಅಭಿವೃದ್ಧಿ ಹೊಂದುವ ರಾಷ್ಟ್ರಗಳು

0: ಕರೆಕ್ಟ್ ಕೊಡ್ತಿದ್ರು.
1: ಓಕೆ ಓಕೆ. ಸೊ ಸರ್, ಈ ಡಿ ಆರ್ ಡಿ ಒದಲ್ಲಿ ರೀಸೆಂಟ್ ಇತ್ತೀಚಿನ ವರ್ಷಗಳಲ್ಲಿ ಮಾಡಿದಂಥ ಯಾವುದಾದ್ರು ಸಾಧನೆಯನ್ನು ಹೇಳುವಂಥದ್ದು ಏನಾದರೂ ಇದೆಯಾ ಅಂತ?
0: ಇಲ್ಲೆಲ್ಲ ಗೌಪ್ಯತೆ ಮತ್ತು ಕಟ್ಟುನಿಟ್ಟಿನ ನಿಯಮ ಇದೆ. ಆದರೆ ಸಣ್ಣ ದೂರಗಳಿಗೆ ಹೋಗೋದು, ಮಧ್ಯಮ ದೂರಗಳಿಗೆ ಹೋಗೋದು, ಖಂಡಾಂತರ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಹೇಳ್ತಾರೆ, ಒಂದು ಖಂಡದ ಇನ್ನೊಂದು ಖಂಡಕ್ಕೆ ಅತ್ಯಂತ ಎತ್ತರದಿಂದ ಶಬ್ದಾತೀತವಾಗಿ ಹೋಗಿ ಮತ್ತೆ ಕೆಳಗಿಳಿದು ಧ್ವಂಸ ಮಾಡಿಬಿಡ್ತದೆ. ಅದನ್ನು ರಾಡರ್ಗಳು ಪರೀಕ್ಷೆ ಮಾಡುವ ಮೊದಲೇ ಅದಾಗಿಬಿಡ್ತದೆ. ಹಾಗೆಯೇ ಕ್ಷಿಪಣಿಗಳಲ್ಲಿ ನಾವು ಈಗ ಅದು ಸಾಧನೆ ಮಾಡಿದ್ದೇವೆ. ಒಂದು ಇನ್ನು ನಾಗರಿಕ ವ್ಯವಸ್ಥೆಯಲ್ಲಿ ನಮ್ಮ ಉಪಗ್ರಹಗಳು ಇಸ್ರೋ ಅವರು ಕೂಡ ನಮ್ಮವರೇ. ಅಲ್ಲಿ ಕೂಡ ನಮ್ಮವರಿಂದ ನಮ್ಮ ದೇಶದ ತಂತ್ರಜ್ಞಾನ ಸಂಸ್ಥೆ ಅದು. ಅವರು ಅಲ್ಲಿ ಕೂಡ ಹಾಗೆ ಇವತ್ತು ನಾವು ಉಪಗ್ರಹ ಇರುವ ರಾಷ್ಟ್ರಗಳಲ್ಲಿ ಒಂದು 5-6 ರಾಷ್ಟ್ರಗಳಿದ್ದರೆ ಅದರಲ್ಲಿ ಒಂದು ಭಾರತ. ಕ್ಷಿಪಣಿಗಳು ತಯಾರು ಮಾಡಿ ಪ್ರಯೋಗ ಮಾಡುವ ರಾಷ್ಟ್ರಗಳಲ್ಲಿ ಒಂದು 5-6 ರಾಷ್ಟ್ರಗಳಿದ್ದರೆ ಅದರಲ್ಲಿ ಭಾರತ. ಹಾಗೆ ಯುದ್ಧ ವಿಮಾನ, ನಾನಿಲ್ಲಿ ಉದ್ಯೋಗ

ತಂತ್ರಜ್ಞಾನದ ಮಜಲು ನೋಡಿದರೆ ಅತ್ಯಾಧುನಿಕ ವ್ಯವಸ್ಥೆಗಳನ್ನು ಹೊಂದಿದೆ. ಅದನ್ನು ರಾಡಾರ್ ಇರಬಹುದು, ಎಲ್ಲವನ್ನು ಹೊಡೆದು ಈಗ ಈ ಲಘು ಯುದ್ಧ ವಿಮಾನ ಆದಮೇಲೆ ನಾವು ಮಧ್ಯಮ ಸಾಲಿನ ಯುದ್ಧ ವಿಮಾನವನ್ನು ಈಗ ನಾವು ವಿನ್ಯಾಸ ಮಾಡಲಿಕ್ಕೆ ಹೋಗಿದ್ದೇವೆ ನಾವು. ಅದು ನಮ್ಮ ಸಾಧನೆ, ಮಲ್ಟಿ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅಂತೇಳಿ ಅದಕ್ಕೆ ಹೋಗಿದ್ದೇವೆ. ಹಾಗೆ ಮುಖ್ಯ ಬೇಕಾಗಿರೋದು ನಮ್ಮ ಯುದ್ಧ ವಿಮಾನಗಳು. ರಾಡರ್ಗಳಲ್ಲಿ ಕೂಡ ನಾವು ಸ್ವಾಯತ್ತನ್ನು ಪಡೆದಿದ್ದೇವೆ. ಅದು ಬೆಂಗಳೂರಲ್ಲಿ ಮತ್ತು ನಮ್ಮ ಸಾರ್ವಜನಿಕ ಉದ್ಯಮಗಳೆಲ್ಲ ನಮಗೆ ನೆರವು ಕೊಡ್ತಾ ಉಂಟು. ಅದರಲ್ಲಿ ಕೂಡ ನಾವು ಏನು ಹೇಳ್ತೀವಿ, ಸ್ವಾವಲಂಬನೆ ಮಾಡಿದ್ದೇವೆ. ನಾವು ಅದನ್ನು ಆಮದು ಮಾಡಿಕೊಳ್ಳೋ ಕೆಲಸ ಇಲ್ಲ. ಆದರೆ ಇಲ್ಲಿ ಹಲವು ವಿಚಾರಗಳು ಬರ್ತವೆ. ಯಾಕಂದರೆ ಇದು ಒಂದೇ ಅಲ್ಲ, ಒಬ್ಬ ನಮ್ಮ ಸೈನಿಕ ಹಿಡಿದ ರೈಫಲ್ ಇರ್ಬೋದು. ನಾವು ಅದರ ಬಗ್ಗೆ ಕೂಡ ಪ್ರಯತ್ನ ಮಾಡಿದೆವು. ಆದರೆ ಈಗ ಅತ್ಯಾಧುನಿಕ ಸೆಲ್ಫ್ ಲೋಡಿಂಗ್ ಅಸಾಲ್ಟ್ ವೆಹಿಕಲ್ ರೈಫಲ್ಗಳೆಲ್ಲ ಬಂದು AK-47 ನಂತರದ ಶ್ರೇಣಿಗಳೆಲ್ಲ ಈ ಭಯೋತ್ಪಾದಕರ ಹತ್ರ ಮತ್ತು ಗಡಿಯಲ್ಲಿ ತೊಂದರೆ ಮಾಡೋರ ಹತ್ರ ಅದೇ ಇದೆ. ಅಲ್ಲಿ ನಾವು ಮತ್ತೆ ನಾವು ಅತ್ಯಂತ ಶೀಘ್ರವಾಗಿ ನಮ್ಮ ಯೋಧರ ಕೈಯಲ್ಲಿ ಅಷ್ಟು ಅತ್ಯಾಧುನಿಕ ಕ್ಷಮತೆ ಇರುವಂಥ ಕಾರ್ಯಕ್ಷಮತೆ ಇರುವಂಥ ಆಯುಧನ ಅವ್ರ ಕೈಯಲ್ಲಿ ಕೊಡಬೇಕಾಗ್ತದೆ. ಇಲ್ಲ ನೀವು ಪುನಃ ಅದು ಹಳೆ ತಂತ್ರಜ್ಞಾನ ಬಳಸಿದ ರೈಫಲ್ಗಳೆಲ್ಲ ಅದರೊಳಗೆ ಎಲ್ಲರೂ ಹೋಗಿಬಿಡ್ತಾರೆ ಅವರು. ಹಾಗೆ ಭಾಳ ಈಗ ನೇವಿ ಅವರು ಅಂತೂ ಭಾಳ ಸುಧಾರಿಸಿಬಿಟ್ಟಿದೆ. ನಮ್ಮಲ್ಲಿ ನೇವಲ್ ನೌಕಾದಳದವರು ಭಾರತದಲ್ಲೇ ತಮಗೆ ಬೇಕಾದ ಇದನ್ನು ಹಡಗನ್ನು ನಾವು ನಿರ್ಮಾಣ ಮಾಡ್ತಾಯಿದ್ದೇವೆ. ಹಡಗು ಮಾತ್ರ ಅಲ್ಲ, ಅದಕ್ಕೆ ಬೇಕಾದ ತಂತ್ರಜ್ಞಾನ, ಒಳಗಿರುವಂಥದ್ದು ಸಲಕರಣೆಗಳು, ಅದಕ್ಕೆ ಆ್ಯಂಟಿ ಏರ್ಕ್ರಾಫ್ಟ್ ಗನ್ ಅಂದರೆ ವಿಮಾನ ಹೊಡೆದಿಡಿಸುವಂಥದ್ದು, ಅಲ್ಲಿ ಕೂಡ ರಾಡರ್ಗಳನ್ನು ಇರ್ತಾರೆ. ಆಮೇಲೆ ದೂರ ಸಮುದ್ರದಲ್ಲಿರುವಾಗ ಅವರ ಆರೋಗ್ಯವನ್ನು ಕಾಪಾಡಲಿಕ್ಕೆ ಟೆಲಿಮೆಡಿಸಿನ್, ಹೀಗೆ ಆ ನೇವಿಯಲ್ಲಿಯೂ ಕೂಡ ಅಂದರೆ ಸಬ್ಮರೀನ್ಗಳು, ಆಮೇಲೆ ಸಬ್ಮರೀನ್ಗಳನ್ನು ಹೊಡೆಯುವಂಥ ಟಾರ್ಪೆಡೋಗಳು, ಹಾಗೆ ಅಲ್ಲಿ ಕೂಡ ಭಾಳಷ್ಟು ಕೆಲಸಗಳಾಗಿ ಅಲ್ಲಿ ಕೂಡ ನೇವಿಯವರು ನೌಕಾದಳದವರು ಭಾಳಷ್ಟು ಭಾರತೀಕರಣಗೊಂಡಿದ್ದಾರೆ ಅವರ ಕೆಲ ಕಾರ್ಯಾಚರಣೆಯಲ್ಲಿ. ಅಲ್ಲಿ ನಾವು ಕೂಡ ನಾವು ಅಂದರೆ ನಮ್ಮ DRDO-ದವರು ಅದರಲ್ಲಿ ಕೂಡ ತಲ್ಲೀನರಾಗಿದ್ದಾರೆ ಆ ವ್ಯವಸ್ಥೆಯಲ್ಲಿ. ವಾಯುದಳ ಅಂತ ಹೇಳೋದು ಈಗ ಇನ್ನು ಮೇಲೆ ನಾವು ವಿದ್ಯುನ್ಮಾನ ಯುದ್ಧ ಅಂತ ಹೇಳ್ತೇವೆ, ಇಲೆಕ್ಟ್ರಾನಿಕ್ ವಾರ್ಫೇರ್ ಅಂತ. ಅಂದರೆ ಮೊದಲಿನ ಹಾಗೆ ಯಾರು ಪದಾಳುಗಳು ಎಲ್ಲ ಹೋಗಿ ಯುದ್ಧ ಮಾಡುವ ಕಾಲ ಎಲ್ಲ ಹೋಯಿತು ದೊಡ್ಡ ಸಂಖ್ಯೆಯಲ್ಲಿ ಹೋಗಿ. ಏನಿಲ್ಲ, ಈಗ ಎಲ್ಲ ಏರ್ ಪವರ್ ಅಂತ ಹೇಳ್ತಾರೆ, ಎಲ್ಲ ಆಕಾಶದಲ್ಲಿ ರಾಡರ್ಗಳನ್ನು ಕಣ್ಣು ವಂಚಿಸಿ ಹೋಗಿ ಅಲ್ಲಿ ಹೋಗಿ ಬಾಂಬ್ ದಾಳಿ ಮಾಡಿ ಘೋರ ಪತನ ಮಾಡಿ ಬರುವಂಥ ಸಾಮರ್ಥ್ಯ ಇರುವ ವಿಮಾನಗಳು ಮತ್ತು ಪೈಲಟ್ಲೆಸ್ ವೆಹಿಕಲ್ಸ್ UAV ಅಂತ ಹೇಳ್ತೇವೆ, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅಂತ. ಅದನ್ನು ಈ ಮೊದಲು ನಾವು ಅದನ್ನು ಬಂದ ಯಾವುದಕ್ಕೆ ಒಂದು ಪ್ರದೇಶದ ಆಚೆ ಭೌಗೋಳಿಕ ಚಿತ್ರಣ ಹೇಗಿದೆ ಮತ್ತು ಅಲ್ಲಿಯ ಛಾಯಾಚಿತ್ರಗಳನ್ನು ನಮಗೆ ಕಮಾಂಡ್ ಸೆಂಟ್ರಿಗೆ ಕಳಿಸಿ ಬಳಸ್ತಾ ಇದ್ದೆವು. ಈಗ ಅವುಗಳೆಲ್ಲ ಮುಂದೆ ಹೋಗಿ ಈಗ ನಾಗರಿಕ ವ್ಯವಸ್ಥೆಯಲ್ಲಿ ಡ್ರೋನ್ ಅಂತ ಹೇಳ್ತೇವೆ ಅದನ್ನು. ಅದು ಅಲ್ಲಿ ಏನಾಗಿದೆ ಹೇಳೋರು, ಈಗ ಅದನ್ನು ಒಂದು ಭಾಳ ಮುಂದೆ ಹೋಗಿ ಅದರ ಅದು ಕೂಡ ವಿಮಾನದ ಹಾಗೆ ಸಿಡಿತಲೆಗಳನ್ನು ಮತ್ತು ಬಾಂಬ್ಗಳನ್ನು ಹೊತ್ಕೊಂಡು ಹೋಗ್ತದೆ. ಅದು ಏನು ಹೇಳಿದರೆ ಅದಕ್ಕೆ ಹೆಚ್ಚು ಖರ್ಚಾಗದ ಕಾರಣ ಅಲ್ಲಿ ಪೈಲಟ್ ಇಲ್ಲ ಕೂಡ, ಒಂದು ಜೀವಹಾನಿ ಆಗುವುದಿಲ್ಲ. ಆ ಯಾವ ಕ್ಷೇತ್ರಕ್ಕೆ ಅದು ಹೋಗಬೇಕೋ ಅಲ್ಲಿ ಅದನ್ನು ದಾಳಿ ಮಾಡಿ ಅದು ದಾಳಿ ಮಾಡಿ ಅದು ಅಲ್ಲೇ ನಾಶವಾಗ್ತದೆ. ಅದು ನಾಶವಾದರೆ ನಮಗೆ ಬೇರೆ ತೊಂದರೆ ಇಲ್ಲ. ಒಂದು ವಿಮಾನಕ್ಕೆ ಕೆಲವು ಕೋಟಿ, ಆ ವಿಮಾನವನ್ನು ಚಾಲನೆ ಮಾಡುವ ಪೈಲಟಿಗೆ ಎಷ್ಟೋ ಕೋಟಿ ಖರ್ಚು ಮಾಡಿರ್ತೇವೆ ನಾವು, ಯಾಕೆ ಎಲ್ಲರೂ ಪೈಲಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಂತಹ ವ್ಯವಸ್ಥೆಗಳ ಅವುಗಳು ಈಗ ವಾಯು ಕ್ಷೇತ್ರದ ಯುದ್ಧ ಆಗಿದೆ. ಯಾಕೆ ಈಗ ಈಗ ಗಮನ ಅಲ್ಲಿ ಕೂಡ ಉಂಟು ನಮಗೆ. ಇನ್ನು ಸೈನ್ಯಕ್ಕೆ ಬೇಕಾದ ರೈಫಲ್ಗಳು, ಗ್ರೆನೇಡ್ಗಳು, ಬಾಂಬ್ ಅದೆಲ್ಲ ಅಲ್ಲದೆ ಅದನ್ನು ಕೂಡ ನಾವು ಭಾರತ್ ಡೈನಾಮಿಕ್ಸ್ ಒಟ್ಟಿಗೆ ಸೇರಿ ಮಾಡ್ತೇವೆ. ಅದು ಕೂಡ ಫಲಪ್ರದವಾಗಿದೆ. ಆಮೇಲೆ ಮುಖ್ಯ ಒಂದು ಸಾಧನೆ ಆಗಿರೋದು ಈ ದಶಕದಲ್ಲಿ ಅರ್ಜುನ್ ಬ್ಯಾಟಲ್ ಟ್ಯಾಂಕ್ ಅಂತ, ಅರ್ಜುನ್ ಯುದ್ಧ ವಿಮಾನ, ಅದು ನಮ್ಮ ಚೆನ್ನೈಯಲ್ಲಿ ಅವಳಿ ಅಂತ ಒಬ್ಬ ಪ್ರದೇಶ ಇದೆ, ಅಲ್ಲಿ ವಿನ್ಯಾಸಗೊಂಡು ಹಲವು ಕಷ್ಟದ ಪ್ರಯೋಗಗಳನ್ನೆಲ್ಲ ನಡೆಸಿ ಈಗ ಅದು ನಮ್ಮ ರಾಜಸ್ಥಾನ ಎಲ್ಲ ಗಡಿಗಳಲ್ಲಿ ನಮ್ಮ ಅರ್ಜುನ್ ಟ್ಯಾಂಕನ್ನು ನಾವು ಬಳಸ್ತಾ ಇದ್ದೇವೆ. ಇವತ್ತು ಗುಜರಾತ್ ಕಡೆಯಿಂದ ಅವ್ರು ಯಾರು ನುಗ್ಗಲಿಲ್ಲ ಅಂತ ಕಾರಣ ಅಂತ ಹೇಳಿದ್ರೆ ಅರ್ಜುನ್ ಟ್ಯಾಂಕ್ ಮೊನ್ನೆಯ ಯುದ್ಧದಲ್ಲಿ. ಹಾಗೆಯೇ ಮೂರು ಕ್ಷೇತ್ರಕ್ಕೆ ಇದ್ದ ಗಮನಗಳನ್ನು ಕೊಟ್ಟು ಮಾಡೋದು ಮತ್ತು ಅದನ್ನು ಉನ್ನತೀಕರಣ ಮಾಡೋದು, ಮಾಡಿ ಸುಮ್ಮನೆ ತೊಳಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಈಗ ಉಪಗ್ರಹವನ್ನು ಬಳಸಿ ಯುದ್ಧ ದಾಳಿ ಮಾಡುವ ಒಂದು ತಂತ್ರಜ್ಞಾನ ಸ್ಟಾರ್ಟ್ ಆಗಿದೆ, ಸ್ಯಾಟಲೈಟ್ ಬೇಸ್ಡ್ ಆಪರೇಷನ್ ಅಂತ. ಸ್ಯಾಟಲೈಟಲ್ಲೇ ಇದ್ಕೊಂಡು ಗುರಿ ಸಾಧನೆ ಗುರಿಯನ್ನು ಇಟ್ಟು
ಅಲ್ಲಿಂದ ಚಾಲನೆ ಕೊಟ್ಟು

0: ಈ ರಾಡರ್ಗಳು ಗಮನಿಸುವ ಮೊದಲೇ ಬಂದು ದಾಳಿ ಮಾಡುವಂಥ ತಂತ್ರಗಳಲ್ಲಿ ಇವು ಶುರುವಾಗಿದೆ. ಅಂದರೆ ಅಂಥ ಪ್ರಯೋಗಗಳು ಸ್ಟಾರ್ಟ್ ಆಗಿದರೆ, ಪ್ರಾರಂಭವಾಗಿದರೆ, ಇಲ್ಲಿ ನಾವು ಅದಕ್ಕೆ ಪ್ರತಿ ತಂತ್ರವನ್ನು ಮಾಡಬೇಕಾಗ್ತದೆ. ಅದನ್ನು ನಾವು ಅರ್ಧ ದಾರಿಯಲ್ಲಿ ನಿಲ್ಲಿಸೋದು ಹೇಗೆ, ಅದರಿಂದ ರಕ್ಷಣೆ ಮಾಡೋದು ಹೇಗೆ ಅಂತ. ಇನ್ನೊಂದು ಬಹಳ ವಿನಾಶಕಾರಿ ಒಂದು ಪ್ರಯೋಗಗಳು ಅಂತೇಳಿದರೆ ಬಯೋಕೆಮಿಕಲ್ ವಾರ್ಫೇರ್ ಅಂತ. ಇದು ಸದ್ದಾಮ್ ಹುಸೇನ್ನ ಆ ಯುದ್ಧದ ಅವಧಿಯಲ್ಲಿ ಬಹಳ ಜನ ಮಾತಾಡ್ತಿದ್ದರು. ಈಗಲೂ ಹಾಗೆ, ಅದರ ಭಯ ಎಲ್ಲರಿಗಿದೆ. ಕೆಮಿಕಲ್ ವೆಪನ್ಸ್, ರಾಸಾಯನಿಕ ಶಸ್ತ್ರಾಸ್ತ್ರ ಅಂತ ಹೇಳ್ತಾರೆ. ಅದು ಅಂದರೆ ಒಂದು ವಿಮಾನದಲ್ಲಿ ಒಂದು ಸಿಡಿತಲೆ ಅಥವಾ ಒಂದು ಸಿಲಿಂಡರ್ಗಳಲ್ಲಿ ಭೀಕರವಾದ ರೋಗವನ್ನು ತರುವಂಥದ್ದು, ಅಥವಾ ಒಂದು ನಗರದ ಇಡೀ ಆಕ್ಸಿಜನ್ ಆಮ್ಲಜನಕವನ್ನು ಕುಗ್ಗಿಸುವ ಸಾಮರ್ಥ್ಯ ಇರುವ ಇದನ್ನು ರಾಸಾಯನಿಕಗಳನ್ನು ಎಷ್ಟೋ ಫಿಟ್ ಮೇಲೆ, ಅಂದರೆ ರಾಡರ್ಗಳು ಗಮನಿಸಿದಷ್ಟು ಮೇಲೆ ಇದ್ದರೂ ಮೇಲೆ ಏರಿ ಅಲ್ಲಿಂದ ನಾವು ಬಿಟ್ಟರೆ ಅದರಲ್ಲಿ ಬೀಳ್ತಾ ಆ ದೇಶಕ್ಕೆ. ನೀವು ಯಾವ ಸೈನ್ಯ ಬೇಡ ನಿಮಗೆ, ಯಾವ ರಾಕೆಟ್ ಹೋಗೋದು ಬೇಡ. ಮರುದಿವಸ ಬೆಳಗ್ಗೆ ಎಲ್ಲರೂ ಮೂರ್ಛೆ ತಪ್ಪಿರ್ತಾರೆ. ಎಲ್ರಿಗೂ ಆ ಕೋವಿಡ್ ಟೈಮಲ್ಲಿ ಬಂದ ಹಾಗೆ ಕಾಯಿಲೆಗಳು ಬರ್ತದೆ. ಇದು ರಾಸಾಯನಿಕವಾದ ಶಸ್ತ್ರಾಸ್ತ್ರಗಳು ಬಳಸುವ ಯುದ್ಧ. ಇನ್ನು ಅಣುಶಾಸ್ತ್ರದ ಇದು ಅಣು ವಿಕಿರಣ ಮಾಡುವಂಥದ್ದು ಅದೆಲ್ಲ ಇದೆ, ಅಟಾಮಿಕ್ ಬಾಂಬ್ಸ್ ಅಂತ. ಹೀಗೆ ನಾವು ಶಾಂತಿಯ ಪ್ರಯತ್ನ ಒಂದು ಕಡೆ ನಡೀತಾ ಇದ್ದರೂ ಎಲ್ಲ ದೇಶಗಳಲ್ಲಿ ಈ ಶಸ್ತ್ರಾಸ್ತ್ರ ಮತ್ತು ಪ್ರತಿ ಶಸ್ತ್ರಾಸ್ತ್ರ ಅದಕ್ಕೆ ಪ್ರತಿಯಾಗಿ ಏನು ಮಾಡುವುದು, ಇಂಥದ್ದು ಸಂಶೋಧನೆ ಅಭಿವೃದ್ಧಿ ಮೇಲ್ಕೈ ಯಾರದು ಹಾಗೆಲ್ಲ ಆಗಿದೆ. ಮತ್ತೊಂದು ಒಳ್ಳೆಯ ವಿಚಾರ ನಮ್ಮಲ್ಲಿ ನಡೆದಿದ್ದು ಹೇಳಿದರೆ, ಈ ಉತ್ಪನ್ನವನ್ನು ಮೊದಲು ನಾವು ಬೆಲ್ ಬಿ ಎಚ್ ಎಲ್ ಬೆಮ್ ಎಲ್ ಅಲ್ಲಿಗೆ ಮಾತ್ರ ಸಾರ್ವಜನಿಕ ಉದ್ದಿಮೆ ಅಂತ ಹೇಳ್ತಾರೆ, ಅದಕ್ಕೆ ಕೊಡ್ತಿದ್ದೆವು. ಇವಾಗ ನಾವು ಏನು ಮಾಡಿದ್ದೇವೆ, ಭಾರತದ ಖಾಸಗಿ ಕಂಪನಿಯವರನ್ನೆಲ್ಲ ನಾವು ತಗೊಂಡಿದ್ದೇವೆ, ಅವರು ನಮ್ಮ ಪಾಲುದಾರರು ಅಂತ ಇಟ್ಕೊಂಡು ಈ ರಾಷ್ಟ್ರೀಯ ಯೋಜನೆಯಲ್ಲಿ ಸಮಯವನ್ನು ಉಳಿಸಲಿಕ್ಕೆ ಸಿಮೆನ್ಸ್, ಟಾಟಾ, ಮಹೀಂದ್ರ ಅವರೆಲ್ಲ ನಮ್ಮ ಟ್ರಕ್ಗಳನ್ನು ಮತ್ತು ಬಹಳ ಗುರುತರವಾದ ಯಂತ್ರಗಳನ್ನು ಅವ್ರು ಮಾಡ್ತಾರೆ, ಈಗ ಸಲಕರಣೆಗಳು. ಹೀಗಾಗಿ ನಮ್ಮ ದೇಶದ ಚಿಂತನೆ, ನಮ್ಮ ದೇಶದ ಸಂಶೋಧನೆ, ನಮ್ಮ ದೇಶದ ಗೌಪ್ಯತೆ, ನಮ್ಮ ತಂತ್ರಜ್ಞಾನ ಇಂಜಿನಿಯರ್ಗಳಿಗೆ ಕೆಲಸ, ಮತ್ತು ನಮ್ಮ ಉದ್ಯಮಿಗಳಿಗೆ ಕೆಲಸ. ಹೀಗಾಗಿ ನಾವು ಯಾವುದರಲ್ಲಿ ಹಣವನ್ನು ಹೊರಗೆ ಹೋಗದಾಗೆ ನೋಡುವ ಒಂದು ಕಲ್ಪನೆ ಸೃಷ್ಟಿಯಾಗಿದೆ. ಅದನ್ನು ನಮ್ಮ ಪ್ರಧಾನಮಂತ್ರಿಯವರು ಈಗ ಆತ್ಮನಿರ್ಭರ್ ಭಾರತ್ ಅಂತ ಹೇಳ್ತಾರೆ, ಅದು ಉತ್ತೇಜನ ಕೊಟ್ಟಿದ್ದಾರೆ. ಮೂಲ ಕಲ್ಪನೆ ಡಾಕ್ಟರ್ ಕಲಾಂ. ಡಾಕ್ಟರ್ ಕಲಾಂ ಇವತ್ತು ಇಲ್ಲ ನಮ್ಮೊಟ್ಟಿಗೆ, ಆದರೆ 2020 ಭಾರತ ಒಂದು ಬಲಿಷ್ಠ ರಾಷ್ಟ್ರ ಆಗಬೇಕು, ಜಗತ್ತಿನ ಒಂದು ದೊಡ್ಡ ರಾಷ್ಟ್ರ ಆಗಬೇಕು, ಪ್ರಬುದ್ಧ ಮಾನವಾದ ಬೆಳವಣಿಗೆ ಹೊಂದಿದ ಅಭಿವೃದ್ಧಿಶೀಲ ರಾಷ್ಟ್ರ ಆಗಬೇಕು ಅಂತ ಕನಸು ಕಟ್ಟಿದ್ರು.
1: ನೀವು ನೋಡಿದ್ರೆ ಸರ್ ಕಲಾಂ?
0: ನನ್ನ ಒಂದು ಭಾಗ್ಯ ಹೇಳಿದರೆ, ನಾನು ಈ ಸಂಸ್ಥೆಯಲ್ಲಿ ಇರುವಾಗ 7 ಅವರ ಶಿಷ್ಟಾಚಾರ ಅಧಿಕಾರಿಯಾಗಿದ್ದೆ. ಹಾಗೆ ಬಹಳ ಹತ್ತಿರದಲ್ಲಿ ಅವರೊಟ್ಟಿಗೆ ನಾನು ಪ್ರಯಾಣ ಮಾಡ್ತಿದ್ದೆ. ಆಮೇಲೆ ಈ ವಿಶ್ಲೇಷಣಾ ಸಭೆಗಳಲ್ಲಿ ಪಾಲ್ಗೊಳ್ತಿದ್ದೆ. ಹಾಗಾಗಿ 7 ಅವರನ್ನು ನಾನು
1: ಹತ್ತಿರ
0: ನೋಡಿದ್ದೇನೆ.
1: ಒಳ್ಳೆ ಅನುಭವ,
0: ಒಳ್ಳೆ ಅನುಭವ, ಬಹುಶಃ ದೈವದತ್ವವಾದ ಒಂದು ಕ್ಷಣಗಳು ನನಗೆ ಸಿಕ್ಕಿದ್ದು. ಮತ್ತು ಅವರ ವಿಂಗ್ಸ್ ಆಫ್ ಫೈರ್ ಅಂತ ಅವರ ಆತ್ಮಚರಿತ್ರೆಯನ್ನು ನಾನು ಕನ್ನಡದಲ್ಲಿ ಅನುವಾದಿಸಿದೆ, ಒಬ್ಬ ಕನ್ನಡಿಗನಾಗಿ. ನನ್ನ ಪ್ರಥಮ ಕೃತಿ ಅದು. ಅದು ದೈವೇಚ್ಛೆಯೋ ಏನು ಅಂತ ಗೊತ್ತಿಲ್ಲ, ಈಗ ಅದು 19 ವಿಸ್ತರಿತ ಮುದ್ರಣ ಮಾಡಲು ಆಗ ನಡೀತಾ ಇದೆ ಈಗ. ಅಂದರೆ ಕಲಾಂ ಅಧ್ಯಕ್ಷರು ಮತ್ತು ನಂತರದ ಅವಧಿ ಇರಲಿಲ್ಲ, ಅದನ್ನು ಅವರ ಇನ್ನೊಬ್ಬರು ಲೇಖಕರು ಬರೆದಿದ್ದಾರೆ ಇಂಗ್ಲೀಷಲ್ಲಿ. ಅದೀಗ ನಾನು ಕನ್ನಡದಲ್ಲಿ ತರ್ಜುಮೆ ಮಾಡಿ ಆಯಿತು. ಈಗಾಗಲೇ 18 ಮುದ್ರಣ ಆಗಿದೆ ಈಗಾಗಲೇ. ಈಗ ನಾವು 19 ಪರಿಷ್ಕೃತ ಮುದ್ರಣಕ್ಕೆ ಬಂದಿದೆ ಅಗ್ನಿರೆಕ್ಕೆಗಳು. ಅದನ್ನು ಕನ್ನಡಿಗರು ಬಹಳ ಸಂಭ್ರಮದಿಂದ ಸ್ವೀಕರಿಸಿದ್ದಾರೆ. ಆಮೇಲೆ ಕೆಲವು ಕಾಲೇಜುಗಳಿಗೆ ಪಠ್ಯಪುಸ್ತಕ ಕೂಡ ಆಗಿದೆ. ಹಾಗೆ ಅವರ ಇತಿಹಾಸ ಬೆಳೆದು ಬಂದದ್ದು ನೋಡಿದ್ದಲ್ಲದೆ, ನಾನು ಅವರೊಬ್ಬರು ವಿಜ್ಞಾನಿಯಾಗಿ ನಮ್ಮ ಮುಖ್ಯಸ್ಥರಾಗಿ ಯಾವ ರೀತಿ ಕೆಲಸ ಮಾಡ್ತಿದ್ರು, ಏನು ಶ್ರದ್ಧೆ, ಏನು ರಾಷ್ಟ್ರಪ್ರೇಮ, ಆಮೇಲೆ ಸಣ್ಣ ವಿಜ್ಞಾನಿಗಳಿಗಿಂತ ಎಲ್ಲರಿಗೂ ಹೇಗೆ ಅವರು ಪ್ರೇರಣೆ ನೀಡ್ತಿದ್ರು, ಉತ್ತೇಜನ ಕೊಡ್ತಿದ್ರು, ವಿಮಾನ ನಿಲ್ದಾಣಗಳಲ್ಲಿ ಮಕ್ಕಳನ್ನು ಹೇಗೆ ಮಾತಾಡ್ತಿದ್ರು, ಯುವಕರನ್ನು ಹೇಗೆ ಮಾತಾಡ್ತಿದ್ರು, ಸೋಲನ್ನು ಹೆಗಲಲ್ಲಿ ಹೇಗೆ ಇಟ್ಕೊಳ್ತಿದ್ರು, ಗೆಲುವನ್ನು ಯಾರಿಗೆಲ್ಲ ಅವರ ಸಹೋದ್ಯೋಗಿಗಳಲ್ಲಿ ಹಂಚುತ್ತಿದ್ರು ಅವರು. ಆದಂಥ ಒಂದು ಉತ್ತಮ ನಾಯಕತ್ವ ಅವ್ರ ಹತ್ರ ಇತ್ತು. ಸೋಲಿಂದ ಕಂಗಣಿಸ್ಲಿಕ್ಕೆ ಕಿಂಗೇಡಲಿಕ್ಕೆ ಅವಕಾಶವೇ ಇಲ್ಲ. ಅವರ ಆ ಒಂದು ಕ್ಷೇತ್ರಕ್ಕೆ ಅವರು ಹೆಚ್ಚಿನ ಲಕ್ಷ ನೆರವು ಬೆಂಬಲ ಕೊಟ್ಟು ಆತ್ಮೀಯವಾದ ವೈಯಕ್ತಿಕ ನೆಲೆಯಲ್ಲಿ ಅಲ್ಲಿ ಹೋಗಿ ನಿಂತು ಅವನಿಗೆ ಬೆಂತಾಟಿ ಹೇಳ್ತಾಯಿದ್ರು, ಪರವಾಗಿಲ್ಲ ನಾವು ಇನ್ನೂ ಸಿದ್ಧರಾಗೋಣ, ನಾವಿದ್ದೇವೆ ನಿಮ್ಮೊಟ್ಟೆಗೆ, ನಿಮಗೇನು ನಿಮಗೇನು ಬೇಕಾಗಿದೆ ಅಂತ ಕೇಳಿ ಅಲ್ಲಿ ಮತ್ತೆ ಮೈ ಕೊಡವಿ ಆ ವಿಜ್ಞಾನಿಗಳು ಅದನ್ನು ಸರಿಪಡಿಸಿ ಮತ್ತೆ ಮುಂದೆ ಹೋಗುವಂಥ ಕೆಲಸವನ್ನು ಕಲಾಂ ದೊಡ್ಡ ಪ್ರೇರಕ ಶಕ್ತಿ. ಇಲ್ಲರೂ ಈ ವಿಜ್ಞಾನಿಗಳಿಗೆ ಸಂಬಳ ಸವಲತ್ತು ಅಥವಾ ಸರ್ಕಾರದ ಯಾವುದೇ ಇದ್ರೂ ವಿಶೇಷವಾಗಿ ಏನಿಲ್ಲ, ಎಲ್ಲ ಸರ್ಕಾರಿ ಅಧಿಕಾರಿಗಳಿಗಿದ್ದ ಹಾಗೆ ಇದೆ. ಆದರೆ ನಮಗೆಲ್ಲ ವರಪ್ರಧಾನ ಆಗಿರುವುದು ಡಾಕ್ಟರ್ ಕಲಾಂ, ಡಾಕ್ಟರ್ ವಿಕ್ರಮ್ ಸಾರಾಭಾಯಿ, ಡಾಕ್ಟರ್ ಹೋಮಿ ಬಾಬಾ, ಈ ಮತ್ತು ಇಸ್ರೋದಲ್ಲಿ ಬಂದೋದ ಬಹಳ ಜನ ವಿಜ್ಞಾನಿಗಳು ಮುಖ್ಯಸ್ಥರು ಡಾಕ್ಟರ್ ಯು ಆರ್ ರಾವ್, ಇವರೆಲ್ಲ ಕಾರಣ. ಇವರು ಅದನ್ನು ದೇಶದ ಈ ವೈಜ್ಞಾನಿಕ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಅವರು ಇಷ್ಟು ಸಾಧನೆ ಆಗಿರಬೇಕಾದ್ರೆ ಮೋಟಿವೇಶನ್ ಪ್ರೇರಣೆ ಎಂಬುದನ್ನು.
1: ಓಕೆ ಸರ್, ನಿಮಗೆ ನಿಮ್ಮ ಪಿ ಆರ್ ಆಗಿ ಸರ್ ನಿಮ್ಮ ಜವಾಬ್ದಾರಿ ಏನಿತ್ತು ಸರ್? ಡಿ ಆರ್
0: ನನ್ನ ಜವಾಬ್ದಾರಿ ಅಂದರೆ ನಾನು ಇಲ್ಲಿ ಲಘು ಉದ್ಯಮ ಯೋಜನೆಯ ನಾನು ಆಡಳಿತ ಮುಖ್ಯಸ್ಥಾಗಿದ್ದೆ ಮತ್ತು ಮುಖ್ಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿದ್ದೆ. ನಮ್ಮ ಯೋಜನೆಯಲ್ಲಿ 350 ಸಂಸ್ಥೆಗಳು ಕೈಜೋಡಿಸಿದೆ. ಹಾಗೆ ನಾವು ಇವರೊಟ್ಟಿಗೆಲ್ಲ ಒಂದು ಒಳ್ಳೆಯ ಸಂಬಂಧನ ಇಟ್ಟುಕೊಂಡು ಮುಖ್ಯ ಎಚ್ ಎ ಎಲ್ನಿಂದ ಹಿಡಿದು ಹಲವು ಸಂಸ್ಥೆಗಳು ಇರಲಿ ತೊಡಗಿಸಿಕೊಂಡ ಕಾರಣ ಎಲ್ಲ ವಿಚಾರಗಳಲ್ಲಿ ಒಂದು ಸಂಪರ್ಕ ಸಂಯೋಜನೆ ಸಾಮರಸ್ಯ ಇದೆಲ್ಲ ಮಾಡಬೇಕಾದ್ರೆ ನಾವು ಅದನ್ನು ಅವರ ಸಂಬಂಧ ಬೆಳೆಸಬೇಕು, ಭಾಳಷ್ಟು ಕೆಲಸ ಇದೆ, ಅದು ನಾನು ಮಾಡ್ತಾಯಿದ್ದೆ. ಆಮೇಲೆ ವಿಶ್ಲೇಷಣಾ ಸಭೆಗಳು ನಡೆಯುವುದು, ಆಮೇಲೆ ಬಹುಮಾನ್ಯರು VVIPಗಳು ನಮ್ಮ ದೇಶದ ರಕ್ಷಣಾ ಮಂತ್ರಿಗಳು, ನಮ್ಮ ವಾಯುದಳದ ಅಧಿಕಾರಿ ಮುಖ್ಯಸ್ಥರು, ಬೇರೆ ಸೈನ್ಯದ ಮುಖ್ಯಸ್ಥರು, ಬೇರೆ ದೇಶದ ಅವರು ಬರ್ತಿದ್ದರು, ದೊಡ್ಡ ದೊಡ್ಡ ವಿಜ್ಞಾನಿಗಳು ಬರ್ತಿದ್ದರು, ಅಂಥವರದೆಲ್ಲ ಭೇಟಿಯ ನಿಯೋಜನೆ. ಮತ್ತು ನಮ್ಮ ವಿಜ್ಞಾನಿಗಳು ಕೂಡ ಹೊರಗೆ ವಿದೇಶಕ್ಕೆ ಹೋಗ್ತಿದ್ದರು, ಅವರಿಗೆ ವ್ಯವಸ್ಥೆ, ಅವರಿಗೆ ಹೊರಗೆ ಹೋಗಿ ಬಂದು ಬರುವಂಥ ವೀಸಾ ಮತ್ತು ಪ್ರಯಾಣ ವ್ಯವಸ್ಥೆ ಹತ್ತು ಹಲವು. ಮುಖ್ಯವಾಗಿ ವಿಶ್ಲೇಷಣಾ ಸಭೆಗಳನ್ನು ನಡೆಸುವಂಥದ್ದು, ಅದು ದೊಡ್ಡ ಒಂದು ಸಿದ್ಧತೆ ಮಾಡಬೇಕಾಗ್ತದೆ ಅದಕ್ಕೆ. ಮತ್ತು ಬಹುಮಾನ್ಯರನ್ನು ಎದುರುಗೊಳ್ಳೋದು, ಅವರನ್ನು ವ್ಯವಸ್ಥೆ ಮಾಡಿ ಅವರನ್ನು ವಿಮಾನ ನಿಲ್ದಾಣ ಕರ್ಕೊಂಡು ಬರೋದು ಮತ್ತು ಅವರನ್ನು ವಾಪಸ್ ಬಿಡುವಂಥ ಕೆಲಸ, ಆಮೇಲೆ ಅವರಿಗೆ ಬೇಕಾದ್ದೆಲ್ಲ ಸಂಪರ್ಕಗಳನ್ನು ನಾವು ಬೆಳೆಸಬೇಕಾದ ಅಂತೇಳಿದ್ರೆ ಅವರು ಯಾರನ್ನು ಕಾಣಬೇಕಾದರೂ ನಾವು ನಮ್ಮ ಕೈಯಲ್ಲಿ ಎಲ್ಲ ಇದೆಲ್ಲ ಸಿದ್ಧಹಸ್ತರಾಗಿರ್ಬೇಕು, ನಾವು ಹುಡುಕಬಾರ್ದು. ಹಾಗೆ ಗೋಪ್ಯತೆ, ಅದರೊಟ್ಟಿಗೆ ಶಿಷ್ಟಾಚಾರ, ಆಮೇಲೆ ಪೊಲೀಸ್ ಒಟ್ಟಿಗೆ ನಾವು ವ್ಯವಹಾರ ಮಾಡಬೇಕು, ಅಂದರೆ ನಮ್ಮ ಕೆಲಸ ಜೊತೆಯಾಗಿ ಸಾಗಬೇಕು. ರಾಜ್ಯದ ಪೊಲೀಸ್, ಆಮೇಲೆ ಮಿಲಿಟ್ರಿ ಯೋಧರು ಅವರೆಲ್ಲ ಇರ್ತಾರೆ, ಇವರೆಲ್ಲ ಝಡ್ ಕ್ಯಾಟಗರಿ ಅಂತ ಹೇಳ್ತಾರೆ, ಶ್ರೇಣಿ ಝಡ್ ಶ್ರೇಣಿಯ ಭದ್ರತೆ, ಅದರಲ್ಲೂ ಕೂಡ ಅನುಗುಣವಾಗಿ ನಡೀಬೇಕಿತ್ತು. ಹಾಗೆ ಆಡಳಿತ, ಆಮೇಲೆ ವಿಶ್ಲೇಷಣಾ ಸಭೆಗಳು, ಬಹುಮಾನ್ಯರ ಭೇಟಿಗಳು, ಮತ್ತು ಪತ್ರಿಕಾ ಹೇಳಿಕೆಗಳು, ಪತ್ರಿಕಾ ಸಮ್ಮೇಳನ, ಪತ್ರಿಕಾ ಸಂದರ್ಶನಗಳು, ಇವೆಲ್ಲ ನನ್ನ ಪಾಲಿನಲ್ಲಿತ್ತು. ಮಾಧ್ಯಮ ನಿರ್ವಹಣೆ ಯಾಕೇಳಿದರೆ ಮುಖ್ಯವಾಗಿ ಈ ಬಹು ಕ್ಲಿಷ್ಟವಾದ ವೈಜ್ಞಾನಿಕ ವಿಚಾರಗಳನ್ನು ಯಾರಿಗೂ ತಿಳಿಯದಾದ ಕಾರಣ ನಾವು ಅದನ್ನು ಸರಳವಾಗಿ ಸಾಮಾನ್ಯ ಜನರಿಗೆ ಮತ್ತು ಪತ್ರಕರ್ತರಿಗೆ ಅರ್ಥವಾಗುವ ರೀತಿಯಲ್ಲಿ ಅದನ್ನು ನಾವು ಸರಳ ಮಾಡಿ ಅವರಿಗೆ ಹೇಳಬೇಕಾಗ್ತದೆ. ಯಾಕಂದರೆ ನಾನು ಹೇಳಿದ್ದೆ ಯುದ್ಧಮಾನ ವಿಮಾನದಲ್ಲಿ ಎಷ್ಟು ಜನ ಕೂತ್ಕೊಳ್ತಾರೆ ಅಂತ ಯಾರೊಬ್ಬ ಕೇಳಿದ್ದ. ಯುದ್ಧಮಾನ ಪ್ರಯಾಣಿಕರ ಕೊಂಡೋಗ್ಲಿಕ್ಕೆ ಇರುವುದಲ್ಲ, ಅಲ್ಲಿ ಅವ್ರ ಕೆಲಸವೇ ಬೇರೆ. ಮೂಲತಃ ಹೀಗೆ ಅವರನ್ನು ಕೂಡ ಒಂದು ಏನು ಹೇಳ್ತೀವಿ, ಅವರಿಗೆ ಒಂದು ಸ್ವಲ್ಪ ಜ್ಞಾನವನ್ನು ಕೊಟ್ಟು ಈ ಕ್ಷೇತ್ರದಲ್ಲಿ ನೀವು ನಮ್ಮ ಪಾಲುದಾರರು, ನೀವು ಈ ಬೆಳವಣಿಗೆಯನ್ನು ನೋಡಬೇಕಾದ್ರೆ ಸ್ವಲ್ಪ ನೀವು ಇದನ್ನು ಸ್ಟಡಿ ಮಾಡಬೇಕು, ಅಭ್ಯಾಸ ಮಾಡಬೇಕು ಅಂಥೇಳಿ. ಹಾಗೆ ಆ ವೈಜ್ಞಾನಿಕ ಮತ್ತು ತಾಂತ್ರಿಕ ವಿಚಾರಗಳನ್ನು ಹೇಳುವಾಗ ಸರಳಗೊಳಿಸಿ ಆಯಾ ಭಾಷೆಯಲ್ಲಿ ಕನ್ನಡದಲ್ಲಿರ್ಬೋದು ಅದನ್ನು ಹೇಳಬೇಕಾದ್ರೆ ನಾವೇ ಸ್ವತಃ ಸ್ವಲ್ಪ ತಂತ್ರಜ್ಞಾನವನ್ನು ಅರಗಿಸ್ಕೊಳ್ಬೇಕಾಗ್ತದೆ, ಅದನ್ನು ಸರಳಗೊಳಿಸಿ ಅಚ್ಚ ಕನ್ನಡದಲ್ಲಿ ಹೇಳಬೇಕು.
1: ಓಕೆ ಸರ್, ನಿಮ್ಮ ಮಾತು ಕೇಳುವಾಗ ನನಗೆ ಅದೇ ಅನ್ನಿಸ್ತಾ ಉಂಟು, ನೀವು ಪ್ರತಿಯೊಂದನ್ನು ಕೂಡ ಎಷ್ಟು ಚೆನ್ನಾಗಿ ಕನ್ನಡದಲ್ಲಿ ಅದನ್ನು ಹೇಳ್ತಿದ್ದೀರಿ ಅಂತ. ಅಂದರೆ ಈ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡೋದು ತುಂಬ ಕಡಿಮೆ, ಮಾತನ್ನು ಕೇಳುವಾಗ ನನಗೆ ಅನ್ನಿಸ್ತು ಅದು ಸಿಡಿತಲೆಗಳು ಅಥವಾ ಏನಾದರೂ ನೀವು ಏನು ಯುದ್ಧಕ್ಕೆ ಸಂಬಂಧಿಸಿದಂಥ ವಿಷಯಗಳನ್ನು ಹೇಳುವಂಥದ್ದು ಅಂದರೆ ಇಂಥವ್ರು ತುಂಬ ಕಡಿಮೆ ಈಗ ಅಂತ. ನಾವು ವೈದ್ಯಕೀಯ ರಂಗದಲ್ಲೂ ಕೂಡ ಇಂಥವ್ರನ್ನ ಹುಡುಕ್ತಾ ಇರ್ತೇವೆ ಅಥವಾ ಈ ವೈಜ್ಞಾನಿಕ ರಂಗದಲ್ಲೂ ಇಂಥವ್ರನ್ನ ಹುಡುಕ್ತಾ ಇರ್ತೇವೆ.
0: ಹೌದು
1: ಹೌದು, ತುಂಬ ಇಂಪಾರ್ಟೆಂಟ್,
0: ಮುಖ್ಯ ನಮಗೆ ಅದರಲ್ಲೂ ಶ್ರದ್ಧೆ ಬೇಕು. ನಾವು ಹಾಗೆ ಇಂಗ್ಲೀಷ್ ಬಳಸುವ ಬದಲು ಅದಕ್ಕೆ ಸರಿಯಾದ ಒಂದು ಕನ್ನಡ ಶಬ್ದಗಳನ್ನು ಹುಟ್ಟಿಸಿ ಹಾಕ್ಕೊಂಡು ಅದನ್ನು ವಿವರಣೆ ಮಾಡುವಾಗ ಹೇಳಿದ ಕಾರಣ ಹಾಗಾಗಿ ನನ್ನ ಈ ಬೇರೆ ಅಷ್ಟು ಜವಾಬ್ದಾರಿಗಳೊಟ್ಟಿಗೆ

0: ಪತ್ರಿಕಾ ವ್ಯವಹಾರಗಳು ಮತ್ತು ಮಾಧ್ಯಮ ನಿರ್ವಹಣೆ ಬಹಳ ಅಚ್ಚುಕಟ್ಟಾಗಿ ತಿಳಿದ್ರೆ ಮತ್ತು ನಾನು ದೆಹಲಿಗೆ ಹೋಗಿ ನಮ್ಮ ಸಾರ್ವಜನಿಕ ಸಂಪರ್ಕ ಇಲಾಖೆಯನ್ನು ಅಲ್ಲಿ ಒಂದು ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಕೊಟ್ಟರು ಕಲಾಂ. ಅಲ್ಲಿ ಹೋಗಿ ಒಂದು ವ್ಯವಸ್ಥೆ ಮಾಡಿ ಬಂದೆ ಬೇರೆಯವರು ಹಿರಿಯ ಅಧಿಕಾರಿಗಳೊಟ್ಟಿಗೆ ಸೇರಿ. ಅದಕ್ಕೆ ಮಾಧ್ಯಮ ಧೋರಣೆ ಅಂತ ಇರಲಿಲ್ಲ, ಅದನ್ನು ಕೂಡ ಒಂದೆಲ್ಲ ಮಾಡಿ ಒಂದು ವ್ಯವಸ್ಥೆ ಮಾಡಿ ನಾವೆಲ್ಲ ಹಾಗೆ ಮಾಡಿದ್ದು. ಹಾಗೆ ನನಗೆ ಭಾಳ ಸಂತೋಷ ಕೊಟ್ಟಿದೆ ಅಂತೇಳಿದ್ರೆ, ಒಂದು ಯಾವ ಕ್ಷೇತ್ರದಲ್ಲಿದ್ದೀರಿ, ವೈಜ್ಞಾನಿಕವಾಗಿ ತಿಳುವಳಿಕೆ ಇಟ್ಕೊಂಡು ಪತ್ರಿಕಾ ಮಾಧ್ಯಮದಲ್ಲಿ ಕೂಡ ಒಂದು ಸಂಸ್ಥೆಗೆ ಅನುಕೂಲವಾಗುವಂಥ ಒಂದು ವ್ಯವಸ್ಥೆ, ಒಂದು ವ್ಯವಸ್ಥೆಯನ್ನು ಮಾಡಿ ಬಂದದ್ದು. ಮತ್ತು ಅದಕ್ಕೆ ವ್ಯಕ್ತಿಗಳನ್ನು, ವಿಜ್ಞಾನಿಗಳನ್ನು ಕೂಡ ಅದಕ್ಕೆ ಅಳವಡಿಸಿ ಅವರನ್ನು ತಂದು ಈ ಥರ ಒಂದು ಮಾಡಲಿಕ್ಕೆ ಮಾಡಿದರೆ ನಮ್ಮಲ್ಲಿ ಅಭಿವೃದ್ಧಿಗೊಂಡ ಒಳ್ಳೆ ವಿಚಾರಗಳನ್ನು ಸಕಾಲದಲ್ಲಿ ಹೇಳಬೇಕು, ಇಲ್ಲಾದರೆ ನಮ್ಮ ಕೆಟ್ಟ ಹೆಸರು ಹೇಗೂ ಬರ್ತದೆ. ಇಷ್ಟು ಕೋಟಿ ಹಣವನ್ನು ನೀವು ಇಷ್ಟು ವರ್ಷ ಇಟ್ಕೊಂಡು ಯಾಕೆ ನಿಮ್ಮ ಯುದ್ಧವಿಮಾನ ತಡ ಆಗಿದೆ, ಯಾಕೆ ನಿಮ್ಮ ನೇವಿ ಅವರಿಗೆ ಇನ್ನೂ ಹಡಗು ಕೊಟ್ಟಿಲ್ಲ, ಏನೆಲ್ಲ ಈ ಥರ ಬರ್ತದೆ. ಅದಾಗಬೇಕಾದ್ರೆ ನಾವು ಇವರಿಗೆಲ್ಲ ಒಂದು ಹೇಳಬೇಕು ಈ ವಿಜ್ಞಾನದ ನಡಿಗೆ ಹೇಗಿದೆ ಅಂತೇಳಿದರೆ, ಈ ಸಂಶೋಧನೆಯ ನಡಿಗೆ ಇದೊಂದು ತಪಸ್ಸಿದ್ದಾಗೆ ನಮಗೆ ಬಹಳ ತಾಳ್ಮೆ ಬೇಕು, ಶಾಂತಿ ಬೇಕು. ಎಲ್ಲ ರಾಷ್ಟ್ರಗಳಲ್ಲಿ ಕೂಡ ಒಂದು ಯುದ್ಧ ವಿಮಾನ ಮಾಡಲಿಕ್ಕೆ ಇಷ್ಟೇ ವರ್ಷ ತಗೊಂಡಿದ್ದಾರೆ, ಅದನ್ನೆಲ್ಲರೂ ಮರೆ ಮಾಡ್ತಾರೆ, ಯಾರು ಗೊತ್ತಿರೋದಿಲ್ಲ ಯಾರಿಗೂ. ಆಮೇಲೆ ಎಷ್ಟು ಕಡೆ ಯುದ್ಧ ವಿಮಾನಗಳು ಪತನ ಆಗ್ತದೆ ಅಂತ ಹೇಳಿದರೆ, ಎಲ್ಲ ಈಗ ನಮಗೇನು ವಿಮಾನ ಮಾರ್ತಾರಲ್ಲ ಆ ವಿಮಾನಗಳೆಲ್ಲ ಅಲ್ಲಿ ಅವರ ಪರೀಕ್ಷೆಯ ವೇಳೆಗೆ ಅಪಘಾತಕ್ಕೊಳಗಾಗಿದೆ. ಆದರೆ ಅವರದ್ದು ಭದ್ರ ಕೋಟೆ, ಅವ್ರು ಯಾರು ಹೊರಗೆ ಬರಲಿಕ್ಕೆ ಬಿಡೋದಿಲ್ಲ. ಅಂದರೆ ಅಷ್ಟು ಸುವಿಸ್ತಾರವಾದ ಅವರಿಗೆ ಪರೀಕ್ಷಣಾ ಕೇಂದ್ರಗಳಿವೆ. ಭಾರತ ಹಾಗೆ ಅಲ್ಲ, ಇಲ್ಲಿ ಏನಾದರೂ ಕೂಡಲೇ ಗೊತ್ತಾಗಿಬಿಡ್ತದೆ, ಅದಕ್ಕೆ ಜನ ಲೆಕ್ಕಾಚಾರ ಹಾಕ್ತಾರೆ. ಹಾಗೆ ಆಗಿ ಅವರು ಅಲ್ಲಿ ಸಾಧಿಸಿದ್ದಾರೆ. ಅರೆ, ನನಗೊಂದು ಸಂತೋಷ, ನಮ್ಮ ಯುದ್ಧ ವಿಮಾನವನ್ನು ಇವತ್ತಿಗೆ ನಾವೇನು ಸೈನ್ಯಕ್ಕೆ ತೊಡಗಿಸಿಕೊಂಡಿದ್ದೇವೆ, ತೇಜಸ್ ಲಘು ಯುದ್ಧ ವಿಮಾನ, ಒಂದೇ ಒಂದು ಬಾರಿ ಆತಂಕಕಾರಿಯಾದ ಕ್ಷಣಗಳಾಗಲಿ, ಒಂದೇ ಒಂದು ಅಪಘಾತ ಆಗದೆ ನಾವು ಇವತ್ತು ಈ ಸ್ಥಿತಿಯಲ್ಲಿ ಲಘು ಯುದ್ಧ ವಿಮಾನವನ್ನು ನಾವು ಎಚ್ ಎಲ್ ಅಲ್ಲಿ ನಿರ್ಮಾಣ ಮಾಡಿ ನಾವೀಗ ತಮಿಳ್ನಾಡಿನ ಸುಲು ಎಂಬ ಕ್ಷೇತ್ರದಲ್ಲಿ ಈಗ ಅಲ್ಲಿ ಒಂದು ಎಲ್ ಸಿ ಎ ತೇಜಸ್ ಕೇಂದ್ರವೇ ಆಗಿಬಿಟ್ಟಿದೆ, ಹಾರಾಟ ಕೇಂದ್ರ. ಅಲ್ಲಿವರೆಗೆ ಬರಬೇಕಾದ್ರೆ ನಮಗೆ ಎಂದೂ ಅಪಘಾತ ಆಗಲಿಲ್ಲ. ಒಂದೇ ಅಪಘಾತ ಆದ್ದು ಇತ್ತೀಚೆಗೆ ದುಬೈ ಏರ್ ಶೋಲಿ ಒಂದು ಆಗಿತ್ತು. ಅದು ಸಾರ್ವಜನಿಕ ವೀಕ್ಷಣೆಗೆ ಅವರು ಅದನ್ನು ತಿಪ್ಪರ್ಲಾಗೆಲ್ಲ ಹಾಕಿ ಪ್ರದರ್ಶನ ಮಾಡ್ತಾರೆ. ಅಲ್ಲೇನು ಅಚಾತುರಿಯಾಗಿ ಹೋದ್ದು ಬಿಟ್ಟರೆ ನಮ್ಮಲ್ಲಿ ಇಂಥ ಅಪಘಾತಗಳು ಆಗದೆ ಸಂಶೋಧನೆಯನ್ನು ನಡೆಸಿ, ಸಂಶೋಧನೆಯ ಪರೀಕ್ಷಾರ್ಥ ಹಾರಾಟಗಳನ್ನು ಪರೀಕ್ಷೆಗಳನ್ನು ನಡೆಸಿ ಎಚ್ಚರಿಕೆಯಿಂದ ಹೋದ ಒಂದು ದೊಡ್ಡ ಸವಾಲನ್ನು ಭಾರತ ಮಾಡಿದೆ. ಹೌದು, ಇಲ್ಲರೆ ನಮ್ಮನ್ನು ಎಲ್ಲರೂ ಕುಗ್ಗಿಸ್ತಾರೆ, ಓ ಇದು ಅಪಘಾತ ಆಗ್ತದೆ, ಈಗ ಮಿಗ್ ವಿಮಾನಗಳು ಬೀಳುವಾಗ ಹೇಳ್ತಿದ್ರು ಶೌದ ಪಟ್ಟಿಗಳು ಅಂತ, ಪೆಟ್ಟಿಗೆಗಳು ಅಂತ. ಹಾಗಾಗಿ ಪ್ರಯೋಗ, ಈ ಪ್ರಯೋಗಾತ್ಮಕ ಪರೀಕ್ಷೆಗಳು, ಹಾರಾಟ ಏನಿದ್ರೂ ಕೂಡ ಸಾರ್ವಜನಿಕ ನೆಲೆಯಲ್ಲಿ ತೀವ್ರ ಕೆಟ್ಟ ಪರಿಣಾಮವನ್ನು ಉಂಟು ಮಾಡುವಲಿಕ್ಕೆ ಸಾಧ್ಯ ಉಂಟದು. ಅದಕ್ಕೋಸ್ಕರ ಮೈಯೆಲ್ಲ ಎಚ್ಚರಿಟ್ಕೊಂಡು ವಿಜ್ಞಾನಿಗಳು, ಅದಕ್ಕೆ ಮತ್ತು ಸೈನ್ಯಾಧಿಕಾರಿಗಳು ಸಾಮರಸ್ಯದಿಂದ ಜಾಗ್ರತೆಯಿಂದ ಮಾಡಬೇಕು. ಯಾಕಂದರೆ ಒಂದು ವೇಳೆ ಆದರೆ ಈ ನಮ್ಮ ರಾಜಕೀಯ ನಾಯಕರು ಹೇಳ್ಬೋದು ಇದು ಪ್ರಯೋಜನ ಇಲ್ಲ, ಅಪಘಾತ ಆಗ್ತದೆ, ಅದನ್ನು ನಿಲ್ಲಿಸಿಬಿಡಿ ಅಂತ. ಆಗಾಗಲೇ ಕೋಟಿಗಟ್ಟಲೆ ದುಡ್ಡನ್ನು ನಾವು ವ್ಯಯಿಸಿರ್ತೇವೆ, ಅದಕ್ಕೆ ವ್ಯಯ ಮಾಡಿರ್ತೇವೆ. ಹಾಗಾಗಿ ಹಿಂದೆ ಹೇಳಿದಂತೆ ಸಂಶೋಧನೆ ಮತ್ತು ಅಭಿವೃದ್ಧಿ ದೊಡ್ಡ ಒಂದು ಮಾರ್ಗ, ಅದು ದೊಡ್ಡ ಮಾರ್ಗದಲ್ಲಿ ನಾವು ಹೋಗಬೇಕು. ಶಾಂತಿಪ್ರಿಯರಾಗಿ ಇಟ್ಕೊಂಡು ಕೂಡ ನಾವು ನಮ್ಮ ರಕ್ಷಣೆಗೆ ನಾವು ಸರ್ವ ಸಿದ್ಧತೆಗಳನ್ನು ನಡೆಸಬೇಕು. ಆ ಹಾದಿಯಲ್ಲಿ ಈಗ ಭಾರತ ನಿಜವಾಗಿ ಒಳ್ಳೆಯ ದಾರಿಯಲ್ಲಿ ಹೋಗಿದೆ. ಒಂದೇ ವಿಚಾರ ಹೇಳಿದರೆ ನಮ್ಮಲ್ಲಿ ಏನು ಜ್ಞಾನ ಪಡೆದೆಲ್ಲ ಯುವಕರು, ವಿಜ್ಞಾನಿಗಳು ನಮ್ಮ ಸಂಶೋಧನಾ ಕೇಂದ್ರಗಳಿಗೆ ಮತ್ತು ಉತ್ಪಾದನಾ ಕೇಂದ್ರಗಳಿಗೆ ಬಂದು ಕೆಲಸ ಮಾಡುವಂತ
1: ಸರ್, ಈಗ ಅಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಡಿಒಡಿಒ ಅಥವಾ ಯಾವುದೋ ಸಂಸ್ಥೆಗಳಿಗೆ ಸೇರ್ಬೇಕು ಅಂತ ಹೇಳಿದ್ರೆ ಏನು ಕೋರ್ಸ್ ಮಾಡ್ಬೇಕು ಸರ್, ಹೇಗೆ ಅದು?
0: ಈ ಇದರಲ್ಲಿ ಬಹಳ ಅವಕಾಶಗಳಿವೆ, ಇಂಥದ್ದೆಂತ ಹೇಳುವುದಕ್ಕೆ ಆಗೋದಿಲ್ಲ. ಯಾಕಂದರೆ ಯಾವುದೇ ಒಂದು ಸಂಸ್ಥೆಯಲ್ಲಿ ಇದ್ದಾಗ ಆಡಳಿತಾತ್ಮಕ ಹುದ್ದೆಗಳಲ್ಲದೆ ತಾಂತ್ರಿಕವಾಗಿ ಬಹಳ ಹುದ್ದೆಗಳಿವೆ. ಎಂಜಿನಿಯರ್ಗಳಿಗಂತೂ ಖಂಡಿತ ಬೇಕು. ಆದರೆ ನಮ್ಮಲ್ಲಿ ಡಿ ಆರ್ ಡಿ ಓದಲ್ಲಿ ಏನು ಮಾಡಿದೆ ಹೇಳಿದರೆ, ಇದು ಮಿನಿಮಮ್ ಅಂತ ಹೇಳ್ತಾರೆ, ನಿಕೃಷ್ಟ ಎಷ್ಟಿರಬೇಕು ಹೇಳಿದ್ರೆ 60% ಕೂಡ ನಮ್ಮಲ್ಲಿ ಪರೀಕ್ಷೆ

0: ಬರಿಬಹುದು.
1: ಅದು
0: ನಮ್ಮ ವೆಬ್ಸೈಟ್ ಇದೆ
1: ಡಿಆರ್ಡಿಒ.
0: ಎಲ್ಲ ವ್ಯವಸ್ಥೆಗಳು ಏನ್ ಮಾಡಿದೆ ಹೇಳಿದ್ರೆ, ಅಡ್ವರ್ಟೈಸ್ಮೆಂಟ್ ಪೇಪರ್ಲ್ಲಿ ಹಾಕೋದಿಲ್ಲ, ಎಲ್ಲವೂ ಅತ್ಯಂತ ಉತ್ತಮ ರೀತಿಯಲ್ಲಿ ವಿನ್ಯಾಸಗೊಂಡ ವೆಬ್ಸೈಟ್ಗಳಲ್ಲಿ ಕ್ಯಾರಿಯರ್ಸ್ ಜಾಬ್ ಆಪರ್ಚುನಿಟೀಸ್ ಅಂತ ಹಾಕಿರ್ತಾರೆ. ಅಲ್ಲಿ ನಮ್ಮ ಯುವಕರು ಎಲ್ಲರೂ ನೋಡ್ಬೋದು ಅದರಲ್ಲಿ ಯಾವ ರೀತಿ ನಾವು ಮಾಡಬೇಕು, ಏನು ಬೇಕು, ಏನೆಲ್ಲ ಸಮಗ್ರ ಮಾಹಿತಿ ಉಂಟು. ಅದಲ್ಲದೆ ನಮ್ಮ ಯುವ ವಿಜ್ಞಾನಿಗಳ ಎಂಜಿನಿಯರ್ಗಳಿಗೆ ನಮ್ಮಲ್ಲಿ ಪ್ರೊಜೆಕ್ಟ್ ವರ್ಕ್ಗಳನ್ನು ಕೊಡ್ತೇವೆ ನಾವು. ಅವರು ಕೊನೆ ಸೆಮಿಸ್ಟರ್ ಮುಗಿದ ಬಳಿಕ ನಮ್ಮಲ್ಲಿ ಪ್ರಾಯೋಗಿಕವಾಗಿ ನಮ್ಮಲ್ಲಿ ಇಟ್ಕೊಂಡು ಅವರನ್ನು ತರಬೇತಿ ಕೊಡ್ತೇವೆ. ಒಂದು ಮಾಡ್ತಾರೆ, ಅವರನ್ನು ಗೌಪ್ಯತೆಗೋಸ್ಕರ ಪೊಲೀಸ್ ವೆರಿಫಿಕೇಶನ್ ಇತ್ಯಾದಿ ಜಾರತೆ ಮಾಡ್ತೇವೆ ನಾವು, ದೇಶದ ಗುಟ್ಟು ಹೋಗಬಾರ್ದು ಅಂತ, ಅಥವಾ ನಮ್ಮ ಒಂದು ಭದ್ರತೆ ಹಿನ್ನೆಲೆಯಲ್ಲಿ. ಅದೊಂದು ಅವಕಾಶ ವಿದ್ಯಾರ್ಥಿಗಳಿಗೆ ಕೊಡ್ತೇವೆ ನಾವು. ಆಮೇಲೆ ನಾನು ಹೇಳಿದ ಹಾಗೆ ಪ್ರತಿ ವರ್ಷ ನಮ್ಮಲ್ಲಿ ಅವಕಾಶಗಳನ್ನು ವೆಬ್ಸೈಟಲ್ಲಿ ಹಾಕಿರ್ತೇವೆ, ಎಲ್ಲ ಮಾಹಿತಿ ಇರ್ತದೆ, ಅದು ಎಲ್ಲ ಯಾರು ನೋಡ್ಬೋದು, ಎಲ್ಲ ವಿಚಾರಗಳನ್ನು ಹಾಕಿರ್ತಾರೆ. ಅದು ಒಬ್ಬ ಟ್ವಿಟರ್ನಿಂದ ಹಿಡಿದದ್ದು, ಒಂದು ಅಡ್ಮಿನ್ ಅಸಿಸ್ಟೆಂಟಿಂದ ಹಿಡಿದದ್ದು, ಎಂಜಿನಿಯರ್ವರೆಗೆ ಇದೆ ಬೇರೆ ಬೇರೆ ಮಜಲಲ್ಲಿ. ಅವರಿಗೆ ನಿರಾಯಾಸವಾಗಿ ಈಗ ನೋಡ್ಬೋದು ಯುವಕರಿಗೆ. ಒಂದೇ ಒಂದು ಅವ್ರು ಹೇಳಿದರೆ, ಈಗಿನ ಇಂಟರ್ನೆಟ್ ಬಳಕೆ ಮಾಡುವಾಗ ಆ ವೆಬ್ಸೈಟ್ಗಳನ್ನು ನೋಡುವ ಒಂದು ಒಳ್ಳೆ ಅಭ್ಯಾಸ ಇಟ್ಕೊಂಡ್ರೆ
1: ಒಳ್ಳೇದು.
0: ಹೌದು, ಅದನ್ನು ಬಹುಶಃ ಮಾಡ್ತಾರ ನಂಗೆ ಡೌಟ್, ಭಾಳ ಸಂಶಯ ಇದೆ.
1: ಎಸ್ ಸರ್, ಅನೇಕ ವಿಷಯಗಳನ್ನು ನಾವು ಇಷ್ಟು ಮಾತಾಡಿದ್ದೇವೆ. ಸೊ ಈಗ ನೀವು ಸರ್ ಪ್ರಸ್ತುತ ಏನು ನಿಮ್ಮ ಯೋಚನೆ ಯೋಜನೆ ಏನಾದರೂ ಇದೆಯಾ?
0: ನಾನೀಗ ನಿವೃತ್ತನಾಗಿದ್ದೇನೆ. ನಾನು ಮುಖ್ಯವಾಗಿ ಗೌರವಾನ್ವಿತ ಏನು ಹೇಳಿ ಅತಿಥಿ ಉಪನ್ಯಾಸಕರಾಗಿ 10 ವರ್ಷಗಳಿಂದ ನಾನು ವರ್ಷಕ್ಕೆ 10 ಇಂಜಿನಿಯರಿಂಗ್ ಕಾಲೇಜಿಗೆ ಸ್ಟೂಡೆಂಟ್ ಇಂಡಕ್ಷನ್ ಪ್ರೋಗ್ರಾಮ್ಗಳಿಗೆ ಹೋಗ್ತೇನೆ, ಮತ್ತು ಬೇರೆ ವಿಷಯಗಳಿಗೆ ಡಿಗ್ರಿ ಕಾಲೇಜಿಗೆ ಹೋಗ್ತೇನೆ, ಮತ್ತು ಕಲಾಂ ಜೀವನ ಧರ್ಮ ಅಂತ ವಿಚಾರವನ್ನು ಒಂದು 95 ಭಾಷಣ ಮಾಡಿದ್ದೇನೆ ದೇಶ ವಿದೇಶದಲ್ಲಿ, ಕಲಾಂರ ಜೀವನ, ಆಮೇಲೆ ವಿಷನ್ ಇಂಡಿಯಾ 2020 ಅಂತ, ಅದು ನಾನು ಭಾಳ ಕಡೆ ಮಾತಾಡಿದ್ದೇನೆ. ಇನ್ನು ಎಚ್ ಆರ್ ಅಂಥದ್ದು ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ವಿಷಯಗಳಿಗೆ ಕೂಡ ನಾನು ಉಪನ್ಯಾಸಕನಾಗಿ ಹೋಗ್ತಾ ಇದ್ದೇನೆ. ಮತ್ತು ಮೈಸೂರಲ್ಲಿ ಪ್ರತಿಷ್ಠಿತ ಸಂಸ್ಥೆಗಳಾದ ಕರ್ನಾಟಕ ಪೊಲೀಸ್ ಅಕಾಡೆಮಿ ಹಾಗೂ ರಾಜ್ಯದ ಸ್ಟೇಟ್ ಏನು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಅಲ್ಲಿ 3 ಇದೆ, ಅಲ್ಲಿ ಕೂಡ ನಾನು ಗೌರವ ಉಪನ್ಯಾಸಕನಾಗಿ ಹೋಗ್ತೇನೆ. ಮತ್ತು ವರ್ಷಕ್ಕೆ ಒಂದು ಕನ್ನಡ ಪುಸ್ತಕ ಬರೆದು ಇವರಿಗೆ 8ನೇ ಪುಸ್ತಕ ಆಗಿದೆ. ಅದೀಗ ಇತ್ತೀಚೆಗೆ ವ್ಯಕ್ತಿತ್ವ ವಿಕಸನ ವಿಚಾರಧಾರೆ ಅಂತ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್,

0: ತೆಗೆದುಕೊಂಡು ಹೋಗಿ ಸರ್ಕಾರಿ ಶಾಲೆಗಳಿಗೆ ಚಂದ್ರಯಾಣ ಎಲ್ಲ ತೋರಿಸ್ತೇನೆ ನಾನು, ರಾಕೆಟ್ ಉಡಾವಣೆ ತೋರಿಸ್ತೇನೆ, ಕ್ಷಿಪಣಿಗಳ ಹಾರಾಟ ತೋರಿಸ್ತೇನೆ. ಇದು ನನಗೆ ಆನಂದ ಕೊಟ್ಟಿದೆ. ಇದೇ ನನ್ನ ಕೆಲಸ ಈಗ ನಿವೃತ್ತಿಯಲ್ಲಿ.
1: ಒಳ್ಳೆಯ ವಿಷಯ. ಡಾಕ್ಟರ್ ಜಯಪ್ರಕಾಶ್ ಸರ್ ಅವರೇ, ಅನೇಕ ವಿಷಯಗಳನ್ನು ನಮ್ಮ ಜೊತೆ ನೀವು ಹಂಚಿಕೊಂಡ್ರಿ. ಕೊನೆಯದಾಗಿ ನಮ್ಮ ಕೇಳ್ತಾ ಇರುವಂಥ ಎಲ್ಲ ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ಕೇಳುವವರಿಗೆ ಮುಖ್ಯವಾಗಿ ನನ್ನ ಮಾತುಗಳು ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ, ಅವರೇನು ವಿದ್ಯೆಯನ್ನು ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ತಾರ, ಅವರಿಗೆ ಮನಸ್ಸಿಗೆ ಖುಷಿ ಕೊಡುವಂಥ ಆಸಕ್ತಿ ಇದ್ದ ವಿಷಯಗಳನ್ನು ಅವರು ಆಯ್ಕೆ ಮಾಡಿಕೊಳ್ಬೇಕು. ಅದೇ ಕ್ಷೇತ್ರದಲ್ಲಿ ಅವರು ವಿದ್ಯಾರ್ಜನೆ ಮಾಡಬೇಕು. ಹಾಗೆ ಮಾಡಿದರೆ ಒಳ್ಳೆಯದು. ನೆರೆ ಮನೆಯವ ಇಂಜಿನಿಯರ್ ಆಗಿದ್ದಾನೆ, ಡಾಕ್ಟರ್ ಆಗಿದ್ದಾನೆ ಅಂತ ನಮ್ಮ ಮಕ್ಕಳಿಗೆ ನಾವು ಹೇಳಬಾರ್ದು. ಇದು ಪೋಷಕರಿಗೆ ಒಂದು ಮಾತು. ನಮ್ಮ ಈ ದೇಶವನ್ನು ಬೆಳೆಸಬೇಕಾದ್ರೆ ಎಲ್ಲರೂ ಬೇಕಾಗಿದೆ ನಮಗೆ, ಅಲ್ವಾ? ಕ್ರಿಕೆಟ್ ಪಟುಗಳು ಬೇಕು, ಸಂಗೀತಗಾರರು ಬೇಕು, ವಿಜ್ಞಾನಿಗಳು ಬೇಕು, ಡಾಕ್ಟರ್ಗಳು ಬೇಕು, ಎಲ್ಲ ಬೇಕು. ಯಾವ ಕ್ಷೇತ್ರದಲ್ಲಿ ಅವರಿಗೆ ಖುಷಿ ಇದೆ ಅದನ್ನು ಮಾಡಲಿ ಅವರು. ಅದಕ್ಕೆ ಪೋಷಕರು ಬೆಂಬಲ ಕೊಡಬೇಕು. ಮತ್ತು ಹೆಚ್ಚೆಚ್ಚು ಯುವಕರು ನಮ್ಮ ತಂತ್ರಜ್ಞಾನ ವೈಜ್ಞಾನಿಕ ನೆಲೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆಯಬೇಕು. ಮತ್ತು ಅದೂ ಅಲ್ಲದೆ ಇವರೆಲ್ಲರೂ ಪ್ರಥಮವಾಗಿ ನಮ್ಮ ದೇಶದಲ್ಲಿರುವ ಸಂಶೋಧನಾ ಕ್ಷೇತ್ರ ಮತ್ತು ಉತ್ಪನ್ನ ಕೇಂದ್ರಗಳಲ್ಲಿರುವ ಅವಕಾಶಗಳಲ್ಲಿ ಸೇರಿಕೊಂಡು ಭಾರತವನ್ನು ದೃಢ ರಾಷ್ಟ್ರವಾಗಿ ಮಾಡುವಂಥದ್ದು, ಒಂದು ವಿಶ್ವದ ಗುರುವಾಗುವ ಮಾಡುವಾಗ ಕೆಲಸ ಆಗುವ ಕೆಲಸಕ್ಕೆ ಈ ಎಲ್ಲ ಯುವಕರು ಕೈಜೋಡಿಸಬೇಕು. ಇನ್ನೊಮ್ಮೆ ನಾವು ಸ್ವಾತಂತ್ರ್ಯ ಹೋರಾಟ ಈ ಕ್ಷೇತ್ರದಲ್ಲಿ ನಾವು ಮಾಡಬೇಕಾಗಿದೆ. ಈ ಕ್ಷೇತ್ರದಲ್ಲಿ ಡಾಕ್ಟರ್ ಕಲಾಂ ಅವರು ಹೇಳಿದ ಹಾಗೆ ನಾವು ನಿಜವಾದ ಸ್ವಾವಲಂಬನೆಯನ್ನು ಪಡೆದರೆ ಭಾರತ ನಿಜವಾಗಿ ಒಂದು ವಿಶ್ವಮಾನ್ಯ.
1: ಡಾಕ್ಟರ್ ಜಯಪ್ರಕಾಶ್ ಅವರೇ, ನಿಮ್ಮ ಅಮೂಲ್ಯವಾದಂಥ ಸಮಯಕ್ಕೆ ಮತ್ತೊಮ್ಮೆ ರೇಡಿಯೋ ಸಾರಂಗ್ ವತಿಯಿಂದ ವಂದನೆಯನ್ನು ಸಲ್ಲಿಸ. ಕೊನೆಯದಾಗಿ ನಿಮ್ಗೆ ಇಷ್ಟವಾದಂಥ ಒಂದು ಹಾಡನ್ನು ನಾವು ರೇಡಿಯೋದಲ್ಲಿ ಪ್ಲೇ ಮಾಡ್ತೇವೆ, ಯಾವ ಹಾಡನ್ನು ನೀವು ಕೇಳಲಿಕ್ಕೆ ಇಷ್ಟಪಡ್ತೀರಿ?
0: ದೇಶದ ಬಗ್ಗೆ ಹಾಡುಗಳು ಹಾಕಿದ್ರೆ ಭಾರಿ ಖುಷಿ.
1: ದೇಶಭಕ್ತಿದ್ದು
0: ಯಾವುದು, ಹಿಂದಿದ್ದು, ಹಿಂದಿಯಲ್ಲಿ ಆಗ್ಬೋದು, ಅಲ್ಲಿ ಆಗ್ಬೋದು.
1: ನಿಮ್ಮ ಅಮೂಲ್ಯವಾದಂಥ ಸಮಯಕ್ಕೆ ಡಾಕ್ಟರ್ ಕೆ ಜೆ ಪ್ರಕಾಶ್ ಸರ್ ಅವರೇ, ನಿಮಗೆ ವಂದನೆಗಳನ್ನು ಸಲ್ಲಿಸಿದ್ದೇನೆ. ನೀವು ಕೊಟ್ಟಿರುವಂಥ ಮಾಹಿತಿ, ಅದು DRDO ಆಗಿರ್ಬೋದು, ನಿಮ್ಮ ಅನುಭವ ಆಗಿರ್ಬೋದು, ಯುವ ಜನತೆಗೆ ಪೋಷಕರಿಗೆ ಕೊಟ್ಟಂಥ ನೀವು ಸಂದೇಶ ಆಗಿರ್ಬೋದು, ಇದೆಲ್ಲವೂ ಕೂಡ ನಮಗೆ ಉಪಯೋಗಕಾರಿಯಾಗಿದೆ. ಹಾಗೆಯೇ ಒಂದಿಷ್ಟು ನಮ್ಮಲ್ಲಿ ಹೊಸ ವಿಚಾರಗಳನ್ನು ಬೆಳಗಿಸಲಿಕ್ಕೆ ಸಾಧ್ಯ ಆಗಿದೆ ಅನ್ನೋದನ್ನು ಹೇಳ್ತಾ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸಿದ್ದೇನೆ. ಥ್ಯಾಂಕ್ ಯು ಸೋ ಮಚ್.
0: ನಮಸ್ಕಾರ, ಅವಕಾಶಕ್ಕಾಗಿ ವಂದನೆಗಳು.
1: ಎಸ್. ಶ್ರೋತೃಗಳು, ಇಷ್ಟು ಹೊತ್ತು ನಮ್ಮ ಜೊತೆಗೆ ಅತಿಥಿಯಾಗಿ ಡಾಕ್ಟರ್ ಕೆ ಜಯಪ್ರಕಾಶ್ ನಮ್ಮ ಜೊತೆಗೆ ಇದ್ದರು. DRDO ಅಲ್ಲಿ ಪಬ್ಲಿಕ್ ರಿಲೇಷನ್ ಆಫೀಸರ್ ಆಗಿ, ಹಾಗೆಯೇ ಬೇರೆ ಬೇರೆ ಜವಾಬ್ದಾರಿಗಳನ್ನು ನಿರ್ವಹಿಸಿ, ಒಬ್ಬ ಬರಹಗಾರನಾಗಿ, ವ್ಯಕ್ತಿತ್ವ ವಿಕಸನ ಶಿಬಿರಗಳನ್ನು ನಾಡಿನಾದ್ಯಂತ ಮಾಡ್ತಾ ಅನೇಕ ವಿಷಯಗಳನ್ನು ತನ್ನನ್ನು ತಾನು ತೊಡಗಿಸಿಕೊಂಡಂಥ ವ್ಯಕ್ತಿತ್ವ. ಈ ಕಾರ್ಯಕ್ರಮ ತಮಗೆಲ್ಲರಿಗೂ ಕೂಡ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತಾ, ಇದಿವತ್ತಿನ ವಿಶೇಷ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಹಲೋ ಡಾಕ್ಟರ್, ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ. ನಮ್ಮೊಂದಿಗೆ ಭಾಗವಹಿಸುವ ತಜ್ಞರು ಡಾಕ್ಟರ್ ಮನೀಷ ಸಿಕ್ವೇರಾ, ಮಕ್ಕಳ ತಜ್ಞರು, ಜಿಲ್ಲಾ ಸರ್ಕಾರಿ ಲೇಡಿ ಗೋಷನ್ ಆಸ್ಪತ್ರೆ ಮಂಗಳೂರು. ಚರ್ಚಿಸುವ ವಿಷಯ ಮಕ್ಕಳ ಮತ್ತು ಶಿಶುಗಳ ಆರೈಕೆ. ತಪ್ಪದೆ ಕರೆ ಮಾಡಿ 6364204949 ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: ನಿಖಿಲ್ಕೇನೊಂದುಲ್ಲರೆ ರೇಡಿಯೋ ಸಾರಂಗ್ 107.8 FM. ಇತ್ತೆ ಇಂಚಿಪ ಕಟೀಲು ಪದವಿ ಪೂರ್ವ ಕಾಲೇಜಿದ ಶ್ರೀ ವಿದ್ಯಾಸಭಾಭವನಡು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಳ ಶಿಕ್ಷಣ ಸಮೂಹ ಸಂಸ್ಥೆದ ಸಂಯೋಜನೆಡು ಭ್ರಮರ ಇಂಚರ ತುಳು ಉಚ್ಚಯೋ ಈ ಲೇಸಿಡು ಸಾಹಿತ್ಯದ ಓದು ಈ ವಿಷಯದ ಬಗ್ಗೆ ಪಾತಿರುನಾರು ಸುರೇಶ್ ರಾವ್ ಅತ್ತೂರು.
1: ಮಹಾನಾರಿಗದ ಮನಿಟಿತ್ತಿನ ಮಾತ ಗಣ್ಯರಿಗಲ ಪುಡ್ಯಪಾಡೊಂದು ಮುಖ್ಯವಾದ ಒಂದು ಯಾನು ಬರವು ಕಲ್ದಿನ ಮಲ್ಲ ಶಾಲೆ ಅಂಚಾದ ಎನ್ನ ಪೂಜ್ಯ ಗುರುಕುಲು ಇಂಜ ಜನ ಮೂಲು ಎನ್ನ ಎದುರುಡುಲ್ಲೇರು ಅಕ್ಲೆಗಲ ಯಾನು ಭಕ್ತಿಪೂರ್ವಕವಾದ ಪುಡ್ಯಪಾಡೊಂದು ಎಂಕ್ ಭಾರಿ ಸಂತೋಷ ಇನ್ನಿ ದಯಪಲ್ನಾಗ ಯಾನು ಕಲ್ದಿನ ಶಾಲೆಡು ಎಂಗ್ ಏನನ್ನು ಒಂಜಿ ಪಾತೇರಲ್ಲ ಇದೀರಿ ಪನ್ಪಿನ ನಿಜವಾದ ಹೆಂಗೆ ಧನ್ಯತಾ ಭಾವಂಡು ನಿರ್ದು ಪೋಯಿಸರ್ತಿಲ್ಲ ಎನ್ನ ಕನ್ನಡ ರಾಜ್ಯೋತ್ಸವ ಲೆಪ್ಪಡು ಪಾಪ ಎನ್ನ ಕನ್ನಡ ಉಪನ್ಯಾಸಕರಾದ ವನಿತಾ ಜೋಶಿ ಜಿಂದೆ ಪ್ರಯತ್ನ ಪಡೆಯರವು ಕೊರೋನಾದ ಸಂದರ್ಭದ ದುಂಪೋದು ಈತಮಟಾರೆಗೆ ಲೆಪ್ಪರಾಯಿಜಿ ಅಂಚಾದ ಈ ಒಂದು ಸಂದರ್ಭಕ್ಕೂ ಏನಲ್ಲ ಇದೀರಿ ಪನ್ಪಿನ ಭಾರಿ ಸಂತೋಷರು ಯಾನು ನೆನಪು ಮಲ್ ತಂದುಪ್ಪೆ ಎನ್ನ ಪಾಸಾಡಿಲ್ಲದ ಎಮ್ ಎ ಪಾಸಾಡಲಿನ ವಿಜಯಲಕ್ಷ್ಮಿ ಯಾನ್ ಪಾತೇರು ಉಡುತ್ತಿನ ಜಿಂಜ ವಿಚಾರನ ಅರ್ಲಪ್ಪಂತೀರಿ ಯಾನು ಆಮೇಲೆ ಬುಡ್ದು ಬೇತ ವಿಚಾರನ ಪಾತಿರುವೆ ಸುರುಕಾದ ಯಾನು ತುಳುನಾಡದ ಬಗ್ಗೆ ತುಳು ಸಂಸ್ಕೃತಿದ ಬಗ್ಗೆ ಯಾನೇ ಕಟ್ಟಿದನು ಒಂಜಿ ಪದ್ಯನು ಪಂಡದು ಬೊಕ್ಕ ದುಂಪೋಪೆ ಬಲ್ಲ.

ಇದು ಯಾನು ಭದ್ರಾವತಿ ಉಡುಪುನಗ ಭದ್ರಾವತಿ ತುಳುಕೂಟದ ಉದೀಪನಗು ಬರೆತಿನ ಈ ಪದ್ಯ. ಈ ಪದ್ಯನು ಇತ್ತೆಲ್ಲ ಭದ್ರಾವತಿದ ತುಳುಕೂಟಡು ಪ್ರತಿ ವರ್ಷ ವರ್ಷಕ್ಕೆ ನಾಲ್ಕು ಕಾರ್ಯಕ್ರಮ ಅಲ್ಪರು ಪ್ರತಿ ಕಾರ್ಯಕ್ರಮಕ್ಕೂ ಒಂದೇ ಪದ್ಯಡು ಆರಂಭ ಮಲ್ಪಿರು ಪನ್ಪಿನ ಹೆಂಗೊಂಜಿ ಸಂತೋಷ ಕೊಡ್ತೀನ ವಿಚಾರ. ಇತ್ತೆ ತುಳುತ ಈ ಓದುದ ಬಗ್ಗೆ ತುಳಿತ ಓದುದ ಬಗ್ಗೆ ಬರೋದ ಬಗ್ಗೆ ವಿಜಯಲಕ್ಷ್ಮಿ ಬಿರ್ಪಂಡರಿ ಯಾನು ಓದುದ ಬಗ್ಗೆ ಪನ್ನೊಂದುಲ್ಲೆ. ತೆಂಕಾಯಿ ಚಂದ್ರಗಿರಿ ತುದಿರ್ದು ಬಡಕಾಯಿದ ಕಲ್ಯಾಣಪುರ ಮುಟ್ಟ ಪರಡ್ದಿನ ಈ ತುಳುನಾಡು ಅವೆ ಮಾತಲ ಪಂಥಿ ಲೆಕ್ಕನೆ ಹರಿವಾಣದಾತು ಉರುಂಟು ಸತ್ತಿಗೆದಾತು ಮಲ್ಲ ಪಣವುದಾತು ಪೊರುಲಿತ್ತಿನ ಈ ತುಳುನಾಡದ ಪೊರುಳನ್ನು ಏತು ಪುಗರಂಡಲ ಕಡಿಮೆನೆ. ಅಂಚ ಈ ತುಳು ಭಾಷೆದ ವಿಚಾರ ಬಂದಾಗ ನಮ್ಮ ತುಳು ಲಿಪಿದ ಬಗ್ಗೆ ಮಲ್ಲ ಒಂಜಿ ಚರ್ಚೆ ಜಿಂದ ಚರ್ಚೆಯಲ್ಲಿ ನಡತೊಂದುಂಡು. ಮುಖ್ಯವಾದ ಒವೇ ಒಂಜಿ ಭಾಷೆ ಕಲ್ಪನಾಗ ನಂಕ ಲಿಪಿತ ತೊಡಕತ್ತೆ ದೇಪನ್ನಾಗ ನಮ್ಗೆ ಲಿಪಿದಾಂತನೇ ಯಥೋ ಭಾಷೆಯಲ್ಲಿ ನಾವು ಕಲ್ಪಲಿ ನಮ್ಮ ಬಳಸಲಿ. ಮುಖ್ಯವಾದ ಇಂಗ್ಲೀಷ್ಗದೆಲ್ಲ ಐತನ ಲಿಪಿ ಅತ್ತವು, ಹಿಂದಿಗೆಲ್ಲ ಐತ ಲಿಪಿ ಅತ್ತ, ಸಂಸ್ಕೃತದ ದೇವನಾಗರಿ ಮುಖ ಇಂಗ್ಲೀಷೆಲ್ಲ ಬೇತೆ ಗ್ರೀಕ್ ಲಿಪಿನೂ ಅವು ಬಳಸೊಂದುಂಡು. ಅಂಚಾದ ನಮ್ಮ ಭಾಷೆನೂ ವಾ ಲಿಪಿಟ್ಲ ಕಲ್ಪ ಲಿಪಿನ ಅಂಡ ನಂಕ್ ನಮ್ಮನೆ ಏನಂಚಿನ ಒಂದು ಲಿಪಿ ಉಂಡು ಅವೇನು ಮಾತ ಕಲ್ತೊಂಡ ಆ ಲಿಪಿಟ ಬರೆತಿನ ಗ್ರಂಥಲೇನು ಓದರೆ ನಂಕೆ ಭಾರಿ ಅನುಕೂಲ ಪನ್ಪಿನ ಒಂದು ಉದ್ದೇಶ ನಮ್ಮ ಲಿಪಿ ಕಲ್ಪಡತ್ತ ಅಂತ ಭಾಷೆ ಕಲ್ಪರಿಗೆ ನಂಕು ಲಿಪಿ ಬೋಡೊಂದಿಜ್ಜಿ. ಈತ ಮಾತ ಶ್ರೀಮಂತವಾಯಿನಂಚಿನ ನಮ್ಮ ತುಳು ದಯಗ ಪಿರ ಒರಿಂಡು ಪಣ್ಣಗ ಜಾಗ ಎಲ್ಲಿ ಅಂದಾಂಡಲ ನಂಕು ಐಕ ಕೆಲವು ಮುಖ್ಯ ಕಾರಣ ಉಂಡು. ದಯಪಂಡಗ ಮೂಳು ಆಳೊಂದಿತ್ತಿನ ತುಳು ರಾಜರ್ನ ಕುಲು ಏರ್ಲ ಸ್ವತಂತ್ರ ರಾಜರ ಆದಿತ್ಯಜೇರಿ ಹೆಚ್ಚಾದ ಕನ್ನಡ ರಾಜರ್ನ ಕಲ್ಲ ಸಾಮಂತ್ಯರ ಆದಿತ್ಯರ್ ಅಂಚಾದ ಅಕುಲು ಆ ಅಕನ್ನ ರಾಜರ್ನ ಕಲ್ನ ಆಡಳಿತ ಭಾಷೆ ಆಯ್ತಿನ ಕನ್ನಡನೇ ಅಕುಲು ಬೇರಿಪತ್ತು ಪೋಯಿನಿರ್ದಾರ. ತುಳುಕು ಜಾಸ್ತಿ ಒಂಜಿ ಮಹತ್ವ ಕೊರ್ರೆ ಆ ಸಾಮಂತ ರಾಜರ್ನ ಕಲ್ನಿರ್ದಲ್ಲ ಆಯ್ಜಿ ಪನ್ಪಿನ ಒಂಜಿ ಕೊರತಾಂಡ ಬೊಕ್ಕ ನಮ್ಮಿಟ್ಟು ಒಂಜಿ ಕೀಳರಿಮೆ ಉಂಡು. ದಾದ ಬಂದಾಗ ಇಂಗ್ಲೀಷ್ ಪಾತಿರಂಡ ಮಲ್ಲ ಎನ್ನ ಪ್ರತಿಷ್ಠೆ ಹೆಚ್ಚಿನ ಬಂದು ಬೈದಂಡು ನೆರೆದುಂಬು ಕನ್ನಡ ಪಾತಿರಂಡ ಅಂದಿತ್ತಂಡು. ಆ ಒಂಜಿ ಕೀಳರಿ ಮೇರಿದವರೆಲ್ಲ ನಮ್ಮ ಬಳಸಂದೆ ಆ ತುಳು ಪಿರೆ ಬೂರುಂಡು ಪನ್ರ ಸಾಧ್ಯತೆ ಉಂಡು. ಈತ ಐಕ ಉದಾಹರಣೆ ಬಂದಾಗ ನಮ್ಮ ಈ ಯಕ್ಷಗಾನ ಮುಖ್ಯವಾದ ತುಳುನಾಡದ ಕಲೆ ಅಂಡ ತುಳುನಾಡದ ಕಲೆ ಎಥೋ ವರ್ಷ ಮುಟ್ಟಲ್ಲ ಬರೀ ಕನ್ನಡೋಡೆ ನಡತೊಂದಿತ್ತು. ತುಳು ಬೊಕ್ಕ ತುಳು ಯಕ್ಷಗಾನ ಬೊಕ್ಕ ಬತ್ತೀನಿ ಬೊಕ್ಕ ಅಪರೂಪಕ್ಕೂ ತುಳು ಯಕ್ಷಗಾನ ಆಂಡಲ ಐಟು ನಂಕೆಂಚ ಕನ್ನಡದ ಕಲೆಗೆ ದೇವ ಭಾಷೆ ಸಂಸ್ಕೃತ ಪನ್ಪಿನ ಭಾವ ಉಡ್ತಿಂಡ ಅಂಚನೆ ತುಳುನಾಡದ ಕಲೆಗೆ ಕನ್ನಡ ಕನ್ನಡಕ್ಕೂ ಅಂಚನ ದೇವ ಭಾಷೆದ ಒಂದು ಮಹತ್ವ ಕೊಡ್ತೇರಿ. ದಯಪನ್ನಾಗ ತುಳು ಯಕ್ಷಗಾನಡು ದೇವರ ಪ್ರತ್ಯಕ್ಷ ಆದ ದೇವರ ಪಾತ್ರ ಮಾತ್ರ ಕನ್ನಡಡು ಅಂಚ ಪಂಡ ಒಂದು ಉನ್ನತ ಪನ್ಪಿನ ಒಂದು ಭಾವನೆ ತೋಜಾರೆಗೋಸ್ಕರ ಆ ಒಂದು ಬಳಕೆಯನ್ನು ಮಲ್ತೊಂದಿತ್ತೀರ ಪಂಡ ಸಾಧ್ಯತೆ ಉಂಡು. ಅಂಚಿನೇ ತುಳು ಲಿಪಿತ ಬಗ್ಗೆ ಮೇರ್ಪಂಡೇರು ಮಲಯಾಳಗೆ ಎಂಚಪೊಂಡು ಆ ಮಲಯಾಳದ ಭಾಷೆ ಮೂಲ ಲಿಪಿ ಅವು ನಮ್ಮ ತುಳುನಾಡದ ಲಿಪಿ ಅಂತ ಪನ್ತೇರು ಅನಿರ್ದಾರ. ಆ ವಿಚಾರದ ಬಗ್ಗೆ ಅನ್ಪನ್ಪುಜಿ ಬೊಕ್ಕ ಇತ್ತ ಎಂಕುಲು ನಿಜವಾದ್ಲ ತುಳು ಎಮ್ಮೆ ಸೇರಿ ಬೊಕ್ಕ ಸೇರ್ನ ಮುಟ ದಾದಂಡು ತುಳುಟು ಕಲ್ಪರ ಅಂತ ಇನ್ನೊಂದಿತ್ತ ನಿಜವಾದ್ಲ ಅವು ಮಲ್ಲ ಕಡಲು ನಂಕು ನಮ್ಮ ಹಿತಮುಟ ತೆರೆದಿನಿ ಬಜಿ ಎಲ್ಲೆ ಬಿಂದು ಮಾತ್ರ ಅವು ಸಿಂಧು ಪನ್ಪಿನ ಪೋಯ್ಬೊಕ್ಕ ಗೊತ್ತಾಂಡು ಅಂಡ ಒಂಜಿ ಸಂತೋಷದ ವಿಚಾರ ಪಣ್ಣಾಗ ಎಂಕಲ್ನ ಒಂಜಿ ಇತ್ತದ ತುಳು ಎಮ್ಮೆದ ಬ್ಯಾಚಡ್ ಒಂಜಿ 23 ಜನ ಉಳ್ಳೆರು ಒರಿಯರು ದೊರಿ ಮಲಮಲ್ಲ ವಿದ್ವಾಂಸರ ನಕಲೇ ಸೇರ್ದಿ ನಡ್ದಾರ ಆ ಕ್ಲಾಸು ಪೋಂಡನೆ ಒಂದು ಮಲ್ಲ ಸಂತೋಷ. ದೇಪಣ್ಣಾಗ ಎಂಕಲ್ನ ಬ್ಯಾಚರ್ ಒಂದು 4 ಜನ PhD ಅದು ಡಾಕ್ಟರೇಟ್ ಪಡೆತಿ ನಕಲು ಎಂಕಲ್ನ ಬ್ಯಾಚರ್ ಉಳ್ಳೇರು ಲೆಕ್ಚರರ್ ಆದ ರಿಟೈರ್ ಆತಿ ನಕಲು ಎಂಕಲ್ನ ಪಾಸ್ ಆಡಿಲ್ಲ ಅದು ಉಳ್ಳೇರು ಆ ನಿರ್ದಾರ ಕ್ಲಾಸ್ ಎಂಕಲೇ ಆ್ಯಕ್ಚುಲಿ ಎಂಕಲಿಗೆ ಒಂದು ಸಬ್ಜೆಕ್ಟ್ ಕೊಡ್ದು ನಿಕುಲೆ ಚರ್ಚೆ ಮಲ್ತೊಂಡ್ಲೇ ಪಂಡಲೆ ಅವು ಆತೊಂಜಿ ಪೊಲ ಬಿತ್ತಿನ ಪಾಸಾಡಿಲು ಎಂಕಲ್ನ ಜೊತೆಗೊಳ್ಳೇರು ಅಂಡ ಎಂಕಲ್ನ ಏರು ಉಪನ್ಯಾಸಕರು ಪ್ರೊಫೆಸರ್ ಅಯ್ಯನ ಅಕುಲ್ಲುಗು ತುಳು ಎಮ್ಮೆ ಅಕುಲ್ಲಗು ಜಿಂಜ ಸಾಧನೆ ಮಲ್ತೊಂದು ಬೊಕ್ಕ ಜಿಂಜ ವಿಷಯನ ಸಂಗ್ರಹ ಮಲ್ತೊಂದು ಎಂಕ ಪಂಡ ಅಕಲೆಗಳ ಭಾರಿ ಪೋಡಿಗಂಡು ಎಂಕಲ್ನ ಕ್ಲಾಸ್ ಬರ್ಪಿನಿ ಪಂಡ ಕೆದಕದ ಒಂದು ಚರ್ಚೆ ನಡಪುಂಡು ಬಣ್ಣಾಗ ಅಕುಲ್ಲ ಬಾದಿ 4 ಗುಂಡಿಗೆ ಬೋಡು ಅಕಲೆಗೆ ಕ್ಲಾಸ್ಗೆ ಬರ್ರೆ ಪಂಡ ತಪ್ಪ ಅಂತ ಆಂಡಲ್ ಆತ ತಯಾರು ಮಲ್ದು ಪೊರ್ಲುಡು ಎಂಕಲೇನ ಪಾಠ ಪ್ರವಚನ ಭಾರಿ ಸೌಕ ಒಂದುಂಡು ಐಡಲ ಎಂಕಲು ಪಾಸಾಡಿಲ್ಲ ಅಂಕಲ್ನ ಚರ್ಚೆ ನಿಜವಾದ ಒಂದು ಗೇನದ ಫಲಬು ಕೊರ್ಪ.

ವಿದ್ವಾಂಸರ್ನಕಲ್ಲ ನಡುಟೊಂದು ಚರ್ಚೆ ಉಂಡು ಓ ಸುರುತ್ತ ಅಂದ. ಅಂಚನೆ ವಿಷ್ಣು ತುಂಗೆ ಪನ್ಪಿನ ಮಹಾಮಲ್ಲ ವಿದ್ವಾಂಸೆ, ಸಂಸ್ಕೃತ ಗೊತ್ತಿತ್ತುಂಡು, ಕನ್ನಡ ಗೊತ್ತಿತ್ತುಂಡು. ಆಂಡಲ ಆರು ತುಳುಟು ಕಾವ್ಯನ ಬರೆಪೇರು, ತುಳು ಭಾಗವತ ಪನ್ಪಿನ ಕಾವ್ಯನ ಬರೆಪೇರು. ಆರು ಯಾನು ಒಯ್ಕ ತುಳು ಕಾವ್ಯ ಬರೆಪ ಪನ್ಪಿನ ಒಂಜಿ ಕಾರಣನು ಆರ್ನ ಕಾವ್ಯಡೆ ಕೊರ್ಪೇರು. ಎಂಚಪಣ್ಣಗ ವೇ

ಲೇಖುಳು ಕತೆ ಕೊರ್ತೋಣು ಬೇದೋ. ಪಂಡ, ವೇದ ತೆರೆದಿನಂಚಿನ ಮಲಮಲ್ಲ ವಿದ್ವಾಂಸರು, ಸಂಸ್ಕೃತ ವಿದ್ವಾಂಸರ್ನ ಕುಳು ಒಂದು ಯಾನು ತುಳು ಭಾಷೆಡ ಬರೆತಾಯಪ್ಪಂದು ಒಂದೇ ನಿರ್ಲಕ್ಷ್ಯ ಮಲ್ಪಡೆ ದಯಪನ್ನಗ ಈ ಭಾಷೆಡ ದಾಲಜ್ಜಿ ಆ ಐಟುಪ್ಪುನ ವಿಷಯ ವಸ್ತು ಬಹಳ ಮುಖ್ಯ ಅಂದ ದಯಪನ್ನಗ. ಯಾನು ತೂಂದ್ ಪನ್ಪೆ ಆಕುಳು ಅಗ್ನಿಂದ ಪನ್ಪೇರು ಐತ ಬೇಲೆ ಔಮಲ್ಪುನ ಬೇಲೆ ರಡ್ಡಲ ಒಂಜೆ ಆಯ್ನಿರ್ದಾರ ಅಕುಲು ಸಂಸ್ಕೃತ ಬರೆಯುತ್ತೀರಿ ಯಾನು ತುಳುಟು ಬರೆಯುತ್ತೆ ಅವೇರಾಮೆ ಅವೇರಾಮೆ ಆಯ್ನಿರ್ದಾರ ಒಂದೇನು ತುಳುಟು ಬರೆಯುತ್ತೆ ಪಂಡದ ನಿಕುಳು ನಿರ್ಲಕ್ಷ್ಯ ಮಲ್ಪಡೆ ನೆಟ್ಟುಲ ಸತ್ತ ಒಂದುಲ ದೇವಕಿ ನಂದನ ಕೃಷ್ಣನೇ ಕತೆ ಯಾನು ಪನ್ನೊಂದುಪ್ಪುನು ಆಯ್ನಿರ್ದಾರ ನೆಕ್ ಮನ್ನಣೆ ಕೊರ್ಲೆ ಪಂಡದೆ ಕವಿ ಆ ಕಾವ್ಯನು ದುಮ್ ಮುಂದುವರಿತು ಪೋಪೇರು. ಅವತ್ತ ಒಂದೇ ಏತು ಪೊರ್ಲುದ ಒಂಜಿ ಸಂರಚನೆ ಮಲ್ಪಿರು ಆ ಭಕ್ತಿ ಭಾವ ಆ ತುಳುಟುಲ ಭಾರಿ ಶೋಕುಡು ವ್ಯಕ್ತ ಆಪುಡು ಎಂಚ ಪಣ್ಣಗ ಕೃಷ್ಣೆ ಹಸ್ತಿನಾವತದ ದ್ವಾರಕ್ಕೆ ಪಿರಬಿರ್ಪಿನ ಒಂಜಿ ಪದ್ಯನ ಬಾರಿ ಪೊರ್ಲುಡಾರು ವರ್ಣನ ಮಲ್ಪಿರು.

ವರ್ತೇರು ಪಂಡ ದುಂಬುದ ತುಳುಟು ಬತ್ತೇರು ಅಂದು ಅಪಗ ವರ್ತೇರು ಪನೊಂದಿ ತರೀತ ಬತ್ತೇರು ಬತ್ತೇರು ಅಂದು ತುಳುಟು ಆರ್ ಪಂಡಕ್ಕನೆ ಭಾಷಾ ಪ್ರಭೇದಲು ಜಿಂಜಂಡು ಉಡುಪಿ ತುಳು ಉಡುಪಿಡ್ಲ ಸಾಮಾನ್ಯ ತುಳುಬೇತೆ ಬ್ರಾಹ್ಮಣ ತುಳುಬೇತೆ ಮೂಲ ಪುತ್ತೂರುಡ್ಲ ಸಾಮಾನ್ಯ ತುಳುಬೇತೆ ಬ್ರಾಹ್ಮಣ ತುಳುಬೇತ ಶಿವಳ್ಳಿ ತುಳುನ್ ಪನ್ಪೆರೈಕು ಇಂಚ ಬೇತ ಬೇತ ಬೇತ ತುಳುಟ್ಲ ಭಾರಿ ಬಗೆದ ಪ್ರಕಾರಲುಳ್ಳ ಅವೇ ಒಂಜಿ ಎಂಕಲೆಗೆ ತುಳು ಭಾಷೆದ ಪ್ರಭೇದಲುಂದೇ ಒಂಜಿ ಟಾಪಿಕ್ ಉಂಡು ಭಾರಿ ಪುರ್ಲಾಯಿನಂಚಿನ ಒಂಜಿ ಐತ ಐತ ಬುಳಚಿಲೇ ಮಲ್ಪುಂಡಲ ಬೋಡಾ ಆತ ಒಂದು ನಂಕ ಅವಕಾಶಲುಂಡು ಆತ ಪೊರ್ಲುದ ಸಬ್ಜೆಕ್ಟ್ ಉಂಡವು ಅಂಚ ಅಂಚನೆ ನಂಕ ನಮ್ಮ ಬೊಕ್ಕ ನಮ್ಮ ದುಂಪೋನಗ ಈ ತುಳು ಓದುಡು ಬೊಕ್ಕದಾದ ಓದು ವಿಷ್ಣು ದುಂಗನ ಮಹಾಭಾರತ ಕರ್ಣ ಪರ್ವ ಬೊಕ್ಕ ಮಂದಾರ ಮಂದಾರ ಕೇಶವ ಭಟ್ಟನ ರಾಮಾಯಣ ಆರ್ ಪಂಡಕ್ಕನೆ ಅವು ತುಳುನಾಡು ಬಿತ್ತಿದಿನ ರಾಮಾಯಣದ ಬೀಜ ಅವು ರಾಮಾಯಣದ ಬೀಜನ ತುಳುನಾಡು ಬಿತ್ತಂಡ ಎಂಚ ಮರ ಅಪ್ಪುಂಡು ಪನ್ಪಿನ ಲೆಕ್ಕೋಡೆ ಪ್ರತಿ ಒಂಜಿ ಆ ಮಲೆಕುಡಿಯ ಆಯನಂಚಿನ ವಾಲ್ಮೀಕಿ ಆಯನ ದಿನಚರಿ ಆಯನ ಇಲ್ಲು ಆಯನ ಆಚರಣೆಲು ಪೂರ ನಮ್ಮ ಕೈತಲ್ದ ಇಲ್ಲದ ನಮ್ಮ ಒಕ್ಕೆಲ್ದಾಕುಳು ಅಥವಾ ಬೇತಾಕುಳು ಸಾಗೋಳಿ ಮಲ್ಪುನಕುಲು ಮಲ್ಪುನ ಪ್ರತಿಯೊಂದು ಆಚರಣೆ ಎಲ್ಲ ನಮ್ಮ ದಿನನಿತ್ಯ ತೂವೊಂದುಲ್ಲನ ಪನ್ಪಿನ ಭಾವ ಆಯಿತು ಮೂರ್ದು ಬೈದನು ಭಾರಿ ಪೊರ್ಲುಡವೇನು ಮುಡಿತೇರೆ ಮಂದಾರ ಕೇಶವ ಭಟ್ಟನ ರಾಮಾಯಣಡು ಅಂಚ ಅವು ಮಂದಾರ ಕೇಶವ ಭಟ್ರಿಗೂ ಕುವೆಂಪುನ ರಾಮಾಯಣದ ಓ ರಾಮಾಯಣ ದರ್ಶನ ಮಹಾಛಂದಸ್ಸುಡು ಬರೀತಾರೆ ರಾಮಾಯಣ ದರ್ಶನದ ಒಂಜಿ ಪ್ರಭಾವ ಜಿಂಜಾತಡು ಆರು ಮಹಾಛಂದಸ್ಸುಡು ಬರೀತಾಡೆ ಮೇರೆ ಲರಿತ ರಗಳೆಡು ಅವನ ಭಾರಿ ಪೊರ್ಲುಡು ಬರೀತೇರು ಆ ಮಂದಾರ ಕೇಶವ ಭಟ್ರನ ರಾಮಾಯಣದ ಒಂಜಿ ರಡ್ಡು ಸಾಲನ ಆಯ್ತ ಪೊಲಬನ್ ಪನ್ನೊಂದು ಪನ್ಪೆ ಬರವು ಸರವುಡು

ಪೆನೇರು ಮುಚ್ಚಂದೆ ಬುಡು ಕಣ್ಣುಡೆ ನಕ್ಕೊಂದು ಪೆದ್ಮೆದಿಗು ಕೊರಿ ಕಷಾಯದ ಕೈಪೆನಾಜಾದು ಎನ್ನ ಪಗೆತ ಮುರ್ತರೆ ಸಳಂಚಿ.

ಆಕಿನ ಅಮ್ಮೆರೆನ ಎಣ್ಣೊಂದು ತುಳು ಕಬಿಕುಲೆಗು ರಡ್ಡು ಕೈ ಮುಗಿಪೆ ಕತೆ ಬರೆಪೆ ತುಳುವಪ್ಪೆನೆದುರು ಕಾಣಿಕ ದೀಪೆ ಪಂಡದು ಈ ಆರಂಭ ಮಲ್ಪಿರು ತುಳುತ ತುಳುವಪ್ಪೆಗು ತನ್ನ ಕಾವ್ಯನ ಅರ್ಪಣೆ ಮಲ್ಪಿರು. ಇಂಚ ಮೇರು ರಾಮಾಯಣದ ಕಥೆನೇ ಆಧಾರವಾದ ದಿಯೊಂಡೆರಡಲ ಆರ್ ಆರ್ನ ಸ್ವಂತಿಕೆನ ಇಡೀ ಕಾವ್ಯದ ಒರ್ಮೆಲ ಬಳಸಾವಂತ ಬೈದರು. ಓಲು ರಾಮಾಯಣದ ಪಾತ್ರನು ನಿರ್ಲಕ್ಷ್ಯ ಆತನ ಅಂಚಿನ ಪಾತ್ರಗಳಿಗೆ ಹೆಚ್ಚಿನ ಮಹತ್ವ ಕೊಡ್ಪೇರು. ಮುಖ್ಯವಾದ ಮೇರು ಮಂತರನ ಒಂಜಿ ವಿಶೇಷವಾದ ನಿರ್ಮಾಣ ಮಲ್ಪೇರು. ನಂಕ ಮೂಲ ರಾಮಾಯಣ ಅವಳು ಅಥವಾ ತೊರವೇರ ಮಾತಾ ರಾಮಾಯಣಡ್ಲ ಮಂತರೇನು ಅತಿ ಕುರೂಪಿ ಆಲು ಅತಿ ಕುರೂಪಿಯಿಂದ ಸೃಷ್ಟಿ ಮಾಡಿದ್ದೀರಿ. ಆಂಡ ಈ ಮಂದಾರ ಕೇಶವ ಭಟ್ರು ಮಾತ್ರ ಆ ಮಂತರೆ ಭಾರೀ ಪೊರ್ಲುದ ಸುಂದರಿ ಆಲು ಕೈಕೇನ ದಾಸಿ ಅಂದ ಆಂಡ ಭಾರಿ ಪೊರ್ಲುದಾಲು ಆಂಡ ರಾಮನಮಿತ್ತು ಆಲೆಗೆ ಮನಸ್ಸಿತ್ತದು ರಾಮಡ ಪ್ರಣಯ ಭಿಕ್ಷಕೇನುವಲು ಆ ರಾಮೇವಿನ ತಿರಸ್ಕಾರ ಮಲ್ತಿ ನೀಡಿದ ಅವರ ರಾಮನಮಿತ್ತು ಪಗೆಟ್ಟು ಆಯನ ಕಾಡುಗ ಪೋಪಿಲಕ್ಕ ಮಲ್ತಲು ಪಂಡದು ಅವಿನ ಅಂಚ ಬಾರಿ ಅಂಚ ಚಿತ್ರಣ ಮಲ್ಪೇರು. ಬೊಕ್ಕ ರಾಮೆ ಆಲೆಗೆ ಉಪದೇಶ ಕೊಡ್ದು ಧರ್ಮೋಪದೇಶ ಮಲ್ತದೆ ಆಲೇನ ಅಲ್ಲ ಮನಸ್ಸಿನ ಬದಲು ಮಲ್ತದೆ ಆಲೇನ ಎಡ್ಡಾಪಿ ಲೆಕ್ಕ ಮಲ್ತೀರಿ ಪಂಡದು ಪಂಡ ವಿಶೇಷ ರೀತಿಯ ಮಂತರಿನ ಈ ಕಾವ್ಯಡು ಸೃಷ್ಟಿ ಮಲ್ತೀರಿ ಪಂಡ ತಪ್ಪಾವಂದು. ಅಂಚೇನಿ ಈ ತುಳುದ ಬರವುದ ಬಗ್ಗೆ ಓದುದ ಬಗ್ಗೆ ಪನ್ನಗ ನಮ್ಮ ಏತು ಒಂಜಿ ಕನ್ನಡದ ಒಂಜಿ ಕವಿ ನಾಗಚಂದ್ರ ಪನ್ಪೆಗೆ ಎಂಚಿನ ಮಂಡಗ ಕಟ್ಟಿಯು ಮೇನು ಮುಡಿವ ಕಟ್ಟಿಯು ಮೇನೆ ಪೊಸ ಪೂಮಾಲಯಂ ಮುಡಿವ ಭೋಗಿಗಳಿಲ್ಲದೆ ಪಂಡ ಆಯ್ತು ಅರ್ಥದಾದ ಪನ್ನಗ ಯಂಕುಲು ಪೊಸ ಪೊಸ ಪೂತ ಮಾಲೆನು ಕಟ್ಟುವ ಆಂಡ ಆ ಮಾಲೆನ ಮುಡುಪಿನ ಮುಡುಪು ನಂಚಿನ ಪಂಡ ತಾರೀಕು ದಿವಣ್ಣು ನಂಚಿನ ಆಕುಲು ಇಜ್ಜೆರಡ ಆ ಮಾಲೆ ಪೊಕ್ಕಡೆ ವೇಷ್ಟಾಪುಂಡ ತಾ ಪಂಡ್ದು. ಅಂಚೆನೆ ತುಳು ಕವಿಕುಳು ಬೋಡ್ನಾ ತುಳ್ಳೆರು ತುಳು ಕೃತಿಕುಳ್ಳ ಬೋಡ್ನಾ ತುಂಡು ಆಂಡ ತುಳುನು ಓದುನ ಕಲ್ಲ ಕೊರತೆ ಜಿಂಜ ಉಂಡು ಐಕು ತುಳುತ ಭಾಷೆ ಭಾಷೆ ಕೆಲವರು ಭಂಗ ಓದರೆ ಪಂಡ ಐತು ಅರ್ಧ ಅಕ್ಷರ ಜಾಸ್ತಿ ಅಂಚಾದ ಪನ್ಪೆರೆ ಆಂಡ ಒವ್ವೇ ಒಂಜಿ ಭಾಷೆನ ನಂಕು ಅಭ್ಯಾಸ ಒಂದು ರಡ್ಡು ಸರ್ತಿ ಭಂಗಾವು ಆಂಡ ಬೊಕ್ಕ ಅವಿನೇ ರೂಢಿ ಮಲ್ತುಂಡಾವು ಬಹಳ ಬಹಳ ಸುಲಭ ಆದಾಪುಣ ಆನೆಡ್ದಾರ ತುಳು ಕೃತಿಕುಳು ಬೈಜ್ಜಿ ಅಥವಾ ಜಾಸ್ತಿ ಬರೆಪುಜರು ಪನ್ಪಿನ ಒಂಜಿ ಆರೋಪದುಲ್ಲ ಬರತಿನಂಚಿನ ಉಪ್ಪು ನಂಚಿನ ಕೃತಿಕುಳನ್ನು ನಾವು ಏತ ಬಳಸೋನೊಂದುಲ್ಲ ಏತ ನಮ್ಮ ಬಳಕೆ ಮಲ್ಪ ಪನ್ಪಿನ ಜಿಂಜ ಮುಖ್ಯ ಆದ ಪುಣಾನೆಡ್ದಾರ ಈ ಕೃತಿಕುಳೇನು ನನಾತ್ ನನಾತ್ ಬರೆಪು ನಂಚ ಎಂಚ ಬರೆವುಡು ಅಂಚೆನೆ ಬರೆತಿನೇನು ಓದೋಡು ಐಕೆ ಹೆಚ್ಚು ಇಂಬು ಕೊರಡು ಪನ್ಪಿನ ಪಾತ್ರನನ್ನು ಪನ್ನೊಂದು ಎಂಕ ಅವಕಾಶ ಕೊರನೆ ನಂಚಿನ ಮಾತೆರೆಗಳ ಎನ್ನ ಗುರುವೃಂದದ ಕಲೆಗೆ ಬೊಕ್ಕ ಈ ಕಾರ್ಯಕ್ರಮ ಆಯೋಜನೆ ಮಾಡ್ತೀನಿ ಕಲೆಗೆ ಬೊಕ್ಕ ಏನನ್ನು ಎಂಕ ಇಡೀ ಬರ್ರೆ ಅವಕಾಶ ಕೊಡಿಸ್ತೇನೆ ಅನ್ನ ಅಪ್ಪೆ ಕಟೀಲಪ್ಪ ದುರ್ಗಗಲ ಮಾತು ವಂದನೆ ಮಲ್ತೊಂದು ಎನ್ನ ಪಾತ್ರನು ಯಾನು ಮುಗಿದೊಂದುಲ್ಲೇ ಧನ್ಯವಾದ.

ಈತನೇಟ ಇಂಚಿಪ್ಪ ಕಟೀಲು ಪದವಿ ಪೂರ್ವ ಕಾಲೇಜಿದ ಶ್ರೀ ವಿದ್ಯಾಸಭಾಭವನಡ್ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಳ ಶಿಕ್ಷಣ ಸಮೂಹ ಸಂಸ್ಥೆದ ಸಂಯೋಜನೆಡ್ ಭ್ರಮರ ಇಂಚರ ತುಳು ಉಚ್ಚಯೋ ಈ ಲೇಸಿಡ್ ಸಾಹಿತ್ಯದ ಓದು ಈ ವಿಷಯದ ಬಗ್ಗೆಟ್ ಪಾತೆರ್ನಾರ್ ಸುರೇಶ್ ರಾವ್ ಅತ್ತೂರು ಇಡಗ್ ಈ ಕಾರ್ಯಕ್ರಮ ಮುಗಿಂಡ್ ಮಾತಿರೆಗ್ಲ ಸೊಲ್ಮಿಲು ಕೇನಂದುಪ್ಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕ.

ಹಲೋ ಡಾಕ್ಟರ್ ನೇರ ಫೋನಿನ್ ಕಾರ್ಯಕ್ರಮ ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ನಮ್ಮೊಂದಿಗೆ ಭಾಗವಹಿಸುವ ತಜ್ಞರು ಡಾಕ್ಟರ್ ಮನೀಷ ಸಿಕ್ವೇರಾ, ಮಕ್ಕಳ ತಜ್ಞರು, ಜಿಲ್ಲಾ ಸರ್ಕಾರಿ ಲೇಡಿ ಘೋಷಣ ಆಸ್ಪತ್ರೆ ಮಂಗಳೂರು. ಚರ್ಚಿಸುವ ವಿಷಯ ಮಕ್ಕಳ ಮತ್ತು ಶಿಶುಗಳ ಆರೈಕೆ. ತಪ್ಪದೆ ಕರೆ ಮಾಡಿ 6364240949 ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ರೇಡಿಯೋ ಸಾರಂಗ್ 107.8 FM.
1: ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಕನ್ನಡ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಬಿ ಎ ವಿವೇಕ್ ರೈ ಪುಸ್ತಕ ಹಬ್ಬದಲ್ಲಿ ಮಾತನಾಡಿದ ಡಾಕ್ಟರ್ ಕೆ ಚಿನ್ನಪ್ಪಗೌಡ ಇವರ ಮಾತುಗಳನ್ನು ಕೇಳೋಣ.
2: ಎಕ್ಕಸಕ್ಕ ತುಂಬಿರುವ ಸಭೆ ಇದು, ಎಕ್ಕಸಕ್ಕ ನಿಜವಾದ ಅರ್ಥದಲ್ಲಿ ಎಕ್ಕಸಕ್ಕ ತುಂಬಿದೆ ಸಭೆ. ಇದು ವಿದ್ವತ್ ಸಭೆ, ಹಿತೈಷಿಗಳ ಅಭಿಮಾನಿಗಳ ಸಭೆ ಮತ್ತು ವಿದ್ಯಾರ್ಥಿ ಸಮುದಾಯದ ಸಭೆ. ಇದು ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಗೊತ್ತಿದೆ, ಪಂಪನ ಬಗ್ಗೆ ಹೇಳುವಾಗ ಕನ್ನಡಕ್ಕೆ ಒಬ್ಬನೇ ಸತ್ಕವಿ ಅಂತ ಇದ್ದರೆ ಒಬ್ಬನೇ ಅಂತ. ನಮ್ಮೆಲ್ಲರ ಪಾಲಿಗೆ ಪ್ರೊಫೆಸರ್ ಅಂದರೆ ಒಬ್ಬರೇ, ಅದು ಪ್ರೊಫೆಸರ್ ವಿವೇಕರೇ ಒಬ್ಬರೇ. ಪ್ರೊಫೆಸರ್ ಅಂತಂದರೆ ಬೇರೆ ಇಲ್ಲಿ ಒಂದು ವೇಳೆ ಪ್ರೊಫೆಸರ್ ಅಂತ ಹೇಳಿದರೆ ಮತ್ತೆ ಯಾರನ್ನು ಹೇಳುವ ಕ್ರಮ ಇಲ್ಲ, ಅದು ಹೆಸರು ಹೇಳುವ ಕ್ರಮ ಇಲ್ಲ. ನಾನು ಯಾರನ್ನೂ ಕೇಳಿಲ್ಲ ಪ್ರೊಫೆಸರ್ ಅವರ ಹೆಸರು ಹೇಳುವುದನ್ನು, ನಾವು ಪ್ರೊಫೆಸರ್ ಅಂತ ಹೇಳುವುದಷ್ಟೇ. ಪ್ರೊಫೆಸರ್ ಅಂದರೆ ವಿವೇಕರೈ ಅಂತ ಲೆಕ್ಕ. ಹಾಗಾಗಿ ನಾವೆಲ್ಲ ಪ್ರೊಫೆಸರ್ ಆದರೂ ಕೂಡ ನಮಗೆಲ್ಲ ಹೆಸರು, ಅವರಿಗೆ ಪ್ರೊಫೆಸರೇ ಹೆಸರು ಇರುವವರು ನಮ್ಮ ವಲಯದಲ್ಲಿ. ಹಾಗೆ ನಮ್ಮ ಪಾಲಿಗೆ ಒಬ್ಬರೇ ಪ್ರೊಫೆಸರ್ ಅಂದರೆ ಅದು ವಿವೇಕರೈಗಳು, ಅವರು ವೇದಿಕೆಯಲ್ಲಿ.

ವಿವೇಕರ ಹಬ್ಬ, ಪುಸ್ತಕಗಳ ಹಬ್ಬ, ಅದಕ್ಕೆ ಎರಡು ಅರ್ಥಗಳಿವೆ. ನಾನು ಮೊದಲನೆಯ ಪುಸ್ತಕಗಳ ಹಬ್ಬದ ಬಗ್ಗೆ ಒಂದು 10 ನಿಮಿಷ, ನನಗೆ ನಿಜವಾಗಿ 4 ಪುಸ್ತಕಗಳ ಬಗ್ಗೆ ಮಾತಾಡಲಿಕ್ಕೆ ಹೇಳಿದ್ದಾರೆ. ಒಂದು ಪುಸ್ತಕದ ಬಗ್ಗೆ ರೇಖಾ ಅವರಿಗೆ ಮೊದಲೇ ಹೇಳಿದ್ದಾರೆ, ಕಥೆಗಳ ಬಗ್ಗೆ ಅವರು ಮಾತಾಡ್ತಾರೆ. ನಾನು ಅತಿಕ್ರಮಣ ಮಾಡಲಿಕ್ಕೆ ಹೋಗ್ತಾ ಇಲ್ಲ, ವಿಶೇಷ ಇವತ್ತು ಆಗುತ್ತಾ ಇರುವುದೇ ಅತಿಕ್ರಮಣ ಅಥವಾ ಅನ್ಯಾಕ್ರಮಣ, ಅದು ಬೇಡ ಅಂತ ಹೇಳಿ ಆ ಕಥೆಗಳ ಬಗ್ಗೆ ಸ್ಲಾವಮೂರ್ ಮೀರ್ ವ್ರೋಜಕ್ಕನ ಕಥೆಗಳ ಬಗ್ಗೆ ಅವರೇ ಮಾತಾಡ್ತಾರೆ. ಆದರೆ ನಾನು ಈ ಹಿಂದೆ ಆ ಕಥೆಗಳ ಬಗ್ಗೆ ನನ್ನ ಕೆಲವು ಅಭಿಪ್ರಾಯಗಳನ್ನು ನಾನು ಪ್ರೊಫೆಸರ್ ಅವರಿಗೆ ತಿಳಿಸಿದ್ದೆ, ಅದೆಷ್ಟು ಒಳ್ಳೆಯ ಕಥೆಗಳು ರಾಜಕೀಯ ವಿಡಂಬನೆಯ ದೃಷ್ಟಿಯಿಂದ ಅಂತ. ಛಂದಸ್ಸಿನ ಬಗ್ಗೆ ನಾನು ಹೇಳಬೇಕಾದ ಒಂದು ಮಾತು, ಅದು ವಿಶೇಷವಾಗಿ MA ವಿದ್ಯಾರ್ಥಿಗಳಿಗೆ ಛಂದಸ್ಸನ್ನು ಪಾಠ ಮಾಡಿದ ಅನುಭವ ಇದ್ದವರು, ಕನ್ನಡ MA ವಿದ್ಯಾರ್ಥಿಗಳು ಛಂದಸ್ಸನ್ನು ವಿಶೇಷ ಮಾಡಿ ನಾನು ಬಂದ ಮೇಲೆ ಮತ್ತು ನನಗೆ ಕೊಟ್ಟರು, ನೀನು ಮಾಡು ಅಂತ ಹೇಳಿಕೊಂಡು ನನಗೆ ಕೊಟ್ಟರು. ಅಲ್ಲಿವರೆಗೆ ಅವರೇ ಮಾಡ್ತಾಯಿದ್ರು ಶಾಸ್ತ್ರ. ಅದರಲ್ಲಿ ನಾನು ಹೇಳಬೇಕಾದ ಒಂದು ಸಂಗತಿ ಏನು ಅಂತಂದರೆ, ಅದರಲ್ಲಿ ಪಾರಿಭಾಷಿಕ ಅಂಶಗಳು, ಸಂಜ್ಞೆ, ಗಣ ಇತ್ಯಾದಿ ಎಲ್ಲ ಹೇಳ್ತಾರೆ. ಆಮೇಲೆ ಮುಖ್ಯವಾಗಿ ವರ್ಣವೃತ್ತಗಳು, ಮಾತ್ರಾವೃತ್ತಗಳು ಮತ್ತು ಅಂಶವೃತ್ತಗಳ ಬಗ್ಗೆ ಇಂಗ್ಲೀಷಿನಲ್ಲಿ ಬರೆದ ಪುಸ್ತಕ ಇದು, ಇಂಗ್ಲೀಷಿನಲ್ಲಿ. ಇದರಲ್ಲಿ ನಾನು ವಿಶೇಷ ಉಲ್ಲೇಖಿಸಬೇಕಾದದ್ದು ಈ ಪುಸ್ತಕದ ಹಿಂದಿರುವ ಶ್ರಮ. ಯಾಕಂದರೆ ಲಕ್ಷಣ ಕೊಡುವಾಗ, ಲಕ್ಷ್ಯ ಕೊಡುವಾಗ ಎಲ್ಲ IP ಇಂಟರ್ನ್ಯಾಷನಲ್ ಫೋನೆಟಿಕ್ ಸ್ಕ್ರಿಪ್ಟ್ ಕೊಟ್ಟು, ಭಾಷೆ ಬಾರದವನು ಕೂಡ ಕನ್ನಡವನ್ನು ಸರಿಯಾಗಿ ಉಚ್ಚರಿಸಿ ಓದುವ ಹಾಗೆ ಇರುವ ಪುಸ್ತಕದು. ಲಕ್ಷಣ ಪದ್ಯ ಕೊಡ್ತಾರೆ, ಲಕ್ಷಣ ಏನು ಅಂತ, ಅದಕ್ಕೊಂದು ಲಕ್ಷ್ಯ ಕೊಡ್ತಾರೆ, ಒಂದು ಉದಾಹರಣೆ ಕೊಡ್ತಾರೆ. ಇನ್ನೂ ಅದರ ವೈಶಿಷ್ಟ್ಯ ಏನು ಆ ಗ್ರಂಥದ್ದು ಅಂತಂದರೆ, ಅವರು ಕೊಟ್ಟ ಲಕ್ಷ್ಯ ಇದೆಯಲ್ಲ, ಅದು ಕನ್ನಡದ ಅತ್ಯುತ್ತಮ ಕಾವ್ಯ ಭಾಗಗಳು, ಪಂಪನ ಅತ್ಯುತ್ತಮ ಪದ್ಯಗಳನ್ನು, ಆಮೇಲೆ ಅತ್ಯುತ್ತಮ ಕಂದ ಪದ್ಯಗಳನ್ನು, ಅತ್ಯುತ್ತಮ ಅಂಶವೃತ್ತಗಳನ್ನು ಅದರಲ್ಲಿ ಕೊಟ್ಟು, ಇನ್ನೂ ವಿಶೇಷ ಅಂದರೆ ಅದರ ಬಹಳ ಸ್ವಾರಸ್ಯವನ್ನು ಇಂಗ್ಲೀಷಿನಲ್ಲಿ ಕಟ್ಟಿಕೊಡ್ತಾರೆ. ಅಂದರೆ ನೀವು ಛಂದಸ್ಸಿಗೆ ಬೇಕಾಗಿಲ್ಲ,

ಮೆಟ್ಟಿಲಲ್ಲಿ ಅಂತ. ನಿಮಗೆ ನೆನಪಿಸಬೇಕಾದ್ರೆ ನಾನು ಅವರ ಮೊದಲ ಮೆಟ್ಟಿಲು ಅಂತ ಒಂದು ಪುಸ್ತಕ ಹಿಂದೆ ಪ್ರಕಟ ಆಗಿತ್ತು. ಅದರಲ್ಲಿ 44 ಪುಸ್ತಕಗಳಿಗೆ ಬರೆದ ಮುನ್ನುಡಿ ಅದು ಪ್ರಕಟ ಆಗಿದೆ. ಆ ಪುಸ್ತಕದ ಬಗ್ಗೆಯೂ ನಾನೇ ಮಾತಾಡಿದ್ದೆ. ಅಲ್ಲೊಂದು ವಿಶೇಷ ಗುಣವನ್ನು ಎಲ್ಲ ಲೇಖನ ಓದಿದ ಮೇಲೆ ನನಗೇನು ಕಂಡಿತ್ತು, ಅದರಲ್ಲಿ ವಿಶೇಷವಾಗಿ ಜಾನಪದದ ಕುರಿತ ಲೇಖನಗಳನ್ನು ನೋಡಿದರೆ ಅಲ್ಲಿ ಮೆಟೀರಿಯಲ್ ವಸ್ತುಗಳಿರ್ತವೆ. ಆ ಇಡೀ ಲೇಖನಗಳನ್ನು ಓದಿದರೆ ಇವತ್ತು ನಮಗೆ ಮುಖ್ಯ ಆಗಬೇಕಾದದ್ದು ವಸ್ತು ಅಲ್ವಾ, ಮನುಷ್ಯ ಸಂಬಂಧಗಳು. ಸೊ ಇಡೀ ಜಾನಪದದ ಮೂಲಕ ಮನುಷ್ಯ ಸಂಬಂಧವನ್ನು ಹೇಗೆ ಬಿಡಿಸಿಕೊಡಬೇಕು ಅಂತ ಆ ಲೇಖನಗಳು ಹೇಳ್ತವೆ ಅಂತ ನಾನು ಹೇಳಿದ್ದೆ. ಇವತ್ತು ಈ ಹೊತ್ತಗೆಗಳ ಹೊಸ್ತಿಲಲ್ಲಿ ಇದರಲ್ಲಿ 42 ಮುನ್ನುಡಿಗಳಿವೆ. ಅದರಲ್ಲಿ 2 ಅವರು ಅಲ್ಲ ಅಂತ ಹೇಳ್ತಾರೆ, ಅಂದರೆ ಅದೊಂದು ಹೀಗೆ ಒಂದು ಏನು ಮೆಚ್ಚುಗೆಯ ಮಾತಾಗಿ ಬರೆದದ್ದು ಅಂತ. ಅದಕ್ಕೆ ಮುನ್ನುಡಿ ಅಂತ ಕೊಟ್ಟರೆ ಅದು ಕೂಡ ಸಲ್ತದೇನೆ ನನ್ನ ಲೆಕ್ಕದಲ್ಲಿ. ಹಾಗೆ 42 ಅಥವಾ 2 ಬಿಟ್ಟರೆ 40 ಪುಸ್ತಕಗಳ ಇದರಲ್ಲಿ ಮುನ್ನುಡಿ ಇದೆ. ವಿಮರ್ಶೆ ಸಂಶೋಧನೆ ಅಧ್ಯಯನದೊಂದು ಭಾಗ ಇದೆ. ಆ 9 ಲೇಖನಗಳು ಉಂಟು ಅದರಲ್ಲಿ. ಬಹುತೇಕ ಮಹತ್ವದ ಗ್ರಂಥಗಳು. ನಾನು ಪಟ್ಟಿ ಹೇಳಿದರೆ ಒಂದು ಹೇಳಿದರೆ ಒಂದು ಬಿಟ್ಟು ಹೋಗ್ತದೆ ಏನು ಅಂತ. ಬಿಳಿಮಲೆಯವರ ವಲಸೆ ಸಂಘರ್ಷ ಸಮನ್ವಯದ ಮುನ್ನುಡಿ ಇರಬಹುದು, ಹಾಗೆಯೇ ಸಿರಿ ಕಾವ್ಯಾವಲೋಕನ ಅಶೋಕ ಆಳುವರದ್ದು ಪುಸ್ತಕಗಳು ಅಂತ. ವ್ಯಕ್ತಿ ಕಥನ, ಆತ್ಮಕಥನ, ಸ್ಥಳ ಕಥನ, ಸಂಸ್ಥೆ ಕಥನ ಮತ್ತು ಪ್ರವಾಸ ಕಥನ ಅಂತ ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ 12 ಲೇಖನಗಳಿವೆ. ಅನುವಾದ ಭಾಗದಲ್ಲಿ ಬರುವ 3 ಲೇಖನಗಳಿವೆ. ಸಂಪಾದನೆಗೆ ಬರೆದಿರುವಂತಹ ಒಂದು 7 ಲೇಖನಗಳಿವೆ ಮತ್ತು ಡಿಕ್ಷನರಿ ಕೋಶಗಳಿಗೆ ಬರೆದ 3 ಬರಹಗಳಿವೆ. ಈ ಒಟ್ಟು 42 ಬರಹಗಳಿವೆ. ಈ ಎಲ್ಲ ಲೇಖನಗಳು 3-4 ಪುಟದಿಂದ ಕೆಲವು, ಮತ್ತು ಹೆಚ್ಚಂದರೆ 10 ಪುಟಗಳ ವ್ಯಾಪ್ತಿಯಲ್ಲಿದೆ. ಅವರದ್ದೇ ಮಾತನ್ನು ಹೇಳುವುದಾದರೆ ಇದರಲ್ಲಿ ಪ್ರಧಾನ 2 ಅಂಶಗಳು, ಒಂದು ಕವಚ ಮತ್ತು ಒಂದು ತಿರುಳು ಅಂತ ಹೇಳ್ತಾರೆ ಅವರು ಈ ಮುನ್ನುಡಿಯಲ್ಲಿ. ಕವಚ ಏನು ಅಂತಂದರೆ ಅದರಲ್ಲಿ ನಾನು ಲೇಖಕನ ಬಗೆಗೆ, ಅವನ ಬರವಣಿಗೆಯ ಬಗೆಗೆ, ಅವನ ಸಾಧನೆಯ ಬಗೆಗೆ ಆ ವ್ಯಕ್ತಿ ಪರಿಚಯವನ್ನು ಕೊಡ್ತೇನೆ. ಬಹುತೇಕ ಎಳೆಯ ಯುವ ಮನಸ್ಸುಗಳ ಕೃತಿಗಳನ್ನು ಹೆಚ್ಚು ಅವರು ಬರೆದದ್ದು. ಹಾಗಾಗಿ ಪ್ರೋತ್ಸಾಹದ ಮಾತುಗಳನ್ನು ಆ ಭಾಗದಲ್ಲಿ ನಾನು ಕವಚದ ಭಾಗದಲ್ಲಿ ಹೇಳ್ತೇನೆ ಅಂತ. ಇನ್ನೊಂದು ತಿರುಳು ಇದೆ. ತಿರುಳು ಏನು ಅಂತಂದರೆ ಬಹಳ ಮುಖ್ಯ. ಆ ಪುಸ್ತಕದಲ್ಲಿ ಏನಿದೆ, ಅವರು ಮುನ್ನುಡಿಯವರ ಪುಸ್ತಕದಲ್ಲಿ ಏನಿದೆ, ಅದು ಬಹುತೇಕ ಎಲ್ಲ ಪುಸ್ತಕಗಳನ್ನು ಕೂಡ ಅವರೇ ಹೇಳುವ ಹಾಗೆ ಅವರು ಮುನ್ನುಡಿ ಬರೆಯೋದಕ್ಕೆ 3 ಬಾರಿ ಓದ್ತಾರಂತೆ. 3 ಬಾರಿ ಓದಿದ ಮೇಲೆ ಅವರು ಪುಸ್ತಕ ಬರೆಯೋದು. ನನಗೆ ಕೆಲವೊಮ್ಮೆ ಒಮ್ಮೆಯೇ ಓದಿ ಆಗುವುದಿಲ್ಲ. ಅವರು ನಾನು ಬಹಳ ನಿಧಾನ ಓದು, ಅವರು ಎಷ್ಟು ವೇಗ ವಿಷಯವನ್ನು ಗ್ರಹಿಸ್ತಾರೆ ನೋಡಿ. 3 ಬಾರಿ ಓದಿ ಅದಕ್ಕೆ ನಾನು ಮುನ್ನುಡಿಯನ್ನು ಬರೀತೇನೆ ಕನಿಷ್ಠ ಅಂತ ಹೇಳ್ತಾರೆ. ಆ ಪುಸ್ತಕದ ಮಹತ್ವವನ್ನು, ಅದರ ವಿಶಿಷ್ಟತೆಯನ್ನು, ಅದರ ಅನನ್ಯತೆಯನ್ನು, ಅದು ಉಳಿದ ಪುಸ್ತಕಗಳಿಂದ ಸ್ಕಾಲರ್ಶಿಪ್ ಜ್ಞಾನದೃಷ್ಟಿ ಹೇಗೆ ಭಿನ್ನವಾಗಿದೆ ಅಂತ ಹೇಳ್ತಾ ಅಗತ್ಯ ಬಿದ್ದರೆ ಮಹತ್ವದ ಪುಸ್ತಕದವರು ಹೇಳ್ತಾರೆ, ನಾನು ಸ್ವಲ್ಪ ಅದಕ್ಕೆ ಸಂಬಂಧಪಡುವ ರೆಲೆವೆಂಟ್ ಆದ ಕೆಲವು ವಿಷಯ ಹೇಳ್ತೇನೆ ಅಂತ. ಅದು ಪುಸ್ತಕಕ್ಕೆ ನೇರ ಸಂಬಂಧಪಟ್ಟಿರುವುದಿಲ್ಲ, ಆ ಮುನ್ನುಡಿಯ ಮೂಲಕ ಒಂದು ವಿಷಯವನ್ನು, ಜ್ಞಾನವನ್ನು ವಿಸ್ತರಿಸಿಕೊಡುವ ಕ್ರಮ. ಈ 3 ಅಂಶಗಳು, ಒಂದು ಕವಚ, ಒಂದು ತಿರುಳು, ಇನ್ನೊಂದು ಈ ಸಂಶೋಧನೆ, ಮುಖ್ಯವಾಗಿ ಅದನ್ನು ಹೇಗೆ ವಿಸ್ತರಿಸಬೇಕು ಅಂತ. 25 ಗ್ರಂಥಗಳನ್ನು ಈಗಾಗಲೇ ಬರೆದಿದ್ದಾರೆ. 50 ಲೇಖನಗಳನ್ನು, 50 ಕೃತಿಗಳನ್ನು ಸಂಪಾದನೆ ಮಾಡಿದ್ದಾರೆ. ಎಲ್ಲ ಮಹತ್ವ, ನಾನು ಚಿಲ್ಲರೆಲ್ಲ ಬಿಟ್ಟಿದ್ದೇನೆ, ಮಹತ್ವದ ಗ್ರಂಥಗಳು. ಈಗ ಮಂಗಳೂರು ದರ್ಶನ ಇರ್ಬೋದು, ತುಳು ವಚನ ಸಂಪುಟ, ಪಾರ್ಧನಗಳ ಸಂಪಾದನೆಯ ಗ್ರಂಥ ಇದೆ. 7 ಗ್ರಂಥಗಳನ್ನು ಬರೆದಿದ್ದಾರೆ. ಒಂದು 50 ಕನ್ನಡ ಮತ್ತು ಇಂಗ್ಲೀಷಿನ ಮಹಾಳುವಿನಲ್ಲಿ ಸುಮಾರು 4 ಗಂಟೆಗಳ ಅದು ಕಂತಲ್ಲಿ ಅವರು ಪ್ರಸಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಎಲ್ಲ ಪುಸ್ತಕಗಳನ್ನು ಓದಿದ್ದೇನೆ ಎನ್ನುವ ಒಂದು ವಿನಯದಿಂದ, ಗರ್ವದಿದ್ದಲ್ಲ ಮತ್ತು ಸಂತೋಷದಿಂದ ಹೇಳ್ತಾ ಇರುವ ಮಾತು ಅಂತಂದರೆ, ಎಲ್ಲ ಪುಸ್ತಕಗಳಲ್ಲಿ ನಾನು ಹೇಳಬೇಕಾದ ಅಂಶ, ಎದ್ದು ಕಾಣುವ ಅಂಶ ಏನಂದರೆ ವಿನಯ. ಇದು ನಾನು ವಿಶೇಷ ಉಲ್ಲೇಖಿಸಬೇಕೆ ಅಂತಂದರೆ, ಇಷ್ಟು ಪುಸ್ತಕಗಳಲ್ಲಿಯೂ ಕೂಡ ಖಂಡನೆ ಇಲ್ಲ. ಇದು ನಾನು ಎಲ್ಲ ಯಾವ ಪುಸ್ತಕ ಬೇಕಾದರೂ ತಗೊಳ್ಳಿ, ನೀವು ಮತ್ತೊಬ್ಬರನ್ನು ಖಂಡಿಸಿ ಮಂಡಿಸುವ ಕ್ರಮ ಇಲ್ಲ. ತನ್ನ ಅಭಿಪ್ರಾಯಗಳನ್ನು ಬಹಳ ವಿನಯವಾಗಿ ಮಂಡಿಸಿ, ಮಂಡಿಸುವಾಗಲೇ ಗೊತ್ತಾಗುತ್ತೆ ಇವರು ಬೇರೆಯ ಅಭಿಪ್ರಾಯಗಳನ್ನು ಬಿಡ್ತಾ ಇದ್ದಾರೆ ಅಂತ. ಓದಿದವರಿಗೆ ಗೊತ್ತಿರುತ್ತೆ. ಅದನ್ನು ನಮ್ಮಲ್ಲಿ ಸಾಮಾನ್ಯ 2 ಖಂಡನೆ ಮಾಡಿ ಮಂಡನೆ ಮಾಡುವ ಒಂದು ಕ್ರಮ ಇದೆ. ಆದರೆ ವಿವೇಕರೇಗಳ ಎಲ್ಲ ಬರವಣಿಗೆಗಳ ಬಹಳ ಮುಖ್ಯ, ನಾನು ಗುರುತಿಸಿದ ಅಂಶ ಏನು ಅಂತಂದರೆ, ಅದು ವಿನಯ. ಅದು ಅವರ ಸಂಶೋಧನೆ, ಎದ್ದು ಕಾಣುವ ಸಂಶೋಧನೆಯ ಮತ್ತು ಎಲ್ಲ ಬರವಣಿಗೆಗಳ ಮುನ್ನುಡಿಯಲ್ಲಂತೂ ಎದ್ದು ಕಾಣುವ ಅಂಶ, ಸಂಶೋಧನೆ ಗ್ರಂಥಗಳಲ್ಲಿ ಎದ್ದು ಕಾಣುವ ಅಂಶ ಏನು ಅಂದರೆ ವಿನಯ. ನಾನು ಅವರ PhD ಥೀಸಿಸ್ನಿಂದ ಮತ್ತು ನಮ್ಮೆಲ್ಲ ಬರವಣಿಗೆಗಳಲ್ಲೂ ಕೂಡ ಅವರು ತಿದ್ದುದು ಹೇಗೆ ಅಂತಂದರೆ, ನೀವು ಏನು ಹೇಳಬೇಕು ಅದನ್ನು ಹೇಳಿ, ಆಗ ಉಳಿದನ್ನು ನೀವು ಅದನ್ನೇನು ಖಂಡನೆ ಮಾಡಬೇಕಾದ, ಯಾಕೆಂದರೆ ಅದು ಎಷ್ಟು ಮುಖ್ಯ ಯಾಕೆ ಅಂತಂದರೆ, ಅವರು ಈಗಲೂ ಹೇಳುವ ಅಭಿಪ್ರಾಯ ಏನು ಅಂತಂದರೆ, ನಮ್ಮಲ್ಲಿ ಅನೇಕ ಅಭಿಪ್ರಾಯಗಳಿವೆ, ಮತ್ತೊಬ್ಬನ ಅಭಿಪ್ರಾಯವನ್ನು ನಾವು ಗೌರವಿಸಬೇಕು. ನೀವು ಒಪ್ಪದೇ ಇರ್ಬೋದು,
ಒಪ್ಪ

ಇರ್ಬೋದು, ಆದರೆ ಅದನ್ನು ಗೌರವಿಸುತ್ತಲೇ ನಮ್ಮ ಅಭಿಪ್ರಾಯಗಳನ್ನು ಮಂಡಿಸಬೇಕು ಎನ್ನುವುದು ಬಹುಶಃ ನಾನು ಪರಿಭಾವಿಸಿದ ಗಮನಿಸಿದ ಅಂಶ ಅದು. ಹಾಗಾಗಿ ಹೊತ್ತಗೆಗಳ ಹೊಸ್ತಿಲಲ್ಲಿ ಎನ್ನುವ ಈ ಪುಸ್ತಕ ಇದು ಎಳೆಯ ವೇರ. ಇನ್ನೂ ಇದರ ಮುನ್ನುಡಿಯ ಕೆಲವು ಪುಸ್ತಕ ಇನ್ನೂ, ಉದಾಹರಣೆಗೆ ಸಂಪೂರ್ಣದ ಬಳ್ಕೂರವರ ಎರಡನೇ ವೇಷ ಅದರ ಮುನ್ನುಡಿ ಇದರಲ್ಲಿದೆ, ಅದು ಇನ್ನೂ ಬಿಡುಗಡೆ ಆಗಬೇಕಾಗಿದೆ. ಇವತ್ತು ಅದರ ಆ ಮುನ್ನುಡಿ ಈ ಈ ಪುಸ್ತಕದಲ್ಲಿ ಇದೆ. ನಾನು ಒಂದು

ಅವರು 40 ಇಯರ್ಸ್ ಆಫ್ ಕಾಪರೇಷನ್ ಅಂಡ್ ಅಕಾಡೆಮಿಕ್ ಎಕ್ಸ್ಚೇಂಜ್ ವಿತ್ ಪ್ರೊಫೆಸರ್ ಬಿ ಎ ವಿವೇಕ ರೈ. ಕಾಪರೇಷನ್ ಅಂಡ್ ಅಕಾಡೆಮಿಕ್ ಎಕ್ಸ್ಚೇಂಜ್. ಇನ್ನೊಂದು ಮೆಮರೀಸ್ ಆಫ್ ಊಸ್ಬರ್ಗ್ ಅಂತ, ಇವರ ವಿದ್ಯಾರ್ಥಿಗಳು ಇವರ ಪಾಠವನ್ನು ಕೇಳಿ, ಇವರ ಮಾತುಗಳನ್ನು ಕೇಳಿ, ವಿಶೇಷ ಉಪನ್ಯಾಸಗಳನ್ನು ಕೇಳಿ ನೀಡಿದ ಮೆಚ್ಚುಗೆ ಕೆಲವು ಪತ್ರಗಳ ಮಾದರಿಯವುಗಳು ಅವುಗಳನ್ನು ಸೇರಿಸಿದ್ದಾರೆ. ಹೀಗೆ 6 ಲೇಖನಗಳಿವೆ. ಆಮೇಲೆ ಅನುಬಂಧದ

ಸಾಮಾಜಿಕ ಕ್ರಮದಲ್ಲಿ ಅದು ಬರಲಿ ಅಂತ ಸಿ ಎನ್ ಆರ್ ಅದನ್ನು ಮುನ್ನಡೆಸಿಕೊಂಡು ಮಾಡಿದ್ದಾರೆ. ಒಂದು ಹೇಳ್ತೇನೆ, ನನ್ನ ಒಂದು ಲೇಖನದಲ್ಲಿ ಸ್ವಲ್ಪ ಶೈಕ್ಷಣಿಕದ ಜೊತೆಗೆ ಒಂದು ಸ್ವಲ್ಪ ಸ್ವಾರಸ್ಯದ ತಮಾಷೆಯ ಸನ್ನಿವೇಶಗಳನ್ನು ಕೂಡ ನಾನು ಉಲ್ಲೇಖಿಸಿದ್ದೇನೆ, ಕೆಲವು ಹಾಸ್ಯ ಪ್ರಸಂಗಗಳನ್ನು. ಯಾಕೆಂದರೆ ಪ್ರೊಫೆಸರ್ ಸಾಮಾನ್ಯವಾಗಿ ಬಹಳ ಗಂಭೀರ ಅಂತ ಲೆಕ್ಕ, ಬಹಳ ಗಂಭೀರ ಅಂತ, ನಗುವುದೇ ಇಲ್ಲ ಅಂತ. ನಾನು ಅವರು ನಕ್ಕದ್ದು ತಮಾಷೆಯ ಸಂಗತಿಗಳು, ಒಂದು ಪ್ರಸಂಗ ನನ್ನ ಮಾತನ್ನು ಮುಗಿಸ್ತೇನೆ, ಒಂದು ಸಭೆಗೊಂದು ಲವಲಭಿಕೆ ಬರಲಿ ಅಂತ. ಒಂದೇ ನಿಮಿಷ, ಅದೇನು ಅಂದರೆ ನಾವು ಕೋಳಿ ಪದಾರ್ಥ

ಹಲೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ನಮ್ಮೊಂದಿಗೆ ಭಾಗವಹಿಸುವ ತಜ್ಞರು ಡಾಕ್ಟರ್ ಮನೀಷ ಸಿಕ್ವೇರಾ, ಮಕ್ಕಳ ತಜ್ಞರು, ಜಿಲ್ಲಾ ಸರ್ಕಾರಿ ಲೇಡಿ ಘೋಷಣ ಆಸ್ಪತ್ರೆ ಮಂಗಳೂರು. ಚರ್ಚಿಸುವ ವಿಷಯ ಮಕ್ಕಳ ಮತ್ತು ಶಿಶುಗಳ ಆರೈಕೆ. ತಪ್ಪದೆ ಕರೆ ಮಾಡಿ 6364240949 ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಸಾರಂಗ 107.8 FM. ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಬಜ್ಪೆ ಶನೈಶ್ವರ ದೇವಸ್ಥಾನದಲ್ಲಿ ನಡೆದ ಶಿರಂಕಲ್ಲು ಪಶುಪತಿ ಶಾಸ್ತ್ರಿ, ಅಲೋಲಿಕೆ ಹಾಗೂ ಸುಶೀಲೆ, ರವಿ ಅಲೆವೂರಾಯ, ಚಂದ್ರಶಯನ ಹಾಗೂ

0: ರಾಮಣ್ಣ ಗಾಣಿಗೆರ್ನ ಇಲ್ಲಾಡು ಬಾರಿ ಪುರ್ಲುಡು ಪದವನಿನಾರು ಈರೇತೆ
1: ಯಾನೆ ಯಾನೆ
0: ಅಂಜಾದು ಇರು ರಾಗಜ್ಞಾನುಡು ಬಿರ್ಸೆ ಮಾತ್ರ ಅತ್ತು ಮಹಾಮಲ್ಲ ಪಂಡಿತೇರು ವನ್ಪಿನನಿ ಯಾನ ಅರ್ಥ ಮಲ್ತೊಂಡೆ ಉರುಡಂಜಿ ಪಾತ್ರ ಉಂಡು ಪದವನ್ಪಿನಾರು ಭಾಗವತೇರು ಭಾಗವಜ್ಞಾನ ಇತ್ತಿನೇರ್ದಾತ್ರನೇ ಒಂಜಿ ಪದನು ಭಾರಿ ಪುರ್ಲುಡು ಪಂದಿನೇರ್ದಾತ್ರನೇ ಲೋಕ ಲೋಕ ಬೆರಳು ಪದತ ಗುಟ್ಟು ತಿರಿನಕಲಿಗೆ ತೆರಿವು ಸ ರ ಗ ಮ ಪ ದ ನಿ ಈ ಸಪ್ತ ಸ್ವರಳೆ ಆತಂಜಿ ರಾಗಲು ಕುಟ್ಟೋಡು ಅಂದಾಣ ಅವೇನು ತೆರಿವು ನಾ ಗುಟ್ಟು ಅರ್ಥ ಮಲ್ತೊಂದು ಪದವನ್ ಬಿನಂಚಿನ ಆ ತಾಕತ್ತು ಮಲ್ಲವು ನುಯನ್ನ ಯೋಗ
1: ದೈವಾನುಗ್ರಹ
0: ನುಯಿರ್ನ ಸಿದ್ಧಿ ಅಂಡ ಇರು ಪದ ಬನ್ನಿ ನೆಡ್ದಾತ್ರ ಎನ್ನ ಯೋಗ ಭಾಗ್ಯ ಇತ್ತೆ ಬೆಳಗುಂಡು ಬಂದೆ ಅಂದು ತೆರಿಯುವಂದೆ
1: ಎನ್ನ ಪದವನ್ನು ಕಟ್ಟುವ
0: ಸ್ವಾಮಿ

0: ಅಪೇಕ್ಷದಾದವಣ್ಣ ಇರನ್ ಇಡಮುಟ್ಟ ಲೆಪಡಾಯಿನ ಹಿಡ್ದಾತ ಇರ್ ಮೂಲ ದೀಪಕರಾಗದ ಪದವನೋಡು.
1: ಓಹೋ
0: ಆತೇ ಅತ್ ಎನ್ನ ಉದ್ದೇಶಲಾಯ್ತೊಟ್ಟಿಗೆ ಈಡೇರೋಡು ಅನ್ಪಿನ ಆಸೆ.
1: ರಾಜಕುಮಾರಿ ಊರಿಡಕ್ಕ ಬುಲ್ಪಾಂಡು ದೂರೋಡ್ದು ಎನ್ನ ಪದವನು ಈ ಕೇಂದ ಇನಿ ಕಾನಗ ಎನ್ನ ಬಾಯ್ದು ಕುಡೋರ ಆ ದೀಪಕ ರಾಗ ಮಾರೋಡು ಕೇರೋಡು ನಿಕ್ಕ ಆಸೆ.
0: ಅರಮನೆಟು ಪೂರ ದೀಪ ಬೆಳಗೋಡು
1: ಒಂಜಿ ಕಲಾಕಾರಗ ಕಲಾಭಿಮಾನಿಗಳ ಪ್ರೀತಿ ಅಗಲ್ನ ಮೋಕೆ ತೂಕೆ ಐರ್ದು ಮಲ್ಲ ಸಂಪತ್ತು ಇಜ್ಜಿ ಕಲಾಕಾರ ಏತು ಒಪ್ಪಿರಿ ಕಲಾಭಿಮಾನಿಗಳ ಮಾತೇ ರತ್ತು ಅತ್ತ ಅಂಚಿನ ಸಂಗೀತ ಪ್ರಿಯ ಏನಂಚಿನ ಈ ಮನಸ್ಸು ಮಾಡ್ತಾರ ಏತೇತೋ ಮಲ್ಲ ಸಂಗೀತ ಕಚೇರಿ ನಿಕ್ಕ ಮಲ್ಪೋರಿ ಅತ್ತ ನಿನ್ನ ಅಮ್ಮೇರಿ ಹೊಂಡಿನಾಡು ಅಂಚಿನ ಅಲ್ಪ ಯಾನೂರಿ ಅಂದಗಿ ಬಜೀ ಎನ್ನ ನಾಲಿದ ಆ ಸೊರಕು ಮರಲಾದು ನಿನ್ನ ಅರಮನೆಗೆ ಅರಂಚಡಿಗೆ ನನಗೆ ಬತ್ತ ಪದ ಕೇನುಡು ಈ ಆಸೆ ಮಲ್ಕೊಂಡ ಪನೇನಿಕ್ಕೆ ಪನೆರಗ ಆಪುಜಿ ಅಂದ ಪ್ರಯೋಜನ ದಾದವಮ್ಮ ಎನ್ನ ಲಕ್ಕದ ಉತ್ತರ ಆಪುಜಿ ಎಂಕ ಕೈತ ತಾಳ ಬಾಡ್ರಗ ಆಪುಜಿ ಬಾಯಿಡೊಂಜಿ ಸಂಗೀತದ ಪನೋಳಿ ಆತಿ ಆತಡೇ ನಿಕ್ಕ ಯಾವೊಂದು ಪಂಡ ಪನ್ಪುನ ಅಡ್ಡಿಚಿ
0: ನೋಡಿ
1: ಸರಿ ಸರಿ ಪಂಡೆ ಹಾ ಹಾ ಹೆಂಚಿನ ಆಶ್ಚರ್ಯ ಒಂದು ದೀಪಕ ರಾಗುಡು ಯಾನ ಪದ ಪಣ್ಣವೇ ಸರಿ ಐನು ಕೇನೊಂದು ಕೇನೊಂದು ಕೇನೊಂದು ರಾಜಕುಮಾರಿ ಪದ್ಮಾವತಿ ಅಡುಗೆ ನಿದ್ರೆಗೆ ಜಾರಿಯಲ್ಲ ಇತ್ತ ಅರ್ಥಾಂಡು ಅಲ್ಲ ಕೆಕ್ಕಿಳ್ಳೊಂಜೆ ನೀಲ ಮಚ್ಚೆ ಇತ್ತಲ್ಲಿ ಆ ನೀಲ ಮಚ್ಚೆ ಮಾಜೋಡುದು ಪಂಡ ಎನ್ನ ಸಂಗೀತ ಐಕ ಮರ್ದಾಂಡು ಎನ್ನ ಸಂಗೀತ ಆ ಒಂದು ಇತ್ತಿಲ ಕೊನೆ ಆ ನೀಲ ಮಚ್ಚೆ ಮಾಜಿದು ಪೊರ್ಲ ಕಟ್ಟದ ಪೊಣ್ಣು ಮಗಲಾತದು ಪದ್ಮಾವತಿ ಅಂಡ ಈಮೆ ಇಟ್ಟು ವಿಷಯ ತಿರಿನಂಚಿನ ಚಂದ್ರಶಯನೆ ಮಗಳ ಅಂತಪುರಡೆಯರ ಅವರಿ ಉಲ್ಲೇ ಪಂಪಿನ ಕೆಂಡದು ಕತ್ತಿ ಮತ್ತೊಂದು ಬೈದೆಗೆ ಬತ್ತದ ಮೊಟ್ಟಿಕಲ್ಲಿ ಏರ್ನಾಯಿ ಒವ್ವ ಮಾಯಾ ನಿದ್ರೆಗೆ ಜಾರದು ಅಲ್ಪನೆ ಕೂಸ್ಕುದು ಮೂರ್ತಿ ಏರ್ಲ ಎಚ್ಚರಿಗೆ ಡಿಜ್ಜೇರು ಅಪಗಣು ದಾದಾದು ಕೆಂಡ ಇಂದು ಆ ಶನಿದೇವೆನ್ನ ಲೀಲೆ ಅನ್ನ ಅನುಗ್ರಹ ಎಲ್ಲ ಬಿತ್ತು ಆಪಣು ಬನ್ನೆಗೆ ಆತಡು ಬನ್ನೆಗೆ ಮುಂದು ಸಾಕ್ಷತೆ ಎಂಚಲ ಏಳು ವರ್ಷಲ ಕರಿದು ನಾನು ಏಳರೆ ಕೈತಡೆ ಬೈದಿದ್ದೆ ಇಂಚಿನ ಪೊರ್ತರು ಶನಿದೇವನ ಅನುಗ್ರಹ ಖಂಡಿತ ಆಪುಡು ಪನ್ಪುನ ವಿಶ್ವಾಸಡು ಆ ದೇವರ

0: ನಿಂದನಾವಾಕ್ಯದ ಆ ಸಂದರ್ಭಡು ಕೋಪ ರೂಪಡು ನಿನ್ನ ಆಸ್ಥಾನಕ್ಕೆ ಬರ್ತದೆ ರಾಶಿ ಪ್ರವೇಶ ಮಲ್ಪು ಎಂದು ಪಂತಿನಾಯಿ.
1: ಅಪಗ ತೂಯಿನ ವರುವೇ ಬೇತೆ ಇತ್ತೇನೆ ಕಣ್ಣೆದುರು ಉಪನಂಚನ ಈ ವರುವೇ ಬೇತೆ.
0: ಆ ವರ್ತನು ಕ್ಷಮೆಗೆಂಡ ಆ ಪುರ್ತನು ಏಳರ ವರ್ಷದ ಅನುಭವಡು ನಿನ ನೀ ತೆರಿಲ ಆ ಪರ್ತರು ನಿಕ್ಕಿ ಎಂಚಬೋಡು ಅಂಚ ದಿಕ್ಕುವೆ ಮಲ್ಪಿನ ಪಾತ್ರರನ್ನು ಕೊರೆದಿತ್ತೆ.
1: ಸತ್ಯ ಸ್ವಾಮಿ
0: ಪದ್ಮಾವತಿನ ಅಂಥ ಪುರಟು ಯಾನುಗೊರಿನ ಶಿಕ್ಷಣನು ಶಿಕ್ಷಣ ಬಂದು ಏನದು ಅನುಭವಿಸಿಯ ವಿಕ್ರಮಾದಿತ್ಯ.

0: ಇಂಕ ಅದನ್ನು ಏರ್ ನಂಚಿನ ಸಂತೋಷ ಕಾಣು ಸ್ವಾಮಿ. ಯಾನ ಮಾತ್ರ ಸರ್ವಾಪರಾಧ ಎಂಚಿನ ಬರಲಿಂದ ಅರ್ಥಾತ್ ಈಗ ಸರಿ ಆಯ್ನ ಶಿಕ್ಷಣ ರೂಪಡು ಇರು ಕುರಿಯರು ಅಣ್ಣ. ಇನಿ ಪ್ರಸನ್ನ ರೂಪಡು ಎಂಕ ವರ ಕೃಪೆ ಅಂದು ಪಂಡರತ್ತ ಸ್ವಾಮಿ. ಈ ತೋರ್ತುಲ ಎಂಕಾದು ಯಾನ್ ವೈನ್ಲಾಕ್ ಎಣ್ಣಿನಾಯಾತು ಯಾನೊಂಜಿ ಅರಸುವಾದು ಲೋಕದ ಜನಕ್ಕೂ ಬಾಡಾದ ಕೆಲಸ ಮಾಡ್ತೀನಿ. ಅಂಚಿನ ಸ್ಥಿತಿ ಬರಿಯರ ಬಲ್ಲಿ ಪರಮಣ ಕಾರಡ್ಗು ಬಾಡಾದ ದೇವರೇ ಎಂಕ ಕೊರ ನಂಚಿನ ಶಿಕ್ಷಣ ಎನ್ನ ಜನಕ್ಕೂ ಎಪ್ಪುಗಲ ಇರು ಕುರಿಯರ ಬಲ್ಲಿ
1: ದಾದಯ ವಿಕ್ರಮ ದಾದ ದಾದ ಒಂದು ಧನ್ಯ.

0: ಸಂಪೂರ್ಣ ಮಾನವೇ.
1: ಸರಿ,
0: ಅಂಚಿನ ವ್ಯಕ್ತಿತ್ವ ಮನುಷ್ಯತ್ವ ನಿನ್ನಡ ಉಂಡು ಮನ್ಪಿನ ಹೊರಗೇರುಣ ಮೂಲಕವಾದ ಪ್ರಪಂಚಕ್ಕೂ ತೋಜಾದು ಕೊರಿಯ ವಿಕ್ರಮಾದಿತ್ಯ.

0: ಕೇಸರಿನ ಭಂಡಾರುಡು ವೈಕ್ಲಾ ಸಮ್ಮೇದಿ ಸ್ವಾಮಿ ಯಾನ ಕೇನಂದನೆ ನನ್ನ ಕೈಕಾಲು ಪೂರ ಈಗ ಕರುಣಿಸಾರೀರು ಎಂಕ ಸಂತೋಷ ಅಂಡ್ ದೇವರ ಅನುಗ್ರಹ ತಿಕ್ಕಂಡತ್ತ ಅಂದ್ಕೊಂಡದ್ದು ಅಂಡ ಲೋಕದ ಜನಕೊಳಗಿನ ಅನುಗ್ರಹ ಕೊಡೋದು ಪಂಡ ಅಗ್ರದಾದ ಮಲ್ಕೊಡುದು
1: ವಿಕ್ರಮಾದಿತ್ಯ ಏಳರ ವರ್ಷದ ಪಿರಡುತ್ತಿನ ರೂಪ ಲಾವಣ್ಯಟ್ಟು ಅಧಿಕವಾಯಿನಂಚಿನ ರೂಪ ಲಾವಣ್ಯನೂ ನಿಕ್ಕಿಯಾನ ಅನುಗ್ರಹ ಮಲ್ತದೆ
0: ಅವೇ ತುತ್ತೈ ತುಡಿತ ಮೇರೆ ಒಂದಲ್ಲ ಯಾನು
1: ವಿಕ್ರಮಾದಿತ್ಯ
0: ಓ
1: ಪ್ರಪಂಚಡು ನಿನ್ನ ಚರಿತ್ರದ ಮೂಲಕವಾದ ಅವ್ಯನ ನಿತ್ಯ ಸುಗಿಪು ನಂಚಿನ ವ್ಯವಸ್ಥೆ ನನ್ನ ತುಂಬದ ಕಾಲುಗಾವುಡು ಈ ವಿಕ್ರಮಾದಿತ್ಯ ಚರಿತ್ರೆನು ಪ್ರತಿದಿನ ಓದುಡು ಪ್ರತಿದಿನ ಓದರೆ ಕಲ್ಜಿಗದ ಜನಕ್ಕೆ ಸಾಧ್ಯ.

ಅವೇನು ಚಿನ್ಮಯದಾಸಿಯರು ಕನ್ನಡಗೂ ಕೊನತೇರು. ಚಿನ್ಮಯದಾಸಿಯರು ಬರ್ಪಾರನ ಪುದರು ದುಮ್ಮು ಲಕ್ಷ್ಮಣದಾಸಿಯರು ನಿಟ್ಟಂಡ್ರು ಆರನ ಕೆಕ್ಕಲಡು ಒಂಜಿ ಕಪ್ಪುದ ಗೆರೆ ಇತ್ತಂಡಿಗೆ ಅವು ಮಾಜೋಡು ನಂಡ ಈ

रेडियो सारंग 107.8 FM। रेडियो सारंग 107.8 FM। ಎಂದೂ ಮರೆಯದ ಹಾಡು।

ರೇಡಿಯೋ ಸಾರಂಗ್ 107.8 FM ಎಂದೂ ಮರೆಯದ ಹಾಡು.

ಬೆಳೆಯುವ ಸೊಗಸಿನ ಕಾಲವಿದು. ಗೆಳೆಯದ ಜತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ ಕಾಲ.

0: रहना किसी के,
1: क्या करना है देखे?
0: अरे हो रहना किसी के।

0: ರೇಡಿಯೋ ಸಾರಂಗ್ 107.8 FM ಎಂದೂ ಮರೆಯದ ಹಾಡು.
1: ಹಲೋ ಡಾಕ್ಟರ್ ನೇರ ಫೋನಿನ್ ಕಾರ್ಯಕ್ರಮ ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ನಮ್ಮೊಂದಿಗೆ ಭಾಗವಹಿಸುವ ತಜ್ಞರು ಡಾಕ್ಟರ್ ಮನೀಷ ಸಿಕ್ವೇರಾ, ಮಕ್ಕಳ ತಜ್ಞರು, ಜಿಲ್ಲಾ ಸರ್ಕಾರಿ ಲೇಡಿ ಘೋಷಣ ಆಸ್ಪತ್ರೆ ಮಂಗಳೂರು. ಚರ್ಚಿಸುವ ವಿಷಯ ಮಕ್ಕಳ ಮತ್ತು ಶಿಶುಗಳ ಆರೈಕೆ. ತಪ್ಪದೆ ಕರೆ ಮಾಡಿ 6364240949 ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಇದು ಬಣ್ಣ ಬಣ್ಣದ ಬದುಕು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ಕುರಿಗಳು ಸಾರ್ ಕುರಿಗಳು ಸಾಗಿದ್ದೆ ಕುರಿಗಳು ಮಂದೆಯಲ್ಲಿ ಒಂದಾಗಿ ಸ್ವಂತತೆಯ ಬಂದಾಗಿ ಮಂದೆಯಲ್ಲಿ ಒಂದಾಗಿ ಸ್ವಂತತೆಯ ಬಂದಾಗಿ ಅದರ ಬಾಲ ಇದು ಇದರ ಬಾಲ ಅದು ಅದರ ಬಾಲ ಇದು ಇದರ ಬಾಲ ಅದು ಮೂಸಿ ತನಿಖೆ

0: ನಮಸ್ಕಾರ, ನಾನು ಸಾಯಿ ಕೃಷ್ಣ ಕುಡ್ಲ. ನೀವು ಕೇಳ್ತಾ ಇದ್ದೀರಾ 107.8 FM ಸಾರಂಗ್. ಇದು ಬಣ್ಣ ಬಣ್ಣದ ಬದುಕು.
1: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
2: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ನಮಸ್ಕಾರ, ನಾನು ಹೆಚ್ ಪಲ್ಲವಿ ಪ್ರಭು. ನೀವು ಕೇಳ್ತಿದ್ದೀರಾ ಕಮ್ಯುನಿಟಿ ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.
1: ಎಂಡಾ ಎಡ್ತಿ ಕನ್ನಡ ಪದಗಳು ಅಂದ್ರೆ ರತ್ನಂಗ್ ಪ್ರಾಣ. ಎಂಡಾ ಎಡ್ತಿ ಕನ್ನಡ ಪದಗಳು ಅಂದ್ರೆ ರತ್ನಂಗ್ ಪ್ರಾಣ. ಗುಂಡೆ ನೆತ್ತಿ ಕುಡ್ದು ಬಿಟ್ಟ ಅಂದ್ರೆ

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಜನಪದ ಗಮ್ಮತ್ತು.
1: ರೇಡಿಯೋ ಸಾರಂಗದ ತುಳು ಪ್ರಸಾರಕ್ಕೆ ಏನಂದಲ್ಲರು ನನ್ನ ದುಂಬಗ ಕೆಲವೊಂಚಿ ತುಳುತ ಆಲ್ಬಮ್ ಪದಕುಲೆನ ಕೇನಕ ಸುರುಕಾದ ಸತ್ಯದ ಮಣ್ಣು ನಂದಳಿಕೆ ಪದಪಂತಿ ನಕಲು ಅಶೋಕ್ ಬೋಳ ಅಂಚನೆ ಶ್ರೀಜಲ್ ಪೂಜಾರಿ ಸಾಹಿತ್ಯ ದಿಲೀಪ್ ಕುಲಾಲ್ ಡಿಕೆ

ನನದುಂಬಗ ಮದಿಮಾಲು ದಿಬ್ಬಣದ ಪಲ್ಲಂಕಿಡೆ ಎನ್ನಾಲು. ಸಾಹಿತ್ಯ ಸಹನ ಕುಂದರ್ ಸೂಡ. ಪದಪಂತಿನಕುಲು ಸಂದೇಶ್ ಪೂಜಾರಿ, ಅಂಚನೆ ತೃಪ್ತಿ ಸಾಲ್ಯಾನ್, ಸಂಗೀತ ನಿರ್ದೇಶನ ಸುನಾದ್ ಗೌತಮ್.

ಪರಡ್ ದಿನ ಬೂರು ಪತ್ತೊಂದು. ಸಾಹಿತ್ಯ ದರ್ಶನ್ ಶೆಟ್ಟಿ, ಅಂಚನೆ ವೀರೇಶ್ ವಿ ಆರ್ ಎಸ್, ಪದಪಂತಿನಾರ್ ಸುದೇಶ್ ಕುಮಾರ್.

ಕಾರ್ಯಕ್ರಮದ ಕಡೆತ ಪದ ಬೊಲ್ಕಿರಿ. ಈ ತುಳು ಟೆಲಿಫಿಲ್ಮದ ಬೊಲ್ಕಿರಿ, ಈ ತುಳು ಕಿರುಚಿತ್ರದ ಜನ್ಮ ಈರು ಕೊರ್ತೀನ. ಸಾಹಿತ್ಯ ಲೋಕು ಕುಡ್ಲ. ಪದಪಂತಿನಾರ್ ಅಕ್ಷತಾ ರಾವ್.

ಈತನೇಟ ಪನುಡ ಬೊರ್ಚ ತುಳು ಸಿನಿಮಾದ ಕೆಲವೊಂದು ಪದಕುಲನೆ ಕೇಂದರೆ ನನದುಂಬಗ್ ಪಮ್ಮಣ್ಣೆ ದಿ ಗ್ರೇಟ್ ಈ ತುಳು ಸಿನಿಮಾದ ಕೆಲವೊಂದು ಪದಕುಲನೆ ಕೇನ್ಗ.

ಪನೋಡಾ ಬೊಡ್ಚ ಅಂಚನೆ ಪಮ್ಮಣ್ಣೆ ದಿಗ್ರೆ ಈ ತುಳು ಸಿನಿಮಾದ ಕೆಲವೊಂದು ಪದಕುಲಿನ ಕೇನಂದು ಬರ್ತಾರೆ. ಇಡಗ ಇನಿತ ತುಳು ಪ್ರಸಾರ ಮುಗಿಂಡ ಮಾತ್ರೆಗ್ಲ ಸೊಲ್ಲ ಕೇನಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಬದುಕು.